ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಲಭ್ಯವಿರುತ್ತದೆ. ಇಂದು ಗುರುವಾರ. ರಾಷ್ಟ್ರೀಯ ಪಂಚಾಂಗ ಶಾಲೆ ವಾಹನಶಕೆ 1948 ಜ್ಯೇಷ್ಠ ಮಾಸದ 21ನೆಯ ದಿನ, ಅಂದರೆ 2026 ಇಸ್ವಿ ಜೂನ್ ತಿಂಗಳ 11ನೆಯ ತಾರೀಕು. ಈಗ ಸಮಯ 5:59:12. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭೋದಯಗಳೊಂದಿಗೆ ಅಪೂರ್ವ ಮಾಡುವ ನಮಸ್ಕಾರಗಳು.

0: ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಪ್ರಸಾರವಾಯಿತು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
1: ಆತ್ಮೀಯ ಶ್ರೋತೃಗಳೇ, ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಪ್ರಾಯೋಜಿತ ಕಣ್ಣಿನ ಆರೋಗ್ಯ ಕುರಿತ ಕಾರ್ಯಕ್ರಮ ಸರಣಿ ಜೀವನ ಬೆಳಕು ಪ್ರತಿ ಶುಕ್ರವಾರ ಬೆಳಿಗ್ಗೆ 7:15 ನಿಮ್ಮ ನೆಚ್ಚಿನ ಧಾರವಾಡ ಆಕಾಶವಾಣಿ ಕೇಂದ್ರದಿಂದ ಮೂಡಿಬರುತ್ತದೆ. ತಪ್ಪದೇ ಕೇಳಿ ಜೀವನ ಬೆಳಕು ಸರಣಿ ಕಾರ್ಯಕ್ರಮ.
2: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ
3: ಪ್ರತಿ ಶನಿವಾರ
2: ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
0: ಈಗ ಎ ಸನದಿ ಶಿಂದೊಳ್ಳಿ ಅವರಿಂದ ಚಿಂತನ.
4: ಮನುಷ್ಯ ಸಮಾಜ ಜೀವಿ. ಸಮಾಜದ ಅವಿಭಾಜ್ಯ ಅಂಗವಾದ ವ್ಯಕ್ತಿಯು ಸಾಮಾಜಿಕ ಆಗುಹೋಗುಗಳಿಗೆ ಬದ್ಧನಾಗಿರುತ್ತಾನೆ. ಜೀವನ ಪಯಣದಲ್ಲಿ ಸಹಪ್ರಯಾಣಿಕರಾದ ನಾವು ನಮ್ಮಂತೆಯೇ ಸುತ್ತಲಿನವರು ಸುಖ ನೆಮ್ಮದಿಯಿಂದ ಇರುವಂತೆ ನೋಡಿಕೊಳ್ಳುವುದೇ ಸಾಮಾಜಿಕ ಹೊಣೆಗಾರಿಕೆಯಾಗಿದೆ. ನಾವು ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡಿದ್ದೇವೆ. ಆದ್ದರಿಂದ ಪ್ರಜಾಪ್ರಭುತ್ವಕ್ಕೆ ತಕ್ಕುದಾದ ಆಚಾರ ವಿಚಾರಗಳನ್ನು ನಿಷ್ಠೆಯಿಂದ ರೂಢಿಸಿಕೊಳ್ಳಬೇಕು. ಜಾತಿ ಮತ ಭಾಷೆ ಪ್ರದೇಶಗಳ ಭೇದ ಭಾವಗಳನ್ನು ಸೃಷ್ಟಿಸಿ ಸಮಾಜದ ಸ್ವಾಸ್ಥ್ಯ ಕದಡುವ ದುಷ್ಟಶಕ್ತಿಗಳ ಬಗ್ಗೆ ಜಾಗರೂಕರಾಗಿರಬೇಕು. ಅಂಥವರು ಪ್ರಗತಿಗೆ ಮಾರಕ. ಗಲಭೆಯ ಸಂದರ್ಭದಲ್ಲಿ ವಾತಾವರಣ ಕದಡುವ ವದಂತಿಗಳಿಗೆ ಕಿವಿಗೊಡಬಾರದು. ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ಭಾಷಾ ಸಾಮರಸ್ಯಗಳನ್ನು ಬದುಕಿನ ಅವಿಭಾಜ್ಯ ಅಂಗಗಳನ್ನಾಗಿರಿಸಿಕೊಂಡು ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಕಾರಣರಾಗಬೇಕು. ಪ್ರಜಾಪ್ರಭುತ್ವದಲ್ಲಿರುವ ನಾವು ನಮ್ಮ ಹಕ್ಕುಗಳಂತೆ ಕರ್ತವ್ಯಗಳಿಗೂ ಮನ್ನಣೆ ಕೊಡಬೇಕು. ಆಶೆ ಆಮಿಷಗಳಿಗೆ ಬಲಿಯಾಗದೆ ನಿಸ್ವಾರ್ಥ ಭಾವನೆಯಿಂದ ಯೋಗ್ಯರಿಗೆ ಮತ ಚಲಾಯಿಸಬೇಕಲ್ಲದೆ ನೆರೆಹೊರೆಯವರೂ ಕೂಡ ಹೀಗೆ ನಡೆದುಕೊಳ್ಳುವಂತೆ ನೋಡಿಕೊಳ್ಳಬೇಕು. ಇದರಿಂದ ದೇಶಕ್ಕೆ ಒಳ್ಳೆಯ ಆಡಳಿತ ಲಭಿಸುವುದು ಹಾಗೂ ಸರ್ವಾಂಗೀಣ ಪ್ರಗತಿಯಾಗುವುದು. ಶಿಕ್ಷಣ ಸಮಾಜದ ತಾಯಿಬೇರು. ಸಮಾಜದ ಪ್ರತಿಯೊಂದು ಅಂಗದ ಪೋಷಣೆ ಮತ್ತು ವರ್ಧನೆಗೆ ಶಿಕ್ಷಣವೇ ಮೂಲ ಆಧಾರ. ಸುಶಿಕ್ಷಿತ ಪ್ರಜೆಗಳಿಂದ ಪ್ರಜಾಪ್ರಭುತ್ವ ಸಫಲವಾಗುತ್ತದೆ, ಬದುಕಿನ ಉನ್ನತಿಯಾಗುತ್ತದೆ. ನಾವು ಕಲಿತರೆ ಸಾಲದು. ಸುತ್ತಲಿದ್ದವರನ್ನು ಸಾಕ್ಷರರನ್ನಾಗಿ ಮಾಡುವ ಹೊಣೆಗಾರಿಕೆಯೂ ನಮ್ಮ ಮೇಲಿದೆ. ಒಬ್ಬ ಸುಶಿಕ್ಷಿತ ತನ್ನ ಸನಿಹದ ಇಬ್ಬರು ಅನಕ್ಷರಸ್ಥರನ್ನು ಅಕ್ಷರಸ್ಥರನ್ನಾಗಿ ಮಾಡಲು ಶ್ರಮಿಸಿದರೆ ನಮ್ಮ ಅಶಿಕ್ಷಿತರ ದೇಶದಲ್ಲಿ ದೊಡ್ಡ ಕ್ರಾಂತಿಯೇ ಸಂಭವಿಸಬಲ್ಲದು. ಸುತ್ತಲಿನ ಪರಿಸರ ಕುರಿತು ಅನಾಸ್ಥೆ ನಮ್ಮ ಸಮಾಜದ ಆಘಾತಕರ ದೌರ್ಬಲ್ಯವೇ ಸರಿ. ಹಾದಿ ಬೀದಿಗಳು, ಸಾರ್ವಜನಿಕ ವಾಹನಗಳು, ಉದ್ಯಾನವನ, ಆಟದ ಬಯಲುಗಳು, ಕಚೇರಿ, ಆಸ್ಪತ್ರೆ, ಶಾಲೆಗಳು ಇತ್ಯಾದಿಗಳಲ್ಲಿ ನಿತ್ಯ ವ್ಯವಹರಿಸುವ ಸಾಮಾಜಿಕರು ಅಲ್ಲಿನ ಮಾಲಿನ್ಯ ಹೆಚ್ಚಿಸುವಲ್ಲಿ, ಅವುಗಳನ್ನು ಧಕ್ಕೆಗೊಳಿಸುವಲ್ಲಿ ಪಾಲುಗಾರರಾಗುತ್ತಿರುವುದು ವಿಷಾದನೀಯ. ಮಾಲಿನ್ಯವು ಶಾರೀರಿಕ ಆರೋಗ್ಯದೊಂದಿಗೆ ಮಾನಸಿಕ ಆರೋಗ್ಯವನ್ನೂ ಕೆಡಿಸುತ್ತದೆ ಎಂಬುದು ತಿಳಿದ ಸಂಗತಿ. ಮನೆಯಂತೆಯೇ ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆ, ರಕ್ಷಣೆ ಪ್ರತಿಯೊಬ್ಬರ ಹೊಣೆ ಎಂಬ ಪ್ರಜ್ಞೆ ನಮ್ಮಲ್ಲಿ ಮೂಡಬೇಕು. ಮನೆಯ ಹಾಗೂ ನೆರೆಹೊರೆಯ ಮಕ್ಕಳು ಮತ್ತು ಹಿರಿಯರಲ್ಲಿ ಸ್ವಚ್ಛತಾ ಸಂಸ್ಕೃತಿಯನ್ನು ರೂಢಿಸುವುದು ಎಲ್ಲ ನಾಗರಿಕರ ಜವಾಬ್ದಾರಿ. ರೇಡಿಯೋ, ಟಿವಿ, ಫೋನ್ ಹಾಗೂ ಧ್ವನಿವರ್ಧಕಗಳನ್ನು ಅನಾವಶ್ಯಕವಾಗಿ ಮತ್ತು ಇತರರಿಗೆ ತೊಂದರೆಯಾಗದಂತೆ ಬಳಸುವುದು, ಗಿಡಮರಗಳ ಮತ್ತು ಜಲಾಶಯಗಳ ರಕ್ಷಣೆ, ವಿವಿಧ ನೀರಿನ ಸಂಗ್ರಹಣೆಯ ವಿಧಾನಗಳ ಅಳವಡಿಕೆ ಮುಂತಾದವು ಉತ್ತಮ ಪರಿಸರ ಸೃಷ್ಟಿಗೆ ಸಹಕಾರಿಯಾಗಿವೆ. ಲಿಂಗ ತಾರತಮ್ಯದಿಂದಾಗಿ ಹೆಣ್ಣು ಭ್ರೂಣ ಹತ್ಯೆ ಇತ್ತೀಚಿನ ಅಪಾಯಕಾರಿ ಬೆಳವಣಿಗೆ. ಇದು ಸ್ತ್ರೀ ಸಂಕುಲವನ್ನು ನಾಶ ಮಾಡುತ್ತಾ ಅಂತಿಮವಾಗಿ ಮಾನವ ಸಮಾಜದ ನಾಶಕ್ಕೆ ಕಾರಣವಾಗುವ ಆತಂಕಕಾರಿ ಉಪಕ್ರಮ. ಪ್ರತಿಯೊಬ್ಬರೂ ಈ ಕುರಿತು ಜಾಗೃತರಾಗುವುದು ಇಂದಿನ ತುರ್ತು ಅವಶ್ಯಕತೆ. ಮೂಢನಂಬಿಕೆ, ವರದಕ್ಷಿಣೆ ಪಿಡುಗು, ಮಾದಕ ದ್ರವ್ಯಗಳ ಹಾವಳಿ, ವಾಹನ ಸಂಚಾರ ನಿಯಮಗಳ ಉಲ್ಲಂಘನೆ, ಪ್ಲಾಸ್ಟಿಕ್ ಬಳಕೆ, ಭ್ರಷ್ಟಾಚಾರ, ನೀರು ಪೋಲು, ಅನಾವಶ್ಯಕ ಸನ್ಮಾನಗಳು, ಮದುವೆ ಸಭೆ ಸಮಾರಂಭಗಳಲ್ಲಿ ದುಂದು ವೆಚ್ಚ, ನಿಯಮಬಾಹಿರ ಸಾರ್ವಜನಿಕ ಮೆರವಣಿಗೆ ಹಾಗೂ ಪ್ರತಿಭಟನೆ, ಸಾರ್ವಜನಿಕ ಧನದ ಪೋಲು ಹಾಗೂ ಸಮಾಜಘಾತಕ ಚಟುವಟಿಕೆ ಇತ್ಯಾದಿಗಳಿಂದ ದೂರವಿದ್ದು ಚೇತೋಹಾರಿ ಸಮಾಜದ ನಿರ್ಮಾಣದಲ್ಲಿ ನಾವು ಪಾಲುಗಾರರಾಗಬೇಕು. ವೈಜ್ಞಾನಿಕ ಮನೋಭಾವ, ಬದುಕಿನಲ್ಲಿ ಪ್ರಾಮಾಣಿಕತೆ, ಪರಿಶ್ರಮ ಹಾಗೂ ಸರಳತೆಗಳನ್ನು ರೂಢಿಸಿಕೊಂಡು ಸಾಮೂಹಿಕ ಸುಖದ ಕಲ್ಪನೆಯು ಸಾಕಾರಗೊಳ್ಳಲು ಪ್ರಯತ್ನಿಸುವುದು ನಮ್ಮೆಲ್ಲರ ಸಾಮಾಜಿಕ ಹೊಣೆಯಾಗಿದೆ.
0: ಇದುವರೆಗೆ ಎ ಸನದಿ ಶಿಂದೊಳ್ಳಿ ಅವರಿಂದ ಚಿಂತನವನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ ಇದೀಗ

0: ರೈತರಿಗೆ ಸಲಹೆಗಳು.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 968-686-60310. Fortis Hospital, Cunningham Road. With you for life.
3: ರೈತ ಬಾಂಧವರೇ ನಮಸ್ಕಾರ. ಮುಂಗಾರು ಹಂಗಾಮಿನಲ್ಲಿ ಭತ್ತ, ಮುಂಗಾರಿನಲ್ಲಿ ಭತ್ತದ ಬಿತ್ತನೆಗಾಗಿ ಜೂನ್ ತಿಂಗಳು ಸೂಕ್ತವಾಗಿದೆ. ಮುಖ್ಯ ತಳಿಗಳಾದ MTU 1001, IIT 7564, ಮುಗದ ಸುಗಂಧ, MGD 101, ಮುಗದ ಸಿರಿ 1253 ಮತ್ತು ಆಶಾ ಬಿತ್ತಲು ಶಿಫಾರಸು ಮಾಡಲಾಗಿದೆ. ಆಯಾ ವಲಯಕ್ಕೆ ಸಂಬಂಧಿಸಿದಂತೆ ಇವುಗಳನ್ನು ಬಿತ್ತಬಹುದು. ಇನ್ನು ಭತ್ತದಲ್ಲಿ ಸಾವಯವ ಗೊಬ್ಬರಗಳ ನಿರ್ವಹಣೆ, ರಂಗಿಭೂಮಿಯಲ್ಲಿ ಕೂರಿಗೆ ಭತ್ತಕ್ಕೆ ಕೊಟ್ಟಿಗೆ ಗೊಬ್ಬರದ ಬದಲು ಪ್ರತಿ ಎಕರೆಗೆ 4 ಕಿಲೋ ಸೆಣಬಿನ ಬೀಜವನ್ನು ಭತ್ತದ ಬೀಜದೊಂದಿಗೆ ಬೆರೆಸಿ ಬಿತ್ತಬೇಕು. ಬಿತ್ತನೆಯಾದ ಸುಮಾರು 40 ದಿನಗಳಿಗೆ ಗದ್ದೆಯಲ್ಲಿ ಸಾಕಷ್ಟು ನೀರು ನಿಂತಾಗ ಎರೆಕುಂಟೆ ಹೊಡೆದು ಹೊಡೆತ ಮಾಡುವುದರಿಂದ ಸೆಣಬು ಕೆಸರಿನಲ್ಲಿ ಸಿಕ್ಕು ಕೊಳೆಯುವುದು. ಇದರಿಂದ ಭತ್ತಕ್ಕೆ ಸಾವಯವ ಪದಾರ್ಥದ ಲಭ್ಯತೆಯಾಗಿ ಇಳುವರಿ ಹೆಚ್ಚುವುದಲ್ಲದೆ ಮಣ್ಣಿನ ಫಲವತ್ತತೆಯನ್ನು ಕಾಯ್ದುಕೊಳ್ಳಲಾಗುವುದು. ಇಲ್ಲವೇ ಲಭ್ಯವಿರುವ ಗೊಬ್ಬರದ ಗಿಡ ಅಥವಾ ಯುಪೋಟೋರಿಯಂ ಇಲ್ಲವೇ ಪಾರ್ಥೆನಿಯಂ ಕ್ಯಾಸಿಯಾಗಳಂತಹ ಕಳೆಗಳನ್ನು ಪ್ರತಿ ಎಕರೆಗೆ 2 ಟನ್ ಹಸಿರು ಪದಾರ್ಥದ ಪ್ರಮಾಣದಲ್ಲಿ ರಂಗಿಭೂಮಿಯಲ್ಲಿ ಕೂರಿಗೆ ಬಿತ್ತನೆಯಿಂದ ಬೆಳೆದ ಭತ್ತದ ಸಾಲುಗಳು ನಡುವೆ ನೀರಿನಲ್ಲಿ ಎಡೆಕುಂಟೆ ಹೊಡೆದ ಮೇಲೆ ಹರಡಿ ಹೊಡೆತ ಮಾಡುವುದರಿಂದ ಶಿಫಾರಸಿತ ರಸಗೊಬ್ಬರದ 50% ಮಾತ್ರ ಕೊಟ್ಟು ಇಳುವರಿಯ ಮಟ್ಟವನ್ನು ಕಾಯ್ದುಕೊಳ್ಳಬಹುದು. ಇನ್ನು ಕಳೆಗಳ ನಿರ್ವಹಣೆ, ಕೂರ್ಗಿ ಭತ್ತದ ಬೇಸಾಯದಲ್ಲಿ ಕಳೆಗಳ ನಿರ್ವಹಣೆ ಪ್ರಮುಖವಾದ ಅಂಶ. ಕಳೆಗಳ ನಿರ್ವಹಣೆಗೆ ಮುಂಗಾರಿಯಲ್ಲಿ ಒಣಮಣ್ಣಿನಲ್ಲಿ ಬಿತ್ತುವುದಾದಲ್ಲಿ ಮಳೆಯಾದ ಮರುದಿನ ಅಥವಾ ಎರಡನೆಯ ದಿನ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರುವಾಗ ಹದುವಾದ ಮಳೆ ಬಿದ್ದ ನಂತರ ಬಿತ್ತುವುದಾದಲ್ಲಿ ಬೀಜ ಬಿತ್ತಿದ ದಿನವೇ ನೀರಿನ ಲಭ್ಯತೆ ಇರುವಲ್ಲಿ ಮುಂಗಾರು ಅಥವಾ ಬೇಸಿಗೆಯಲ್ಲಿ ಒಣಮಣ್ಣಿನಲ್ಲಿ ಬಿತ್ತಿ ನೀರು ಉಣಿಸಿದ 24-48 ಗಂಟೆಗಳಿಗಾಗಿ ಪ್ರತಿ ಎಕರೆಗೆ 1.0 ಲೀಟರ್ ಪೆಂಡಿಮಿಥೈಲಿನ್ 30 EC ಅಥವಾ 0.7 ಲೀಟರ್ ಪೆಂಡಿಮಿಥೈಲಿನ್ 38.7 CS ಕಳೆನಾಶಕವನ್ನು 200 ಲೀಟರ್ ನೀರಿನಲ್ಲಿ ಬೆರೆಸಿ ಮಣ್ಣಿನ ಮೇಲೆ ಸಿಂಪಡಿಸಬೇಕು. ಪೆಂಡಿಮಿಥೈಲಿನ್ ಸಿಂಪರಣೆಯಿಂದ 20-35 ದಿವಸಗಳವರೆಗೆ ಕಳೆಗಳ ಹತೋಟಿಯಾಗಿ ನಂತರ ಬರುವ ಕಳೆಗಳನ್ನು ಪ್ರತಿ ಎಕರೆಗೆ ಬಿಸ್ಫೈರಿಬ್ಯಾಕ್ ಸೋಡಿಯಂ 10 SSC ಕಳೆನಾಶಕವನ್ನು 200 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ನಿಯಂತ್ರಿಸಬಹುದು. ಸಾಲಿನಿಂದ ಸಾಲಿಗೆ 10 ಅಂಗುಲ ಇರುವ ಕೂರಿಗೆಯಿಂದ ಬಿತ್ತಿದಾಗ ಎಡೆಕುಂಟೆ ಹೊಡೆದು ಅಥವಾ ಸೈಕಲ್ ವೀಡರ್ನಿಂದ ಕಳೆ ನಿಯಂತ್ರಣ ಮಾಡಬಹುದು. ಭತ್ತದ ಗದ್ದೆಗಳಲ್ಲಿ ಹುಲ್ಲು ಜಾತಿ ಕಳೆಗಳು ಕಡಿಮೆ ಇದ್ದು ಹೆಚ್ಚು ಅಗಲ ಎಲೆ ಕಸಗಳಿಂದ ಕೂಡಿದ್ದರೆ 2-4 ಡಿ ಸೋಡಿಯಂ ಉಪ್ಪು 80 WP ಪ್ರತಿ ಎಕರೆಗೆ 1.0 ಕಿಲೋಗ್ರಾಂನಂತೆ 200 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಿ ನಿಯಂತ್ರಿಸಬಹುದು. ಭತ್ತದ ಗದ್ದೆಗಳ ಸಮೀಪ ಹತ್ತಿ ಬೆಳೆ ಇರುವಲ್ಲಿ ಈ ಕಳೆನಾಶಕವನ್ನು ಉಪಯೋಗಿಸಬಾರದು. ಇನ್ನು ರೈತ ಬಾಂಧವರೇ, ಜೋಳ. ಜೂನ್ ತಿಂಗಳ ಜೋಳದ ಬಿತ್ತನೆಗೆ ಸಕಾಲವಾಗಿದ್ದು ಜೂನ್ 3ನೇ ವಾರದೊಳಗೆ ಬಿತ್ತುವುದರಿಂದ ಬೆಳೆಯನ್ನ ಸುಳಿನೊಣದ ಬಾಧೆಯಿಂದ ತಪ್ಪಿಸಬಹುದು. ಮುಖ್ಯವಾದ ಸಂಕರಣ ತಳಿಯಾದ CSH 14 ಖುಷ್ಕಿ ಬಿತ್ತನೆಗೆ ಮತ್ತು CSH 16 ಹಾಗೂ CSH 30 ತಳಿಗಳನ್ನು ಆಯಾ ವಲಯಕ್ಕೆ ಸಂಬಂಧಿಸಿದಂತೆ ಖುಷ್ಕಿ ಮತ್ತು ನೀರಾವರಿಯಲ್ಲಿ ಶಿಫಾರಸು ಮಾಡಲಾಗಿದೆ. ಸುಧಾರಿತ ತಳಿಗಳಾದ DSV 6 ಮತ್ತು CSV 15 ಇವುಗಳನ್ನು ಕಾಳಿಗಾಗಿ ಮತ್ತು SSV 74 ತಳಿಯನ್ನು ರಸಭರಿತ ಹಸಿರು ಮೇವಿಗಾಗಿ ಆಯಾ ವಲಯಕ್ಕೆ ಸಂಬಂಧಿಸಿದಂತೆ ಖುಷ್ಕಿಯಲ್ಲಿ ಶಿಫಾರಸು ಮಾಡಲಾಗಿದೆ.
0: ರೈತರಿಗೆ ಸಲಹೆಗಳನ್ನು ಇದುವರೆಗೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗಿದೆ.

0: ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ
1: ನಿಸರ್ಗ ಜ್ಞಾನಾಮೃತ
0: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ
1: ನಿಸರ್ಗ ಜ್ಞಾನಾಮೃತ
2: ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀ ಪ್ರಕಾಶ್ ವಿ ಮತ್ತು ಶ್ರೀಮತಿ

0: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರು ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಸ್ವಾಮೀಜಿ.
1: ನಮಸ್ಕಾರ ಮೇಡಮ್.
0: ಕೇಳುಗರೆ, ಹಿಂದಿನ ಸಂಚಿಕೆಯಲ್ಲಿ ನಾವು ಸಾಮಾಜಿಕ ಆರೋಗ್ಯದ ಬಗ್ಗೆ ಮಾತನಾಡ್ತಾ ಇದ್ವಿ. ಸಾಮಾಜಿಕ ಆರೋಗ್ಯ ಅಂತಂದ್ಕೊಳ್ಳೇನೆ ಫಸ್ಟ್ ನಮಗೆ ಸಮಾಜದ ಪ್ರಾರಂಭದ ಘಟಕ ಅಂತಂದ್ರೆ ಕುಟುಂಬ ಅಂತ ಹೇಳಿ. ಸೊ ಹಿಂಗಾಗಿ ಕೌಟುಂಬಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ಇನ್ನಷ್ಟು ವಿಷಯಗಳನ್ನ ಸ್ವಾಮೀಜಿಯವರು ತಿಳಿಸ್ತಾ ಇದ್ದಾರೆ, ಕೇಳೋಣ.
1: ಕುಟುಂಬ ರಥದ ಎರಡು ಚಕ್ರಗಳು ಅಂದ್ರೆ ಗಂಡ ಹೆಂಡತಿ ದಂಪತಿಗಳು. ಈ ದಂಪತಿಗಳ ಸಂಬಂಧ ಹೇಗಿರ್ಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ಅದು ಚೆನ್ನಾಗೋಗ್ಬಿಟ್ರೆ ಮುಂದಿನ ಸಂತಾನವೂ ಚೆನ್ನಾಗುತ್ತೆ.
0: ಹೌದು,
1: ಗಂಡ ಹೆಂಡತಿಯರು ಹೇಗೆ ಬದುಕ್ತಾರೋ ಅಂತಹ ಸಂತಾನವನ್ನ ನಿರ್ಮಾಣ ಮಾಡಿ, ಅವರ ಸ್ವಭಾವಗಳು ಹೇಗಿರುತ್ತೋ ಹಾಗೆ ಮಕ್ಕಳ ಸ್ವಭಾವ ಕೂಡ ಬರುತ್ತೆ.
0: ಹೌದು,
1: ತಂದೆ ತಾಯಿಗಳಿದ್ದ ಹಾಗೆ ಮಕ್ಕಳಿದ್ದೇ ಇರ್ತಾರೆ. ಹೆಚ್ಚು ಪ್ರಸಂಗಗಳಲ್ಲಿ ಎಲ್ಲೋ ಕೆಲವು ಅಪವಾದಗಳು ಇರಬಹುದು, ಆದರೆ ಹೆಚ್ಚು ಪ್ರಸಂಗಗಳಲ್ಲಿ ಹೆಚ್ಚು ಸಂದರ್ಭಗಳಲ್ಲಿ ತಂದೆ ತಾಯಿಗಳ ಸ್ವಭಾವನೆ ಮಕ್ಕಳಿಗೆ ಬರುತ್ತೆ. ಅದನ್ನು ಅವರು ಸ್ವಲ್ಪ ಮಾರ್ಪಾಡು ಮಾಡ್ಕೊಳ್ಬಹುದು ಶಿಕ್ಷಣದ ಮೂಲಕ. ಬೇಕಾದದ್ದನ್ನ ಅಳವಡಿಸ್ಕೊಂಡು ಬೇಡವಾದದ್ದನ್ನು ಬಿಟ್ಟು ಅವರ ಸ್ವಭಾವವನ್ನು ಇನ್ನೂ ಉನ್ನತೀಕರಿಸ್ಕೊಳ್ಬಹುದು. ಆದ್ರೆ ಮೊದಲು ಈ ಸತಿಪತಿಗಳ ವಿಷಯವಾಗಿ ಬಹಳ ಅದ್ಭುತವಾದಂತಹ ಮಾತುಗಳನ್ನು ನಮ್ಮ ಶರಣರು ಹೇಳ್ತಾರೆ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳೊಂದಾಗದ ಭಕ್ತಿ ಅಮೃತದೋಳ್ ವಿಷವ ಬರೆಸಿದಂತೆ ಕಾಣರಾಮನಾಥ ಜೇಡರ ದಾಸಮಯ್ಯನವರು ಹೇಳ್ತಾರೆ. ಅಂದ್ರೆ ಸತಿಪತಿಗಳು ಅವರ ಸಂಬಂಧ ಹೇಗಿರ್ಬೇಕಪ್ಪ ಅಂದ್ರೆ ಹಿತವಾಗಿರ್ಬೇಕು. ಆದ್ರೆ ಸಾಂಪ್ರದಾಯಿಕವಾಗಿ ಏನ್ ಬಂದ್ಬಿಟ್ಟಿದೆ ಅಂದ್ರೆ ಪತಿ ದೇವರು ಪತಿ ದೇವರು ಅಂತ ತಿಳ್ಕೋ. ಸರಿ, ಪತಿ ದೇವರು ಅಂತ ತಿಳ್ಕೊಳ್ಳೋದು ಒಳ್ಳೇದೇನೆ, ಪತಿಯೂ ಕೂಡ ಸತಿಯನ್ನು ದೇವರನ್ನು ತಿಳ್ಕೋಬೇಕಲ್ಲ.
0: ಹೌದು,
1: ಅದನ್ನ ಹೇಳ್ಕೊಡ್ಲಿಲ್ಲ ನಮ್ಮ ಜಾನಪದ ಆಗ್ಲಿ ಅಥವಾ ಬೇರೆಯವರಾಗ್ಲಿ. ಸಾಂಪ್ರದಾಯಿಕವಾಗಿ ಶರಣರು ಬರೋ ತನಕ ಶರಣರು ಸ್ಪಷ್ಟವಾಗಿ ಹೇಳ್ತಾರೆ, ಇಲ್ಲಿ ಅಸಮಾನತೆ ಬಂದ್ರೆ ಏನಾದರೂ ಹೆಣ್ಣನ್ನ ನೀನು ಕೀಳು ಅಂತ ಅಂದ್ರೆ ನಿನ್ನ ಸಂಸಾರ ಪ್ಯಾರಲಿಟಿಕ್ ಆಗ್ಬಿಡುತ್ತೆ, ಅಂದ್ರೆ ಅರ್ಧಾಂಗವಾಯು ಆದಂಗೆ. ಆದ್ರಿಂದ ಹೆಣ್ಣು ಗಂಡಿನ ನೆರಳಲ್ಲ, ಶರಣರ ದೃಷ್ಟಿಯಲ್ಲಿ ನೆರಳು ಅಂತ ಹೇಳೋದಿಲ್ಲ ಅವರು. ಅವರು ಹೊಯ್ಕೈ ಆಗಿ ಅಂದ್ರೆ ಒಂದೇ ಸಮವಾಗಿ ಒಂದು ಚಕ್ಕಡಿಯ ಗಾಲಿ ಇದ್ದ ಹಾಗೆ, ಸಂಸಾರ ರಥದ ಎರಡು ಗಾಲಿ ಇದ್ದ ಹಾಗೆ. ಆದ್ರಿಂದ ಅವ್ರ ಸಂಬಂಧ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಇಬ್ರು ಒಂದಾಗಿ ಬದುಕಿದ್ರೆ ದೇವರೇ ಒಲಿತಾನೆ, ಅದು ಪರಮಾತ್ಮನಿಗೆ ಇಷ್ಟ ಆಗುತ್ತೆ. ಪರಮಾತ್ಮನಿಗೆ ಇಷ್ಟ ಆದುದರ ಸಂಕೇತ ಏನಪ್ಪ ಅಂದ್ರೆ ನಿಮ್ಮ ಮನಸ್ಸು ಪ್ರಫುಲ್ಲಿತವಾಗಿರ್ತದೆ.
0: ಹೌದು,
1: ಮನಸ್ಸು ಪ್ರಫುಲ್ಲಿತವಾಗಿದ್ರೆ ಮನಸ್ಸಿನ ಆಳದಲ್ಲಿರ್ತಕ್ಕಂತ ಚಿನ್ಮಯನಾದಂತಹ ಆ ಪರಮಾತ್ಮನಿಗೆ ಇಷ್ಟ ಆಗೇ ಆಗತ್ತೆ. ಸತಿಪತಿಗಳು ಒಂದಾಗದ ಭಕ್ತಿ ಏನಾಗತ್ತೆ ಅಂದ್ರೆ ಅಮೃತದೋಳ್ ವಿಷವ ಬೆರೆಸಿದಂತೆ. ಅಂದ್ರೆ ಅಮೃತ ವಿಷ ಬೆರೆತರೆ ಅಮೃತನು ವಿಷ ಆಗೋಗ್ಬಿಡುತ್ತೆ, ವಿಷ ಅಮೃತ ಆಗಲ್ಲ. ಒಂದು ಹಂಡೆ ಹಾಲಿದೆ, ಒಂದು ಹನಿ ವಿಷ ಹಾಕ್ಬಿಟ್ರೆ ಅಷ್ಟು ಹಾಲು ಕೆಟ್ಟೋಗ್ಬಿಡುತ್ತೆ. ನೀವು ಬೇಕಾದ್ರೆ ಒಂದು ಹನಿಗೆ ಒಂದು ಹಂಡೆ ಹಾಲು ಹಾಕಿದ್ರೆ ಆಗಲ್ಲ, ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ಆ ವಿಷವನ್ನ ತೊಡೆದು ಹಾಕ್ಬೇಕೆ ಹೊರತು ಅದನ್ನ ಬದಲಾಯಿಸಕ್ ಬರಲ್ಲ. ಆದ್ರಿಂದ ನಮ್ಮಲ್ಲಿರುವ ವಿಷಮತೆಗಳನ್ನ ತೊಡೆದು ಹಾಕ್ಬೇಕೆ ಹೊರತು ಅದನ್ನೇನೋ ಸಹಿಸ್ಕೊಂತೀನಿ ಅಂತನೋ ಅಥವಾ ಏನಾದರೂ ಸರಿಪಡಿಸ್ಬೋದಾ ಅಥವಾ ದಬ್ಬಾಳಿಕೆ ಮಾಡ್ಬೋದಾ ಅಥವಾ ಹೆದರಿಸ್ಬೋದಾ, ಇಲ್ಲ, ಹೆದರಿಕೆಯಿಂದ ದಬ್ಬಾಳಿಕೆಯಿಂದ ಸಮಸ್ಯೆಗಳು ಪರಿಹಾರ ಆಗಲ್ಲ. ಆ ವಿಷದ ಭಾವ ಏನಿದೆಯಲ್ಲ, ಆ ವಿಷದ ಭಾವ ಅಂದ್ರೆ ನಾನು ಕರೆಯೋದು ಅಹಂಕಾರ, ನಾನು ಸರಿ ನಾನೇ ಸರಿ ಅನ್ನುವ ಅಹಂಕಾರ ಏನಿರ್ತದಲ್ಲ ಅದು ಯಾರಿಗೆ ಬಂದರೂ ಅದು ಕೆಟ್ಟ ಹೋಗ್ಬಿಡುತ್ತೆ. ಆದ್ರಿಂದ ಆ ಅಹಂಕಾರವನ್ನು ಬಿಟ್ಟು ಇಬ್ರು ಸಮಾನವಾಗಿ ಬದುಕೋದಿದೆಯಲ್ಲ ಅದೇ ನಿಜವಾದಂತಹ ಕೌಟುಂಬಿಕ ಆರೋಗ್ಯಕ್ಕೆ ಮೊದಲನೇ ಅಡಿಪಾಯ. ಸತಿಪತಿಗಳೊಂದಾಗದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳ ಒಂದಾಗದ ಭಕ್ತಿ ಅಮೃತದೋಳ್ ವಿಷವ ಬೆರೆಸಿದಂತೆ ಕಾಣ ರಾಮನಾಥ. ಇನ್ನು ಅಲ್ಲಮಪ್ರಭುಗಳು ವೈರಾಗ್ಯ ಜೀವಿಗಳವರು, ಅವರು ಸಾಸುವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ಅಂತ ಸಂಸಾರವನ್ನು ತ್ಯಾಗ ಮಾಡುವಂತವರು. ಆದರೂ ಕೂಡ ಮುಂದೆ ಸಾಧನೆ ಆದ್ಮೇಲೆ ಬಂದು ಅವರು ಅನುಭವಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡ್ರು. ಅಲ್ಲಿ ಹೆಚ್ಚಾಗಿದ್ದದ್ದು ಗೃಹಸ್ಥರೆ, ಅನುಭವ ಮಂಟಪದಲ್ಲಿ ಹೆಚ್ಚಾಗಿದ್ದು ಗೃಹಸ್ಥರನ್ನೇ. ಆವಾಗ ಅವ್ರು ಹೇಳ್ತಾರೆ, ಉಭಯ ದೃಷ್ಟಿ ಏಕದೃಷ್ಟಿಯಾಗಿ ಕಾಂಬಂತೆ ದಂಪತಿ ಏಕೋಭಾವವಾದಲ್ಲಿ ಗುಹೇಶ್ವರಲಿಂಗ ಕಾಣಬಂದಿತ್ತು. ಬಹಳ ಅದ್ಭುತವಾದ ಮಾತದು. ಕಣ್ಣೆರಡಿದೆ, ಕಣ್ಣೆರಡಿದ್ರು ದೃಷ್ಟಿ ಬೇರೆ ಬೇರೆ ಅಲ್ಲ. ಎಡಗಣ್ಣಿಗೆ ಬೇರೆ ತರ ಕಾಣಿಸುತ್ತೆ, ಬಲಗಣ್ಣಿಗೆ ಬೇರೆ ತರ ಕಾಣಿಸುತ್ತೆ ಅಂದ್ರೆ ಅದು ಮುಗಿತು, ಅದು ಕುರುಡುತನ ಪ್ರಾರಂಭ ಆಯ್ತು ಅಂತ ಅರ್ಥ. ಆದ್ರಿಂದ

0: ಒಬ್ರು ಗುರುಗಳು ಹೇಳ್ತಾ ಇದ್ರು, ನೋಡುವ ಕಣ್ಣೆರಡಾದ್ರು ನೋಟ ಒಂದೇ, ಆಮೇಲೆ ಮಾಡುವ ಕೈ ಎರಡಾದ್ರೂ ಮಾಟ ಒಂದೇ, ಓಡುವ ಕಾಲು ಎರಡಾದ್ರೂ ಕೂಡ ಓಟ ಒಂದೇ. ಹಾಗೆ ಪರಮಾತ್ಮ ಅಂದ್ರೆ ಸಂಸಾರದಲ್ಲಿ ಹಾಗೆ ಬದುಕಬೇಕು. ಗಂಡ
1: ಹೆಂಡತಿ ಜೀವ ಒಂದು,
0: ಜೀವ ಒಂದು ಹೇಳ್ತಿರ್ತಾರ ಸಾಮಾನ್ಯವಾಗಿ. ದೇಹ ಎರಡಾದ್ರೂ ಕೂಡ ಜೀವ ಒಂದಾಗಿ ಭಾವ ಒಂದಾಗಿ ಬದುಕೋದಿದೆಯಲ್ಲ, ಅದು ನಿಜವಾದಂತಹ ಕುಟುಂಬ.
1: ಅರ್ಧನಾರೀಶ್ವರನಾಗಿ ಪರಮೇಶ್ವರನೇ
0: ಹಾಗೆ ಪರಮಾತ್ಮನನ್ನ ಅರ್ಧನಾರೀಶ್ವರನಾಗಿ ಚಿತ್ರಿಸಿರೋ ಉದ್ದೇಶ ಕೂಡ ಅದೇ. ಮನುಷ್ಯ ಚಿತ್ರಿಸಿದಾನೆ, ಅದು ಈ ಜಗತ್ ಬಿಟ್ಟು ಪರಮಾತ್ಮ ಇಲ್ಲ, ಪರಮಾತ್ಮನ್ ಬಿಟ್ಟು ಜಗತ್ತಿಲ್ಲ.
1: ಹೌದು,
0: ಅರ್ಧನಾರೀಶ್ವರ ಅನ್ನೋದು ಕೂಡ ಮನುಷ್ಯನ ಕಲ್ಪನೆ ಅಂದ್ರೆ ಇಬ್ರು ಆತರ ಇರಿ, ಬೇರೆ ಬೇರೆ ಅಲ್ಲ ಅದು ಅನ್ನುವಂಥದ್ದು. ಮತ್ತೆ ಆಳವಾಗಿ ನಾವು ವಿಚಾರ ಮಾಡಿ ನೋಡಿದ್ರೆ ತತ್ವಜ್ಞಾನದ ದೃಷ್ಟಿಯಿಂದ ನೋಡಿದ್ರು ಕೂಡ ಹೆಣ್ಣಿನೊಳಗೆ ಗಂಡು, ಗಂಡಿನೊಳಗೆ ಹೆಣ್ಣು, ಎರಡೂ ಒಂದಕ್ಕೊಂದು ಪೂರಕವಾಗಿದ್ದೇ ಇದಾವೆ. ಈ ಸ್ವಭಾವದಲ್ಲೂ ಕೂಡ ಹೆಣ್ಣಿನಲ್ಲಿ ಕೆಲವರಲ್ಲಿ ಧೀರತನ ಇರ್ತದೆ, ಒನಕೆ ಓಬವ್ವ, ಕಿತ್ತೂರು ಚೆನ್ನಮ್ಮ. ಈಗಲೂ ಅನೇಕ ಜನ ಗಂಡ್ಮಕ್ಳ ಸ್ವಭಾವ ಅಂದ್ರೆ ಅಷ್ಟು ಧೈರ್ಯ ದಿಟ್ಟತನ ಇರ್ತದೆ ಹೆಣ್ಮಕ್ಳಲ್ಲಿ,
1: ಗಂಡ್ಮಕ್ಳಲ್ಲಿ
0: ಕೆಲವರಿಗೆ
1: ಇರಲ್ಲ.
0: ಆಮೇಲೆ ಸ್ವಭಾವ ಹೆಂಗರಣ್ಣವನು ಹೇಳ್ತಾರೆ ಅಂದ್ರೆ ಆ ತಾಯಿಯ ಸ್ವಭಾವ ಮಗನಿಗೆ ಬಂದ್ಬಿಟ್ಟಿರುತ್ತೆ, ಅದು ತಪ್ಪಲ್ಲ, ಆ ಸೃಷ್ಟಿ ಕ್ರಿಯೆನೇ ಆಗಿದೆ. ಆದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಇಷ್ಟು ದಿವಸ ಏನ್ ತಪ್ಪು ಮಾಡಿದೀವೋ ನಾವು, ನಾನು ಶ್ರೇಷ್ಠ ನೀನು ಕನಿಷ್ಠ ಆ ಭಾವ ಬಿಟ್ಟು. ಆಮೇಲೆ ಇವತ್ತಿನ ಕಾಲದಲ್ಲಿ ಇನ್ನೊಂದೇನು ನಾವು ಪ್ರತಿಯೊಬ್ರು ಕಲ್ತ್ಕೋಬೇಕಂದ್ರೆ ಈ ಕೆಲಸನ ವಿಭಾಗ ಮಾಡಿಬಿಟ್ಟಿತ್ತು ಸಂಪ್ರದಾಯ. ಅಡಿಗೆ ಅಂದ್ರೆ ಹೆಣ್ಮಕ್ಳೆ ಮಾಡ್ಬೇಕು, ಹೊರಗಡೆ ಹೋಗಿ ದುಡಿಯೋದು ಅಂದ್ರೆ ಗಂಡ್ಮಕ್ಳೆ ದುಡಿಬೇಕು. ಹೆಣ್ಮಕ್ಳು ದುಡಿತಿದ್ರು, ಈಗಲೂ ದುಡಿತಿದ್ರು, ಆಗ್ಲೂ ದುಡಿತಿದ್ರು, ಹೊರಗಡೆ ಬಂದು ಹೊಲದಲ್ಲಿ ದುಡಿತಿದ್ರು, ಕೆಲವರು ಆಗ್ಲೇ ರಾಣಿಯರ ಸೈನ್ಯದ ಮುನ್ನ ನಡೆಸ್ತಿದ್ರು. ಆದ್ರೆ ಎಲ್ರಿಗೂ ಈ ಸಂಸ್ಕಾರ ಕೊಡಕ್ ಪ್ರಯತ್ನ ಮಾಡ್ಲಿಲ್ಲ. ಇನ್ಮೇಲೆ ಅಥವಾ ಈಗಾಗ್ಲೇ ಶುರು ಆಗಿದೆ, ಸಾವಿತ್ರಿಬಾಯಿ ಫುಲೆ ಅವರಿಂದನೇ ಶುರು ಆಗ್ಬಿಟ್ಟಿದೆ ಹೆಣ್ಮಕ್ಳಿಗೆ ಶಿಕ್ಷಣ ಕಡ್ಡಾಯ. ಆಮೇಲೆ ನಮ್ಮ ಸೈನ್ಯದಲ್ಲಿ ತುಂಬಾ ಬದಲಾವಣೆ ಮಾಡಿಬಿಟ್ಟಿದ್ದಾರೆ ಈಗಿನ ನಮ್ಮ ಪ್ರಧಾನಮಂತ್ರಿಗಳು, ಬಹಳ ಬದಲಾವಣೆ ತಂದ್ಬಿಟ್ಟಿದ್ದಾರೆ. ಹೆಣ್ಮಕ್ಳು ಯಾವ ರ್ಯಾಂಕ್ ವರ್ಗೂ ಹೋಗ್ಬೋದು ಅಂತ ಅದ್ಭುತವಾದಂತಹ ವ್ಯವಸ್ಥೆ ಸೈನ್ಯದಲ್ಲೂ ಕೂಡ ಅಳವಡಿಸ್ಕೊಂಡಿದ್ದಾರೆ. ಆದ್ರಿಂದ ಹೆಣ್ಣು ಮಕ್ಕಳು ಕಡಿಮೆ, ಗಂಡು ಮಕ್ಕಳು ಶ್ರೇಷ್ಠ ಅನ್ನುವುದು ಬೇಡ. ಕುಟುಂಬದ ಆರೋಗ್ಯದ ಮೊದಲನೇ ಸೂತ್ರ ಅಂದ್ರೆ ಸತಿಪತಿಗಳು ಒಂದಾಗಿ ಒಂದು ರಥದ ಎರಡು ಗಾಲಿಯ ಹಾಗೆ ಸಮಾನವಾಗಿ ಬದುಕ್ತಕ್ಕಂತಹದ್ದನ್ನ ಎಲ್ಲರೂ ಅಳವಡಿಸ್ಕೋಬೇಕು.
1: ಈಗ ಮಗನಿಂದ ಗತಿಯುಂಟೆ ಜಗದೊಳಗೆ ಅಂತ ಹೇಳಿ, ಅಂದ್ರೆ ಮಗ ಮಾತ್ರ ಸದ್ಗತಿಯನ್ನ ಕೊಡ್ಲಿಕ್ಕೆ ಸಾಧ್ಯ, ಮಗಳಲ್ಲ ಅಂತ ಹೇಳಿ ಒಂದು ವಿಷಯ. ಕನಕದಾಸರು ಇದನ್ನ ಹೇಳಿದ್ರು, ಮಗನಿಂದ ಗತಿಯುಂಟೆ, ದುಷ್ಟನಾಗಿರುವಂತಹ ಮಗ ಇರ್ಲಿ ಅಥವಾ ಅವನು ತಂದೆ ತಾಯಿಯನ್ನ ಜರಿಯುವಂಥವನು, ಸಾಧುಗಳನ್ನ ಜರಿಯುವಂಥವನು ಮಗನ, ಅವನಿಂದೆ ನಿಮಗೆ ಗತಿ ಸಿಗ್ತದ? ಇಲ್ಲ, ಕಾಗಿನೆಲೆ ಆದಿಕೇಶವನ ಭಕ್ತರಾಗಿ ನೀವು ಪ್ರಾರ್ಥನೆ ಮಾಡಿ ಅವಾಗ ನಿಮಗೆ ಗತಿ ಸಿಗ್ತದೆ ಅಂತ ಹೇಳಿ.
0: ಬಹಳ ಅದ್ಭುತವಾದ ಮಾತು. ಆಮೇಲೆ ಸಂಪ್ರದಾಯ ಇನ್ನೊಂದ್ ಮಾತು ಹೇಳಿತ್ತು, ಅಪುತ್ರಸ್ಯ ಗತಿರ್ನಾಸ್ತಿ. ಪ್ರಾಯಶ ಕನಕದಾಸರು ಅದಕ್ಕೆ ಹೇಳಿರ್ಬೇಕು ಅಂದ್ರೆ ಪುತ್ರ ಆಗದೆ ಹೋದ್ರೆ ಗತಿನೇ ಇಲ್ಲ,
1: ಅದೇ
0: ಗತಿರ್ನಾಸ್ತಿ ಅಂತ ಅಂದ್ಬಿಟ್ಟಿದ್ರು. ಯಾಕೆ ಅದರ ಅಂತರಾಳದಲ್ಲಿ ಏನಿದೆ ಅಂದ್ರೆ ಅಂತ್ಯಕ್ರಿಯೆ ಮಾಡುವಾಗ ಮಗನೇ ಬೆಂಕಿ ಕೊಡಬೇಕು ಅಂತ ಅದನ್ನ ಬದಲಾಯಿಸಿದ್ರು.
1: ಹಾಗಾಗಿ ಆ ಒಂದು ವಿಚಾರವನ್ನ ಇಟ್ಕೊಂಡು ತುಂಬಾನೇ ಅಂದ್ರೆ ಹೆಣ್ಮಕ್ಳು ಹುಟ್ಟಿದ್ದಾರೆ ಅಂತ ಹೇಳಿ ಆ ತಾಯಿಗೆ ತುಂಬಾ ತೊಂದರೆಯನ್ನು ಕೊಟ್ಟಿದ್ದು ಉಂಟು.
0: ಹೌದೌದು, ಅದು ಅಂತ ಅನ್ಯಾಯಗಳು ಬಹಳ ನಡೆದಿದೆ, ಹಾಗಾಗ್ಬಾರ್ದು. ಡಾಕ್ಟರ್ ಒಬ್ರು ಹೆರಿಗೆ ಮಾಡಿಸ್ತಕ್ಕಂತ ಡಾಕ್ಟರ್ ಕೂಡ ಹೇಳ್ತಾ ಇದ್ರು ಏನು ಅಂತಂದ್ರೆ, ಹೆಣ್ಣಾಯ್ತು ಇನ್ನು ಅತ್ತೆ ಹತ್ರ ತಗೊಂಡೋಗ್ಬಾರ್ದು ಅಂತ ಹೇಳಿ ಆ ದಾರಿಲಿ ಹೋಗ್ಬೇಕಾದ್ರೆ ಗಂಡ ಆ ಮಗುವನ್ನ ಎತ್ಕೊಂಡು ಹಂಗೆ ಬಟ್ಟೆಯಲ್ಲೇ ಹಾಕಿ ಉಸಿರು ಕಟ್ಟಿಸಿ ಸಾಯಿಸಿದ್ದುಂಟು. ಇಂಥ ಕ್ರೌರ್ಯ ರಾಕ್ಷಸ ಪ್ರವೃತ್ತಿ ಏನ್ ಕಾರಣ? ಒಂದು ಹೆಣ್ಣೇನೆ, ಅತ್ತೆ ಕೂಡ ಹೆಣ್ಣು, ಹಡದಂತ ತಾಯಿ ಹೆಣ್ಣು, ಆ ಹೆಣ್ಣು ಮಗುವನ್ನ ಸಹಿಸಿಕೊಳ್ಳಾರದಂತಹ ಒಂದು ಅಜ್ಞಾನ ಅವಿವೇಕ ಸಮಾಜದಲ್ಲಿ ಇವತ್ತಿಗೂ ಇದೆ ಅಂದ್ರೆ ಅದು ನಾವು ನಮ್ಮ ದೇಶದವರು ನಾವೆಲ್ಲರೂ ತಲೆ ತಗ್ಗಿಸ್ತಕ್ಕಂತ ಸಂಗತಿ ಖಂಡಿತ ಆಗ್ಬಾರ್ದು. ಇದು ನಡೆದ ಘಟನೆ, ಇದು ನಾನು ಹೇಳಿದ್ ಇಲ್ಲೇ ನಮ್ಮ ಸವದತ್ತಿಲೇ ನಡೆದ ಘಟನೆ. ಅಂದ್ರೆ ಇಂತಹ ಘಟನೆಗಳು ಏನಾಗ್ತಾವಲ್ಲ ಅದು ನಮ್ಮೆಲ್ಲರ ಕಣ್ಣು ತೆರೆಸ್ಬೇಕು. ಆಮೇಲೆ ಮುಂದಿನ ಜನಾಂಗ ಅಂದ್ರೆ ಈಗ ಈ ತರ ತಪ್ಪು ಮಾಡಿ ಮಾಡಿ ಮಾಡಿ ಹೆಣ್ಣು ಮಕ್ಳು ಸಂಖ್ಯೆನೆ ಕಡಿಮೆ ಆಗೋಗ್ಬಿಡ್ತಾ ಇದೆ.
1: ಅದ್ರ ಜೊತೆಗೆ ನಮ್ಮ ನೆರೆ ರಾಜ್ಯದ ಒಂದು ಹಳ್ಳಿಯಲ್ಲಿ ಹೆಣ್ಣು ಮಕ್ಕಳೇ ಆಗ್ತಾ ಹೋದ ಹಾಗೆ ಮೂರು ಅಥವಾ ನಾಲ್ಕನೇ ಮಗು ಹೆಣ್ಣು ಮಗು ಇದ್ರೆ ಅದಕ್ಕೆ ನಾಕೋಶಿ ಅಂತ ಹೆಸರಿಡೋದು. ಅಂದ್ರೆ ಅನಗತ್ಯ ಈ ಮಗು ನಮ್ಗೆ ಅದು ಬೇಕಾಗಿಲ್ಲ ಅಂತ ಹೇಳಿ ಆ ಮಗುವಿಗೆ ಹೆಸರೇ ಇಡ್ತಾ ಇರ್ಲಿಲ್ಲಂತೆ ಹಿಂದೆ. ಈ ಹಿಂದೆ ಈ ವಿಚಾರವನ್ನು ಕೂಡ ನಾನು ಓದಿದೆ.
0: ಆಮೇಲೆ ಎಷ್ಟು ಈ ತರ ಮೂಢನಂಬಿಕೆಗಳಿದೆ
1: ಅಂದ್ರೆ ಮುಂದಿಂದು ಗಂಡ್ಮಗು ಆಗುತ್ತೆ ಅಂತ ಅವ್ರ ಕಲ್ಪನೆ.
0: ಅದು ಹೆಣ್ಮಕ್ಳು ಹುಟ್ಟಿದಾಗ ಹೆಚ್ಚು ಅಪವಾದ ಕೊಡೋದು ಹೆಣ್ಮಕ್ಳ ಮೇಲೆ. ಆದ್ರೆ ನಿಜವಾಗಿ DNA ಅದನ್ನ ನಾವು ವಿಶ್ಲೇಷಣೆ ಮಾಡೋದು ನೋಡಿದಾಗ ಗಂಡ್ ಮಕ್ಳ DNA ಕೂಡ ಕಾರಣ ಇರುತ್ತೆ. ಅದು ಕೇವಲ ಒಬ್ಬರ ಮೇಲೆ ಆರೋಪ ಕೊಡಬೇಕಾದಿಲ್ಲ.
1: ಹೌದು,
0: ಅದನ್ನ ನಮ್ಮ ಎಲ್ಲಾ ಶ್ರೋತೃಗಳು ತಿಳ್ಕೊಬೇಕಿದನ್ನ. ಹೆಣ್ಣು ಕೇವಲ

0: ಎಣ್ಣೆ ಹತ್ತೋದಕ್ಕೆ ಎಣ್ಣೆ ಕಾರಣ ಅಲ್ಲ, ಗಂಡು ಮಕ್ಕಳಲ್ಲೂ ಅದಿರುತ್ತೆ, DNA RNA ಅಂತ ಏನು ಇರ್ತಾವಲ್ಲ ಮೂಲ ಧಾತುಗಳು, ಅದರಲ್ಲಿ ಗಂಡು ಮಕ್ಕಳಲ್ಲಿ ಇರುತ್ತೆ. ಆವಾಗ ಇನ್ ಕೆಲವರು ಒಂದು ತಪ್ಪು ಮಾಡ್ತಾರೆ, ಬರೇ ಹೆಣ್ಮಕ್ಳು ಆಗ್ತಿದಾರೆ ಇನ್ನೊಂದು ಮದುವೆ ಮಾಡೋಣ ಇವನಿಗೆ. ಆವಾಗ ಇನ್ನು ಅಂದ್ರೆ ಕೆಲವು ಅಜ್ಜಿದಿರು ಅಜ್ಜಿದಿರು ಹಿರಿಯರು ಈ ತರ ಯೋಚನೆ ಮಾಡೋದುಂಟು. ಅದು ಆ ತರ ಯೋಚನೆ ಮಾಡೋದು ತಪ್ಪು, ಆ ತರ ಯೋಚನೆ ಮಾಡಬಾರ್ದು. ಯಾಕಂದ್ರೆ ಹೆಣ್ಣು ಮಕ್ಳ ಮೇಲೆ ಕೇವಲ ಆರೋಪ ಕೊಡೋದು ಅದು ಅಜ್ಞಾನ ಆಗತ್ತೆ. ಆದ್ರಿಂದ ಹೆಣ್ಣನ್ನ ಜಗದ ಕಣ್ಣು ಅಂತ ಭಾವಿಸ್ಬೇಕು. ಮತ್ತು ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಇವಾಗ ತುಂಬಾ ಕಷ್ಟ ಆಗ್ತಾ ಇದೆ. ಇದೇ ತರ ಅಸಮತೋಲನ ಆದ್ರೆ ಮುಂದೆ ಏರುಪೇರಾದ್ರೆ ಪ್ರಕೃತಿ ವಿಕೃತಿ ಆಗೋ ಸಾಧ್ಯತೆ ಇರ್ತದೆ. ಆದ್ರಿಂದ ಯಾವುದೇ ಕಾರಣಕ್ಕೂ ಈ ಹೆಣ್ಣು ಗಂಡು ಭೇದ ಮಾಡಬಾರ್ದು. ಹೆಣ್ಣು ಮಕ್ಕಳನ್ನ ಈಗೇನು ಅದಕ್ಕೆ ನಮ್ಮ ಸರ್ಕಾರದವರು, ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರದವರು ಬಹಳಷ್ಟು ಯೋಜನೆಗಳನ್ನು ತಗೊಂಡ್ಬಂದಿದ್ದಾರೆ. ಅವ್ರಿಗೆ ಓದಿಸೋದಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು, ಅನೇಕ ರಿಯಾಯಿತಿಗಳು ಈ ರೀತಿ ಎಲ್ಲ ಮಾಡಿ ಹೆಣ್ಣು ಮಕ್ಕಳ ಸಂಖ್ಯೆಯನ್ನು ವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲಾ ಪ್ರಜೆಗಳು, ಎಲ್ಲ ಭಕ್ತಿಜೀವಿಗಳು, ಎಲ್ಲ ಶ್ರೋತೃಗಳು ಅದಕ್ಕೆ ಸಹಕಾರ ನೀಡಿದ್ರೆ ಮಾತ್ರ ಅದು ಯಶಸ್ವಿ ಆಗುತ್ತೆ. ಇಲ್ಲದೆ ಹೋದ್ರೆ ಯಶಸ್ವಿ ಆಗೋದಿಲ್ಲ. ಆದ್ರಿಂದ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ, ಸಾಮಾಜಿಕ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಹೆಣ್ಣು ಗಂಡು ಸಮಾನವಾದ ಸ್ಥಾನಮಾನ, ಅದು ಕೇವಲ ಭಾಷಣದಾಗಲ್ಲ ಎಲ್ಲಾ ಕಡೆಯಲ್ಲಿಯೂ ಅದು ಸಮಾನವಾದ ಸ್ಥಾನಮಾನವನ್ನ ಕೊಡಬೇಕು.
1: ಕೇಳಿದ್ರೆಲ್ಲ ಕೇಳಿದ್ರೆ ಕುಟುಂಬದ ಎರಡು ಚಕ್ರಗಳು ಅಂತಂದ್ರೆ ಗಂಡ ಹೆಂಡತಿ, ಸಾಸಿವೆಯಷ್ಟು ಸಂಸಾರ ಸಾಗರದಷ್ಟು ಕಷ್ಟ. ಆದ್ರೆ ಒಬ್ರಿಗೊಬ್ರು ಪೂರಕವಾಗಿದ್ರೆ ಎಲ್ಲವೂ ಸುಸೂತ್ರವಾಗಿ ನಡೆದುಕೊಂಡು ಹೋಗುವಂತಹ ವಿಷಯ. ಹಿಂಗಾಗಿ ಹೆಣ್ಣು ಜಗದ ಕಣ್ಣು ಅಂಥೇಳಿ ಸ್ವಾಮೀಜಿಯವರು ಇಷ್ಟೊತ್ತು ಅನೇಕ ವಿಚಾರ ಹಂಚಿಕೊಂಡ್ರು. ಮತ್ತೆ ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಸ್ವಾಮೀಜಿ. ಕೇಳುಗರೆ ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ
3: ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ,
2: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು.
4: ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀ ಪ್ರಕಾಶ್ ವಿ ಮತ್ತು ಶ್ರೀಮತಿ ಪ್ರಿಯಾಂಕಾ ಪ್ರಕಾಶ್, ವಕೀಲರು, ಬೆಂಗಳೂರು. ನಿರೂಪಣೆ ಜಿ ಸುರೇಖಾ ಸುರೇಶ್, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್, ನಿರ್ಮಾಣ ಶರಣಬಸವ ಚೋಳೀನ್.
3: ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ, ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ.
3: ಒತ್ತಡದ ಜೀವನ, ಕಲಬೆರಿಕೆ ಆಹಾರ, ವ್ಯಾಯಾಮ ರಹಿತ ಬದುಕು,
5: ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟಾನ್ಸಿಲೈಟಿಸ್,
3: ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ, ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮ ರೋಗ, ಕ್ಯಾನ್ಸರ್,
5: ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ
3: 9448100282 ಮತ್ತು
5: 8073979683.
3: ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ.
5: ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ.

ಆಕಾಶವಾಣಿ ಧಾರವಾಡ. ಕೆಎಲ್ಎಸ್ ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರ

0: ಮಧ್ಯಾಹ್ನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ HSRP ತಂತ್ರಜ್ಞಾನ, ಈ ಬಗ್ಗೆ ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ಪ್ರೊಫೆಸರ್ ನರಸಿಂಹ ದೀಕ್ಷಿತ್.
1: HSRP ಅಂದರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ತಂತ್ರಜ್ಞಾನದ ಬಗ್ಗೆ ತಿಳಿಯೋಣ. ಇದು ಭಾರತ ಸರ್ಕಾರ ಪರಿಚಯಿಸಿದ ವಿಶೇಷ ಮಾದರಿಯ ವಾಹನ ನಂಬರ್ ಪ್ಲೇಟ್ ಆಗಿದೆ. ಸಾಮಾನ್ಯ ನಂಬರ್ ಪ್ಲೇಟ್ಗಳಿಗಿಂತ ಇದು ಹೆಚ್ಚು ಸುರಕ್ಷಿತವಾಗಿದ್ದು ನಕಲಿ ಮಾಡುವುದು ಅಥವಾ ಬದಲಾಯಿಸುವುದು ಕಷ್ಟವಾಗುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಈ ಪ್ಲೇಟ್ಗಳನ್ನು ಸರ್ಕಾರ ಮಾನ್ಯತೆ ಪಡೆದ ಅಧಿಕೃತ ಸಂಸ್ಥೆಗಳ ಮೂಲಕ ಮಾತ್ರ ನೀಡಲಾಗುತ್ತದೆ. HSRPಯ ಮುಖ್ಯ ಉದ್ದೇಶ ದೇಶದಾದ್ಯಂತ ಏಕೀಕೃತ ವಾಹನ ಗುರುತು ವ್ಯವಸ್ಥೆಯನ್ನು ನಿರ್ಮಿಸುವುದು ಮತ್ತು ವಾಹನ ಸಂಬಂಧಿತ ಅಪರಾಧಗಳನ್ನು ಕಡಿಮೆ ಮಾಡುವುದು. HSRPಯನ್ನು ಪರಿಚಯಿಸಲು ಕಾರಣಗಳು: ಮೊದಲನೆಯದಾಗಿ ವಾಹನ ಕಳವು ತಡೆಗಟ್ಟುವಿಕೆ. ಸಾಮಾನ್ಯ ನಂಬರ್ ಪ್ಲೇಟ್ಗಳನ್ನು ಸುಲಭವಾಗಿ ಬದಲಾಯಿಸಬಹುದು,

0: ಆಗಿದೆ. ಈ ಪ್ಲೇಟ್ಗಳನ್ನು ಸರ್ಕಾರ ಮಾನ್ಯತೆ ಪಡೆದ ಅಧಿಕೃತ ಸಂಸ್ಥೆಗಳ ಮೂಲಕ ಮಾತ್ರ ನೀಡಲಾಗುತ್ತದೆ. ಎಚ್ಎಸ್ಆರ್ಪಿಯ ಮುಖ್ಯ ಉದ್ದೇಶ ದೇಶದಾದ್ಯಂತ ಏಕೀಕೃತ ವಾಹನ ಗುರುತು ವ್ಯವಸ್ಥೆಯನ್ನು ನಿರ್ಮಿಸುವುದು ಮತ್ತು ವಾಹನ ಸಂಬಂಧಿತ ಅಪರಾಧಗಳನ್ನು ಕಡಿಮೆ ಮಾಡುವುದು. ಎಚ್ಎಸ್ಆರ್ಪಿಯನ್ನು ಪರಿಚಯಿಸಲು ಕಾರಣಗಳು: ಮೊದಲನೆಯದಾಗಿ, ವಾಹನ ಕಳವು ತಡೆಗಟ್ಟುವಿಕೆ. ಸಾಮಾನ್ಯ ನಂಬರ್ ಪ್ಲೇಟ್ಗಳನ್ನು ಸುಲಭವಾಗಿ ಬದಲಾಯಿಸಬಹುದು ಅಥವಾ ನಕಲಿ ಮಾಡಬಹುದು. ಇದರಿಂದ ಕಳ್ಳತನವಾದ ವಾಹನಗಳನ್ನು ಅಪರಾಧ ಚಟುವಟಿಕೆಗಳಲ್ಲಿ ಬಳಸುವ ಸಾಧ್ಯತೆ ಹೆಚ್ಚಾಗುತ್ತಿತ್ತು. ಎಚ್ಎಸ್ಆರ್ಪಿಯಲ್ಲಿ ಇರುವ ವಿಶೇಷ ಸುರಕ್ಷತಾ ವೈಶಿಷ್ಟ್ಯಗಳಿಂದ ನಕಲಿ ಮಾಡುವುದು ಬಹಳ ಕಷ್ಟ. ಇದರಿಂದ ಪೊಲೀಸರು ಕಳ್ಳತನವಾದ ವಾಹನಗಳನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು. ಎರಡನೆಯದಾಗಿ, ರಸ್ತೆ ಸುರಕ್ಷತೆ ಮತ್ತು ಟ್ರಾಫಿಕ್ ನಿಯಂತ್ರಣ ಸುಧಾರಣೆಗಾಗಿ. ಇಂದಿನ ಟ್ರಾಫಿಕ್ ವ್ಯವಸ್ಥೆಯಲ್ಲಿ ಕ್ಯಾಮೆರಾ ಆಧಾರಿತ ನಿಗಾ ವ್ಯವಸ್ಥೆ ಹೆಚ್ಚಾಗಿದೆ. ಎಚ್ಎಸ್ಆರ್ಪಿ ಪ್ಲೇಟ್ಗಳು ಒಂದೇ ಮಾದರಿಯಲ್ಲಿ ಇರುವುದರಿಂದ ಕ್ಯಾಮೆರಾಗಳು ವಾಹನ ಸಂಖ್ಯೆಯನ್ನು ಸ್ಪಷ್ಟವಾಗಿ ಓದಲು ಸಹಾಯವಾಗುತ್ತದೆ. ಇದರ ಮೂಲಕ ಟ್ರಾಫಿಕ್ ನಿಯಮ ಉಲ್ಲಂಘನೆ ಪತ್ತೆ ಸುಲಭವಾಗುತ್ತದೆ. ಈ ಚಲನ್ ಅಂದರೆ ಟ್ರಾಫಿಕ್ ನಿಯಮ ಉಲ್ಲಂಘನೆ ಆದಾಗ ದಂಡ ಮತ್ತು ಉಲ್ಲಂಘನೆ ಪತ್ತೆಗೆ ನೆರವಾಗುತ್ತದೆ. ಅಪಘಾತ ತನಿಖೆ ವೇಗವಾಗಿ ನಡೆಯುತ್ತದೆ. ಟೋಲ್ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಸುಧಾರಿಸುತ್ತದೆ. ದೇಶದಾದ್ಯಂತ ಏಕರೂಪ ಪ್ಲೇಟ್ಗಳು. ಹಿಂದೆ ವಿವಿಧ ರೀತಿಯ ನಂಬರ್ ಪ್ಲೇಟ್ಗಳು ಬಳಕೆಯಾಗುತ್ತಿದ್ದವು. ಕೆಲವರು ಅಲಂಕಾರಿಕ ಅಕ್ಷರಗಳು, ರೇಡಿಯಂ ಸ್ಟಿಕ್ಕರ್ಗಳು ಅಥವಾ ಓದಲು ಕಷ್ಟವಾಗುವ ಶೈಲಿಗಳನ್ನು ಬಳಸುತ್ತಿದ್ದರು. ಎಚ್ಎಸ್ಆರ್ಪಿ ಮೂಲಕ ದೇಶದಾದ್ಯಂತ ಒಂದೇ ಮಾದರಿಯ ಪ್ಲೇಟ್ ವ್ಯವಸ್ಥೆ ಜಾರಿಯಾಯಿತು. ಇದರಿಂದ ವಾಹನ ಗುರುತಿಸುವಿಕೆ ಸುಲಭವಾಗಿದೆ. ಎಚ್ಎಸ್ಆರ್ಪಿಯ ಪ್ರಮುಖ ಲಕ್ಷಣಗಳು: ಎಚ್ಎಸ್ಆರ್ಪಿಯಲ್ಲಿ ಹಲವು ಸುರಕ್ಷತಾ ವೈಶಿಷ್ಟ್ಯಗಳಿವೆ. ಅಲ್ಯೂಮಿನಿಯಂ ಪ್ಲೇಟ್, ಅಶೋಕ ಚಕ್ರದ ಹೋಲೋಗ್ರಾಮ್, ಲೇಸರ್ ಕೋಡ್ ಸಂಖ್ಯೆ, ಸ್ಟ್ಯಾಂಪ್ ಲಾಕ್ ವ್ಯವಸ್ಥೆ, ಬಣ್ಣ ಗುರುತು ಸ್ಟಿಕ್ಕರ್. ಇವುಗಳಿಂದ ನಕಲಿ ನಂಬರ್ ಪ್ಲೇಟ್ ತಯಾರಿಸುವುದು ಕಷ್ಟವಾಗುತ್ತದೆ. ಎಚ್ಎಸ್ಆರ್ಪಿ ಅಳವಡಿಸದಿದ್ದರೆ ಆಗುವ ಸಮಸ್ಯೆಗಳು: ಅನೇಕರು ಅರಿವಿನ ಕೊರತೆಯಿಂದ ಅಥವಾ ನಿರ್ಲಕ್ಷ್ಯತೆಯಿಂದ ಎಚ್ಎಸ್ಆರ್ಪಿ ಅಳವಡಿಸಿಕೊಳ್ಳುವುದನ್ನು ವಿಳಂಬ ಮಾಡುತ್ತಿದ್ದಾರೆ. ಆದರೆ ಇದರಿಂದ ದಂಡ ವಿಧಿಸಬಹುದು, ಕಾನೂನು ಸಮಸ್ಯೆಗಳು ಎದುರಾಗಬಹುದು, ವಾಹನ ಪರಿಶೀಲನೆ ವೇಳೆ ತೊಂದರೆಯುಂಟಾಗಬಹುದು. ಆದ್ದರಿಂದ ಎಲ್ಲ ವಾಹನ ಮಾಲೀಕರು ಶೀಘ್ರದಲ್ಲೇ ಎಚ್ಎಸ್ಆರ್ಪಿ ಅಳವಡಿಸಿಕೊಳ್ಳುವುದು ಉತ್ತಮ. ಎಚ್ಎಸ್ಆರ್ಪಿ ಪಡೆಯುವ ವಿಧಾನ: ಎಚ್ಎಸ್ಆರ್ಪಿ ಪಡೆಯಲು ಅಧಿಕೃತ ವೆಬ್ಸೈಟ್ transport.karnataka.gov.in ನಲ್ಲಿ ವಾಹನದ ವಿವರಗಳನ್ನು ನಮೂದಿಸಿ ಮತ್ತು ವಾಹನ ಪ್ರಕಾರದ ಅವಲಂಬಿತ ಶುಲ್ಕ ಪಾವತಿಸಬೇಕು. ನಂತರ ನಿಗದಿತ ದಿನಾಂಕದಲ್ಲಿ ಅಧಿಕೃತ ಕೇಂದ್ರದಲ್ಲಿ ಎಚ್ಎಸ್ಆರ್ಪಿ ಅಳವಡಿಸಲಾಗುತ್ತದೆ. ವಾಹನ ಮತ್ತು ಅಪಘಾತ ಪತ್ತೆಗೆ ನೆರವಾಗುವ ಈ ಎಚ್ಎಸ್ಆರ್ಪಿ ತಂತ್ರಜ್ಞಾನದ ಪ್ಲೇಟ್ಗಳನ್ನು ಬಳಸಿ ರಸ್ತೆ ಸುರಕ್ಷತೆಯಲ್ಲಿ ನಾವು ಸರ್ಕಾರವನ್ನು ಸಹಕರಿಸೋಣ.
1: ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಎಚ್ಎಸ್ಆರ್ಪಿ ತಂತ್ರಜ್ಞಾನ, ಈ ಬಗ್ಗೆ ಮಾತನಾಡಿದವರು ಪ್ರೊಫೆಸರ್ ನರಸಿಂಹ ದೀಕ್ಷಿತ್. ಇವತ್ತಿನ ಸಂಚಿಕೆಯ ಪ್ರಶ್ನೆ: ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಯಾವ ಲೋಹದಿಂದ ಮಾಡಲ್ಪಟ್ಟಿದೆ? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.

ಆಕಾಶವಾಣಿ ಧಾರವಾಡ. ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಸಹಿತ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕವಾಗಿ ವಸತಿ ಸೌಲಭ್ಯವಿದ್ದು ನುರಿತ ಶಿಕ್ಷಕರಿಂದ ಪಾಠದ ವ್ಯವಸ್ಥೆ ಇದೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಹಿಂದೆ ಸಂಪರ್ಕಿಸಿ ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ, ಲಕ್ಷ್ಮೇಶ್ವರ, ಗದಗ ಜಿಲ್ಲೆ. ಮೊಬೈಲ್ 9448309994.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.
3: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಾ ಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
4: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ ಜೂನ್ 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಾ ಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796991827.
5: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ ಕೇಳುವಿರಿ ನಮ್ಮ ನಿಲಯದಿಂದ.

ರಾಷ್ಟ್ರದ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿ

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳ್ಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಕವಿಯೇ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರು ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳಿಗೆ.

ಬೇಲೂರು, ಹಳೇಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ಭ್ರಷ್ಟಾಚಾರ ರಹಿತ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರದು, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ರಾಜ್ಯದ ಪ್ರಮುಖ ಮೂಲಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮಹತ್ವದ ಸಭೆ, ಚರ್ಚೆ, ಸಚಿವ ಎಂಬಿ ಪಾಟೀಲ್. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ, ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ. ವಾರ್ತೆಗಳ ವಿವರ. ಖಾತೆ ಹಂಚಿಕೆ ಕುರಿತು ಉಂಟಾಗಿರುವ ಅಸಮಾಧಾನದ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಇದೇ ಮೊದಲ ಬಾರಿಗೆ ನವದೆಹಲಿ ಪ್ರವಾಸ ಕೈಗೊಂಡಿರುವ ಅವರು, ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿ ಧನ್ಯವಾದ ಸಲ್ಲಿಸಿದ್ದಾರೆ. ದೇಶದಲ್ಲಿ ಕಳೆದ 12 ವರ್ಷಗಳ ಅವಧಿಯಲ್ಲಿ ಯಾವುದೇ ಭ್ರಷ್ಟಾಚಾರದ ಆರೋಪ ಹಾಗೂ ಪ್ರಕರಣಗಳು ಇಲ್ಲದೆ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಲ್ಲಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಮತ್ತು ಸವಾಲುಗಳ ನಡುವೆಯೂ ದೇಶದ ಮೂಲಸೌಕರ್ಯ, ಕೃಷಿ, ಆರೋಗ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತಿರುವ ಧೀಮಂತ ನಾಯಕ. ಇದರ ಪರಿಣಾಮವಾಗಿ ಭಾರತ ಜಗತ್ತಿನ 4ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲು ನೆರವಾಗಿದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರು ವಿಕಸಿತ ಭಾರತದ ಕನಸನ್ನು ಈಡೇರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಪ್ರಜಾಸತ್ತಾತ್ಮಕವಾಗಿ ಚುನಾಯಿತರಾದ ಪ್ರಧಾನಿಯೋರ್ವರು ಸುದೀರ್ಘ ಅವಧಿಗೆ ಸೇವೆ ಸಲ್ಲಿಸುವ ಮೂಲಕ ದೇಶದ ಪ್ರತಿಯೊಬ್ಬ ಭಾರತೀಯರೂ ಹೆಮ್ಮೆ ಪಡುವಂತೆ ಮಾಡಿದ ಕ್ಷಣ ಇದು ಎಂದು ಅವರು ಹೇಳಿದ್ದಾರೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಮುಂಬರುವ ಆಗಸ್ಟ್ 21ರಿಂದ 23ರವರೆಗೆ ಹಮ್ಮಿಕೊಂಡಿರುವ ಸಮಾಧಾನ್ ಸಮಾರೋಹ್ ಲೋಕ ಅದಾಲತ್ನ ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಡಾ ಶಾಲಿನಿ ರಜನೀಶ್ ರಾಜ್ಯದ ಎಲ್ಲ ಇಲಾಖೆಗಳಿಗೆ ಮಹತ್ವದ ನಿರ್ದೇಶನ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಸಲ್ಲಿಸಿರುವ ಮನವಿಯ ಹಿನ್ನೆಲೆ ಮುಖ್ಯ ಕಾರ್ಯದರ್ಶಿಗಳು ಎಲ್ಲ ಇಲಾಖೆಗಳಿಗೆ ಸೂಚನೆ ನೀಡಿದ್ದಾರೆ. ಎಲ್ಲ ಇಲಾಖೆಯ ಮುಖ್ಯಸ್ಥರು ತಮ್ಮ ಇಲಾಖೆಗಳಲ್ಲಿ ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವ ಸರ್ಕಾರಿ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದ ವಿವಾದಗಳನ್ನು ಉಚಿತ ಲೋಕ ಅದಾಲತ್ ಮೂಲಕ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳುವಂತೆ ತಿಳಿಸಿದ್ದಾರೆ. ಅಲ್ಲದೆ ಈ ಕುರಿತು ಕೈಗೊಂಡ ಕ್ರಮಗಳ ವರದಿಯನ್ನು 3 ದಿನಗಳ ಒಳಗೆ ನೇರವಾಗಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಸಲ್ಲಿಸಿ ಅದರ ಪ್ರತಿಯನ್ನು ಮುಖ್ಯ ಕಾರ್ಯದರ್ಶಿಗಳ ಕಚೇರಿಗೆ ಕಳುಹಿಸಬೇಕೆಂದು ಎಲ್ಲ ಇಲಾಖೆಗಳ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಲಾಗಿದೆ. ರಾಜ್ಯದಲ್ಲಿ ನವಜಾತ ಶಿಶುವಿನಿಂದ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಕಡ್ಡಾಯವಾಗಿ ಪೋಲಿಯೋ ಲಸಿಕೆ ನೀಡುವ ಉದ್ದೇಶದಿಂದ ಇದೇ 28ರ ಭಾನುವಾರದಂದು ರಾಷ್ಟೀಯ ಲಸಿಕಾ ದಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ರಿತ್ವಿಕ್ ಪಾಂಡೆ ತಿಳಿಸಿದ್ದಾರೆ. ಭಾರತವು ಕಳೆದ 14 ವರ್ಷಗಳಿಗೂ ಮೇಲ್ಪಟ್ಟು ಪೋಲಿಯೋ ಮುಕ್ತ ರಾಷ್ಟ್ರವಾಗಿದ್ದರೂ ಜಗತ್ತಿನ ಕೆಲವು ಭಾಗಗಳಲ್ಲಿ ಹಾಗೂ ಭಾರತದ ನೆರೆ ರಾಷ್ಟ್ರಗಳಲ್ಲಿ ವೈಲ್ಡ್ ಪೋಲಿಯೋ ವೈರಸ್ ಹರಡುವಿಕೆ ಇನ್ನೂ ಇರುವುದರಿಂದ ಈ ಮುನ್ನೆಚ್ಚರಿಕೆ ಕ್ರಮ ಅಗತ್ಯವಾಗಿದೆ. ಭಾರತ ತಜ್ಞ ಸಲಹಾ ಗುಂಪಿನ ಶಿಫಾರಸ್ಸಿನ ಅನ್ವಯ ಈ ಅಭಿಯಾನವನ್ನು ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಈ ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲ ಇಲಾಖೆಗಳ ಸಹಕಾರವನ್ನು ಆರೋಗ್ಯ ಇಲಾಖೆ ಬಯಸುತ್ತದೆ. ಸಾರ್ವಜನಿಕರು ಹಾಗೂ ಪೋಷಕರು ತಮ್ಮ 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೆ ಪೋಲಿಯೋ ಹನಿಗಳನ್ನು ಹಾಕಿಸಿ ಸಹಕರಿಸುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಪ್ರಕಟಣೆಯಲ್ಲಿ ತಿಳಿಸಿದೆ. ದೇಶದ ಪ್ರಮುಖ ರಾಷ್ಟೀಯ ತಂತ್ರಜ್ಞಾನ ಸಮಾವೇಶವಾದ ರೈಸ್ ಕಾನ್ಕ್ಲೇವ್ 2026 ಇದೇ 13 ಮತ್ತು 14ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ. ಸಮಾವೇಶಕ್ಕೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಜಿತೇಂದ್ರ ಸಿಂಗ್ ಚಾಲನೆ ನೀಡಲಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಸ್ಐಆರ್ ಆರ್ಎಎಲ್ನ ನಿರ್ದೇಶಕ ಡಾ ಅಭಯ್ ಎ ಪಶೀಲ್ಕರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಬಾರಿಯ ಬೆಂಗಳೂರು ಆವೃತ್ತಿಯು ವಿಕಸಿತ ಭಾರತ 2047ಕ್ಕಾಗಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಆಧಾರಿತ ಬೆಳವಣಿಗೆ ಎಂಬ ವಿಶೇಷ ಧ್ಯೇಯವಾಕ್ಯದೊಂದಿಗೆ ನಡೆಯಲಿದೆ ಎಂದರು. ಸಮಾವೇಶದಲ್ಲಿ ಏರೋಸ್ಪೇಸ್ ತಂತ್ರಜ್ಞಾನಗಳ ಬೆಳವಣಿಗೆ, ಎಲ್ಲರಿಗೂ ಕೃತಕ ಬುದ್ಧಿಮತ್ತೆ, ಕೃಷಿ, ಆಹಾರ, ಮಾರುಕಟ್ಟೆ ಸಂಪರ್ಕ ಕ್ಷೇತ್ರಗಳ ಮೇಲೆ ಗಂಭೀರ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ದೇಶ ವಿದೇಶಗಳ ಹಲವು ಕಂಪನಿಗಳು ಭಾಗಿಯಾಗಲಿವೆ ಎಂದು ತಿಳಿಸಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಖಾತೆ ಹಂಚಿಕೆ ಅಸಮಾಧಾನ ಹಿನ್ನೆಲೆ ಪಕ್ಷದ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಕಳೆದ 12 ವರ್ಷಗಳಲ್ಲಿ

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರು ಉಪನಗರ ರೈಲು ಯೋಜನೆ ಸೇರಿದಂತೆ ರಾಜ್ಯದ ರೈಲ್ವೆ ಯೋಜನೆಗಳು, ವಿಮಾನ ನಿಲ್ದಾಣಗಳ ಅಭಿವೃದ್ಧಿ ಹಾಗೂ ಇತರೆ ಪ್ರಮುಖ ಮೂಲಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಸಮಗ್ರವಾಗಿ ಚರ್ಚಿಸಲಾಯಿತು ಎಂದು ಕೈಗಾರಿಕಾ ಖಾತೆ ಸಚಿವರಾದ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಕುರಿತು ತಿಳಿಸಿರುವ ಅವರು, ಜೊತೆಗೆ ಪ್ರಗತಿಯಲ್ಲಿರುವ ಕಾಮಗಾರಿಗಳ ಅನುಷ್ಠಾನ ಸ್ಥಿತಿಯನ್ನು ಪರಿಶೀಲಿಸಿ ಭವಿಷ್ಯದಲ್ಲಿ ಕೈಗೊಳ್ಳಬೇಕಿರುವ ಯೋಜನೆಗಳ ಕುರಿತು ಅಭಿಪ್ರಾಯ ವಿನಿಮಯ ನಡೆಸಲಾಯಿತು. ಯೋಜನೆಗಳನ್ನು ನಿಗದಿತ ಅವಧಿಯೊಳಗೆ ತ್ವರಿತ ಹಾಗೂ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು ಎಂದಿದ್ದಾರೆ. ಬಾಲಕಾರ್ಮಿಕ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬಾಲಕಾರ್ಮಿಕ ಪದ್ಧತಿಗೆ ರೆಡ್ ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಅವಕಾಶ, ವಯಸ್ಕರಿಗೆ ಗೌರವಾನ್ವಿತ ಕೆಲಸ ಎಂಬ ಘೋಷವಾಕ್ಯದೊಂದಿಗೆ ಈ ಬಾರಿಯ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಜಾಥಾ ಆಯೋಜಿಸಲಾಗಿದೆ. ನಾಳೆ ಬೆಳಗ್ಗೆ 8:30 ಬೆಂಗಳೂರಿನ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಘನ ಉಪಸ್ಥಿತಿ ವಹಿಸಲಿದ್ದಾರೆ. ಜನಪ್ರತಿನಿಧಿಗಳು ಹಾಗೂ ಹಲವು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿರಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಮಾದಕ ವಸ್ತುಗಳು ಹಾಗೂ ಡ್ರಗ್ಸ್ ಬಳಕೆ ಹಾಗೂ ಮಾರಾಟ ಮಾಡುವವರ ಮೇಲೆ ಕಠಿಣ ಕಾನೂನು ಕ್ರಮಗಳನ್ನು ಜರುಗಿಸುವ ಮೂಲಕ ಮಾರಾಟ ಹಾಗೂ ಬಳಕೆಯನ್ನು ಶೂನ್ಯಕ್ಕೆ ಇಳಿಸಬೇಕು ಎಂದು ಕರ್ನಾಟಕ ವಿಧಾನಮಂಡಲ ಅಧೀನ ಶಾಸನ ರಚನಾ ಸಮಿತಿಯ ಅಧ್ಯಕ್ಷರು ಹಾಗೂ ಶಾಸಕ ಶ್ರೀನಿವಾಸ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ನಡೆದ ಕರ್ನಾಟಕ ವಿಧಾನಮಂಡಲ ಅಧೀನ ಶಾಸನ ರಚನಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಆಹಾರ ಪದಾರ್ಥಗಳಲ್ಲಿ ಫಾಸ್ಟ್ಫುಡ್ ಮಾರಾಟಗಾರರು ಕೃತಕ ಬಣ್ಣಗಳ ಬಳಕೆ ಮಾಡದಂತೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಗಮನಹರಿಸಬೇಕು. ಆಗಾಗ್ಗೆ ರಸ್ತೆ ಬದಿ ಆಹಾರ ಮಾರಾಟಗಾರರ ಕ್ಯಾಂಟೀನ್ಗಳ ಮೇಲೆ ಅನಿರೀಕ್ಷಿತ ದಾಳಿ ನಡೆಸಿ ತಪ್ಪಿದ್ದಲ್ಲಿ ದಂಡ ವಿಧಿಸಿ ಪ್ರಕರಣ ದಾಖಲಿಸಬೇಕು ಎಂದು ಸೂಚನೆ ನೀಡಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಅನ್ನಭಾಗ್ಯ ಅಕ್ಕಿಯನ್ನು ಪಡಿತರ ಚೀಟಿದಾರರಿಗೆ ಮೇ ಹಾಗೂ ಜೂನ್ ಮಾಹೆಯ 2 ತಿಂಗಳ ಅಕ್ಕಿಯನ್ನು ಒಂದೇ ಬಾರಿಗೆ ಹಂಚಿಕೆ ಮಾಡಲಾಗುವುದು ಎಂದು ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಅದರಂತೆ ಅಂತ್ಯೋದಯ ಕಾರ್ಡ್ ಹೊಂದಿದ 4 ಸದಸ್ಯರಿರುವ ಪಡಿತರ ಚೀಟಿಗೆ ಮೇ ಮತ್ತು ಜೂನ್ ತಿಂಗಳ ತಲಾ 5 ಕೆಜಿ ಸೇರಿ ಒಟ್ಟು 10 ಕೆಜಿ ಅಕ್ಕಿ ವಿತರಿಸಲಾಗುವುದು. ಮೇ ಹಾಗೂ ಜೂನ್ ತಿಂಗಳ ಪಡಿತರವನ್ನು ಒಟ್ಟಿಗೆ ಪಡೆಯುವ ಸಂದರ್ಭದಲ್ಲಿ ಕಾರ್ಡುದಾರರು ತಾಂತ್ರಿಕ ದಾಖಲೀಕರಣಕ್ಕಾಗಿ 2 ಬಾರಿ ಹೆಬ್ಬೆಟ್ಟಿನ ಗುರುತು ನೀಡುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ವ್ಯಾಪ್ತಿಯ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಸಂಬಂಧ ಮಹತ್ವದ ಸಭೆ ಬಾಗಲಕೋಟೆ ನಗರದ ಕಚೇರಿಯಲ್ಲಿ ನಡೆಯಿತು. ಯೋಜನೆಯ ವಿವಿಧ ಹಂತಗಳ ಅನುಷ್ಠಾನ, ಪುನರ್ವಸತಿ ಕಾರ್ಯಗಳ ಪ್ರಗತಿ ಹಾಗೂ ಬಾಕಿ ಉಳಿದಿರುವ ಸಮಸ್ಯೆಗಳ ಕುರಿತು ಸಭೆಯಲ್ಲಿ ವಿಸ್ತಾರವಾಗಿ ಚರ್ಚಿಸಲಾಯಿತು. ಸಭೆಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯಿಂದ ಸ್ಥಳಾಂತರಗೊಂಡ ಕುಟುಂಬಗಳಿಗೆ ಕಲ್ಪಿಸಲಾಗುತ್ತಿರುವ ಪುನರ್ವಸತಿ ಸೌಲಭ್ಯಗಳು, ನಿವೇಶನ ಹಂಚಿಕೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ, ಪರಿಹಾರ ವಿತರಣೆ, ರಸ್ತೆ, ಕುಡಿಯುವ ನೀರು, ವಿದ್ಯುತ್, ಶಾಲೆ ಹಾಗೂ ಆರೋಗ್ಯ ಸೇವೆಗಳ ವ್ಯವಸ್ಥೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಪರಿಶೀಲನೆ ನಡೆಸಲಾಯಿತು. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಮುಂದಿನ 5 ದಿನಗಳ ಕಾಲ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖಾತೆ ಹಂಚಿಕೆ ಅಸಮಾಧಾನ ಹಿನ್ನೆಲೆ ಪಕ್ಷದ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಕಳೆದ 12 ವರ್ಷಗಳಲ್ಲಿ ಭ್ರಷ್ಟಾಚಾರ ರಹಿತ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರದು, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ರಾಜ್ಯದ ಪ್ರಮುಖ ಮೂಲಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮಹತ್ವದ ಸಭೆ ಚರ್ಚೆ, ಸಚಿವ ಎಂಬಿ ಪಾಟೀಲ್. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ, ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35.
3: ಆಕಾಶವಾಣಿ ಧಾರವಾಡ.

ಭಾವಗಳ ಯಾನ ಭಾವಯಾನ. ಈ ಯಾನದಲ್ಲಿ ನಿಮ್ಮೊಂದಿಗೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ಕೇಳಿ ಕಾರ್ಯಕ್ರಮ ಭಾವಯಾನ.

0: ನಿನ್ನ ಗಾಯನವನ್ನ ಕೇಳಕೊಂಡ ನಾನು ಹೊರಗ್ ಮಳಿ ಬರ್ತಿದ್ರೂ ಕೂಡ ಬೆಚ್ಚಗ ಬಾಗಲ್ ಸಂದ್ಯಾಗ ನಿಂತೀನಿ.
1: ಬಾ ಬಾ ಮಂಜುಳಾ, ಬಹಳ ಖುಷಿ ಆಯ್ತ್ ನೋಡು.
0: ಅಲ್ಲ, ಹೊರಗ ಮಳಿ ಸುರಿಲಿಕ್ಕತ್ತದ, ಜಿಟಿ ಜಿಟಿ ಜಿಟಿ ಅಂತ ತಂಪಾದ ವಾತಾವರಣ. ಒಳಗ ನೀನು ಬೆಚ್ಚಗ ಕುತ್ಕೊಂಡು ಮಳಿಯನ್ನ ಸ್ವಾಗತ ಮಾಡ್ಲಿಕ್ಕತ್ತಿ. ಮಳಿಗೂ ಮೋಡಕ್ಕೂ ಏನ್ ಸಂಬಂಧ, ಭೂಮಿಗೂ ಮಳಿಗೂ ಏನ್ ಸಂಬಂಧ ಅಂತ ಹಾಡ್ನಾಗ ಹೇಳಿಕತ್ತಿ.
1: ತಂಪಾದ ಸರಿಗಮಗಳೊಂದಿಗೆ ಇಂಪಾಗಿ ಗುನ್ಗುನಿಸ್ತಿದ್ದೆ.
0: ಒಂದ್ ಕಡೆ ಮಾಯಾ ಎಲ್ಲೋ ನಾನು ಓದಿದ್ದೆ, ಮೋಡಕ್ಕ ತಡೆಯಲಾರದಷ್ಟು ನೋವಾದಾಗ ಮಳಿ ಹನಿಯಾಗಿ ಭೂಮಿಗೆ ಸುರಿತದಂತ.
1: ಹೌದು, ಯಾಕಂದ್ರ ಭೂಮಿ ಒಳಗ ಗುರುತ್ವಾಕರ್ಷಣೆ ಶಕ್ತಿ ಅದಲ್ಲ, ಹಂಗಾಗಿ ಮೋಡಗಳಲ್ಲಿರುವಂತಹ ನೀರಿನ ಹನಿಗಳು ಭೂಮಿಗೆ ಆಕರ್ಷಿತಗೊಳ್ತಾವ.
0: ಮತ್ತ ಈಗ ನೋಡು, ಬ್ಯಾಸಗಿಯಿಂದ ಬೆಂದು ಬಸವಳಿದಾಗ ಒಂದು ನಾಲ್ಕು ಮಳಿ ಹನಿ ಬಿದ್ದು ಅಂದ್ರ ಎಷ್ಟು ಖುಷಿ ಆಗ್ತದ. ಮಣ್ಣು ವಾಸನೆ ಅಲ್ಲೇನು

0: ನಾವೆಲ್ಲ ಸಣ್ಣವರಿದ್ದಾಗೂ ಎಷ್ಟು ಆಸೆ ಪಡ್ತಿದ್ವಲ್ಲ ಮಂಜುಳ.
1: ಹೌದು ಹೌದು ಹೌದು.
0: ಈ ಮಣ್ಣಿನ ವಾಸನೆ ನೋಡ್ಲಿಕ್ಕೆ ಮಳಿ ಜೋರಾದ್ರೂ ಸಹಿತ ನಾವು ಅಂಗಳದೊಳಗೆ ಓಡ್ ಹೋಗ್ತಿದ್ವಿ, ಬಯಸ್ಕೋತಿದ್ವಿ ಮನ್ಯಾಗ ಮಳೆಗೆ ತೊಯ್ಸ್ಕೋಬೇಡ್ರಿ ಅಂತ. ಆದ್ರೆ ಮೊದ್ಲೇ ಮಳಿ ಅಂತಂದ್ರೆ ತೊಯ್ಸ್ಕೋಬೇಕು ಅಂತ ಅದು ಒಂದು ಆನಂದ.
1: ಹೌದು. ಆದ್ರೆ ನೋಡು, ಮಳಿ ಬಂದ್ರ ಚಂದ, ಮಗ ಉಂಡ್ರ ಚಂದ ಅನ್ನೋ ಒಂದು ಗಾದಿ ಮಾತೆ ಅದ.
0: ಹೌದೌದು.
1: ಹಂಗ ಮಳಿ ಎಷ್ಟು ಪ್ರಮಾಣದೊಳಗೆ ಬರಬೇಕು ಅಷ್ಟು ಪ್ರಮಾಣದೊಳಗೆ ಬಂದಾಗ ಎಲ್ಲರಿಗೂ ಖುಷಿ ಆಗ್ತದ ಮಾಯ. ರೈತರಿಗೂ ಖುಷಿ ಅಂದ್ರೆ ಅವರು ನಿರೀಕ್ಷೆ ಪಟ್ಟಂತ ಒಂದು ಫಸಲು ಕೈಗೆ ಸೇರ್ಲಿಕ್ಕನ್ನು ಖುಷಿ ಆಗ್ತದ. ಆದ್ರೆ ಯಾವುದ ಅತಿ ಆದ್ರೆ ಒಂದು ತರ ನುಕ್ಸಾನ ಬಹಳ ಆಗ್ತದ.
0: ಅದ ಈ ಅತಿವೃಷ್ಟಿ ಅನಾವೃಷ್ಟಿ ಬಗ್ಗೆ ಹೇಳಲಿಕ್ಕತ್ತೀನಿ ನೀನು. ಖರೆಯದ ಮಂಜುಳ, ಯಾಕಂದ್ರ ರೈತರು ನೋಡು ಯಾವಾಗ್ಲೂ ಈ ಮಳಿ ಮೇಲೆನ ಆಧರಿಸಿ ಅವರು ತಮ್ಮ ಹೊಲ ಗದ್ದೆ ಒಳಗೆ ಕೆಲಸ ಮಾಡೋದು. ಹಿಂಗಾಗಿ ಯಾವಾಗ್ಲೂ ರೈತ ಮುಗುಲ್ ಕಡೆ ನೋಡ್ತಾ ಇರ್ತಾನ. ಮಳಿ ಅತಿ ಆತಂದ್ರು ತ್ರಾಸ ಅವನಿಗೆ, ಮಳಿ ಬರ್ಲಿಲ್ಲ ಅಂದ್ರಂತೂ ಮುಗುದ ಹೋತು.
1: ಹೌದು ಹೌದು.
0: ಈಗೀಗ ನೋಡು ಹವಾಮಾನ ವೈಪರೀತ್ಯದಿಂದ ಅತಿ ಮಳೆಯರೇ ಆಗ್ತದ ಒಂದ್ ಕಡೆ, ಇಲ್ಲಾಂದ್ರೆ ಮಳಿನ ಆಗಂಗಿಲ್ಲ.
1: ಹೌದು. ಹಂಗಾಗಿನ ಇವತ್ತೇನಾಗ್ಯದಂದಿ ಬೇರೆ ಜಲ ಮೂಲಗಳನ್ನ ಅವಲಂಬಿಸೋದು ಅನಿವಾರ್ಯ ಆಗ್ಬಿಟ್ಟಿದೆ ರೈತರಿಗೆ. ಹಂಗಾಗಿ ನಾವು ನೋಡು ಇವತ್ತ ಇಂಗು ಗುಂಡಿಗಳನ್ನ ಮನೆಯೊಳಗ್ ಮಾಡಲೇಬೇಕು ಅನ್ನೋದು ಕಂಪಲ್ಸರಿ ಆಗ್ಯದ. ಹೊಲದೊಳಗ ಕೂಡ ಇಂಗು ಗುಂಡಿಗಳನ್ನ ಮಾಡೋದು ಅಗತ್ಯ. ಇದು ಬಿಟ್ಟು ಮಾಯ, ಇವತ್ತು ಬೆಳೆಗಳಿಗೆ ಬೇಕಾದಂತ ನೀರನ್ನ ಪೂರೈಸಲಿಕ್ಕೆ ಈ ಬೋರ್ವೆಲ್ಗಳನ್ನ ಹಾಕೋದು ಕೂಡ ಅನಿವಾರ್ಯ ಆಗ್ಬಿಟ್ಟದ.
0: ಖರೆಯದ. ಅಂದ್ರೆ ಒಂದು ಪರ್ಯಾಯ ನೀರಿನ ವ್ಯವಸ್ಥೆಯನ್ನ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಬಂದದ. ಆ ಪರಿಸ್ಥಿತಿಯನ್ನ ನಾವಂತ ಅನ್ಕೊಂಡಿವಿ ಅಂತ ಕೂಡ ಹೇಳಬಹುದು.
1: ಖಂಡಿತವಾಗಿ.
0: ಯಾಕಂದ್ರೆ ನೋಡು, ಹಸಿರು ನಳನಳಿಸ್ತಾ ಇತ್ತು ಅಂತಂದ್ರ ಮಳಿ ಬರ್ತದ. ಮಳಿ ಬಂತ

0: ಅಂದ್ರ ರೈತನ ಮುಖದೊಳಗ ಒಂದು ಮಂದ ಹಾಸ ಇರ್ತದ. ರೈತ ಖುಷಿಯಿಂದ ಇದ್ರ ಇಡೀ ನಾಡು ನಾವೆಲ್ಲರೂ ಕೂಡ ಖುಷಿಯಿಂದ ಇರ್ತೀವಿ.
1: ಜೊತೆಗೆ ಈ ಮಳೆಗಾಲ ಅಂದ ಕೂಡಲೇ ನೋಡು, ನಮ್ಮ ಕವಿಗಳು ಎಷ್ಟು ಕವನಗಳನ್ನ ಬರೆದಾರೆ ಮಳೆಗಳ ಮೇಲೆ. ಆಮೇಲೆ ಮಳೆಗಳೊಳಗೂ ಎಷ್ಟು ವಿಧದ ಮಳೆಗಳ ಅವ.
0: ಹೌದು,
1: ಅಂದ್ರ ಈ ಒಂದೊಂದು ಮಳೆಯ ಒಂದು ಹೆಸರುಗಳು ಎಷ್ಟು ಚಂದ ಹೆಸರವ ನೋಡು.
0: ಹೌದು,
1: ಹಂಗಾಗಿ ಈ ಬೇರೆ ಬೇರೆ ರೀತಿಯ ಮಳೆಗಳು ಶುರು ಆದಾದಂಗ ಕವಿಗಳ ಕಲ್ಪನೆಯ ಗರಿಗೆದರಿ ಒಂದೊಂದು ಕವನಗಳು ಮೂಡಿ ಬರ್ತಾವ. ನಮ್ಮ ವರಕವಿ ಬೇಂದ್ರೆ ಆಷಾಢದ ಮಳೆಗೆ ಎಷ್ಟು ಚಂದ ಬರ್ದಾರೆ ನೋಡು.
0: ಓ ಆಷಾಢ ಆಡಿಸಾಡಬ್ಯಾಡ ಆಡಿಸಾಡಬ್ಯಾಡ ಅಂತ ಬರೀತಾರ ನೋಡು.
1: ಆಮೇಲೆ ಮಾಯಾ, ಈ ಕವಿಗಳು ಸಾಹಿತಿಗಳಿಗೆ ಮಳೆಗಾಲ ಅಂದ್ರೆ ಒಂದು ಖುಷಿಯ ಕಾಲ.
0: ಹೌದು,
1: ಅಂದ್ರ ಅವರ ಕಲ್ಪನೆಯ ಗರಿಗೆದರಿ ಕಾದಂಬರಿಗಳ ಮೂಲಕ ಆಗ್ಬಹುದು, ಕಥೆಗಳ ಮೂಲಕ ಆಗ್ಬಹುದು, ಕವನಗಳ ಮೂಲಕ ಆಗ್ಬಹುದು, ಹಲವಾರು ರೀತಿಯ ಒಂದು ಸಾಹಿತ್ಯಿಕ ಭಾವನೆಗಳು ಅವರ ಲೇಖನಿಯಿಂದ ಹೊರಹೊಮ್ಮತಾವ. ಈಗ ನೋಡು, ನಮ್ಮ ಚಲನಚಿತ್ರ ಗೀತೆಗಳನ್ನ ನಾವು ನೋಡಿದ್ರೆ ಜಯಂತ ಕಾಯ್ಕಿಣಿ ಅವರು ಎಷ್ಟು ಒಂದು ಸುಮಧುರವಾದ ಗೀತೆಗಳನ್ನ ಮಳೆಗಾಗಿ ಬರೆದಾರೆ ನೋಡು. ಅದಕ್ಕೆ ಮತ್ತ ಅತ್ಯಂತ ಸುಂದರವಾದ ಸಂಗೀತ ಸಂಯೋಜಿಸಿ ಇವತ್ತು ಎಲ್ಲರ ಮನಸ್ಸಿನೊಳಗೂ ಆ ಹಾಡುಗಳು ಗುಣಗುಣ್ತಾವ.

0: ಇಲ್ಲಿ ಒಬ್ಬ ಪ್ರೇಮಿಯ ಒಂದು ಮನದ ಭಾವನೆ ಈ ಕವನದ ಮೂಲಕ ನಿವೇದನೆ ಆಗ್ಯದ. ಅಂದ್ರ ಮಳಿ ಬರ್ಕೋತ ಇರು, ಅಕ್ಕಿ ಬಂದು ನನಗೆ ಮುಟ್ಟು ತನಕ ಅಂತ ಹೇಳಿ,
1: ಅಷ್ಟು ಬಿರುಸಾಗಿ ಬಾರದಿರು ಅಂತ.
0: ಹಂಗ ಇವು ಕವಿಗಳಿಗೇನು ಕೂಡ ಮಳೆಗಾಲ ಬಹಳ ಪ್ರಿಯವಾದದ್ದು.
1: ನೀ ಏನ ಹೇಳು, ಈ ಮಳಿ ಅನ್ನುವಂಥದ್ದು ಏನದಲ್ಲ, ಇದು ಜನಸಾಮಾನ್ಯರಿಂದ ಹಿಡಿದು ಎಲ್ಲರಿಗೂ ಒಂದು ರೀತಿಯ ಉಲ್ಲಾಸದ ಭಾವ, ಉತ್ಸಾಹದ ಭಾವವನ್ನ ಮತ್ತ ನವನವೀನ ಭಾವವನ್ನ ಉಂಟು ಮಾಡುವಂತಹದ್ದು. ಒಂದು ರೀತಿಯ ಖುಷಿ ಇರ್ತದ ಮಂಜುಳ, ಮಳೆಯನ್ನ ನೋಡ್ಕೋತ ಕೂತ್ರ ಆಹಾ ಎಲ್ಲಾ ಚಿಂತೆಗಳು ಮರೆತು ಹೋಗ್ತಾವ.
0: ಖಂಡಿತ. ಅದ್ರ ಜೊತೆಗೆ ನಮ್ಮ ಮಕ್ಕಳೇನು ತುಸ ಆನಂದಿಸ್ತಾರ ಅನ್ಕೊಂಡು, ಏನು ಮಳೆಗಾಲದಾಗ ನೀನು ಛತ್ರಿ ಕೊಡು, ರೇನ್ಕೋಟ್ ಹಾಕು, ಸ್ವೆಟರ್ ಹಾಕು, ಕ್ಯಾಪ್ ಹಾಕು, ಏನ್ ಮಾಡಿದ್ರು ಆ ರಾಡಿ ನೀರೊಳಗ ಪಚಕ್ ಅಂತ ಜಿಗಿಯುವುದದ, ಮೈ ಕೈಯೆಲ್ಲ ಕೊಳಿ ಮಾಡ್ಕೊಂಡು ಬರುದದ, ಅಮ್ಮನ ಕಡೆ ಬೈಸ್ಕೊಳ್ಳೋದ.
1: ಹೌದು, ಚಪ್ಪಲ್ ಚರ್ ಪರ್ ಮಾಡ್ಕೊಂಡು ನೀರ್ ಹಿಂಗ್ ಹಿಂಗ್ ಹಿಂಗ್ ಕಾಲ್ ಅಡಾಡ್ಸ್ಕೋತ ಅದೆಷ್ಟರೇ ಅರಿವಿ ಹೊಲಸಾಗ್ಲಿ ನಡೀತದ ಮಕ್ಳಿಗೆ. ಆದ್ರ ಆ ನೀರ ಕಾಲ್ ಹಾಕಿ ಅದನ್ ಮಜಾ ಏನದಲ್ಲ, ಅದನ್ನ ತಗೊಳ್ಳೋದು ಮಾತ್ರ ಬಿಡಂಗಿಲ್ಲ.
0: ಹಂಗಾಗಿ ನಾವು ಎಷ್ಟೋ ಸಲ ವಯಸ್ಸಾದ್ರೂ ಕೂಡ ಮಕ್ಕಳ ಆತರ ಕುಣಿಯೋದು ಸಂಭ್ರಮಿಸೋದು ನೋಡಿದಾಗ ಮತ್ತೆ ನಮ್ಮ ಬಾಲ್ಯದ ದಿನಕ್ಕೆ ಹೋಗ್ಬಿಡ್ತೀವಿ.
1: ಅಲ್ಲಿ ನೀರು ನಿಂತಿರ್ತಾವಲ್ಲ ಮಳಿ ಬಂದು, ಅವಾಗ ಅಷ್ಟ ಕಾಗದ ದೋಣಿ ಬಿಡೋದು.

0: ಹಿಂಗಿದ್ದಂಗ. ವಯಸ್ಸಾದವ್ರಿಗೆ ಒಂದ್ ರೀತಿ ತೊಂದ್ರೆ, ಚಿಕ್ಕ ಮಕ್ಕಳಂತೂ ಅದ್ರ ಕಡೆ ಲಕ್ಷಣ ಇರುವುದಿಲ್ಲ. ಮಹಿಳೆಯರಿಗಂತೂ ಎಡಬಿಡದ ಕೆಲಸ ಮನೆಯೊಳಗ್. ಮಳೆಗಾಲ ಅಂದ್ರ
1: ಹೌದು,
0: ಬಟ್ಟೆ ಒಣಗಿಸ್ಬೇಕು, ಮನೆಗೆ ಬರು ಹೋಗೋರಿಗೆ ಬಿಸಿ ಬಿಸಿ ಅಡಿಗೆ ತಿಂಡಿ ಮಾಡ್ಬೇಕು. ಏನ ಅನ್ನೋ ಮಾಯ, ಮಳೆಗಾಲದೊಳಗ್ ಕುತ್ಕೊಂಡು ಬಿಸಿ ಬಿಸಿ ಚಹಾ ಕುಡಿತಾ ಎರಡು ಬಜ್ಜಿ ತಿನ್ನೋ ಸುಖ.
1: ತಡಿ ತಡಿ, ನೀ ಹಂಗಂದೆ ಅಂದ್ರ ಮತ್ತ ನಾನು ನೀ ಒಳಗ ಹೋಗ್ಬಿಡು ಅಂತ ಹೇಳ್ಬೇಕಾಗ್ತದ. ಅದನ್ನ ಮತ್ ಆಮೇಲೆ ನೆನಪಿಸ್ಕೊಳ್ಳೋಣಂತ. ಅದಕ್ಕಿಂತ ಮುಂಚೆ ಈಗ ಜೂನ್ 7 ಬಂದ್ ಕೂಳೆ ನಾವ್ ಅಂತೀವಲ್ಲ ಆಡೋ ಭಾಷೆ ಒಳಗ, ಮೃಗ ಕೂಡ್ತು ಎಲ್ಲಾರು ಇಂಗು ಬೆಲ್ಲ ತಿನ್ಬೇಕು ಅಂತ ಹೇಳಿ. ಇದು ಒಂಥರದ ನಮ್ಮ ಎಲ್ಲಾ ಮನಿ ಒಳಗ್ ನಡೆಯುವಂತಹ ಪ್ರಕ್ರಿಯೆ ನೋಡು. ಮಳಿ ಶುರು ಆತು ಅಂತಂದ್ರ ಮನ್ಯಾಗ ಅಜ್ಜಂದ್ರಿದ್ರಂತೂ ಅವರು ಇಂಗು ಬೆಲ್ಲ ಕೂಡಿಸಿ ಅದನ್ನ ಸಣ್ಣ ಸಣ್ಣ ಉಂಡಿ ಮಾಡಿ ಕೊಡ್ತಾರ ನೋಡು. ಅಂದ್ರ ಇಡೀ ವರ್ಷ ನಿಮ್ದು ಪ್ರಕೃತಿ ಅಂತಂದ್ರ ನಿಮ್ಮ ಆರೋಗ್ಯ ಅದು ಒಂದ್ ರೀತಿ ಒಳಗ ನಿಯಮಿತವಾಗಿ ಇರ್ತದ ಅಂತ ಅನ್ನುವಂತದ್ದು.
0: ಮತ್ತ ಮಾಯಾ, ಮಳೆಗಾಲ ಅಂದ ಕೂಡಲೇ ನೋಡು, ನಮ್ಮ ತಾಯಿ ಅಜ್ಜಿ ಇವರೆಲ್ಲ ಮನೆಯ ಔಷಧಿಗಳನ್ನು ಎಷ್ಟು ಬಳಕೆ ಮಾಡ್ತಿದ್ರು. ಸಣ್ಣ ಪುಟ್ಟ ನೆಗಡಿ ಕೆಮ್ಮು, ಒಂದೊಂದ್ಸತಿ ಅಜೀರ್ಣ ಆಗೋದು, ತಂಪಾಗೋದು, ಇಂಥವೆಲ್ಲ ಇದ್ದಾಗ ಪಟಕ್ಕನ ಅವರು ಮನೆ ಔಷಧಿನ ಕೊಡ್ತಿದ್ರು ನಮಗ್. ಆಮೇಲೆ ವೈದ್ಯರ ಹತ್ರ ಹೋಗ್ತಿದ್ವಿ ನಾವೆಲ್ಲ. ಹಂಗಾಗಿ ಇವತ್ತು ಮನೆಯಲ್ಲಿಯ ಹಿರಿಯರ ಪಾತ್ರ ಕೂಡ ಬಹಳ ಮುಖ್ಯದ
1: ನೋಡು. ಅದಕ್ಕ ಮಳಿ ಬಂದ ಕೂಡಲೇ ಹಿರಿಯರ್ ಹೇಳ್ತಾರ, ಬಹಳಷ್ಟು ಮಳೆಯಾಗ ತೊಯ್ಸ್ಕೋಬೇಡ್ರಿ, ಬರೇ ಖುಷಿ ಸಿಗ್ತದ ಅಂತ ಹೇಳಿ ಹಂಗ ತೊಯ್ಸ್ಕೊಂಡು ಮತ್ತ ಆ ತೊಯ್ಸ್ಕೊಂಡ್ ಬಂದ ಮೇಲೆ ಆ ಅರಿವಿಯನ್ನ ಬದಲಿಸಬೇಕು ಅಂತ. ಅರಿವಿ ಮೈ ಮೇಲೆ ಒಣಗಿಸ್ಕೊಡ್ಬೇಡ್ರಿ ಅಂತ ಹೇಳ್ತಾರ ಅವರು.
0: ಅದರ ಜೊತೆಗೆ ಈ ಮಳೆಗಾಲ ನೀ ಹೇಳದಂಗ ಪ್ರಕೃತಿ ಒಳಗ ಅವರ್ಣನೀಯ ಆನಂದವನ್ನ ತರ್ತದ. ಎಲ್ಲಾ ಕಡೆಗೆ ಹಸಿರು, ನೋಡ್ಲಿಕ್ಕೆ ಎರಡು ಕಣ್ಣು ಸಾಲೋದಿಲ್ಲ. ಈ ಟೈಮ್ನೊಳಗ ನಮ್ಗೇನ್ ಅನಿಸ್ತದ ಅಂದ್ರೆ ಎಲ್ಲರೇ ಹೋಗ್ಬೇಕು, ಹಸಿರನ್ನ ಕಣ್ಣು ತುಂಬಿಕೋಬೇಕು. ಆಮೇಲೆ ಒಂದ್ ತರ ಪಕ್ಷಿಗಳಿಗೂ ಖುಷಿ ಕಾಲ, ಇದು ಒಂಥರ ಏನೋ ಖುಷಿ ವಾತಾವರಣ ನೋಡು.

0: ಈಗ ಸಾಲ್ ಶುರು ಆಗಿರ್ತದ ಮಂಜುಳಾ, ಹುಡುಗರು ಸಾಲಿಗೆ ಹೊಂಟಿರ್ತಾವ, ಸರಿಯಾಗಿ ಅದ ಸಮಯಕ್ಕ ಮಳಿ ಪಟ ಪಟ ಪಟ ಅಂತ ಬೀಳಿಕ್ ಶುರು ಆಗ್ಬಿಡ್ತದ. ಅದಕ್ಕ ಅಷ್ಟಷ್ಟು ಜಾಗೃತಿಯನ್ನ ವಹಿಸಬೇಕು ನಾವು. ಸಾಧ್ಯ ಇದ್ದಷ್ಟು ಮಳಿ ಹೊತ್ತನ್ಯಾಗ ಅಡ್ಡಾಡಬಾರದು. ಒಂದ್ ವೇಳೆ ಅಡ್ಡಾಡೋ ಪರಿಸ್ಥಿತಿ ಬಂತಂದ್ರ ಅದಕ್ಕೆ ಬೇಕಾದಂತಹ ಅರಿವೆಗಳನ್ನ, ಹೆಚ್ಚಿನ ಅರಿವೆಗಳನ್ನ ಹಾಕೋಬೇಕು.
1: ಮತ್ತ ನೀನು ಮಳಿ ಸಾಲಿಗೆ ಹೋಗು ಟೈಮ್ ಅಂದಿ ನೋಡು, ನಮ್ಮ ಮಳಿಗೂ ಗೊತ್ತಿರ್ತದ ಮಾಯ, ಕಚೇರಿ ಸಮಯ ಯಾವುದು, ಊಟದ ಸಮಯ ಯಾವುದು, ಕಚೇರಿ ಬಿಡು ಸಮಯ ಯಾವುದು ಅಂತ. ಆ ಟೈಮಿಗೆ ನೀನು ಹೋಗ್ಲಿಕ್ಕೆ ರೆಡಿ ಆಗಿರ್ತೀವಿ, ಹೇಳಿ ಮಾಡಿಸಿದಂಗ ಮಳಿ ಬರ್ತದ. ಹಂಗಾಗಿ ಅದು ಕೂಡ ಒಂದು ನಾವು ಸಂತೋಷನ ಪಡ್ತೀವಿ.
0: ಈ ಮಳಿ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ ನೋಡು.
1: ಹೌದು, ಈಗ ನಾನು ಹಿಂಗ ಆಗ್ಲೇನ ನೆನಪಿಸಿನಿ, ಮಳಿ ಬಂತು ಅಂದ ಕೂಡಲೇ ಏನು ಅಂದ್ರ ಬಿಸಿ ಬಿಸಿ ಚಹಾ, ಚಹಾದೊಂದಿಗೆ ಚೂಡ ಅಲ್ಲ, ಚಹಾದೊಂದಿಗೆ ಬಜಿ ಅಂತ.
0: ಇದನ್ನ ಸ್ವಲ್ಪ ಬದಲಾವಣೆ ಮಾಡಿ ಹೇಳಿಕತಿ.
1: ಹೌದು, ಇದನ್ನ ಹೊರಗ ಜಿಟಿ ಜಿಟಿ ಜಿಟಿ ಮಳಿ ಹತ್ತಿರ್ಬೇಕು, ಒಳಗ ಬೆಚ್ಚಗ ಕೂತ್ಕೊಂಡು ತಿನ್ಬೇಕು. ಅದು ತಿಂದವನಿಗೆ ಅದ್ರ ಗಮ್ಮತ್ತು ಗೊತ್ತದ ನೋಡ.
0: ಅಲ್ಲ ಜಿಟಿ ಜಿಟಿ ಅಷ್ಟ ಅಲ್ಲ, ಧೋ ಧೋ ಧೋ ಅಂತ ಮಳಿ ಬಂದ್ರು ಅವಾಗೂ ನೀನು ನನಗ ಖಾರ ಮತ್ತ ಚಹಾ ಅದನ್ನ ಕೊಟ್ಟೆ ಕೊಡು ಅಂತ ಹೇಳಿಕತೀನಿ.
2: ಮಾತುಗಳ ಅಲೆಯಲ್ಲಿ ಕವಿಯ ಗಾನ, ಇದೇ ಭಾವಯಾನ. ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್. ಪ್ರಸ್ತುತಿ

0: ನೆರವು ಉಷಾ ಕುಲಕರ್ಣಿ. ಇದೀಗ ಪ್ರಸಾರವಾದ ಭಾವಯಾನ ಕಾರ್ಯಕ್ರಮದ ಮರು ಪ್ರಸಾರವನ್ನು ಇಂದು ಮಧ್ಯಾಹ್ನ 2:40 ಕೇಳಬಹುದು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಸಮಯ 7:30:50.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
2: ನಿಮ್ಮ ಪತ್ರವಾಗಲಿ ಪಾರ್ಸಲ್ ಆಗಲಿ ಪ್ರತಿಯೊಂದು ಸಾಗಣೆಯೂ ನಮಗೆ ಅಮೂಲ್ಯ. ಅವನ್ನು ಅತ್ಯಂತ ತ್ವರಿತವಾಗಿ, ಸುರಕ್ಷಿತವಾಗಿ ಮತ್ತು ವಿಶ್ವಾಸಾರ್ಹವಾಗಿ ನಿಮ್ಮ ವಿಳಾಸದಾರರಿಗೆ ತಲುಪಿಸಲು ಅಂಚೆ ಇಲಾಖೆಯ ಸ್ಪೀಡ್ ಪೋಸ್ಟ್ ಸೇವೆ ಸದಾ ಸಿದ್ಧವಾಗಿದೆ. ದೇಶದಾದ್ಯಂತ ವೇಗವಾದ ವಿತರಣೆಗೆ ವಿಶ್ವಾಸಾರ್ಹ ಆಯ್ಕೆ ಸ್ಪೀಡ್ ಪೋಸ್ಟ್. ಗ್ರಾಹಕರ ಅನುಕೂಲಕ್ಕಾಗಿ ಅಂಚೆ ಕಚೇರಿ ಮುಚ್ಚುವ 30 ನಿಮಿಷಗಳ ಮುಂಚೆವರೆಗೆ ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಸೌಲಭ್ಯ ಲಭ್ಯವಿದೆ.
3: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
4: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
3: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
4: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
3: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
5: ಆತ್ಮೀಯ ಶ್ರೋತೃಗಳೇ, ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆರ್ಆರ್ ನಗರ ಬೆಂಗಳೂರು ಇವರ ಪ್ರಾಯೋಜಕತ್ವದ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12 ಶುಕ್ರವಾರ ಮಧ್ಯಾಹ್ನ 11:00 to 12:00. ಮಂಡಿ ನೋವು, ಬೆನ್ನು ನೋವು ಹಾಗೂ ಇತರೆ ಮೂಳೆ ರೋಗಗಳಿಗೆ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೂಳೆ ತಜ್ಞರಾದ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-1415, 244-345, 244-3416, ಎಸ್ಟಿಡಿ ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12 ಶುಕ್ರವಾರ ಮಧ್ಯಾಹ್ನ 11:00 to 12:00. ವಿಷಯ, ಮಂಡಿ ನೋವು, ಬೆನ್ನು ನೋವು ಹಾಗೂ ಮೂಳೆ ರೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಕರೆ ಮಾಡಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಿ.
0: ಕೇಳುಗರೆ, ಇಂದು ಬೆಳಗ್ಗೆ 8:30 ಮುಂಡಗೋಡ್ ಹತ್ತಿರದ ಅತ್ತಿವೇರಿ ಪಕ್ಷಿಧಾಮದ ವೈಶಿಷ್ಟ್ಯ ಹಾಗೂ ಪಕ್ಷಿಧಾಮಕ್ಕೆ ಪಕ್ಷಿ ತಜ್ಞರಾದ ಪಿಡಿ ಸುದರ್ಶನ್ ಅವರ ಕೊಡುಗೆ. ಈ ಕುರಿತು ಪರಿಸರ ಪ್ರೇಮಿ ನಿವೃತ್ತ ಗ್ರಂಥಪಾಲಕರಾದ ಪಿ ಸುಲೋಚನನ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇನ್ನು ಮುಂದೆ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿಯೇ

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ.

0: ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ನಾಗರಿಕರನ್ನು ಶುದ್ಧ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬಲ್ಗೇರಿಯಾ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಪಿವಿ ಸಿಂಧು ಇಶಾರಾಣಿ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಇಂದು ನವದೆಹಲಿಯ ರಾಷ್ಟಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಈ ವರ್ಷ 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ದಿ ವಿಷಯದ ಅಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ಎಲ್ಲ ವರ್ಗ ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ದಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಅಳೆಯಬಹುದಾದ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ ನಾಲ್ಕು ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ದಿ, ಉದ್ಯೋಗ ಉದ್ಯಮಶೀಲತೆ ಮತ್ತು ವಿಕೇಂದ್ರೀಕೃತ ಬೆಳವಣಿಗೆ, ಆರೋಗ್ಯ ಪೋಷಣೆ ಮತ್ತು ಯೋಗಕ್ಷೇಮ ಹಾಗೂ ಎಲ್ಲರಿಗೂ ಸಮಾನತೆ ಮತ್ತು ಗೌರವದ ಚೌಕಟ್ಟಿನ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುವುದು. ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಸುಸ್ಥಿರ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಒತ್ತು ನೀಡಲಾಗುವುದು. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯು ಸುಮಾರು 42 ಲಕ್ಷ ಮನೆಗಳಿಗೆ ಪ್ರಯೋಜನವನ್ನು ನೀಡಿದೆ. ಅಲ್ಲದೆ ನಾಗರಿಕರನ್ನು ಗ್ರಾಹಕರಿಂದ ಶುದ್ಧ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಉದ್ದೇಶಿಸಿ ಮಾತನಾಡಿದ ಸಚಿವರು, ವಿದ್ಯುತ್ ಬಿಲ್ಗಳನ್ನು ಸರಾಸರಿ ಶೇಕಡ 71ರಷ್ಟು ಕಡಿಮೆ ಮಾಡಲಾಗಿದೆ. ಅನೇಕ ಫಲಾನುಭವಿಗಳು ಶೂನ್ಯ ವಿದ್ಯುತ್ ಬಿಲ್ಗಳನ್ನು ದಾಖಲಿಸಿದ್ದಾರೆ ಎಂದರು. ಪ್ರಧಾನಮಂತ್ರಿ ಸೂರ್ಯಘರ್ ಮತ್ತು ಪಿಎಂ ಕುಸುಮ್ನಂತಹ ಉಪಕ್ರಮಗಳು ನವೀಕರಿಸಬಹುದಾದ ಇಂಧನ ಪ್ರವೇಶವನ್ನು ವಿಸ್ತರಿಸಲು ಹಾಗೂ ಸುಸ್ಥಿರ ಅಭಿವೃದ್ದಿಯ ಮೂಲಕ ನಾಗರಿಕರನ್ನು ಸಬಲೀಕರಣಗೊಳಿಸುವ ಸರ್ಕಾರದ ಬದ್ದತೆಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದ್ದಾರೆ. ಪವನ ಜಲ ಸೌರ ಯೋಜನೆಗಳು ಸೇರಿದಂತೆ ನವೀಕರಿಸಬಹುದಾದ ಇಂಧನ ಉಪಕ್ರಮಗಳು ಸುಸ್ಥಿರ ಬೆಳವಣಿಗೆಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿವೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು. ಇದೇ ವೇಳೆ ಸಣ್ಣ ಜಲವಿದ್ಯುತ್ ಅಭಿವೃದ್ದಿ ಯೋಜನೆಗಳಿಗಾಗಿ ಆನ್ಲೈನ್ ಪೋರ್ಟಲ್ಗೆ ಸಚಿವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರಾಷ್ಟೀಯ ಸೌರಶಕ್ತಿ ಸಂಸ್ಥೆ ಮತ್ತು ಮಿಲಿಟರಿ ಎಂಜಿನಿಯರಿಂಗ್ ಸೇವೆಗಳ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ದೇಶದ 140 ಕೋಟಿ ನಾಗರಿಕರ ಆಕಾಂಕ್ಷೆಗಳು ಎಲ್ಲ ರೀತಿಯಲ್ಲೂ ಈಡೇರಿಸುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಭರವಸೆ ನೀಡಿದ್ದಾರೆ. ನವದೆಹಲಿಯ ಭಾರತ ಮಂಟಪಂನಲ್ಲಿ ನಿನ್ನೆ ನಡೆದ ಎನ್ಡಿಎ ಸಮಾವೇಶವನ್ನುದ್ದೇಶಿಸಿ ಮಾತನಾಡಿದ ಅವರು, ಎನ್ಡಿಎ ಯಾವಾಗಲೂ ದೇಶದ ವಿಶ್ವಾಸವನ್ನು ಬಲಪಡಿಸಿದೆ ಎಂದು ಹೇಳಿದರು. ಕಾಂಗ್ರೆಸ್ ದ್ರೋಹ ಮಾಡಿದ ನಂತರ ದೇಶದ ಜನರು ವಿಶ್ವಾಸದಿಂದ ಎನ್ಡಿಎ ಸರ್ಕಾರಕ್ಕೆ ಬಲ ನೀಡಿದ್ದಾರೆ. 2014ರಲ್ಲಿ ಉದಯಿಸುತ್ತಿದ್ದ ಭರವಸೆಯ ಸೂರ್ಯ ಇಂದು ನವೀಕೃತ ವಿಶ್ವಾಸದ ಕಿರಣವಾಗಿ ರೂಪಾಂತರಗೊಂಡಿದೆ ಎಂದು ಅವರು ಪ್ರತಿಪಾದಿಸಿದರು. ಸರಿಯಾದ ಉದ್ದೇಶದಿಂದ ಸರ್ಕಾರ ನಡೆಸಿದಾಗ ಅಭಿವೃದ್ದಿಯು ತ್ವರಿತಗತಿಯಲ್ಲಿ ನಡೆಯುತ್ತದೆ ಎಂಬುದನ್ನು ದೇಶದ ಜನರು ಮೊದಲ ಬಾರಿಗೆ ನೋಡಿದ್ದಾರೆ ಎಂದು ಅವರು ತಿಳಿಸಿದರು. ಪ್ರಪಂಚದಾದ್ಯಂತ ಪ್ರಮುಖ ದೇಶಗಳ ಆರ್ಥಿಕತೆಗಳು ಸಂಕಷ್ಟದಲ್ಲಿರುವ ಸಮಯದಲ್ಲಿ ಭಾರತ 2025-26ರಲ್ಲಿ ಶೇಕಡ 7.7ರಷ್ಟು ಬೆಳವಣಿಗೆ ದರವನ್ನು ಸಾಧಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಾರತದ ಇತಿಹಾಸದಲ್ಲೇ ಅತ್ಯಂತ ಸುದೀರ್ಘ ಅವಧಿಗೆ ಸತತವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ಎಂಬ ಐತಿಹಾಸಿಕ ಸಾಧನೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಶ್ಲಾಘಿಸಿ ಎನ್ಡಿಎ ಮೈತ್ರಿಕೂಟ ವಿಶೇಷ ನಿರ್ಣಯವನ್ನು ಅಂಗೀಕರಿಸಿದೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ನಿನ್ನೆ ಆಯೋಜಿಸಿದ್ದ ಎನ್ಡಿಎ ಮೈತ್ರಿಕೂಟದ ಬೃಹತ್ ಸಮಾವೇಶದಲ್ಲಿ ಈ ನಿರ್ಣಯವನ್ನು ಮಂಡಿಸಲಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿರುವ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸುದೀರ್ಘಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವುದನ್ನು ಆಚರಿಸಲು ಈ ವಿಶೇಷ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ನಿರ್ಣಯವನ್ನು ಮಂಡಿಸಿ ಮಾತನಾಡಿದ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಭಾರತದ ಇತಿಹಾಸದಲ್ಲೇ ಸುದೀರ್ಘ ಅವಧಿಗೆ ನಿರಂತರವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲಿಸುತ್ತಿರುವ ಐತಿಹಾಸಿಕ ಗೌರವ ಇದಾಗಿದೆ. ಈ ಮಹಾನ್ ರಾಷ್ಟವನ್ನು ಮುನ್ನಡೆಸಲು ಹಾಗೂ ದೇಶದ ಸೇವೆ ಮಾಡಲು ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರುವ ಅತ್ಯಂತ ಸೂಕ್ತ ನಾಯಕರಾಗಿದ್ದಾರೆ ಎಂದು ಪ್ರಶಂಸಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ಸೋಫಿಯಾದಲ್ಲಿ ಬಲ್ಗೇರಿಯಾ ಪ್ರಧಾನಿ ರುಮೆನ್ ರಾದೇವ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತದ ದೃಢವಾದ ದ್ವಿಪಕ್ಷೀಯ ಸಂಬಂಧಗಳು ಬಲಿಷ್ಠವಾಗುತ್ತಿರುವ ಭಾರತ ಬಲ್ಗೇರಿಯಾ ಕಾರ್ಯತಂತ್ರದ ಪಾಲುದಾರಿಕೆಯಿಂದ ಸೃಷ್ಟಿಯಾದ ಇತ್ತೀಚಿನ ಅವಕಾಶಗಳು ಮತ್ತು ಅಸ್ಥಿರ ಜಗತ್ತಿನಲ್ಲಿ ಹೆಚ್ಚುತ್ತಿರುವ ಅಪಾಯಗಳನ್ನು ತಗ್ಗಿಸಲು ನಿಕಟ ದ್ವಿಪಕ್ಷೀಯ ಸಹಕಾರದ ಅಗತ್ಯವನ್ನು ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ವ್ಯಾಪಾರ ಮತ್ತು ಹೂಡಿಕೆ, ಔಷಧ, ಅರೆವಾಹಕಗಳು, ಕೃತಕ ಬುದ್ದಿಮತ್ತೆ, ಬಾಹ್ಯಾಕಾಶ, ರಕ್ಷಣೆ, ಪ್ರವಾಸೋದ್ಯಮ ಮತ್ತು ಸೃಜನಶೀಲ ಮನರಂಜನಾ ಉದ್ಯಮದಲ್ಲಿ ಎರಡೂ ದೇಶಗಳ ನಡುವಿನ ಸಹಯೋಗದ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಅಲ್ಲದೆ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅವರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಇದಕ್ಕೂ ಮುನ್ನ ಡಾ ಎಸ್ ಜೈಶಂಕರ್ ಸೋಫಿಯಾದಲ್ಲಿರುವ ರಾಷ್ಟೀಯ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯ 2024-25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಗಳನ್ನು ಘೋಷಿಸಿದೆ. ಸಂಗೀತ, ನೃತ್ಯ, ರಂಗಭೂಮಿ, ಸಾಂಪ್ರದಾಯಿಕ, ಜಾನಪದ, ಬುಡಕಟ್ಟು ಕಲೆ ಹಾಗೂ ಗೊಂಬೆಯಾಟ ಸೇರಿದಂತೆ ವಿವಿಧ ಪ್ರದರ್ಶನ ಕಲಾಕ್ಷೇತ್ರಗಳಿಗೆ ಸಂಬಂಧಿಸಿದ ಒಟ್ಟು 108 ಕಲಾವಿದರನ್ನು 2024-25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಅಕಾಡೆಮಿ ಆಯ್ಕೆ ಮಾಡಿದೆ. ಜೊತೆಗೆ 2024-25 ಸಾಲಿನ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಕ್ಕಾಗಿ 106 ಯುವ ಕಲಾವಿದರನ್ನು ಆಯ್ಕೆ ಮಾಡಲಾಗಿದೆ. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ಪ್ರಶಸ್ತಿ ಪುರಸ್ಕಾರದೊಂದಿಗೆ 25,000 ರೂಪಾಯಿ ನಗದು ಬಹುಮಾನವನ್ನು ಒಳಗೊಂಡಿದೆ. ಅಕಾಡೆಮಿ ಫೆಲೋಶಿಪ್ 3,00,000 ರೂಪಾಯಿ ನಗದು ಬಹುಮಾನ ಹೊಂದಿದ್ದರೆ ಅಕಾಡೆಮಿ ಪ್ರಶಸ್ತಿಯು ಪುರಸ್ಕಾರದೊಂದಿಗೆ 1,00,000 ರೂಪಾಯಿ ನಗದು ಬಹುಮಾನ ಒಳಗೊಂಡಿದೆ. ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಮತ್ತು ಪ್ರಶಸ್ತಿಗಳನ್ನು ವಿಶೇಷ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿಗಳು ವಿತರಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಯಾಣಿಕರ ಸುರಕ್ಷತೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಭಾರತೀಯ ರೈಲ್ವೆ ದೇಶಾದ್ಯಂತ ರೈಲು ನಿಲ್ದಾಣಗಳಲ್ಲಿ ಅಗ್ನಿ ಸುರಕ್ಷತಾ ಲೆಕ್ಕ ಪರಿಶೋಧನೆ ಆರಂಭಿಸಿದೆ. ಅಸ್ತಿತ್ವದಲ್ಲಿರುವ ಅಗ್ನಿ ಸುರಕ್ಷತಾ ವ್ಯವಸ್ಥೆಗಳ ಕಾರ್ಯಕ್ಷಮತೆಯನ್ನು ಪರಿಶೀಲಿಸುವುದು ಹಾಗೂ ಸುಧಾರಣೆ ಅಗತ್ಯವಿರುವ ಕ್ಷೇತ್ರಗಳನ್ನು ಗುರುತಿಸುವುದು ಈ ಉಪಕ್ರಮದ ಪ್ರಮುಖ ಉದ್ದೇಶವಾಗಿದೆ. ಇದರಿಂದ ಪ್ರಯಾಣಿಕರ ಸುರಕ್ಷತೆ ಹೆಚ್ಚುವುದರ ಜೊತೆಗೆ ರೈಲ್ವೆ ಆಸ್ತಿಗಳ ರಕ್ಷಣೆಯೂ ಖಾತ್ರಿಯಾಗಲಿದೆ. ಈ ಕುರಿತು ಮಾಹಿತಿ ನೀಡಿರುವ ರೈಲ್ವೆ ಸಚಿವಾಲಯ, ರೈಲು ನಿಲ್ದಾಣಗಳಲ್ಲಿನ ಕಟ್ಟಡಗಳು, ವಿದ್ಯುತ್ ವ್ಯವಸ್ಥೆ, ಹವಾನಿಯಂತ್ರಣ ವ್ಯವಸ್ಥೆ, ತುರ್ತು ನಿರ್ಗಮನ ಮಾರ್ಗಗಳು ಹಾಗೂ ಅಗ್ನಿಶಾಮಕ ಸಾಧನಗಳು ಸೇರಿದಂತೆ ಎಲ್ಲಾ ಪ್ರಮುಖ ಸುರಕ್ಷತಾ ಮೂಲಸೌಕರ್ಯ ಪರಿಶೀಲನೆ ನಡೆಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಅಗ್ನಿ ಅವಘಡ ಸೇರಿದಂತೆ ಯಾವುದೇ ತುರ್ತು ಪರಿಸ್ಥಿತಿಗೆ ಪರಿಣಾಮಕಾರಿಯಾಗಿ ಸ್ಪಂದಿಸುವ ಸನ್ನದ್ದತೆ ರೈಲು ನಿಲ್ದಾಣಗಳಲ್ಲಿ ಇದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ಈ ಲೆಕ್ಕ ಪರಿಶೋಧನೆಯ ಉದ್ದೇಶವಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ತನ್ವಿ ಶರ್ಮಾ ಪ್ರೀ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ್ದಾರೆ. ಮೊದಲ ಸುತ್ತಿನ ಪಂದ್ಯದಲ್ಲಿ ಸಿಂಧು ಪೆರುವಿನ ವಿಶ್ವದ 76ನೇ ಶ್ರೇಯಾಂಕದ ಆಟಗಾರ್ತಿ ಇನೆಸ್ ಕ್ಯಾಸ್ಟಿಲ್ಲೋ ಅವರನ್ನು 21-13, 21-11 ನೇರ ಸೆಟ್ಗಳಿಂದ ಸೋಲಿಸಿದರು. ಮತ್ತೊಂದು ಪಂದ್ಯದಲ್ಲಿ ತನ್ವಿ ಶರ್ಮಾ ಚೈನೀಸ್ ತೈಪೆಯ ಚಿಯೋಪಿನ್ ಚಿಯಾನ್ ವಿರುದ್ದ 21-12, 22-20 ಅಂತರದಲ್ಲಿ ಜಯಗಳಿಸಿದ್ದಾರೆ. ಇಂದು ನಡೆಯಲಿರುವ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪಿವಿ ಸಿಂಧು ಭಾರತದವರೇ ಆದ ಇಶಾರಾಣಿ ಬರುವ ಅವರನ್ನು ಎದುರಿಸಲಿದ್ದಾರೆ. ತನ್ವಿ ಅವರು ಭಾರತದವರೇ ಆದ ಮಾಳವಿಕಾ ಬನ್ಸೋದ್ ಅವರೊಂದಿಗೆ ಸೆಣಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ನಾಗರಿಕರನ್ನು ಶುದ್ದ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬಲ್ಗೇರಿಯಾ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪಿವಿ ಸಿಂಧು ಇಶಾರಾಣಿ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
3: ಆಕಾಶವಾಣಿ ಧಾರವಾಡ. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ

0: ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದಾ ವೆಲ್ನೆಸ್ ಸೆಂಟರ್ ಶಿರಸಿ. ಶಿರಸಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಪ್ರಕೃತಿ ಮಡಿಲಲ್ಲಿ ಪ್ರಕೃತಿ ಚಿಕಿತ್ಸೆ, ಯೋಗ, ಆಯುರ್ವೇದ ಹಾಗೂ ಆಯುಷ್ ಚಿಕಿತ್ಸೆ, ಎಲ್ಲ ರೀತಿಯ ಕಾಯಿಲೆಗಳಿಗೆ ಪರಿಹಾರ ನಿಸರ್ಗಮನೆ ವೇದಾ ವೆಲ್ನೆಸ್ ಸೆಂಟರ್. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434.
1: ನಮಸ್ಕಾರ ಕೇಳುಗರೆ, ನಾನು ಡಾಕ್ಟರ್ ಸುಶ್ರಾವ್ಯ ಮಂಜುನಾಥ್. ಇಂದು ನಾವು ಮಾತನಾಡಲಿರುವ ವಿಷಯ ಯೋಗ ಮತ್ತು ಮೆದುಳು. ಸಾಮಾನ್ಯವಾಗಿ ಯೋಗದ ಬಗ್ಗೆ ಮಾತನಾಡುವಾಗ ನಾವು ದೇಹದ ಬಗ್ಗೆ ಹೆಚ್ಚು ಮಾತನಾಡುತ್ತೇವೆ. ಬೆನ್ನು ನೋವು ಕಡಿಮೆಯಾಗುತ್ತದೆ, ದೇಹ ಬಾಗುತ್ತದೆ, ತೂಕ ನಿಯಂತ್ರಣಕ್ಕೆ ಸಹಾಯವಾಗುತ್ತದೆ ಎಂದು ಹೇಳುತ್ತೇವೆ. ಆದರೆ ಒಂದು ಕುತೂಹಲಕಾರ ಪ್ರಶ್ನೆ ಇದೆ. ನಾವು ಯೋಗ ಮಾಡುವಾಗ ನಿಜವಾಗಿ ಹೆಚ್ಚು ಬದಲಾವಣೆ ಆಗುವುದು ದೇಹದಲ್ಲ ಅಥವಾ ಮೆದುಳಿನಲ್ಲ ಎಂಬುದು? ಆಧುನಿಕ ವಿಜ್ಞಾನ ಹೇಳುವಂತೆ ಯೋಗಾಭ್ಯಾಸದ ಅತ್ಯಂತ ಆಳವಾದ ಪರಿಣಾಮಗಳಲ್ಲಿ ಮೆದುಳಿನ ಮೇಲಿನ ಪರಿಣಾಮವೂ ಕೂಡ ಒಂದಾಗಿದೆ. ನಮ್ಮ ಮೆದುಳು ಸುಮಾರು 86 ಬಿಲಿಯನ್ ನರಕೋಶಗಳಿಂದ ನಿರ್ಮಿತವಾಗಿದೆ. ಈ ನರಕೋಶಗಳು ಪರಸ್ಪರ ಸಂಪರ್ಕ ಸಾಧಿಸಿ ಯೋಚನೆ, ನೆನಪು, ಭಾವನೆ, ನಿರ್ಧಾರ, ನಿದ್ರೆ ಮತ್ತು ದೇಹದ ಅನೇಕ ಕಾರ್ಯಗಳನ್ನು ನಿಯಂತ್ರಿಸುತ್ತವೆ. ಒಂದು ಕಾಲದಲ್ಲಿ ವಿಜ್ಞಾನಿಗಳು ವಯಸ್ಸಾದ ನಂತರ ಮೆದುಳು ಹೆಚ್ಚು ಬದಲಾಗುವುದಿಲ್ಲ ಎಂದು ಭಾವಿಸಿದ್ದರು. ಆದರೆ ಇಂದು ನಮಗೆ ತಿಳಿದಿರುವುದೇ ಬೇರೆ. ಮೆದುಳು ಜೀವನ ಪೂರ್ತಿ ತನ್ನನ್ನು ತಾನು ಬದಲಾಯಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಇದನ್ನು ನ್ಯೂರೋಪ್ಲಾಸ್ಟಿಸಿಟಿ ಎಂದು ಕರೆಯುತ್ತಾರೆ. ಅಂದರೆ ಹೊಸ ಅನುಭವಗಳು, ಹೊಸ ಅಭ್ಯಾಸಗಳು ಮತ್ತು ಹೊಸ ಕಲಿಕೆಯ ಮೂಲಕ ಮೆದುಳಿನ ನರ ಸಂಪರ್ಕಗಳು ಬದಲಾಗಬಹುದು. ಇಲ್ಲಿಯೇ ಯೋಗದ ಮಹತ್ವ ಆರಂಭವಾಗುತ್ತದೆ. ಮೊದಲು ಒತ್ತಡದ ಬಗ್ಗೆ ತಿಳಿಯೋಣ. ನಾವು ಒತ್ತಡದಲ್ಲಿದ್ದಾಗ ಮೆದುಳಿನ ಅಮಿಗ್ಡಾಲ ಎಂಬ ಭಾಗ ಸಕ್ರಿಯವಾಗುತ್ತದೆ. ಅಮಿಗ್ಡಾಲವನ್ನು ನಮ್ಮ ಭಯ ಮತ್ತು ಅಪಾಯ ಗುರುತಿಸುವ ಕೇಂದ್ರ ಎಂದು ಕರೆಯಬಹುದು. ಇದು ಹೈಪೋಥಾಲಮಸ್ಗೆ ಸಂದೇಶ ಕಳುಹಿಸುತ್ತದೆ. ನಂತರ ದೇಹದಲ್ಲಿ ಕಾರ್ಟಿಸೋಲ್ ಮತ್ತು ಅಡ್ರಿನಾಲಿನ್ ಎಂಬ ಒತ್ತಡದ ಹಾರ್ಮೋನ್ಗಳು ಬಿಡುಗಡೆಯಾಗುತ್ತವೆ. ಇದು ತುರ್ತು ಪರಿಸ್ಥಿತಿಯಲ್ಲಿ ನಮಗೆ ಸಹಾಯ ಮಾಡುತ್ತದೆ. ದೀರ್ಘಕಾಲದ ಒತ್ತಡವು ಮೆದುಳಿನ ಮೇಲೆ ಪರಿಣಾಮ ಬೀರುತ್ತದೆ, ವಿಶೇಷವಾಗಿ ಹಿಪೋಕ್ಯಾಂಪಸ್ ಎಂಬ ಭಾಗದ ಮೇಲೆ. ಹಿಪೋಕ್ಯಾಂಪಸ್ ನಮ್ಮ ನೆನಪು ಮತ್ತು ಕಲಿಕೆಗೆ ಸಂಬಂಧಿಸಿದ ಪ್ರಮುಖ ಭಾಗ. ಕಾರ್ಟಿಸೋಲ್ ದೀರ್ಘಕಾಲ ಹೆಚ್ಚಾಗಿದ್ದರೆ ಏಕಾಗ್ರತೆ, ನೆನಪಿನ ಶಕ್ತಿ ಮತ್ತು ಕಲಿಕೆಯ ಸಾಮರ್ಥ್ಯದ ಮೇಲೂ ಪರಿಣಾಮ ಬೀಳಬಹುದು. ಈಗ ಯೋಗ ಏನು ಮಾಡುತ್ತದೆ? ಯೋಗಾಭ್ಯಾಸದ ಸಮಯದಲ್ಲಿ ವಿಶೇಷವಾಗಿ ಪ್ರಾಣಾಯಾಮ ಮತ್ತು ಧ್ಯಾನದ ಸಮಯದಲ್ಲಿ ಉಸಿರಾಟ ನಿಧಾನ ಮತ್ತು ಆಳವಾಗುತ್ತದೆ. ಈ ಆಳವಾದ ಉಸಿರಾಟವು ವೇಗಸ್ ನರವನ್ನು ಉತ್ತೇಜಿಸುತ್ತದೆ. ವೇಗಸ್ ನರವು ಮೆದುಳು ಮತ್ತು ದೇಹದ ನಡುವೆ ಇರುವ ಪ್ರಮುಖ ಸಂವಹನ ಮಾರ್ಗಗಳಲ್ಲಿ ಒಂದು. ಇದು ಸಕ್ರಿಯವಾದಾಗ ಪ್ಯಾರಾಸಿಂಪಾಥೆಟಿಕ್ ನರಮಂಡಲ ಕೆಲಸ ಮಾಡಲು ಆರಂಭಿಸುತ್ತದೆ. ಇದನ್ನು ರೆಸ್ಟ್ ಅಂಡ್ ರಿಕವರ್ ಸಿಸ್ಟಮ್ ಎಂದು ಕರೆಯುತ್ತಾರೆ. ಈ ಸ್ಥಿತಿಯಲ್ಲಿ ಹೃದಯ ಬಡಿತ ಕಡಿಮೆಯಾಗುತ್ತದೆ, ರಕ್ತದೊತ್ತಡ ಸಮತೋಲನಗೊಳ್ಳುತ್ತದೆ, ಕಾರ್ಟಿಸೋಲ್ ಪ್ರಮಾಣ ಕಡಿಮೆಯಾಗುತ್ತದೆ, ಮೆದುಳಿಗೆ ಸುರಕ್ಷಿತ ಪರಿಸ್ಥಿತಿಯ ಸಂದೇಶ ಹೋಗುತ್ತದೆ. ಇದು ಅಮಿಗ್ಡಾಲಾದ ಅತಿಯಾದ ಚಟುವಟಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲ, MRI ಅಧ್ಯಯನಗಳು ಸೂಚಿಸುವಂತೆ ನಿಯಮಿತ ಧ್ಯಾನ ಮತ್ತು ಯೋಗಾಭ್ಯಾಸ ಮಾಡುವವರಲ್ಲಿ ಗಮನ, ನಿರ್ಧಾರ ತೆಗೆದುಕೊಳ್ಳುವುದು ಮತ್ತು ಭಾವನಾತ್ಮಕ ನಿಯಂತ್ರಣಕ್ಕೆ ಸಂಬಂಧಿಸಿದ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಭಾಗದ ಕಾರ್ಯಕ್ಷಮತೆ ಉತ್ತಮವಾಗಿರಬಹುದು. ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅನ್ನು ಮೆದುಳಿನ CEO ಎಂದು ಕರೆಯುತ್ತಾರೆ. ನಾವು ಕೋಪವನ್ನು ನಿಯಂತ್ರಿಸುವುದು, ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ಮತ್ತು ಏಕಾಗ್ರತೆಯಿಂದ ಕೆಲಸ ಮಾಡುವುದಕ್ಕೆ ಇದೇ ಭಾಗ ಕಾರಣ. ಇನ್ನೊಂದು ಆಸಕ್ತಿದಾಯಕ ವಿಷಯವೆಂದರೆ ಯೋಗಾಭ್ಯಾಸದ ನಂತರ ಮೆದುಳಿನಲ್ಲಿ ಗಾಬಾ ಎಂಬ ನರ ಸಂದೇಶಕದ ಮಟ್ಟ ಹೆಚ್ಚಾಗಬಹುದು ಎಂದು ಕೆಲವು ಅಧ್ಯಯನಗಳು ಸೂಚಿಸಿವೆ. ಗಾಬಾ ನಮ್ಮ ಮೆದುಳಿನ ನೈಸರ್ಗಿಕ ಶಾಂತಿದಾಯಕ ರಾಸಾಯನಿಕ. ಇದು ಆತಂಕ ಮತ್ತು ಅತಿಯಾದ ಮಾನಸಿಕ ಚಟುವಟಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅದಕ್ಕಾಗಿಯೇ ಯೋಗ ಮಾಡಿದ ನಂತರ ಅನೇಕ ಜನರು ಹಗುರವಾದ, ಶಾಂತವಾದ ಅನುಭವವನ್ನು ವಿವರಿಸುತ್ತಾರೆ. ಯೋಗವು ಕೇವಲ ಸ್ನಾಯುಗಳನ್ನು ಬಗ್ಗಿಸುವ ಅಭ್ಯಾಸವಲ್ಲ, ಅದು ಮೆದುಳಿನ ಕಾರ್ಯ ವಿಧಾನವನ್ನು ಪ್ರಭಾವಿಸುವ ಒಂದು ನ್ಯೂರೋಬಯಾಲಜಿಕಲ್ ಸಾಧನವಾಗಿದೆ. ಕೊನೆಗೆ ಒಂದು ಮಾತು, ಯೋಗವು ದೇಹವನ್ನು ಮಾತ್ರ ತರಬೇತುಗೊಳಿಸುವುದಿಲ್ಲ, ಅದು ಮೆದುಳನ್ನು ಶಾಂತಗೊಳಿಸಿ, ಮನಸ್ಸನ್ನು ಸ್ಪಷ್ಟಗೊಳಿಸಿ, ಜೀವನವನ್ನು ಸಮತೋಲನಗೊಳಿಸುತ್ತದೆ. ಧನ್ಯವಾದಗಳು.
0: ಇದುವರೆಗೂ ಮಾತನಾಡಿದವರು ಯೋಗ ಹಾಗೂ ಪ್ರಕೃತಿ ಚಿಕಿತ್ಸಾ ವೈದ್ಯರಾದ ಡಾಕ್ಟರ್ ಸುಶ್ರಾವ್ಯ ಮಂಜುನಾಥ್. ಯೋಗದಿಂದ ಸಮಗ್ರ ಆರೋಗ್ಯ, ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದಾವೆಲ್.

ಎಸ್ ಸೆಂಟರ್ ಸಿರಸಿ. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434. ಪ್ರಸ್ತುತಿ ರಾಖಿ ಹಾನಗಲ್. ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣೇಕ್.

0: ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
1: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಚಿತ್ರಗೀತೆ ಕೇಳುತ್ತಿರುವಿರಿ. ಆಕಾಶವಾಣಿ ಧಾರವಾಡ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆತ್ಮೀಯ ಕೇಳುಗರೆ ನಮಸ್ಕಾರ. ಜೂನ್ 5 ವಿಶ್ವ ಪರಿಸರ ದಿನ ಅಂತ ನಾವು ಪ್ರತಿ ವರ್ಷ ಆಚರಿಸ್ತಾ ಬಂದೀವಿ. ಒಂದು ದಿನಕ್ಕೆ ಮಾತ್ರ ಈ ಪರಿಸರ ದಿನ ಅಂತ ನಾವು ನಿಗದಿಪಡಿಸ್ಲಿಕ್ಕೆ ಸಾಧ್ಯನಾ? ಪರಿಸರದಲ್ಲೇ ಹುಟ್ಟಿ ಪರಿಸರದೊಂದಿಗೆ ಬೆಳೆದು ಪರಿಸರದಲ್ಲೇ ನಮ್ಮ ಜೀವನ ಬದುಕನ್ನ ಕಟ್ಟಿಕೊಂಡಿರೋ ನಾವು ಪರಿಸರ ಸಂರಕ್ಷಣೆಯನ್ನ ಪ್ರತಿನಿತ್ಯ ಮಾಡುವುದು ಅತ್ಯಗತ್ಯ. ಇವತ್ತು ಪರಿಸರ ವಿಜ್ಞಾನ, ಪರಿಸರ ಸಂರಕ್ಷಣೆ ಈ ಕಾರ್ಯ ನಮ್ಮ ಸಾಮಾಜಿಕ ಸಾಮೂಹಿಕ ಜವಾಬ್ದಾರಿಯಾಗಿದ್ದು ಇವತ್ತು ಇದು ಕೇವಲ ಅಧ್ಯಯನ ಮಾತ್ರ ಆಗಿಲ್ಲ,

0: ಇದನ್ನ ಪ್ರಾಯೋಗಿಕವಾಗಿ ಕಾರ್ಯರೂಪದಲ್ಲಿ ತರಬೇಕಾದಂತ ಅವಶ್ಯಕತೆ ಅಗತ್ಯತೆ ಇವತ್ತ ನಮ್ಮ ಮೇಲದ. ಅತ್ತಿವೇರಿ ಪಕ್ಷಿಧಾಮ ಇದು ಒಂದು ಪಕ್ಷಿ ಸಂಕುಲಗಳು ಇರುವಂತ ನಿಸರ್ಗದತ್ತವಾದಂತ ಪಕ್ಷಿಧಾಮ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗವಹಿಸುವುದಕ್ಕೆ ಪರಿಸರ ಪ್ರೇಮಿ ಹಾಗೂ ಈ ಅತ್ತಿವೇರಿ ಪಕ್ಷಿಧಾಮದ ಬಗ್ಗೆ ವಿಶೇಷ ಅಕ್ಕರತೆ ಆಸಕ್ತಿ ಅಧ್ಯಯನವನ್ನ ಮಾಡಿದಂತ ಸುಲೋಚನನ್ ಅವರು ನಮ್ಮ ಜೊತೆಗಿದ್ದಾರೆ. ಪಿ ಸುಲೋಚನನ್ ಅವರು ವೃತ್ತಿಯಿಂದ ಗ್ರಂಥಪಾಲಕರು, ಗ್ರಂಥಪಾಲಕರಾಗಿ ಸೇವೆಯನ್ನು ಸಲ್ಲಿಸಿ ಇವತ್ತು ವಿಶ್ರಾಂತ ಜೀವನವನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಪರಿಸರದ ಬಗ್ಗೆ ಅಪಾರವಾದಂತ ಕಾಳಜಿಯನ್ನ ಇವರು ಹೊಂದ್ಯಾರ. ನಮಸ್ಕಾರ ಸುಲೋಚನನ್ ಸರ್.
1: ನಮಸ್ಕಾರ ಮೇಡಮ್. ಪರಿಸರ ವಿಜ್ಞಾನ ಇಂದು ಆಳವಾದ ನಿರಂತರವಾಗಿ ನಡೆಯುವ ಅಧ್ಯಯನಗಳ ಮೂಲಕ ವೈಜ್ಞಾನಿಕ ದತ್ತಾಂಶ ಆಧಾರಿತವಾಗಿ ವಾಸ್ತವಾಂಶ ಸಿದ್ಧಿಯನ್ನು ನಮಗೆ ಬೋಧಿಸಿದೆ. ನಮ್ಮ ಪರಿಸರ ರಕ್ಷಣೆಯು ಕೇವಲ ಪರಿಸರ ರಕ್ಷಣೆಯಾಗಿರದೆ ಅದು ನೇರವಾಗಿ ಮಾನವ ಕುಲದ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ ಎಂಬುದು ಕಹಿ ವಾಸ್ತವಾಂಶ. ನಾವು ಇಲ್ಲಿ ಮುಖ್ಯವಾಗಿ ಎರಡು ವಿಭಜನೆಯನ್ನು ಮಾಡಬಹುದಾಗಿದೆ. ಒಂದು ಜೀವಜಾಲ, ಇನ್ನೊಂದು ಭೌತಿಕ ಪರಿಸರ. ಈ ಜೀವಜಾಲದಲ್ಲಿ ಸಸ್ಯಜೀವ, ಪ್ರಾಣಿ ಸಂಕುಲ ಮತ್ತು ಮಾನವ ಸಂಕುಲ ಒಳಗೊಳ್ಳುತ್ತದೆ. ಈ ಜೀವಜಾಲ ಮತ್ತು ಭೌತಿಕ ಪರಿಸರಗಳ ನಡುವೆ ನಿರಂತರವಾಗಿ ಸಂಬಂಧ ಬಾಂಧವ್ಯಗಳು ನಡೆಯುತ್ತಾ ಇರುತ್ತದೆ. ಈ ಬಾಂಧವ್ಯ, ಈ ಕನೆಕ್ಟಿವಿಟಿ ಹೇಗಿರಬೇಕು ಎನ್ನುವುದರ ಕುರಿತ ಅಧ್ಯಯನವೇ ನಿಜವಾದ ಪರಿಸರ ವಿಜ್ಞಾನ ಮತ್ತು ಪರಿಸರ ರಕ್ಷಣೆಯಾಗಿದೆ. ಈ ನಿಟ್ಟಿನಲ್ಲಿ ನಿರಂತರವಾಗಿ ಹಲವು ಪ್ರಕ್ರಿಯೆಗಳು ನಡೆಯುತ್ತಾ ಇವೆ. ಎಲ್ಲಿಯವರೆಗೆ ಈ ಸಂಬಂಧಗಳು ಸಮತೋಲನದಲ್ಲಿರುತ್ತವೆಯೋ ಅಲ್ಲಿಯವರೆಗೆ ಈ ಎರಡೂ ಭಾಗಗಳ ಉಳಿವಿನಲ್ಲಿ ಸುರಕ್ಷತೆ ಕಾಣುತ್ತೇವೆ. ನಿಸರ್ಗ ಸಂಪತ್ತು ನಮಗೆ ಎಲ್ಲವನ್ನೂ ಕೊಟ್ಟಿದೆ. ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಧಾರಾಳವಾದ ಸಂಪತ್ತು ನಮ್ಮ ನಿಸರ್ಗದಲ್ಲಿದೆ. ಯಾವಾಗ ಈ ಅವಶ್ಯಕತೆ ಮೀರಿ ನಾವು ದುರಾಶೆಯಿಂದ, ಅತಿಯಾದ ಸ್ವಾರ್ಥದಿಂದ ವರ್ತನೆ ಮಾಡುತ್ತೇವೋ ಆವಾಗ ನಮಗೆ ಕೊರತೆ, ಅಭಾವ, ಈ ಯುದ್ಧ, ನಾಶ, ವಿವಿಧ ಪ್ರಕ್ರಿಯೆಗಳನ್ನು ತೊಡಗಿಕೊಳ್ಳುತ್ತೇವೆ. ಇದು ಅತ್ಯಂತ ಗಮನವನ್ನು ಹರಿಸಬೇಕಾದಂಥ ವಿಷಯ. ಇನ್ನು ಒಂದು ಬೇರೆ ರೀತಿಯಲ್ಲಿ ಹೇಳಬೇಕೆಂದರೆ ಈ ಇಡೀ ಸೃಷ್ಟಿಯು ನೂರಾರು ಸಾವಿರಾರು ಕೊಂಡಿಗಳನ್ನು ಹೊಂದಿದ ಒಂದು ಮಹಾ ಸರಪಳಿಯಾಗಿದೆ. ಜೀವಜಾಲ ಸಂಕುಲದ ಸಾವಿರಾರು ಕೊಂಡಿಗಳು, ಸಸ್ಯರಾಶಿ ಸಂಕುಲದ ಸಾವಿರಾರು ಕೊಂಡಿಗಳು, ಮಾನವ ಸಂಕುಲದ ಸಾವಿರಾರು ಕೊಂಡಿಗಳು ಈ ಮಹಾ ಸೃಷ್ಟಿ ಸರಪಳಿಯಲ್ಲಿ ಅವಿಭಾಜ್ಯ ಅಂಗಗಳಾಗಿ ಬೆಸಿಗೆ ಹೊಂದಿದೆ. ಈ ಸರಪಳಿಯಲ್ಲಿ ಯಾವುದೇ ಒಂದು ಚಿಕ್ಕ ಕೊಂಡಿಗೆ ಪೆಟ್ಟಾದರೆ ಅದು ಇಡೀ ಸರಪಳಿಯನ್ನೇ ತಟ್ಟಿ ಬಾಧಿಸುತ್ತದೆ. ಇದುವೇ ಪರಿಸರ ಸಂರಕ್ಷಣೆಯ ಸಾರ, ಬುನಾದಿ, ಸತ್ಯಾಂಶ. ಇದನ್ನು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ತಿಳಿದುಕೊಳ್ಳಬಹುದಾಗಿದೆ, ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ತಿಳಿದುಕೊಳ್ಳಬಹುದಾಗಿದೆ, ಸೈದ್ಧಾಂತಿಕವಾಗಿ ತಿಳಿದುಕೊಳ್ಳಬಹುದಾಗಿದೆ. ಇದೇ ಪರಿಸರ ರಕ್ಷಣೆಯ ಬುನಾದಿ. ಇಲಿಯೇ ಇರಲಿ, ಹುಲಿಯೇ ಇರಲಿ, ಹೂವೇ ಇರಲಿ, ಹಾವೇ ಇರಲಿ, ಬಂಡೆಯೇ ಇರಲಿ, ದಂಡೆಯೇ ಇರಲಿ, ಸಣ್ಣ ಇರುವೆಯೇ ಇರಲಿ, ದೊಡ್ಡ ಆನೆಯೇ ಇರಲಿ, ಪಕ್ಷಿಯೇ ಇರಲಿ, ಅನಂತಾಕಾಶವೇ ಇರಲಿ, ಪ್ರತಿಯೊಂದು ಒಂದಕ್ಕೊಂದು ಬೆಸುಗೆ ಬೆಸದ ಕೊಂಡಿಗಳಾಗಿವೆ. ಈ ಸರಪಳಿ ಉಳಿಯಬೇಕಾದರೆ, ಬೆಳೆಯಬೇಕಾದರೆ ಸಮತೋಲನ ತತ್ವ ಒಂದೇ ಬುನಾದಿ. ಸ್ವಬುದ್ಧಿಮತ್ತೆಯಲ್ಲಿ ಹೆಚ್ಚಿನ ಶಕ್ತಿಯನ್ನು ಹೊಂದಿರುವ ಮಾನವ ಕುಲದ ಮೇಲೆ ನಮ್ಮ ಉಳಿದ ಅವಿಭಾಜ್ಯ ಕೊಂಡಿಗಳ ಸಮರ್ಪಕ ಸಂರಕ್ಷಣೆ ಮತ್ತು ಸಂಪೋಷಣೆ ನಿಂತಿದೆ. ಈ ವಾಸ್ತವಾಂಶ ಅರಿತು ಮಾನವನು ಸದ್ಮತಿಯಿಂದ, ಸಮತೋಲನದಿಂದ, ಸಮಾನತೆಯಿಂದ ವರ್ತಿಸುವುದು, ಕಾರ್ಯನಿರ್ವಹಿಸುವುದು ನಿಜವಾದ ಪರಿಸರ ಕಾಳಜಿ ಆಗಿದೆ. ಮನುಷ್ಯನ ಅತಿಯಾದ ಸ್ವಾರ್ಥ, ದುರಾಶೆ ಆಧಾರಿತ ಪ್ರಕೃತಿ ನಾಶ ದುರ್ಬಳಕೆ ಮಾನವ ಕುಲಕ್ಕೆ ಮಾರಕವಾಗುತ್ತದೆ, ಶಾಪವಾಗುತ್ತದೆ. ಈ ಪ್ರಜ್ಞೆಯನ್ನು, ಅರಿವನ್ನು ನಮ್ಮ ಮಕ್ಕಳಲ್ಲಿ ಬಿತ್ತುವುದೇ ನಿಜವಾದ ಪರಿಸರ, ಪ್ರಾಣಿ ಪಕ್ಷಿ ಸಂಕುಲ, ಪ್ರಕೃತಿ ಸಿರಿಯ ಇಡೀ ಸೃಷ್ಟಿಯ ಸಮೃದ್ಧಿ ರಕ್ಷಣೆ ಪೋಷಕವಾಗಿದೆ.
0: ಈಗ ಅತ್ತಿವೇರಿ ಪಕ್ಷಿಧಾಮ ಒಂದು, ಇದು ಸೇರಿದಂಗೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಪಕ್ಷಿಧಾಮಗಳು ಅವ, ಪ್ರಮುಖವಾದದ್ದು ಯಾವುದು ಅಂತ ಹೇಳಿ ಹೇಳ್ತೀರಿ?
1: ಕರ್ನಾಟಕದಲ್ಲಿನ ಪ್ರಮುಖ ಪಕ್ಷಿಧಾಮಗಳು ರಂಗನತಟ್ಟು ಪಕ್ಷಿಧಾಮ ಮಂಡ್ಯ ಜಿಲ್ಲೆ, ಅತ್ತಿವೇರಿ ಪಕ್ಷಿಧಾಮ ಉತ್ತರ ಕನ್ನಡ ಜಿಲ್ಲೆ, ಆದಿಚುಂಚನಗಿರಿ ನವಿಲು ಪಕ್ಷಿಧಾಮ ಮಂಡ್ಯ ಜಿಲ್ಲೆ, ಗುಡವಿ ಪಕ್ಷಿಧಾಮ ಶಿವಮೊಗ್ಗ, ರಣಹದ್ದು ಪಕ್ಷಿಧಾಮ ರಾಮನಗರ ಜಿಲ್ಲೆ, ಮುಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆ, ಮಾಗಡಿ ಪಕ್ಷಿಧಾಮ ಗದಗ ಜಿಲ್ಲೆ, ಬಂಕಾಪುರ ನವಿಲು ಪಕ್ಷಿಧಾಮ ಹಾವೇರಿ ಜಿಲ್ಲೆ. ಇವು ಪ್ರಮುಖವಾದ ಕರ್ನಾಟಕದಲ್ಲಿರುವ ಪಕ್ಷಿಧಾಮಗಳು. ಇದಲ್ಲದೆ ಹತ್ತು ಹಲವಾರು ಚಿಕ್ಕ ಪುಟ್ಟ ಪಕ್ಷಿ ಕೇಂದ್ರಗಳು, ವೀಕ್ಷಣಾ ಕೇಂದ್ರಗಳು ಕೂಡ ಇವೆ.
0: ಈಗ ಇತ್ತೀಚಿನ ದಿನದೊಳಗ ಈ ಪಕ್ಷಿಧಾಮ ತನ್ನ ಸುತ್ತಮುತ್ತಲಿನ ಮತ್ತು ದೂರ ಪ್ರದೇಶಗಳಿಂದ ಸಾವಿರಾರು ಸಂಖ್ಯೆಗಳಲ್ಲಿ ಪ್ರವಾಸಿಗರನ್ನ ತನ್ನತ್ತ ಕೈ ಬೀಸಿ ಕರಿತಾ ಇದೆ. ನಿಸರ್ಗ ಪ್ರೇಮಿಗಳನ್ನು ಕೂಡ ಆಕರ್ಷಿಸ್ತಾ ಇದೆ. ಈ ಅತ್ತಿವೇರಿ ಪಕ್ಷಿಧಾಮದ ಉಗಮ

0: ಬೆಳವಣಿಗೆ ಸ್ಥಾಪನೆ ಈ ಕುರಿತು ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಿ?
1: ನಮ್ಮ ಪರಿಸರ ಸಂರಕ್ಷಣಾ ಅಂಗವಾಗಿ ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಹಂತದಲ್ಲಿ ಸರ್ಕಾರ, ಸರ್ಕಾರೇತರ ಮತ್ತು ಜನಬಲ ಸಂಘ ಸಂಸ್ಥೆಗಳ ಮೂಲಕ ಹಲವು ನಿಟ್ಟುಗಳಲ್ಲಿ ಈ ಕಾರ್ಯ ನಿರಂತರವಾಗಿ ನಡೆಯುತ್ತಿದೆ. ಒಂದು ಅಭಯಾರಣ್ಯ ಪ್ರದೇಶ ಅಭಿವೃದ್ಧಿಪಡಿಸುವುದು, ಪಕ್ಷಿಗಳ ನೆಲೆಯನ್ನು ಗುರುತಿಸಿ ಸ್ಥಳಕ್ಕನುಗುಣವಾಗಿ ಪಕ್ಷಿಧಾಮಗಳನ್ನು ಸ್ಥಾಪಿಸುವುದು, ಪ್ರಾಣಿಗಳ ಅಭಯ ಪ್ರದೇಶಗಳನ್ನು ಸಂರಕ್ಷಿಸಿ ಬೆಳೆಸುವುದು, ನದಿ ಜಲ ಸಂಪನ್ಮೂಲಗಳಿಗೆ ಆಯಾ ಪ್ರದೇಶದಲ್ಲಿ ಸಂರಕ್ಷಿಸಿ ಬೆಳೆಸುವುದು ಇತ್ಯಾದಿ ಹತ್ತು ಹಲವು ಆಯಾಮಗಳಲ್ಲಿ ನಮ್ಮ ಪರಿಸರ ಸಂರಕ್ಷಣೆ ಕಾರ್ಯಗಳು ನಡೆಯುತ್ತದೆ, ನಿರಂತರವಾಗಿ ನಡೆಯುತ್ತದೆ. ಏನೇ ಇರಲಿ, ಮಾನವನ ಪ್ರಾಣ ಪಕ್ಷಿಯನ್ನು ಉತ್ತೇಜನಗೊಳಿಸಿ ಉತ್ತುಂಗಕ್ಕೇರಿಸುವಲ್ಲಿ ಪಕ್ಷಿಧಾಮಗಳ ಸ್ಥಾಪನೆಗಳ ಕಾರ್ಯ ಅತ್ಯಂತ ಆಕರ್ಷಣೀಯ ಮತ್ತು ಕುತೂಹಲಕಾರಿಯಾಗಿದೆ. ಪ್ರಕೃತಿಯ ಹಸಿರು ಮಡಿಲಿನಲ್ಲಿ ವಿಶಾಲ ಜಲಾಯನ ಪ್ರದೇಶಗಳ ಸೆಳೆ ಅಲೆಗಳ ಸಾನ್ನಿಧ್ಯದಲ್ಲಿ ತಂಪು ಇಂಪಾದ ಗಾಳಿ ಸುಳಿಗಳಲ್ಲಿ ಪಕ್ಷಿಗಳ ನಾದ ವಿನೋದ ನಿನಾದ ನೂರು ಬಣ್ಣ ರಂಗಗಳ ಪ್ರದರ್ಶನ ಚಿತ್ತಾರ ಚಿತ್ರ ನೃತ್ಯ ಉನ್ಮಾದ ಜೀವ ಉಲ್ಲಾಸ ಉತ್ಸವದ ಜೈಂಕಾರ ಇವುಗಳ ನಡುವೆ ಮಾನವನ ಕಣ್ಣು ಮನ ಹೃದಯ ಶ್ರವಣಾಂಗಗಳನ್ನು ತುಂಬಿಸಿ ಆನಂದಿಸುವ ಈ ಪರಿಯ ಪಕ್ಷಿಧಾಮಗಳು ಈ ಭೂಮಿಯ ಮೇಲಿನ ಒಂದು ಅದ್ಭುತ ಸ್ವರ್ಗ ಸಮನಾದ ಉತ್ಸವವೇ ಸರಿ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ತಾಲೂಕಿನಲ್ಲಿರುವ ಅತ್ತಿವೇರಿ ಗ್ರಾಮದ ಜಲಾಯನ ಪ್ರದೇಶದಲ್ಲಿ ಅಧಿಕೃತವಾಗಿ ರಾಜ್ಯ ಸರ್ಕಾರದ ಆದೇಶದ ಅಡಿ ಅತ್ತಿವೇರಿ ಪಕ್ಷಿಧಾಮ 1994 ಇಸ್ವಿಯಲ್ಲಿ ಸ್ಥಾಪಿತಗೊಳ್ಳುತ್ತದೆ. ಈ ಪಕ್ಷಿಧಾಮ ಏಕಾಏಕಿ ದಿಢೀರನೆ ಸ್ಥಾಪಿತಗೊಂಡಿಲ್ಲ. ಈ ಪಕ್ಷಿಧಾಮದ ಸ್ಥಾಪನೆಯ ಹಿಂದೆ ಪ್ರಮುಖವಾಗಿ ನಾಡಿನ ಒಬ್ಬ ಖ್ಯಾತ ಪಕ್ಷಿ ತಜ್ಞರ ಹಲವು ವರ್ಷಗಳ ನಿರಂತರ ಶ್ರಮ, ತ್ಯಾಗ, ಅಧ್ಯಯನ ಮತ್ತು ಸಂಶೋಧನಾತ್ಮಕ ವೈಜ್ಞಾನಿಕ ವೀಕ್ಷಣೆ, ನಿರಂತರವಾಗಿ ಸರ್ಕಾರಕ್ಕೆ ಹತ್ತು ಹಲವು ಬಗೆಯ ವೈಜ್ಞಾನಿಕ ದತ್ತಾಂಶದ ಪೂರೈಕೆ, ಸರ್ಕಾರದ ಜೊತೆಗಿನ ವೈಜ್ಞಾನಿಕ ತಳಹದಿ, ಪ್ರಖರ ನೇರ ಪತ್ರ ವ್ಯವಹಾರದ ಸಂಪರ್ಕ ಕಾರ್ಯ, ಇವುಗಳೆಲ್ಲವೂ ಇಂದು ಅತ್ತಿವೇರಿ ಪಕ್ಷಿಧಾಮದ ಸ್ಥಾಪನೆಗೆ ಕಾರಣೀಭೂತವಾಗಿದೆ ಎಂಬುದು ನಾಡಿನ ಸಮಸ್ತ ಜನರಿಗೆ ತಿಳಿದಿರುವ ವಿಷಯ. ನಾಡಿನ ಖ್ಯಾತ ಪಕ್ಷಿ ತಜ್ಞರೆಂದೇ ಗುರುತಿಸಿಕೊಂಡಿರುವ ದಿವಂಗತ ಶ್ರೀ ಪಿ ಡಿ ಸುದರ್ಶನ್ ಅವರು ಪರಿಸರ ಸಂರಕ್ಷಣೆ, ವಿಶೇಷವಾಗಿ ಪಕ್ಷಿ ಸಂಕುಲ ರಕ್ಷಣೆ ಮತ್ತು ವೀಕ್ಷಣಾ ಕಾರ್ಯದಲ್ಲಿ ತಮ್ಮ ಜೊತೆಯಲ್ಲಿ ಒಂದು ದೊಡ್ಡ ಬಳಗವನ್ನೇ ಕಟ್ಟಿಕೊಂಡು ತಮ್ಮನ್ನು ತಾವೇ ತೊಡಗಿಸಿಕೊಂಡಿದ್ದರು. ಇದು 1980 ದಶಕದಲ್ಲಿಯೇ ಪ್ರಾರಂಭವಾಗಿದೆ. ದೇಶದ ಪಕ್ಷಿ ಪಿತಾಮಹರೆಂದೇ ಗುರುತಿಸಿಕೊಂಡ ಡಾಕ್ಟರ್ ಸಲೀಂ ಅಲಿಯೇ ಇವರ ಪ್ರೇರಣೆ ಮತ್ತು ಶಕ್ತಿ. ನಾಡಿನ ಖ್ಯಾತ ಪರಿಸರ ತಜ್ಞರ ಜೊತೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಪರಿಸರ ವಿಜ್ಞಾನ ಕೇಂದ್ರದ ಜೊತೆ, ಖ್ಯಾತ ಪರಿಸರ ತಜ್ಞ ಡಾಕ್ಟರ್ ಮಾಧವ್ ಗಾಡಗಿಲ್ ಇವರ ಜೊತೆ ಒಳ್ಳೆಯ ಸಂಪರ್ಕ ಮಾರ್ಗದರ್ಶನಗಳನ್ನು ಪಡೆದುಕೊಂಡರು. ಸರ್ಕಾರದ ಅರಣ್ಯ ಇಲಾಖೆಯ ಜೊತೆ ಉತ್ತಮ ಬಾಂಧವ್ಯವನ್ನು ಸ್ಥಾಪಿಸಿ ಎಷ್ಟೋ ಪರಿಸರಕ್ಕೆ ಸಂಬಂಧಿಸಿದ ಕಾರ್ಯಯೋಜನೆಗಳು ಯಶಸ್ವಿಯಾಗಲು ಭಾಗಿಯಾಗಿದ್ದಾರೆ. ಹೀಗೆ 1991 ಇಸ್ವಿಯಲ್ಲಿ ಇಂಗ್ಲೆಂಡಿನ ಅಂತಾರಾಷ್ಟ್ರೀಯ ಜಲಪಕ್ಷಿ ಮತ್ತು ಜಲಭೂಮಿ ಪಕ್ಷಿಗಳ ಸಂಶೋಧನಾ ಸಂಸ್ಥೆಯು ಭಾರತದಲ್ಲಿನ ಬಾಂಬೆ ಪ್ರಾಕೃತಿಕ ಇತಿಹಾಸ ಸಂಘದ ಸಹಯೋಗದೊಡನೆ ಭಾರತದಲ್ಲಿ ನಡೆಸಿದ ಮಧ್ಯ ಚಳಿಗಾಲದ ಜಲಪ್ರದೇಶ ಪಕ್ಷಿಗಳ ಗಣತಿ ಕಾರ್ಯ ನಡೆಯಿತು. ಈ ಕಾರ್ಯದಲ್ಲಿ ಪಿ ಡಿ ಸುದರ್ಶನ್ ಅಧಿಕೃತವಾಗಿ ಪಾಲ್ಗೊಂಡರು. ಇದು ಏಷ್ಯನ್ ರಾಷ್ಟ್ರಗಳಲ್ಲಿ ಏಕಕಾಲಕ್ಕೆ ನಡೆದಿದೆ. ಈ ಪಕ್ಷಿ ಗಣತಿ ಕಾರ್ಯ ನಡೆದಾಗ ಪ್ರಪ್ರಥಮವಾಗಿ ಅತ್ತಿವೇರಿ ಜಲಾಶಯದಲ್ಲಿ ದೇಶ ವಿದೇಶಗಳಿಂದ ಬರುವ ಪಕ್ಷಿಗಳ ಗೂಡು ಕಟ್ಟುವಿಕೆ, ಸಂತಾನೋತ್ಪತ್ತಿ ಪ್ರಕ್ರಿಯೆಯ ದೃಶ್ಯ ಪಿ ಡಿ ಸುದರ್ಶನ್ ಅವರ ಕಣ್ಣಿಗೆ ಬಿತ್ತು. ನಂತರ ಸುದರ್ಶನ್ ಅವರು ನಿರಂತರವಾಗಿ ಅತ್ತಿವೇರಿ ಜಲಾಶಯಕ್ಕೆ ವಲಸೆ ಬರುವ ಈ ಪಕ್ಷಿಗಳ ಬಗ್ಗೆ ವ್ಯವಸ್ಥಿತ ವೈಜ್ಞಾನಿಕ ಅಧ್ಯಯನ ಮಾಡಿ ಅದನ್ನು ದಾಖಲಿಸಿದರು. ಅತ್ತಿವೇರಿ ಜಲಾಶಯ ರಾಷ್ಟ್ರದಲ್ಲಿಯೇ ಉತ್ತಮ ಪಕ್ಷಿಧಾಮವಾಗಬಲ್ಲದು ಎಂದು ಮನಗೊಂಡು ಅದನ್ನು ಅಧಿಕೃತ ಪಕ್ಷಿಧಾಮವನ್ನಾಗಿ ಘೋಷಿಸಬೇಕೆಂದು ಸರ್ಕಾರಕ್ಕೆ ಅತ್ತಿವೇರಿ ಪಕ್ಷಿಧಾಮದ ನಕ್ಷೆ ಮತ್ತು ಅಭಿವೃದ್ಧಿ ಯೋಜನಾ ವರದಿ, ಅಲ್ಲಿ ಬರುವ ಪಕ್ಷಿಗಳ ಯಾದಿಯನ್ನು 1992 ಇಸ್ವಿಯಲ್ಲಿ ಸಲ್ಲಿಸಿ ಈ ದಿಸೆಯಲ್ಲಿ ನಿರಂತರ ಪತ್ರ ವ್ಯವಹಾರ ನಡೆಸಿ ಸರ್ವ ಪ್ರಯತ್ನ ಪಟ್ಟರು. ಅಂದು ಕಾರ್ಯನಿರ್ವಹಿಸುತ್ತಿದ್ದ ಮಾನ್ಯ ಹಿರಿಯ ಅರಣ್ಯಾಧಿಕಾರಿಗಳು ಈ ದಿಸೆಯಲ್ಲಿ ಸ್ಪಂದಿಸಿ ಪರಿಶೀಲಿಸಿ ಸಕಾರಾತ್ಮಕವಾಗಿ ಕಾರ್ಯನಿರ್ವಹಿಸಿದರು. ಇದೆಲ್ಲದರ ಪರಿಣಾಮವಾಗಿ 1994 ಇಸ್ವಿಯಲ್ಲಿ ಅತ್ತಿವೇರಿ ಪಕ್ಷಿಧಾಮವು ಸರ್ಕಾರದಿಂದ ಅಧಿಕೃತ ಪಕ್ಷಿಧಾಮವೆಂದು ಘೋಷಿಸಲ್ಪಟ್ಟಿತು. ಒಂದರ್ಥದಲ್ಲಿ ಪರಿಸರ ಸಂರಕ್ಷಣಾ ದೃಷ್ಟಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಒಂದು ಅತ್ಯಂತ ಐತಿಹಾಸಿಕ ಘಟನೆ ಇದಾಯಿತು. ಈ ದಿಸೆಯಲ್ಲಿ ಇದು ಒಂದು ಮಹತ್ವದ ಮೈಲುಗಲ್ಲಾಯಿತು. ಪಿ ಡಿ ಸುದರ್ಶನ್ ಅವರ ಈ ಕೊಡುಗೆ, ಉತ್ತರ ಕನ್ನಡಕ್ಕೆ ಕೊಟ್ಟ ಉಡುಗೊರೆ

0: ಸದಾ ಅಜರಾಮರ. ಇಂದು ಈ ಪಕ್ಷಿಧಾಮವು, ಅತ್ತಿವೇರಿ ಪಕ್ಷಿಧಾಮವು ವಿಶೇಷ ವಿಶಿಷ್ಟ ಸ್ಥಾನವನ್ನು ಸ್ಥಾನೀಯ, ರಾಜ್ಯ, ರಾಷ್ಟ್ರ ಮತ್ತು ಜಾಗತಿಕ ಪರಿಸರ ಸಂರಕ್ಷಣಾ ಪಕ್ಷಿಧಾಮಗಳ ಮುಂಚೂಣಿಯ ಸ್ಥಾನಗಳಲ್ಲಿನ ನಕ್ಷೆಗಳಲ್ಲಿ ಗುರುತಿಸಿಕೊಂಡಿದೆ. ಇಲ್ಲಿ ಪ್ರತಿ ವರ್ಷ ಸಾಗರದಾಚೆ ದಾಟಿ ವಿದೇಶಗಳಿಂದ ಸಹಸ್ರಾರು ಗುಂಪುಗಳಲ್ಲಿ ಬರುವ ವಲಸೆ ಪಕ್ಷಿಗಳ ಬಂದಿಳಿಯುವಿಕೆ, ಸಂತಾನೋತ್ಪತ್ತಿ ಸಂಭ್ರಮಾಚರಣೆಯ ಪ್ರಕ್ರಿಯೆಯನ್ನು ಕಣ್ಣು ತುಂಬಿ ನೋಡುವುದೇ ಒಂದು ಅಭೂತಪೂರ್ವ ಅನುಭವ. ಇದು ಒಂದು ಅತಿದೊಡ್ಡ ಆಕರ್ಷಣೆಯಾಗಿದೆ. ಸಂಕ್ಷಿಪ್ತವಾಗಿ ಪಿ ಡಿ ಸುದರ್ಶನ ಅವರ ಬಗ್ಗೆ ಹೇಳಬೇಕಾದರೆ, ಅವರು 225 ಹೆಚ್ಚಿನ ಸಂಖ್ಯೆಯಲ್ಲಿ ಪರಿಸರ ವಿಜ್ಞಾನ, ಪಕ್ಷಿ ವೀಕ್ಷಣೆ, ಭೂ ರಕ್ಷಣೆ, ಕೃಷಿ ಇತ್ಯಾದಿ ವಿಷಯಗಳ ಕುರಿತು 225 ಹೆಚ್ಚಿನ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಿರ್ಸಿಯಲ್ಲಿರುವ ಜಿಲ್ಲಾ ಮಟ್ಟದ ಅತ್ಯಂತ ಪ್ರತಿಷ್ಠಿತ ಲೋಕಧ್ವನಿ ಪತ್ರಿಕೆಯನ್ನ ಕುರಿತು ಒಂದು ಮಾತು ಹೇಳಬೇಕಾಗುತ್ತದೆ. ಶ್ರೀ ಅನವಟ್ಟಿ ಗೋಪಾಲಕೃಷ್ಣ ಅವರು ಸ್ಥಾಪಿಸಿದ, ಸಂಪಾದಕತ್ವದಲ್ಲಿ ಬೆಳೆದು ಬಂದ ಈ ಪತ್ರಿಕೆ ಪಿ ಡಿ ಸುದರ್ಶನ್ ಅವರು ಮಾಡಿದ ಪ್ರತಿಯೊಂದು ಪರಿಸರ ಕಾರ್ಯವನ್ನು, ಕ್ರಮವನ್ನು, ಸಾಧನೆಯನ್ನು ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಮಾಡಿದ್ದಾರೆ. ಇದು ಅತ್ಯಂತ ಗಮನ ಇಡುವ ಅಂಶ. ಇದಲ್ಲದೆ ಶಿರ್ಸಿಯಲ್ಲಿಯ ಬಿಎಸ್ ಶ್ರೀಧರ್ ಸಾಹಿತ್ಯ ಪ್ರಶಸ್ತಿ ಸಮಿತಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಚಿಂತನೆ ವೇದಿಕೆ, ಚಿತ್ರ ಸಮುದಾಯ ವೇದಿಕೆ, ಶಿರ್ಸಿಯಲ್ಲಿರುವ ಪರಿಸರ ಮತ್ತು ಅರಣ್ಯ ಕಾಲೇಜ್, ದಾಂಡೇಲಿಯ ಅಭಯ ಅರಣ್ಯ ಪ್ರದೇಶದ ಇಲಾಖೆ, ಆಮೇಲೆ ಉತ್ತರ ಕನ್ನಡದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ತಜ್ಞರುಗಳ, ಗೆಳೆಯರ ಬಳಗಗಳ, ಸಂಘ ಸಂಸ್ಥೆಗಳ ಸಹಕಾರ ಪಿ ಡಿ ಸುದರ್ಶನಿಗೆ ಸಿಕ್ಕಿದೆ. ನಿರಂತರವಾಗಿ ಶಾಲಾ ಮಟ್ಟದಲ್ಲಿ ಪಕ್ಷಿ ವೀಕ್ಷಣಾ ಶಿಬಿರ, ಸಾರ್ವಜನಿಕ ಉಪನ್ಯಾಸ, ಪಕ್ಷಿಗಣತಿ ಇತ್ಯಾದಿ 10 ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದವರು. ಸ್ಥಾನೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದರು. ಇದಲ್ಲದೆ ಶಿರ್ಸಿಯಲ್ಲಿರುವ ಮುಂಡಿಕೆರೆ ಕೊಕ್ಕರೆ ಸಂತಾನಾಭಿವೃದ್ಧಿ ಪಕ್ಷಿಧಾಮವನ್ನು ಸ್ಥಾಪಿಸುವಲ್ಲಿ ಪಿ ಡಿ ಸುದರ್ಶನರ ಕೊಡುಗೆ ಕೂಡ ಇದೆ. ಇವರ ಜನನ 1948, ಮರಣ 2012. ಇದಲ್ಲದೆ ಉತ್ತರ ಕರ್ನಾಟಕದ ಪಕ್ಷಿ ಸಂರಕ್ಷಣಾ ಮತ್ತು ವೀಕ್ಷಣಾ ಸಂಘವನ್ನು ರಚಿಸಿ ಅದ್ಭುತ ಸಮ್ಮೇಳನ, ವಿಚಾರ ಸಂಕಿರಣಗಳನ್ನು ಕೂಡ ನೀಡಿದ್ದಾರೆ.
1: ಈಗ ಈ ಅತ್ತಿಬೇರಿ ಪಕ್ಷಿಧಾಮದಲ್ಲಿ ಸಾಕಷ್ಟು ಪಕ್ಷಿಗಳು ದೇಶ ವಿದೇಶಗಳಿಂದ ಇಲ್ಲಿ ಬರ್ತಾವ, ಮರಿಗಳನ್ನ ಮಾಡ್ಕೊಳ್ತಾವ, ಮತ್ತ ಹಾರಿ ಹೋಗ್ತಾವ. ಇದು ನಿರಂತರವಾಗಿ ನಡೆದಿರುವಂತದ್ದು. ಋತುಮಾನಕ್ಕೆ ಅನುಗುಣವಾಗಿ ಇಲ್ಲಿ ಯಾವ್ಯಾವ ಪಕ್ಷಿಗಳು ವಲಸೆ ಬರ್ತಾವ ಅಂತ ಹೇಳ್ತೀರಿ?
0: ಈ ಪಕ್ಷಿಗಳಿಗೆ ನಮ್ಮ ಹಾಗೆ ಗೂಗಲ್ ಮ್ಯಾಪ್ ಆಗಲಿ, ಪಾಸ್ಪೋರ್ಟ್ ಆಗಲಿ, ವೀಸಾ ಆಗಲಿ, ಮಾರ್ಗದರ್ಶನ ಮಾಡುವವರಾಗಲಿ ಯಾರೂ ಇಲ್ಲ. ಆದರೂ ಕೂಡ ಈ ಪಕ್ಷಿಗಳು, ವಲಸೆ ಪಕ್ಷಿಗಳು, ಸುಮಾರು 10,000 ಕಿಲೋಮೀಟರ್ನಿಂದ 15 ಕಿಲೋಮೀಟರ್ಗೂ ಹೆಚ್ಚಿನ ದೂರ ಪ್ರದೇಶವನ್ನು ಒಂದೇ ಹಾರಾಟದಲ್ಲಿ ತಮ್ಮ ಪ್ರಯಾಣವನ್ನು ಬೆಳೆಸಿ ನಡುವೆ ಎಲ್ಲಿಯೂ ನಿಲ್ಲದೆ, ತಂಗದೆ, ತಿನ್ನದೆ ನೇರವಾಗಿ ಈ ಪಕ್ಷಿಧಾಮಕ್ಕೆ ಬಂದಿಳಿಯುತ್ತವೆ. ವೈಜ್ಞಾನಿಕವಾಗಿ ಇದರ ಕಾರಣಗಳನ್ನು ವಿಜ್ಞಾನಿಗಳು ಮಾಡಿದ್ದಾರೆ. ಆದರೂ ಕೂಡ ಇಂದಿಗೂ ಇದು ನಮ್ಮವರಿಗೆ, ನಮ್ಮ ಜನ ಸಾಮಾನ್ಯರಿಗೆ ಒಂದು ಅತ್ಯಂತ ವಿಸ್ಮಯಕಾರಿ ಅಂಶವಾಗಿದೆ. ಇಲ್ಲಿ ಬರುವ ಮುಖ್ಯ ವಲಸೆ ಪಕ್ಷಿಗಳು ನಾರ್ದರ್ನ್ ಪಿಂಟೈಲ್, ಯುರೇಷಿಯನ್ ಸ್ಪೂನ್ಬಿಲ್, ಗಾರ್ಗನಿ ಆ್ಯಂಡ್ ನಾರ್ದರ್ನ್ ಶಾವೆಲರ್, ಬ್ಲ್ಯಾಕ್ ಹೆಡೆಡ್ ಐವಿಸ್, ಯೆಲೋ ವ್ಯಾಕ್ಟೈಲ್, ಬ್ರೌನ್ ಸ್ಟ್ರೈಕ್, ಬಾರ್ನ್ ಸ್ವಾಲೋಸ್. ಈ ಪಕ್ಷಿಗಳು, ವಲಸೆ ಪಕ್ಷಿಗಳು ನಿಯಮಿತವಾಗಿ ವರ್ಷದ ನವೆಂಬರ್ ತಿಂಗಳಿಂದ ಮುಂದಿನ ಮಾರ್ಚ್ ತಿಂಗಳವರೆಗೆ, ಈ ಅವಧಿಯಲ್ಲಿ ನಿಖರವಾಗಿ ಪ್ರತಿ ವರ್ಷ ಅದೇ ಸ್ಥಾನಕ್ಕೆ ಬಂದಿಳಿಯುತ್ತವೆ. ಇದೊಂದು ನಿಜವಾಗಲೂ ಒಂದು ವಿಸ್ಮಯಕಾರಿ ಘಟನೆ. ಈ ಘಟನೆ ಅತ್ತಿವೇರಿ ಧಾಮದ ಒಂದು ವಿಶಿಷ್ಟತೆ. ಇಂತಹ ಒಂದು ನೋಟ, ದೃಶ್ಯ ಬೇರೆ ಯಾವ ಪಕ್ಷಿಧಾಮದಲ್ಲಿಯೂ ಸಿಗದಷ್ಟು ವೈಶಿಷ್ಟ್ಯತೆ ಇದೆ ಇಲ್ಲಿ. ಇದು ಹೇರಳವಾದ ನಿಸರ್ಗ ಸಂಪತ್ತು, ಕಾಡು ನಾಡು, ಪ್ರಶಾಂತ ಸ್ಥಳ, ಜನರಿಂದ ಅತ್ಯಂತ ಸಹಕಾರ, ಸಾಂಸ್ಕೃತಿಕ ಸ್ಪಂದನೆ, ಇವೆಲ್ಲವುಗಳು ಈ ಪಕ್ಷಿಗಳಿಗೆ ಹೇಳಿ ಮಾಡಿಸಿದಂಥ ಜಾಗ ಆಗಿದೆ.
1: ಈಗ ಇದರ ಹೊರತಾಗಿ ವರ್ಷ ಇಡೀ ಇಲ್ಲೇ ನೆಲೆಸಿರುವಂತಹ ಸ್ಥಳೀಯ ಪಕ್ಷಿಗಳು, ಅಂದ್ರೆ ಲೋಕಲ್ ಪಕ್ಷಿಗಳು ಅಂತ ನಾವು ಹೇಳ್ತೀವಿ, ಇವು ಏನು ಬೇರೆ ಕಡೆಯಿಂದ ವಲಸೆ ಬರುವುದಿಲ್ಲ, ಅವು ಯಾವವು ಅಂತ ಹೇಳ್ತೀರಿ?
0: ಈ ವಲಸೆ ಪಕ್ಷಿಗಳ ಹೊರತಾಗಿ ಈ ಪ್ರದೇಶದಲ್ಲೇ ಅವು ವಾಸ್ತವ್ಯವನ್ನು ಹೂಡಿಕೊಂಡಿರ್ತವೆ, ಅವು ಎಲ್ಲಿಯೂ ಹೋಗಲ್ಲ. ಅಂಥವು ಪಕ್ಷಿಗಳ ಹೆಸರುಗಳು ಇಂಡಿಯನ್ ಕಾರ್ಮರೆಂಟ್, ಲಿಟಲ್ ಕಾರ್ಮರೆಂಟ್, ಗ್ರೇಟ್ ಇಗ್ರೆಟ್, ಕ್ಯಾಟಲ್ ಇಗ್ರೆಟ್, ವೈಟ್ ಥ್ರೋಟೆಡ್ ಕಿಂಗ್ ಫಿಶರ್, ಇಂಡಿಯನ್ ಗ್ರೇ ಹಾರ್ನ್ಬಿಲ್. ಈ ಸ್ಥಾನೀಯ ಪಕ್ಷಿಗಳು ಯಾವತ್ತೂ ವಲಸೆ ಹೋಗಲ್ಲ, ಇಲ್ಲೇ ಉಳಿದುಕೊಂಡಿರ್ತವೆ. ಇದು ಒಂದು ಅದ್ಭುತ ಅಂಶ ಅಂದರೆ ಈ ಸ್ಥಾನೀಯ ಪಕ್ಷಿಗಳ ಸಂತಾನ ಕ್ರಿಯೆ ಸಾಮಾನ್ಯವಾಗಿ ಜೂನ್ರಿಂದ ಅಕ್ಟೋಬರ್ ನಡುವೆ ಆಗುತ್ತದೆ. ಆದರೆ ವಲಸೆ ಬರುವ ಪಕ್ಷಿಗಳ ಸಂತಾನ ಪ್ರಕ್ರಿಯೆ ನಡೆಯುವುದು ನವೆಂಬರಿಂದ ಮಾರ್ಚ್ ತಿಂಗಳವರೆಗೆ. ನೋಡಿ, ಅಲ್ಲಿ ಯಾವುದೇ ಕ್ಲಾಶ್ ಇಲ್ಲ. ಇದು ನೋಡಿ, ಪ್ರಕೃತಿಯ ವಿಸ್ಮಯ ಇದು.
1: ನಿಜ ನಿಜ.

0: ಪ್ರಕೃತಿ ಅನ್ನೋದೇ ಒಂದು ವಿಚಿತ್ರ, ಬಹಳ ನಿಗೂಢವಾಗಿದೆ. ಈಗ ಸುಲೋಚನವರೇ, ಈ ಒಂದು ಪಕ್ಷಿಧಾಮದ ಸ್ಥಳ ಪರಿಚಯ, ಇಲ್ಲಿ ಬರುವ ಪಕ್ಷಿಗಳು, ಇದರ ಬಗ್ಗೆ ಮಾಹಿತಿಯನ್ನ ಮಾಡಿಕೊಟ್ರಿ ನೀವು. ಈಗ ಇಲ್ಲಿ ಈ ಪಕ್ಷಿಧಾಮಕ್ಕೆ ಭೇಟಿ ಕೊಡ್ಲಿಕ್ಕೆ ಯಾವ ತಿಂಗಳು, ಯಾವ ಸಮಯ ಸೂಕ್ತವಾದದ್ದು, ಅಂದ್ರೆ ಪಕ್ಷಿ ವೀಕ್ಷಣೆ ಮಾಡಬೇಕು ಅನ್ನೋರಿಗೆ ಯಾವ ಟೈಮ್ ಒಳ್ಳೇದಂತ ಹೇಳ್ತೀರಿ?
1: ತಿವೇರಿ ಪಕ್ಷಿಧಾಮವನ್ನು ಪ್ರತಿದಿನ ಮುಂಜಾನೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಪ್ರವಾಸಿಗರಿಗಾಗಿ ತೆರೆದಿಡಲಾಗಿರುತ್ತದೆ. ಅತ್ತಿವೇರಿ ಗ್ರಾಮವು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ತಾಲೂಕಿನಲ್ಲಿ ಬರುತ್ತದೆ. ಹುಬ್ಬಳ್ಳಿಯಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಮುಂಡಗೋಡಿನಿಂದ 17 ಕಿಲೋಮೀಟರ್ ದೂರದಲ್ಲಿದೆ. ಒಳ್ಳೆಯ ರಸ್ತೆ ಮಾರ್ಗ ಸಂಪರ್ಕವಿದೆ. ಹುಬ್ಬಳ್ಳಿಯು ಹತ್ತಿರದ ವಿಮಾನ ನಿಲ್ದಾಣವಾಗಿದೆ. ವರ್ಷದ ನವೆಂಬರ್ ತಿಂಗಳು ಮತ್ತು ನಂತರದ ಮಾರ್ಚ್ ತಿಂಗಳು ಈ ಸಮಯ ಭೇಟಿ ಕೊಡಲು ಅತ್ಯಂತ ಸೂಕ್ತವಾದ ಸಮಯವಾಗಿದೆ. ಈ ಪಕ್ಷಿಧಾಮವು ಸುಮಾರು 2.23 ಚದುರ ಕಿಲೋಮೀಟರ್ ವಿಸ್ತೀರ್ಣ ವ್ಯಾಪ್ತಿ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಪಕ್ಷಿ ವೀಕ್ಷಣಾ ಗೋಪುರದ ಸೌಲಭ್ಯವಿದೆ. ಪಕ್ಷಿ ವೀಕ್ಷಣೆಗಾಗಿ ಹತ್ತಿರದಿಂದ ಪಕ್ಷಿಗಳ ದರ್ಶನವಾಗುವಂತೆ ದೋಣಿಗಳ ವ್ಯವಸ್ಥೆ ಮಾಡಲಾಗಿದೆ. ನಡೆಯಲೆಂದೇ ಪ್ರವಾಸಿಗರಿಗೆ ಹಸಿರು ಹುಲ್ಲಿನ ಹಾದಿಗಳನ್ನು ಸೃಷ್ಟಿಸಲಾಗಿದೆ. ಪ್ರಕೃತಿಯ ವಿಹಂಗಮ ಅನುಭವಕ್ಕೆ ಹೇಳಿ ಮಾಡಿಸಿದ ತಾಣ ಇದು.
0: ಈಗ ಈ ಪಕ್ಷಿಗಳು ನಿರಂತರವಾಗಿ ಅತ್ತಿವೇರಿ ಗ್ರಾಮಕ್ಕೆ ವಲಸೆನೂ ಬರ್ತಾವ, ಅಲ್ಲಿಯೇ ಸ್ಥಳೀಯವಾಗಿ ನೆಲೆಸಿರುವಂತಹ ಪಕ್ಷಿಗಳು ಕೂಡ ಅವ. ಈ ಪಕ್ಷಿಗಳ ಜೊತೆಗೆ ಅತ್ತಿವೇರಿ ಗ್ರಾಮದ ಜನರ ಒಂದು ಒಡನಾಟ, ಒಂದು ಸಂಬಂಧ, ಅದು ಹೆಂಗದ ಅಂತ ಹೇಳ್ತೀರಿ? ತಾವು ಸಾಕಷ್ಟು ಸಲ ಇಲ್ಲಿ ಭೇಟಿ ಕೊಟ್ಟಿರಿ, ತಮಗೇನು ಅನ್ನಿಸ್ತದೆ?
1: ಪರಿಸರ ರಕ್ಷಣೆ ಕಾರ್ಯದಲ್ಲಿ ಅತ್ಯಂತ ಮಹತ್ವ ಪಡೆದಿರುವ ಅಂಶ, ಯಾಕಂದ್ರೆ ಜನರ ಸಹಕಾರ, ಜನರ ಸ್ಪಂದನೆ, ಒಂದು ಸಾಂಸ್ಕೃತಿಕ ಬೆಂಬಲ ಇಲ್ಲದೆ ಯಾವ ಪಕ್ಷಿಧಾಮಗಳು ಸ್ಥಾಪನೆಗೊಳ್ಳಲಾಗುವುದಿಲ್ಲ, ಉಳಿಯುವುದಿಲ್ಲ. ಅತ್ತಿವೇರಿಯ ಸಮೃದ್ಧಿ, ಜನರಿಂದ ಬರದ ಗಂಡಾಂತರ, ಜನರಿಗಿರುವ ಪ್ರಕೃತಿಯ ಮೇಲೆ, ಪಕ್ಷಿ ಸಂಕುಲಗಳ ಮೇಲೆ ಆಳದ ಸಂಸ್ಕೃತಿ ಆಧಾರಿತ ಪೂರಕ ವರ್ತನೆ ಮತ್ತು ಸಂರಕ್ಷಣಾ ಮತ್ತು ಆತಿಥ್ಯ ನೀಡಬಲ್ಲ ದೊಡ್ಡ ಗುಣಗಳೇ ಈ ಅತ್ತಿವೇರಿ ಜಲಾನ ಪ್ರದೇಶದ ಒಂದು ಸುಂದರ ಪ್ರಪಂಚದ ಪರಿಸರ ಸಂರಕ್ಷಣಾ ನಕ್ಷೆಯಲ್ಲಿ ಗುರುತಿಸಿಕೊಂಡ ಪಕ್ಷಿ ಧಾಮ ನೈಸರ್ಗಿಕವಾಗಿ ಬೆಳೆಯಲು ಸಾಧ್ಯವಾಯಿತೆಂಬುದರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ಜನರು ಪಕ್ಷಿಗಳ ಬರುವಿಕೆಯನ್ನು ಅತ್ಯಂತ ಸಂಭ್ರಮದಿಂದ ಸ್ವಾಗತಿಸುತ್ತಾರೆ. ಅವರಿಗೆ ಅವರ ದೂರದ ಬಾಂಧವರಂತೆ ಅದನ್ನು ಬರಮಾಡಿಕೊಳ್ಳುತ್ತಾರೆ. ಪಕ್ಷಿಗಳಿಗೆ ಯಾವುದೇ ರೀತಿಯ ಗಂಡಾಂತರ ಕೊಡುವುದಾಗಲಿ, ತೊಂದರೆ ಕೊಡುವುದಾಗಲಿ, ಯಾವುದನ್ನು ಅವರು ಮಾಡುವ, ಇದು ಸಾಂಸ್ಕೃತಿಕವಾಗಿ ಬೆಳೆದು ಬಂದಿದೆ. ಸಣ್ಣ ಪುಟ್ಟ ಘಟನೆಗಳಾಗಿರಬಹುದು, ಅದು ನಮ್ಮ ಗಮನಕ್ಕೆ ಬೇಡ. ಸರ್ವೇ ಸಾಧಾರಣವಾಗಿ ನಮ್ಮ ಮೂಲ ಜನವಾಸಿಗಳು ಆ ಪ್ರಕೃತಿ ಸಂಪತ್ತನ್ನ, ಪಕ್ಷಿ ಸಂಪತ್ತನ್ನ ತುಂಬಾ ಆದರ ಗೌರವಗಳೊಂದಿಗೆ ನೋಡಿಕೊಳ್ಳುತ್ತಿದ್ದಾರೆ. ಇದು ಅತ್ಯಂತ ಪ್ರಮುಖವಾದ ಅಂಶ.
0: ಈಗ ಒಬ್ಬ ಸಾಮಾನ್ಯ ಪಕ್ಷಿ ವೀಕ್ಷಕ ಅಲ್ಲಿಗೆ ಹೋಗ್ತಾನೆ, ಆ ಪಕ್ಷಿಗಳನ್ನ ನೋಡ್ಬೇಕು ಅಂತ ಬಯಸ್ತಾನೆ, ಅವನು ಪಾಲಿಸಬೇಕಾದಂತ ಮುಖ್ಯವಾದ ಒಂದು ಬದ್ಧತೆಗಳು ಯಾವುದು, ಅಂದ್ರೆ ಯಾವ ಒಂದು ಸಿದ್ಧತೆಯನ್ನ ಮಾಡಿಕೊಂಡು ಪಕ್ಷಿ ವೀಕ್ಷಣೆಗೆ ಹೋಗಬಹುದು ಅಂತ ಹೇಳ್ತೀರಿ?
1: ಪ್ರಥಮವಾಗಿ ಅವನಿಗೆ ಬೇಕಾದದ್ದು, ಪ್ರಕೃತಿಯ ಜೊತೆ ಸಂಬಂಧ ಪಡಿಸಲು ಬೇಕಾದದ್ದು ಶಾಂತತೆ, ಪಕ್ಷಿ ಸಂಕುಲನಕ್ಕೆ ಅಡ್ಡಿ ಮಾಡದ ನಡವಳೆ, ಅವನು ಅಲ್ಲಿ ಇದ್ದರೂ ಇರದಂತಿರುವ ಚಲನ ವಲನ, ಆ ಸ್ಥಿತಿಯಲ್ಲಿ ಅವನು ನಡೆಯಬೇಕಾಗುತ್ತದೆ. ಜೊತೆಯಲ್ಲಿ ಬೈನಾಕುಲರ್ ಇದ್ದರೆ ಸೂಕ್ತ. ಟಿಪ್ಪಣಿ ಬರೆಯಲು ಒಂದು ಪುಸ್ತಕ ಪೆನ್ನು ಬೇಕಾಗುತ್ತದೆ. ಇಲ್ಲಿ ಸಹನೆ ಸಂಯಮ ಅತ್ಯಂತ ಅವಶ್ಯಕ. ಉದ್ದ ತೋಳದ ಬಟ್ಟೆಗಳು, ದಟ್ಟ ಬಣ್ಣಗಳಿಲ್ಲದ ಕಾಡಿನ ಪ್ರಕೃತಿಗೆ ಹೊಂದುವ ಸರಿಸಮಾನ ಬಣ್ಣ ಮಾಂದ್ಯ ಬಟ್ಟೆಗಳಿದ್ದರೆ ಒಳ್ಳೆಯದು. ನೀರಿನ ಬಾಟಲ್, ತೀವ್ರ ಹಸಿವೆ ಆದಲ್ಲಿ ನಿವಾರಿಸಲು ಒಂದಿಷ್ಟು ಸಿದ್ಧ ಆಹಾರ, ಪಕ್ಷಿಗಳ ಗುರುತಿಸುವುದಕ್ಕೆ ಆ್ಯಪ್ಗಳಿಗೆ ಇವಾಗ ಲಭ್ಯವಿದೆ, ಆ್ಯಪ್ಗಳನ್ನು ಕೂಡ ಬಳಸಬಹುದಾಗಿದೆ. ಇಲ್ಲವೇ ಸ್ಥಳೀಯ ಪಕ್ಷಿ ತಜ್ಞರ ಸಹಾಯವನ್ನು ಕೂಡ ಪಡೆಯಬಹುದು. ಯಾವುದೇ ಕಾರಣಕ್ಕೂ ಪಕ್ಷಿಗಳಿಗೆ ಭಯದ ವಾತಾವರಣ ಸೃಷ್ಟಿಸಬಾರದು, ಇದು ಅತ್ಯಂತ ಮಹತ್ವದ ಅಂಶ. ಆಮೇಲೆ ಪಕ್ಷಿಗಳನ್ನು ಹತ್ತಿರ ಹೋಗಿ ನೋಡುವ ಬದಲು ನಮಗೆ ಮೊದಲು ಗೋಚರಿಸುವ ಶ್ರವಣ, ಆ ಪಕ್ಷಿಗಳ ಕಲರವ, ಆ ಶ್ರವಣದ ಮೂಲಕವೇ ನಾವು ಪಕ್ಷಿಗಳನ್ನು ನೋಡಲು ಪ್ರಯತ್ನಿಸಬೇಕು. ಒಮ್ಮೆಲೆ ಪಕ್ಷಿಗಳನ್ನು ಪೂರ್ಣವಾಗಿ ಗುರುತಿಸಲು ನಮ್ಮಿಂದ ಸಾಧ್ಯ ಆಗಲಿಕ್ಕಿಲ್ಲ, ಆದರೂ ಕೂಡ ಮಿನಿಮಮ್ ಅದನ್ನ ಗಾತ್ರ, ಬಣ್ಣ, ಅದರ ಕಾಲು ಬೆರಳುಗಳು, ಪುಚ್ಛಗಳು, ರೆಕ್ಕೆಗಳು ಇತ್ಯಾದಿ ವಿವರಗಳನ್ನು ಗುರುತಿಸಿಕೊಳ್ಳಬೇಕು. ಇದೊಂದು ಹವ್ಯಾಸವಾಗಿ ಬೆಳೆದುಕೊಳ್ಳಬೇಕು. ಅಂದರೆ ಇದು ನಮ್ಮನ್ನ ಪ್ರಕೃತಿಯತ್ತ ಕೊಂಡೊಯ್ಯುತ್ತದೆ, ಪ್ರಕೃತಿಯ ಜೊತೆ ಒಂದು ಸಂಬಂಧವನ್ನು ಬೆಳೆಸಲು ಸಹಕಾರಿಯಾಗುತ್ತದೆ.
0: ನಿಜ ನಿಜ. ಈಗ ಈ ಅತ್ತಿವೇರಿ ಪಕ್ಷಿಧಾಮದ ಕುರಿತು ನೀವು ಇಷ್ಟೊತ್ತಿನವರೆಗೂ ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ, ಅಂದ್ರೆ ಇಲ್ಲಿ ಪಕ್ಷಿ ಯಾವ ಬರ್ತಾವ, ಪಕ್ಷಿ ವೀಕ್ಷಣೆಯನ್ನ ಯಾವ ಸಮಯದಲ್ಲಿ ಮಾಡಬೇಕು, ಏನೇನು ಪಾಲಿಸಬೇಕು, ಈ ಎಲ್ಲ ವಿಷಯವನ್ನ ತಾವು ನಮಗೆ ನೀಡಿದಿರಿ. ಈಗ ವಿಶೇಷವಾಗಿ ಮಕ್ಕಳಿಗೆ ಈ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂಗ ಯಾವ ಮುಖ್ಯವಾದ ಸಂದೇಶವನ್ನ ತಾವು ನೀಡಲಿಕ್ಕೆ ಬಯಸ್ತೀರಿ?
1: ಇಲ್ಲಿ ಒಂದು ಅಂಶ ಮುಖ್ಯವಾಗಿ ಗಮನಿಸಬೇಕು. ಪರಿಸರ ಪ್ರಜ್ಞೆ ಮತ್ತು ಪರಿಸರ ಸಂರಕ್ಷಣೆ, ಪಕ್ಷಿ ಸಂಕುಲ ರಕ್ಷಣೆ, ಜೀವಜಾಲ ರಕ್ಷಣೆ ಕೇವಲ ಸರ್ಕಾರದ ಕೆಲಸವಾಗದೆ ಜನರ ಅಂತರಾಳದ ಸ್ಪಂದನಾ ಕಾರ್ಯವಾಗಬೇಕು. ಈ ನಿಟ್ಟಿನಲ್ಲಿ

ನಮ್ಮ ಮಕ್ಕಳನ್ನು ಪ್ರಾತ್ಯಕ್ಷಿಕವಾಗಿ ನಿಸರ್ಗದತ್ತ ಕರೆದೊಯ್ಯುವ ಕಾರ್ಯ ಆಗಬೇಕು. ಇಂದಿನ ಮಕ್ಕಳೇ ನಾಳಿನ ನಿಜವಾದ ದೇಶದ ಸಂಪತ್ತು. ಇನ್ನು ಕೊನೆಯದಾಗಿ, ನಾಡಿನ ಖ್ಯಾತ ಪಿಡಿ ಸುದರ್ಶನ್ ಅವರ ನಿರಂತರ ಶ್ರಮ, ಅಧ್ಯಯನ, ಸರ್ಕಾರದ ಜೊತೆಗಿನ ಒಡನಾಟ ಕುರುವ ಹಾಗೆ ಫಲಿಸಿ ಸ್ಥಾಪಿಸಲಾದ ಅತ್ತಿವೇರಿ ಪಕ್ಷಿಧಾಮಕ್ಕೆ ಅವರ ಸ್ಮರಣಾರ್ಥ ಹೆಸರಿಡುವುದು ಒಂದು ಸೂಕ್ತ ಮತ್ತು ನಮನ ಸಲ್ಲಿಸುವ ಕಾರ್ಯವಾಗಿದೆ. ಈ ದಿಸೆಯಲ್ಲಿ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಡಿಸಿದರೆ ಅದು ನಾಡಿನ ಜನತೆಗೆ ಸಂದ ಗೌರವವಾಗುತ್ತದೆ. ಮುಂದಿನ ಪೀಳಿಗೆ

0: ಹೆಜ್ಜೆ ಇಟ್ಟು ಪಕ್ಷಿ ದರ್ಶನ, ನಿಸರ್ಗ ಸಾಮರಸ್ಯ, ಮಹದಾನಂದ ಪಡೆಯುವಂತಾಗಬೇಕು.
1: ಧನ್ಯವಾದಗಳು ಸುಲೋಚನನವರೇ. ಬಹಳಷ್ಟು ಕಳಕಳಿಯಿಂದ ಒಂದು ಪರಿಸರ ಪ್ರೇಮಿಯಾಗಿದ್ದೀರಿ. ಪಕ್ಷಿಗಳ ವೀಕ್ಷಣೆ ಬಗ್ಗೆ ಜನಸಾಮಾನ್ಯರು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಅದರಲ್ಲೂ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಅತ್ತಿವೇರಿ ಪಕ್ಷಿಧಾಮದ ಒಂದು ಪ್ರಾಮುಖ್ಯತೆಯನ್ನ, ಈ ಅತ್ತಿವೇರಿ ಪಕ್ಷಿಧಾಮ ಬೆಳಿಲಿಕ್ಕೆ ಪಿ ಡಿ ಸುದರ್ಶನ್ ಅವರ ಕೊಡುಗೆ ಏನು, ಮತ್ತೆ ಜನಸಾಮಾನ್ಯರು ಪಾಲಿಸಬೇಕಾದಂತ ಮುಖ್ಯವಾದ ಒಂದು ನಿಬಂಧನೆಗಳು ಏನು ಅನ್ನೋದನ್ನ ತಾವು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಿ. ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ಧನ್ಯವಾದ.

ಮುಂಡಗೋಡ ಹತ್ತಿರದ ಅತ್ತಿವೇರಿ ಪಕ್ಷಿಧಾಮದ ವೈಶಿಷ್ಟ್ಯ ಹಾಗೂ ಪಕ್ಷಿಧಾಮಕ್ಕೆ ಪಕ್ಷಿ ತಜ್ಞರಾದ ಪಿಡಿ ಸುದರ್ಶನ್ ಅವರ ಕೊಡುಗೆ. ಈ ಕುರಿತಂತೆ ಇದುವರೆಗೂ ಪರಿಸರ ಪ್ರೇಮಿ ನಿವೃತ್ತ ಗ್ರಂಥಪಾಲಕರಾದ ಪಿ ಸುಲೋಚನನ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್.

0: ಆತ್ಮೀಯ ಶ್ರೋತೃಗಳೇ, ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆರ್ಆರ್ ನಗರ ಬೆಂಗಳೂರು ಇವರ ಪ್ರಾಯೋಜಕತ್ವದ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11 ಗಂಟೆಯಿಂದ 12 ಗಂಟೆಯವರೆಗೆ. ಮಂಡಿ ನೋವು, ಬೆನ್ನು ನೋವು ಹಾಗೂ ಇತರೆ ಮೂಳೆ ರೋಗಗಳಿಗೆ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೂಳೆ ತಜ್ಞರಾದ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, STD ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11 ಗಂಟೆಯಿಂದ 12 ಗಂಟೆಯವರೆಗೆ. ವಿಷಯ ಮಂಡಿ ನೋವು, ಬೆನ್ನು ನೋವು ಹಾಗೂ ಮೂಳೆ ರೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಕರೆ ಮಾಡಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಿ.
1: ಕೇಳುಗರೆ, ಇನ್ನು ಮುಂದೆ 9 ಗಂಟೆಗೆ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. 9:05 ಮೇಘನಾ ಪಿ ಕುಲಕರ್ಣಿ ಅವರು ಹಾಡಿರುವ ಸುಗಮ ಸಂಗೀತ ಕೇಳುತ್ತೀರಿ. 9:15 ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕನಕದೀಪ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್ ಹಾಗೂ ಜಿ ಸುರೇಖಾ ಸುರೇಶ್. 9:30 ಹಲೋ ನಂದನ ನೇರ ಫೋನ್ ಇನ್ ಕಾರ್ಯಕ್ರಮ. ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 10:30 10:45 ಜನಪದ ಸಂಗೀತ ಕಾರ್ಯಕ್ರಮ. ಇಂದು ಬೆಳಗ್ಗೆ 11 ಗಂಟೆಗೆ ಕೇಳು ಗೆಳತಿ ನೇರ ಫೋನ್ ಇನ್ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. 11:30 ಗುಲಾಂ ಸಾದಿಕ್ ಖಾನ್ ಅವರ ಗಾಯನವನ್ನು ಆಲಿಸುವಿರಿ. 12:05 ವನಿತಾ ವಿಹಾರ. ಕೊಡಗಿನ ಶ್ರೀಮಂಗಲ ಕುಮಟೂರಿನ ಕೊಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಪಶ್ಚಾತ್ತಾಪ ಸಣ್ಣ ಕಥೆ ಕೇಳುವಿರಿ. ನಂತರ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ. ನಿರ್ವಹಣೆ ಪಿಎಂ ಜಗದೀಶ್. ಇದು ಮಡಿಕೇರಿ ಕೇಂದ್ರದ ಕೊಡುಗೆ. ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಎದೆ ಮತ್ತು ನಿರ್ಣಾಯಕ ಆರೈಕೆಯ ಕುರಿತು ಡಾ ಸಂತೋಷ್ ನೇಮಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸವಿತಾ ದೇಶ್ಮುಖ್. ಇದು ವಿಜಯಪುರ ಕೇಂದ್ರದ ಕೊಡುಗೆ. ಪ್ರಗತಿಪಥ 1 ಗಂಟೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತ ಮಾಹಿತಿ ಕೇಳುವಿರಿ. ಇಂದಿನ ಪ್ರಗತಿಪಥ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಹಾಗೂ ಸಂಜೆ ಕೃಷಿ ರಂಗದಲ್ಲಿ ಇಂಡಿ ತಾಲೂಕು ಚಡಚಣದ ಗುಂಡಯ್ಯ ಇರಯ್ಯ ದೋನಜ್ ಹಾಗೂ ಸಂಗಡಿಗರಿಂದ ಏಕ್ತಾರಿ ಪದ ಕೇಳುವಿರಿ. ಹಲೋ ಅಭಿಲಾಷಾ ನೇರ ಫೋನ್ ಇನ್ ಕಾರ್ಯಕ್ರಮ 1:30 2:40 ಭಾವಯಾನ ಕಾರ್ಯಕ್ರಮ, ನಂತರ ಹೊಸ ಹಾಡು. 6:50 ಕೃಷಿ ರಂಗದಲ್ಲಿ ಕೃಷಿ ಉಪಕರಣಗಳ ಸಂಶೋಧಕರು ಹಾಗೂ ನವೀನ ಕೃಷಿ ತಂತ್ರಜ್ಞಾನಗಳ ಅಭಿವೃದ್ಧಿಕಾರರಾದ ಅಣ್ಣಿಗೆರಿಯ ಖಾಜಾ ಹುಸೇನ್ ಇಮಾಮ್ ಹುಸೇನ್ ಗುಲ್ಗುಂದಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ.
2: ಆಕಾಶವಾಣಿ ಧಾರವಾಡ.

0: ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಮಾತನಾಡುತ್ತಾರೆ ಡಾಕ್ಟರ್ ಶೋಭಾ ಹುಲಿಕಟ್ಟಿಯವರು.
1: ಆತ್ಮೀಯರಿಗೆ ನಮಸ್ಕಾರ. ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಶ್ರೋತೃಗಳಲ್ಲಿ ಹಾನಗಲ್ ತಾಲೂಕ್ ಅಲ್ಲಾಪುರ ಗ್ರಾಮದ ಶೈಲಾ ಶೆಟ್ಟರ್ ಎಂಬುವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಈಗೀಗ ಸುಮಾರು ಹರೆಯದಲ್ಲೇ ಎಲ್ಲರಿಗೂ ಮೊಳಕಾಲು ನೋವು ಬರ್ತದೆ, ಅದಕ್ಕಾಗಿ ಯೋಗ ಥೆರಪಿ ಏನ್ ಹೇಳ್ತೀರಿ ಅಂತ ಹೇಳಿ. ಮೊಳಕಾಲು ನೋವು ಅನ್ನೋ ಒಂದು ಸಮಸ್ಯೆಯನ್ನು ತಗೊಂಡಾಗ ಮೊಳಕಾಲು ನೋವು ಯಾಕೆ ಬಂತು ಮತ್ತೆ ಯಾವ ವಯಸ್ಸಿಗೆ ಬಂದಿದೆ ಅನ್ನೋದನ್ನ ನಾವು ನೋಡಬೇಕಾಗ್ತದೆ. ಈಗೀಗ

0: 35 ವರ್ಷದಿಂದನೇ ಮೊಳಕಾಲು ನೋವು ಆರಂಭ ಆಗ್ತದೆ. ಅದಕ್ಕೆ ಕಾರಣ ಏನು ಅನ್ನೋದನ್ನ ನೋಡಿದ್ರೆ, ಹರೆಯದಲ್ಲಿ ಮೊಳಕಾಲು ನೋವು ಬರಲಿಕ್ಕೆ ಅವರಿಗೆ ಮೂಲದಿಂದ ಇರುವಂತಹ ವಾತ ಪ್ರಕೃತಿ ಇರಬಹುದು ಅವರದು, ಅಥವಾ ಒಬೆಸಿಟಿ ಅಂದ್ರೆ ಸ್ಥೂಲ ಕಾಯತೆ ಇರಬಹುದು, ಅಥವಾ ಅವರು ತುಂಬಾ ಅಸಿಡಿಕ್ ಅಂದ್ರೆ ಪಿತ್ತ ಪ್ರಕೃತಿಯವರಿರಬಹುದು, ಅಥವಾ ಅವರಿಗೆ ಮೊದಲೇ ಅಂದ್ರೆ ಪೆರಿಮೆನೋಪಾಸ್ ಅಂತ ಹೇಳ್ತಾರೆ, ಮೊದಲೇ ಅವರಿಗೆ ಋತುಬಂಧ ಆಗ್ತಾ ಇರಬಹುದು, ಅಥವಾ ಅವರು ತುಂಬಾ ಹೊತ್ತು ಒಂದೇ ಹತ್ರ ಕುಳಿತು ಕೆಲಸ ಮಾಡುವವರಾಗಿರ್ಬೋದು, ಅಥವಾ ತುಂಬಾ ನಿಂತ್ಕೊಂಡು ಕೆಲಸ ಮಾಡುವವರಾಗಿರ್ಬೋದು, ತುಂಬಾ ದೂರ ನಡೆಯುವವರು, ಭಾರ ಹೊತ್ತು ತುಂಬಾ ದೂರ ನಡೆಯುವವರು ದಿನಾಲು ಅಂಥವರು ಆಗಿರ್ಬೋದು, ಇವರಿಗೆಲ್ಲ ಮೊಳಕಾಲು ನೋವು ಬರೋ ಸಂಭವನೀಯತೆ ಎಲ್ಲರಿಗಿಂತ ಹೆಚ್ಚು. ಯೋಗ ಥೆರಪಿಯಲ್ಲಿ ಏನ್ ಮಾಡಬಹುದು ಇವರು ಅಂದ್ರೆ, ಮೊದಲು ಸ್ಥೂಲ ಕಾಯತೆ ಇದ್ರೆ, ಒಬೆಸಿಟಿ ಇದ್ರೆ ಅದನ್ನು ಕಡಿಮೆ ಮಾಡ್ಲಿಕ್ಕೆ ಏನ್ ಮಾಡಬಹುದು, ಮೊದಲು ಸ್ಥೂಲ ಕಾಯತೆ ಇದ್ದವರಾದ್ರೆ ಅದನ್ನ ಕಡಿಮೆ ಮಾಡಬೇಕು. ಸ್ಥೂಲ ಕಾಯತೆಗಾಗಿ ತುಂಬಾ ಅಡ್ವಾನ್ಸ್ ಯೋಗವನ್ನ ಮಾಡಬೇಕಾಗ್ತದೆ, ಅದು ತೀವ್ರವಾದಂತಹ ಆಸನಗಳಿರ್ತವೆ, ಎಕ್ಸಸೈಸ್ ಇರ್ತವೆ. ಆದ್ರೆ ಮೊಳಕಾಲು ನೋವು ಇರೋದ್ರಿಂದ ಅವನ್ನೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಅಂತವ್ರು ಏನ್ ಮಾಡಬೇಕು, ಡಯಟ್ ಅಲ್ಲಿ ಮೊದಲು ಅವರ ತೂಕವನ್ನ ಅವರು ಕಂಟ್ರೋಲ್ ಮಾಡಬೇಕಾಗ್ತದೆ, ಅಂದ್ರೆ ಸರಿಯಾದ ಆಹಾರ ಕ್ರಮವನ್ನ ಅನುಸರಿಸಿ ಅವರು ತಮ್ಮ ತೂಕವನ್ನ ಕಡಿಮೆ ಮಾಡಿಕೊಳ್ಬೇಕಾಗ್ತದೆ. ಇನ್ನು ಹಾರ್ಮೋನ್ ಇಂಬ್ಯಾಲೆನ್ಸ್ ಏನಾದರೂ ಇದ್ರೆ, ಅಂದ್ರೆ ಮೊದಲೇ ಅವರಿಗೆ ಋತುಬಂಧ ಬರುವಂತಹದ್ದು ಏನಾದರೂ ಇದ್ರೆ, ಅದಕ್ಕೆ ಸಂಬಂಧಿಸಿದ ಒಂದಷ್ಟು ಕ್ರಮಗಳನ್ನ ಅವರು ತಗೊಳ್ಬೇಕು. ಮಹಿಳೆಯರ ಆರೋಗ್ಯದ ಕುರಿತಾದ ಸಮಸ್ಯೆಗಳೇನಾದರೂ ಇದ್ರೆ ಅದಕ್ಕೆ ಸಂಬಂಧಪಟ್ಟ ವೈದ್ಯರನ್ನ ಕಂಡು ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನ ಅವರು ಪಡ್ಕೊಳ್ಬೇಕಾಗ್ತದೆ. ಇನ್ನು ಅವರು ಕೆಲಸ ಮಾಡುವ ರೀತಿ, ತುಂಬಾ ಹೊತ್ತು ಕುಳಿತು ತುಂಬಾ ಹೊತ್ತು ನಿಂತು ಕೆಲಸ ಮಾಡುವವರಾಗಿದ್ರೆ ಅವರು, ಅದರಲ್ಲಿ ಅವರು ಬದಲಾವಣೆಗಳನ್ನ ಮಾಡಿಕೊಳ್ಬೇಕಾಗ್ತದೆ. ಇದು ಅವರು ದಿನದ ಬದುಕಿನ ರೀತಿಯನ್ನ ಬದಲು ಮಾಡಿಕೊಳ್ಳುವಂತಹ ವಿಧಾನ. ಇನ್ನು ಅವರಿಗೆ ಮೊಳಕಾಲು ನೋವು ಆಲ್ರೆಡಿ ಬಂದ್ಬಿಟ್ಟಿದೆ ಅಂದ್ರೆ ಯೋಗ ಚಿಕಿತ್ಸೆಯಲ್ಲಿ ಏನ್ ಮಾಡಬೇಕು, ಸ್ಟ್ರೆಚ್ ಅಂಡ್ ರಿಲೀಸ್ ಅಂತ, ಅಂದ್ರೆ ಮೊಳಕಾಲಿನ ಭಾಗವನ್ನ ಹಿಗ್ಗಿಸೋದು ಮತ್ತೆ ಸಡಿಲ ಬಿಡೋದು, ಹಿಗ್ಗಿಸೋದು ಸಡಿಲ ಬಿಡೋದು, ಈ ಒಂದಿಷ್ಟು ಎಕ್ಸಸೈಸ್ ಅನ್ನ ಅವರು ಉಸಿರಿನ ಜೊತೆ ಮಾಡಬೇಕಾಗ್ತದೆ. ಇನ್ನು ತೊಡೆಯ ಸ್ನಾಯುಗಳು, ಅಂದ್ರೆ ತೊಡೆಯ ಮೇಲ್ಭಾಗದಲ್ಲಿ ಒಂದಷ್ಟು ಸ್ನಾಯುಗಳಿದ್ದಾವ, ತೊಡೆಯ ಕೆಳಭಾಗದಲ್ಲಿ ಒಂದಷ್ಟು ಸ್ನಾಯುಗಳಿದ್ದಾವ, ಆ ಸ್ನಾಯುಗಳನ್ನ ಬಲಪಡಿಸೋದು ಮೊಳಕಾಲಿಗೆ ಸಾಕಷ್ಟು ಸ್ಟ್ರೆಂತ್ ಅನ್ನ ಕೊಡ್ತದೆ, ಅದರ ಬಲವನ್ನ ಹೆಚ್ಚಿಸ್ತದೆ. ಇನ್ನು ಮೊಳಕಾಲು ಯಾವ ತರದ್ದು ಅನ್ನೋದನ್ನು ಅವ್ರು ನೋಡ್ಕೊಳ್ಬೇಕಾಗ್ತದೆ. ಲಿಗಾಮೆಂಟ್ ಅಂತ ಇರ್ತಾವ, ನಾರುಗಳ ಒಂದು ವ್ಯವಸ್ಥೆ ಅದು, ಆ ಲಿಗಾಮೆಂಟ್ ಏನಾದ್ರೂ ಟೇರ್ ಆಗಿದ್ರೆ ಆವಾಗ್ಲೂ ಮೊಳಕಾಲು ನೋವು ಬರ್ತದೆ. ಇನ್ನು ಆಸ್ಟಿಯೋಫೈಟ್ಸ್ ಅಂತ ಆಗ್ತಾವ, ಇದು ಆರ್ಥರೈಟಿಸ್ನ ಒಂದು ಭಾಗ, ಆ ತರ ಇದ್ದಾಗೂ ಮೊಳಕಾಲು ನೋವು ಬರ್ತದೆ. ಎರಡು ಎಲುಬುಗಳ ತಲೆಗಳಿರ್ತಾವಲ್ಲ, ಅದರ ಮಧ್ಯದಲ್ಲಿ ಕಾರ್ಟಿಲೇಜ್ ಇರ್ತದೆ, ಅದು ಸವೆದಾಗ ಕೂಡ ಮೊಳಕಾಲು ನೋವು ಬರ್ತದೆ. ಸೈನೋವಿಯಲ್ ಫ್ಲೂಯಿಡ್ ಅಂತ ಇರ್ತದಲ್ಲಿ, ಆ ಸೈನೋವಿಯಲ್ ಫ್ಲೂಯಿಡ್ ಡ್ರೈ ಆದಾಗ್ಲೂ ಕೂಡ ಮೊಳಕಾಲು ನೋವು ಬರ್ತದೆ. ಮತ್ತೆ ಕೆಲವೊಂದ್ಸಾರಿ ಸಯಾಟಿಕ ನರ್ವ್ ಅಲ್ಲಿ ತೊಂದರೆ ಇದ್ದಾಗ್ಲೂ ಕೂಡ ಮೊಳಕಾಲು ನೋವು ಬರೋ ಚಾನ್ಸಸ್ ಇರ್ತದೆ. ಹಾಗಾಗಿ ಅವರು ಇದಕ್ಕೆ ಇದು ಯಾವುದು ಸಮಸ್ಯೆ ಅನ್ನೋದನ್ನ ನೋಡಿಕೊಂಡು ಅದಕ್ಕೆ ತಕ್ಕದಾದ ಯೋಗದ ಅಭ್ಯಾಸಗಳನ್ನ ಅವ್ರು ಮಾಡಬೇಕಾಗ್ತದೆ. ಅದಕ್ಕೆ ಖಂಡಿತವಾಗಿಯೂ ಒಬ್ಬ ಗುರುವಿನ ಮೂಲಕನೇ ಅವ್ರು ಮಾಡಬೇಕು. ಈ ರೀತಿ ಪುಸ್ತಕವನ್ನ ಓದಿ ಆಗ್ಲಿ, ಹೇಳೋದನ್ನ ಕೇಳಿ ಆಗ್ಲಿ ಮಾಡ್ಲಿಕ್ಕೆ ಬರುವುದಿಲ್ಲ. ಯೋಗ್ಯವಾದ ಗುರುವನ್ನ ಅರಸಿ ಅವರಿಂದ ಮಾರ್ಗದರ್ಶನ ಪಡೆದು ಅವ್ರು ಮಾಡಬೇಕು. ಇದಕ್ಕೆ ಪರಿಹಾರ ಅಂತ ಇರೋದಿಲ್ಲ, ಆದರೆ ಮ್ಯಾನೇಜ್ ಮಾಡಬಹುದು.
1: ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಮಾತನಾಡಿದವರು ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರು. ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗ ಪೀಠ ಧಾರವಾಡ. ಯೋಗ ಶಿಕ್ಷಣ, ಯೋಗ ಚಿಕಿತ್ಸೆ ಹಾಗೂ ರೋಗದಿಂದ ನಿರೋಗದೆಡೆಗೆ ಕರೆದೊಯ್ಯುತ್ತಿದೆ ಪರಮಹಂಸ ಯೋಗ ಪೀಠ ಧಾರವಾಡ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪರಮಹಂಸ ಯೋಗ ಪೀಠ ದೂರವಾಣಿ ಸಂಖ್ಯೆ 9900451397.
2: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಮೇಘನಾ ಪಿ ಕುಲಕರ್ಣಿ ಅವರು ಹಾಡಿರುವ ಸುಗಮ ಸಂಗೀತವನ್ನು ಕೇಳೋಣ. ಮೊದಲಿಗೆ ಪುರಂದರದಾಸರ ಕೃತಿ.

ಮೇಘನಾ ಪಿ ಕುಲಕರ್ಣಿ ಅವರಿಂದ ಇದುವರೆಗೆ ಸುಗಮ ಸಂಗೀತವನ್ನು ಕೇಳಿದಿರಿ. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕನಕದೀಪ.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: They say the view from the top changes everything. But for a few, the view from the clouds is the only one that matters. The Indian Air Force invites applications for commissioned officers through AFCAT 2 of 2026. Registrations open on May 20th, 2026. Visit afcat.edcil.co.in and take the first step toward the blue.
2: ಆತ್ಮೀಯ ಶ್ರೋತೃಗಳೇ, ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಪ್ರಾಯೋಜಿತ ಕಣ್ಣಿನ ಆರೋಗ್ಯ ಕುರಿತ ಕಾರ್ಯಕ್ರಮ ಸರಣಿ ಜೀವನ ಬೆಳಕು ಪ್ರತಿ ಶುಕ್ರವಾರ ಬೆಳಿಗ್ಗೆ 7:15 ನಿಮ್ಮ ನೆಚ್ಚಿನ ಧಾರವಾಡ ಆಕಾಶವಾಣಿ ಕೇಂದ್ರದಿಂದ ಮೂಡಿಬರುತ್ತದೆ. ತಪ್ಪದೇ ಕೇಳಿ ಜೀವನ ಬೆಳಕು ಸರಣಿ ಕಾರ್ಯಕ್ರಮ.
3: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
4: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
3: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
4: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
3: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
5: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
6: ಈ ಅಧಿಕ್ ಮಾಸದಲ್ಲಿ

0: ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ ಆಫರ್ ಜೂನ್ 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಾ ಸರ್ಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 9686860310. Fortis Hospital, Cunningham Road. With you for life.
3: Akashavani, Dharavada. ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕನಕ ದೀಪ. ಪ್ರಸ್ತುತಿ ಶರಣಬಸವ ಚೋಳಿನ್ ಹಾಗೂ ಸುರೇಖಾ ಸುರೇಶ್. ಕೇಳಿ ಕನಕ ದೀಪ.
4: ಈ ಕಾರ್ಯಕ್ರಮದ ಪ್ರಾಯೋಜಕರು
3: ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
4: ಸಂತ ಕವಿ ಕನಕದಾಸರ ಬದುಕು ಬರಹ ವಿಚಾರಗಳ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದೆ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
3: ಕನಕದಾಸರ ಕುರಿತು ಪಿಜಿ, ಡಿಪ್ಲೊಮಾ, 2 ಮತ್ತು 3ನೇ ಸೆಮಿಸ್ಟರ್ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಕನಕದಾಸರ ಜೀವನ, ಸಾಧನೆ, ಕೊಡುಗೆಗಳ ಕುರಿತು ಅಧ್ಯಯನ ಲಭ್ಯ.
4: ಸುವ್ಯವಸ್ಥಿತ ಸಭಾಭವನ, ಡಿಜಿಟಲ್ ಗ್ರಂಥಾಲಯ, ಸ್ಮಾರ್ಟ್ ಕ್ಲಾಸ್, ಕನಕದಾಸರ ಗೀತೆ, ಕೀರ್ತನೆ, ಸುಳಾದಿಗಳ ಧ್ವನಿಸುರುಳಿ ಹಾಗೂ ಪುಸ್ತಕಗಳ ಪ್ರಕಟಣೆ.
3: ನಗರ, ಗ್ರಾಮೀಣ ಪ್ರದೇಶ, ಶಾಲಾ ಕಾಲೇಜುಗಳಲ್ಲೂ ಕನಕರ ಪ್ರಚಾರ, ಉಪನ್ಯಾಸ.
4: ಕನಕದಾಸರು ಮತ್ತು ವ್ಯಕ್ತಿತ್ವ ವಿಕಸನ ಕುರಿತು ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರ ಆಯೋಜಿಸುತ್ತಿದೆ ಕನಕ ಅಧ್ಯಯನ ಪೀಠ.
3: ಕನಕ ಜಯಂತ್ಯುತ್ಸವ, ರಾಷ್ಟ್ರೀಯ ವಿಚಾರ ಸಂಕಿರಣ, ಪ್ರಬಂಧ, ಭಾಷಣ, ರಸಪ್ರಶ್ನೆ ಸ್ಪರ್ಧೆ, ಕನಕರ ನೃತ್ಯ ರೂಪಕ, ಭಜನೆ, ನಾಟಕ ಇತ್ಯಾದಿಯಾಗಿ ನಾಡಿನಾದ್ಯಂತ ಕನಕದಾಸರ ಸಮಗ್ರ ಸಾಹಿತ್ಯ ಅಧ್ಯಯನಕ್ಕೆ ಕಂಕಣಬದ್ಧವಾಗಿದೆ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
4: ಸಂಪರ್ಕಿಸಿ ಸಂಯೋಜಕರು ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
5: ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾರೆ ಧಾರವಾಡ ಕಲ್ಯಾಣ ನಗರದ ಶ್ರೀಮತಿ ರತ್ನಮ್ಮ ಬಸವರಾಜ್ ಮಾಳಿಗೇರ್.
6: ನಲ್ಮೆಯ ಕೇಳುಗರೆ, ನಡುಗನ್ನಡ ಸಾಹಿತ್ಯದ ಗಮನಾರ್ಹ ದಾಸಕವಿಗಳಲ್ಲಿ ಶ್ರೇಷ್ಠರು ಕನಕದಾಸರು. 100 ಕೀರ್ತನೆಗಳು, 4 ಮಹಾಕಾವ್ಯಗಳು, ಹಲವಾರು ಮುಂಡಿಗೆಗಳು, ಉಗಾಭೋಗಗಳನ್ನು ರಚಿಸಿದ ಕನಕದಾಸರು ಕವಿಯಾಗಿ ಸೃಜನಶೀಲ ವ್ಯಕ್ತಿತ್ವವನ್ನು ಹೊಂದಿದವರು. ದಾಸರಾಗಿ ಭಕ್ತಿಯ ಪರಾಕಾಷ್ಠತೆ ಮೆರೆದವರು.
7: ಕನಕದಾಸರ ಒಟ್ಟು ಸಾಹಿತ್ಯವು ಭಕ್ತಿ ತತ್ವದ ನೆಲೆಯ ಮೇಲೆ ನಿಂತು ಸಾರ್ಥಕ ಜೀವನದ ಬಗೆಗಿನ ವಿವಿಧ ಕಲ್ಪನೆಗಳನ್ನು, ಧಾರ್ಮಿಕ ಆಚರಣೆಯ ಸಾಧ್ಯತೆಗಳನ್ನು ಮತ್ತು ಬಾಳಿನ ದೃಢ ನಂಬಿಕೆಯ ಭಾವವಿಲಾಸಗಳನ್ನು ಪ್ರಸ್ತುತಪಡಿಸುವಂತಹವಾಗಿವೆ. ಕನಕದೀಪ ಸರಣಿಯ ಮತ್ತೊಂದು ಸಂಚಿಕೆಗಿದೋ ಸ್ವಾಗತ.
6: ಸುಸ್ವಾಗತ.
7: ಕನಕದಾಸರ ಕುರಿತು ತಮ್ಮ ಚಿಂತನೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ರಕ್ಷಣಾ ಸಂಸ್ಥೆಯ ಸಂಶೋಧನಾ ವಿಭಾಗದ ನಿವೃತ್ತ ವಿಜ್ಞಾನಿಯಾಗಿರುವ ಶ್ರೀಧರ್ ಕಟ್ಟಿ ಅವರು. ಆತ್ಮೀಯ ಕೇಳುಗರೆ, ಇವತ್ತಿನ ಕನಕದೀಪ ಕಾರ್ಯಕ್ರಮದ ಅತಿಥಿಗಳು ಶ್ರೀಧರ್ ಅರವಿಂದ್ ಕಟ್ಟಿಯವರು. ಇವರು ರಕ್ಷಣಾ ಸಂಸ್ಥೆಯ ಸಂಶೋಧನಾ ವಿಭಾಗದಲ್ಲಿ ವಿಜ್ಞಾನಿಗಳಾಗಿ ಸುಮಾರು 36 ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಈಗ ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ, ಅನೇಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಸರ್, ಈಗ ಕನಕದಾಸರು ಭಕ್ತಿನೇ ಶಕ್ತಿ, ಮುಕ್ತಿನೇ ಶಕ್ತಿ ಅಂತ ಆಧ್ಯಾತ್ಮಿಕವಾಗಿ ಅವರು ನಮಗೆ ಮಾರ್ಗದರ್ಶನವನ್ನ ನೀಡಿ ದೇವರ ದರ್ಶನವನ್ನ ಮಾಡಿಸಿದವರು. ಅಂತ ಕನಕದಾಸರು ನಮ್ಮ ಜೀವನ ದರ್ಶನದ ಬಗ್ಗೆ ಏನು ಹೇಳಿದ್ರು ಅನ್ನೋದ್ರ ಬಗ್ಗೆ ತಾವು ಹೇಳಬಹುದಾ?
8: ಭಕ್ತಿ ಪಂಥ ಮತ್ತು ದಾಸ ಸಾಹಿತ್ಯ, ಇದರಲ್ಲಿ ಮುಖ್ಯವಾದದ್ದು ಭಕ್ತಿ ಮಾರ್ಗದ ಜೊತೆಗೆ ಜೀವನ ದರ್ಶನ. ಜೀವನ ದರ್ಶನ ಅಂದರೆ ಪ್ರತಿಯೊಬ್ಬ ಮನುಷ್ಯ ಪೃಥ್ವಿಯ ಮೇಲೆ ಹುಟ್ಟಿದ ಮೇಲೆ ಅವನ ಮೊಟ್ಟಮೊದಲ ಕರ್ತವ್ಯ ಅಂದರೆ ಸುಖವಾಗಿ ಬಾಳುವುದು. ಜೀವನ ದರ್ಶನ ಸುಖವಾಗಿ ಹೇಗೆ ಬಾಳುವುದು ಅಂತ ನಮಗೆ ತಿಳಿಸುತ್ತದೆ. ಕನಕದಾಸರು ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಂಬ ಗೀತೆಯಲ್ಲಿ ಅಗಾಧವಾದ ಆಶ್ವಾಸನೆಯನ್ನು ನಮಗೆ ಕೊಡುತ್ತದೆ. ನಾವು ಜೀವನದ ಯಾವುದೇ ಕಷ್ಟಕಾರ್ಪಣ್ಯ, ಯಾವುದೇ ಚಿಂತೆಗಳಿಗೆ ತಲ್ಲೆಣಿಸುವ ಅವಶ್ಯಕತೆಯೇ ಇಲ್ಲ. ಅವೆಲ್ಲವುಗಳ ಕಾಳಜಿ ಮೇಲಿರುವ ದೇವರಲ್ಲಿದೆ. ಯಾರು ಈ ಗೀತೆಯ ಅರ್ಥವನ್ನು ಅರ್ಥೈಸಿಕೊಳ್ಳುತ್ತಾರೋ ಸರಿಯಾಗಿ, ಅವರಿಗೆ ಎಂಥ ಪರಿಸ್ಥಿತಿಯನ್ನಾಗಲಿ ಎದುರಿಸುವಂಥ ಸಾಮರ್ಥ್ಯ ಬಂದು ಬರುತ್ತದೆ. 8-7 ಕಳೆದುದರಿಂದೇ ಬಂಟರೈವರ ತುಳಿದುದರಿಂದೇ ತುಂಟನೊಬ್ಬನ ತರೆದುದರಿಂದೇ ಬಂಟನಾಗಿ ಬಂದೆನೋ, ಇಷ್ಟು ದಿನ ವೈಕುಂಠ ಎಷ್ಟು ದೂರ ಎಂದುಕೊಂಡಿದ್ದೆ. 8 ಮತಗಳು, 7 ವ್ಯಸನಗಳು, 5 ಇಂದ್ರಿಯಗಳು ಮತ್ತು 1 ಮನಸ್ಸು. ಇವುಗಳ ಮೇಲೆ ನಾವು ಜೀವನದಲ್ಲಿ ಹತೋಟಿಯಿಂದ ಸಾಧಿಸಿದರೆ ವೈಕುಂಠ ನಮ್ಮ ಪಕ್ಕದಲ್ಲೇ ಇದೆ ಅನ್ನುವಂಥ

0: ಮನವರಿಕೆ ಆಗ್ತದೆ. ಯಾರು ತಮ್ಮ ವಸ್ತುಸ್ಥಿತಿಯನ್ನು ಬೇಗನೆ ಅರ್ಥ ಮಾಡಿಕೊಂಡು ಅದನ್ನು ಒಪ್ಪಿಕೊಳ್ಳುತ್ತಾರೋ ಅವರ ಜೀವನದಲ್ಲಿ ದುಃಖಕ್ಕೆ ಜಾಗವೇ ಇಲ್ಲ.
1: ಆಸೆಯೇ ದುಃಖಕ್ಕೆ ಮೂಲ, ಆಸೆ ಇದ್ರೇನೆ ದುಃಖ ಬರುದು.
0: ಇನ್ನು ಮಾನವ ಇಡೀ ಬ್ರಹ್ಮಾಂಡದಲ್ಲಿ ಒಬ್ಬ ಕ್ಷುದ್ರ ಒಂದು ಚಿಕ್ಕ ಅಣುವಿಗಿಂತಲೂ ಚಿಕ್ಕವನಾದದ್ದು. ಬ್ರಹ್ಮಾಂಡದಲ್ಲಿ ನಮ್ಮ ಸ್ಥಾನ ಏನು ಅನ್ನುವುದನ್ನು ನಾವು ಅರಿತುಕೊಂಡ್ರೆ ನಮ್ಮ ಜೀವನ ಬಹಳ ಸೊಗಸಾಗುತ್ತದೆ. ಕನಕದಾಸರು ಹೇಳ್ತಾರೆ, ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು. ಈ ಜಗತ್ತಿನಲ್ಲಿ ಎಂಥ ಕಾಂಪ್ಲೆಕ್ಸಿಟಿ ಇದ್ರೂ ಸಹಿತ ನಮ್ಮ ಅಸ್ತಿತ್ವ ಏನಿದೆ ಇದನ್ನು ನಾವು ತಿಳ್ಕೊಂಡ್ಬಿಟ್ರೆ ಜೀವನ ಸುಲಭವಾಗುತ್ತದೆ.
1: ಕನಕದಾಸರು ಸರ್ವಸ್ವವನ್ನು ದೇವರಿಗೆ ಧಾರೆ ಎರೆದ್ರು, ದೇವರಲ್ಲಿ ಇಷ್ಟೊಂದು ನಂಬಿಕೆ ಇಟ್ಟಿದ್ರು. ಸಲಹುವವನು ದೇವರೇ ಅಂತಂದಾಗ ಅವನೇ ನಮ್ಮ ಒಡೆಯ, ನಾನೇ ನಿನ್ನ ದಾಸ ಅಂತ ಹೇಳಿ ಅವರು ಹೇಳ್ಕೊಂಡ್ರು. ಅಂತ ಒಂದು ಒಳ್ಳೆಯ ಚಿಂತನೆಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು.
0: ನಮಸ್ಕಾರ.
1: ನಿಮಗಿಷ್ಟವಾದ ಕನಕದಾಸರ ಒಂದು ಗೀತೆ ಯಾವುದು ಅಂತ?
0: ತಲ್ಲಣಿಸದಿರು ಕಂಡ್ಯ ತಾಳುವನವೇ.

0: ನೆಚ್ಚದಿರು ಸಂಸಾರ, ನೆಲೆಯಲ್ಲವೀ ಕಾಯ, ಅಚ್ಯುತನ ನಾಮವಿದು ನೆನೆದು ಸುಖಿಯಾಗೋ.
1: ಸಂಸಾರ ಸಾಗರವನ್ನು ತರಿಸುವೊಡೆ ಕಂಸಾರಿ ನಾಮವೊಂದೇ ಸಾಕು ಮನವೇ.
0: ದಾನ ಧರ್ಮವ ಮಾಡಿ ಸುಖಿಯಾಗೋ ಮನವೇ, ಹೀನ ವೃತ್ತಿಯಲ್ಲಿ ನೀ ಕೆಡಬೇಡ ಮನವೇ. ಕನಕದಾಸರ ಸಾಹಿತ್ಯ ಕಾವ್ಯ ಮಾಧ್ಯಮವನ್ನು ಅನುಸರಿಸಿದರು, ಕಾವ್ಯ ಧರ್ಮವೇ ಅದಕ್ಕೆ ಪ್ರಮುಖವಲ್ಲ. ಜನಸಾಮಾನ್ಯರಲ್ಲಿ ನೆಲೆಸಿದ ಭೋಗ ಜೀವನದ ಆಸೆ ತನ್ನತನದ ಕೊರತೆಯನ್ನು ನೀಗಿಸಿ ನಿಜವಾದ ಸುಖದ ಕಲ್ಪನೆಯನ್ನು ಮನಗಾಣಿಸುವುದಾಗಿದೆ. ಕನಕದಾಸರ ಭಕ್ತಿ ಮಾರ್ಗವು ಉತ್ತಮವಾದ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಹಕಾರಿಯಾಗಿದೆ. ಹಣದಾಹ ಮೆದುಳಿನ ಶಕ್ತಿಯನ್ನು ಕ್ಷೀಣಿಸುತ್ತದೆ. ಸಾತ್ವಿಕ ಶಕ್ತಿಯಿಂದ ಪ್ರತಿಭಾ ಕುಶಾಗ್ರಮತಿಯಿಂದಲೇ ಎದುರಾಗುವ ವೈರುಧ್ಯಗಳನ್ನು ಜಯಿಸುವುದು ಸಾಧ್ಯ ಎನ್ನುತ್ತಾರೆ ಕನಕದಾಸರು. ಸಜೀವ ಚೇತನ ಸ್ಪಂದನೆಯ ಸಂವೇದನೆ ಹೊಂದಿದ ಕೀರ್ತನೆಗಳನ್ನು ರಚಿಸಿ ಅವುಗಳನ್ನು ತಾವೇ ಹಾಡಿ ಜನಮಾನಸಕ್ಕೆ ತಲುಪಿಸಿದವರು ಕನಕದಾಸರು.
1: ಕಾಗಿನೆಲೆ ಆದಿಕೇಶವನನ್ನು ನಂಬಿ ಕಾಯುವವನು ಅವನೇ, ಕೈ ಬಿಡುವವನು ಅವನೇ ಎಂದು ಬಲವಾಗಿ ಪ್ರತಿಪಾದಿಸಿದವರು ಕನಕದಾಸರು. ಪ್ರತಿಯೊಂದು ಚರಾಚರ ವಸ್ತುವನ್ನು ಸೃಷ್ಟಿಸಿದ ಪರಮಾತ್ಮ ಎಲ್ಲರನ್ನೂ ಸಲಹುವನು ಎಂದು ಘಂಟಾಘೋಷವಾಗಿ ಸಾರುವ ಕನಕದಾಸರು ತನ್ಮಯತೆಯಿಂದ ಕಾಗಿನೆಲೆ ಆದಿಕೇಶವನನ್ನು ಭಜಿಸಿ ಕೃತಾರ್ಥರಾಗಬೇಕು ಎಂದು ತಿಳಿಸುತ್ತಾರೆ.
0: ಕನಕದಾಸರು ತಮ್ಮ ಕೀರ್ತನೆಗಳಲ್ಲಿ ಕೊಡುವ ದೃಷ್ಟಾಂತಗಳೇ ರೋಮಾಂಚನ ತರುತ್ತವೆ. ಸಮಸ್ತ ಪ್ರಕೃತಿಯನ್ನು ಹೆತ್ತ ತಾಯಿಯಂತೆ ಹಾಗೂ ರಕ್ಷಿಸುವ ತಂದೆಯಂತೆ ಎಂದು ಬಲವಾಗಿ ನಂಬಲುಬೇಕು ಎಂದು ಅಭಿಪ್ರಾಯಪಡುತ್ತಾರೆ ಕನಕದಾಸರು. ಮೇರುಹೊಣೆಯನ್ನು ಸಮರ್ಥವಾಗಿ ನಿಭಾಯಿಸಿ ಸಹೃದಯತೆ ಮೆರೆಯುತ್ತಾ ಪ್ರತಿಯೊಬ್ಬರೂ ಜೀವನದ ಅರಿವಿನ ಅಂಗಳವನ್ನು ವಿಸ್ತರಿಸಿಕೊಳ್ಳಬೇಕು, ಆ ಅರಿವಿನಂಗಳದ ಬೆಳಕು ಎಲ್ಲೆಡೆ ಪಸರಿಸುವಂತಾಗಲಿ ಎಂಬ ಸದಸ್ಯ ಕನಕದಾಸರದು.
1: ತಾನು ಅಬಲ, ತನ್ನಂತೆ ಇತರ ಮೂಕ ಪ್ರಾಣಿಗಳು ಅಬಲ. ನಿಜ ಬಲ್ಲಿದನಾದ ಕಾಗಿನೆಲೆಯ ಆದಿಕೇಶವನಿರುವುದರಿಂದ ಅಬಲರಿಗೆ ಯಾವ ಬಾಧೆಯೂ ತಟ್ಟಲಾರದು ಎಂದು ಕೀರ್ತನೆಯಲ್ಲಿ ಕನಕದಾಸರು ಸಾರಿ ಸಾರಿ ಹೇಳುತ್ತಾರೆ. ತಮ್ಮ ಕಾವ್ಯರಚನೆಯಲ್ಲಿ ಕೀರ್ತನೆಗಳಲ್ಲಿ ಭಾವದ ಇಂಗಿತವು ಕನಕದಾಸರ ಅಗಾಧ ಶಕ್ತಿ ಕಲ್ಪನಾ ಕುಸುರಿ ಕಾರ್ಯನಿರ್ವಹಿಸಿದೆ. ಪ್ರಸ್ತುತಪಡಿಸಲ್ಪಟ್ಟ ಕಾವ್ಯ ಸ್ವಗತವೇ ಆದರೂ ಚಂಚಲ ಮನಸ್ಸನ್ನು ನಿಗ್ರಹಿಸಿ ಲೌಕಿಕ ದುರ್ಗುಣಗಳನ್ನು ಕಳೆದುಕೊಳ್ಳುವುದರ ಕಡೆಗೆ ನಿಗಾ ಇಡುತ್ತದೆ ಹಾಗೂ ನಮ್ಮ ಸಾಂಸಾರಿಕ ಜವಾಬ್ದಾರಿಯ ಜೊತೆ ಜೊತೆಗೆ ದಾನ ಧರ್ಮ ಮಾಡುವ ಪ್ರವೃತ್ತಿಯು ಮುಂದುವರಿಯಬೇಕು ಎಂದು ಆಶಿಸುತ್ತದೆ. ಕೊಡುವುದರಲ್ಲಿಯೇ ಸುಖವಿದೆ. ಕೊಟ್ಟು ಕೃತಾರ್ಥನಾಗು, ಬಯಸದೆ ಅಪೇಕ್ಷೆ ಪಡದೆ ಸಮಾಜದ ಎಲ್ಲರ ಸುಖಿ ಜೀವನಕ್ಕೆ ಅಳಿಲ ಕಾಣಿಕೆ ನೀಡಲು ಬದ್ಧರಾಗುವುದು ಶ್ರೇಯಸ್ಕರ ಎಂದು ಸಾರುತ್ತಾರೆ ಕನಕದಾಸರು.
2: ಕನಕದಾಸರ ಒಂದು ಕೀರ್ತನೆ ಹೀಗಿದೆ. ಆನೆಯ ನೋಡಿರಯ್ಯ, ನೀವರೆಲ್ಲರೂ ಆನಂದ ಪಡೆಯಿರಯ್ಯ.

0: ಈ ಕೀರ್ತನೆಯನ್ನು ವಿಶ್ಲೇಷಣೆ ಮಾಡಿದ್ದಾರೆ ಧಾರವಾಡದ ಸಹಾಯಕ ಕೃಷಿ ನಿರ್ದೇಶಕರು ಹಾಗೂ ಕವಿ ಕಥೆಗಾರರಾದ ಚನ್ನಪ್ಪ ಅಂಗಡಿ.
1: ಆನೆಯ ನೋಡಿರಯ್ಯ, ನೀವರೆಲ್ಲರೂ ಆನಂದ ಪಡೆಯಿರಯ್ಯ ಅನ್ನುವುದು ಕನಕದಾಸರ ಒಂದು ಕೀರ್ತನೆ. ನೋಡಿದಿರೆ ಈ ಕನಕನಾಡುವ ಮಾತುಗಳ, ಮೂಢಜನರರಿಯಬಲ್ಲರೆ ಮಹಿಮೆಯ, ನಾಡಾಡಿಯಂತೆಯೇ ಮಾಡಿಬಿಟ್ಟರು ಇವಗೆ ನಾಡೆಲ್ಲ ಹುಡುಕಿದರು ಈಡಾರ ಕಾಣೆ ಎಂದು ಪುರಂದರದಾಸರಿಂದಲೇ ಪ್ರಶಂಸಿಸಲ್ಪಟ್ಟ ಕನಕದಾಸರು ಕವಿಯೂ ಹೌದು, ಕಲಿಯೂ ಹೌದು. ಪ್ರಸ್ತುತ ಚರ್ಚೆಯಲ್ಲಿರುವ ಆನೆಯ ನೋಡಿರಯ್ಯ, ನೀವರೆಲ್ಲರೂ ಆನಂದ ಪಡೆಯಿರಯ್ಯ ಎಂಬ ರಚನೆ ಅವರ ಬಂಡಾಯ ಪ್ರವೃತ್ತಿಯ ಧ್ವನಿಯಂತಿದೆ. ಲಂಡರಿಗೆ ಎದೆಗೊಡುವ ಪುಂಡ ಆನೆ, ಕೂಳ ಶಿಶುಪಾಲನ ಸೀಳಿದಾನೆ ಎಂಬಂತಹ ಸಾಲುಗಳು ನೀಚತನದ ವಿರುದ್ಧ ಕನಕದಾಸರು ತಳೆದಿದ್ದ ನಿಲುವನ್ನು ಸ್ಪಷ್ಟಪಡಿಸುತ್ತವೆ. ತಮ್ಮ ಅಪಾರ ದೈವಭಕ್ತಿಯನ್ನು ಕೆಲವು ರೂಪಕಗಳ ಮೂಲಕ ಹೇಳುವ ಕನಕದಾಸರು ಡಾಂಬಿಕ ಭಕ್ತಿಯ ಮುಸುಕನ್ನು ಕಿತ್ತೆಸೆಯಲು ಹಿಂಜರಿಯುವುದಿಲ್ಲ. ಕುಜನರೆಲ್ಲರೂ ವರ್ಜಿಸಿದಾನೆ ಎನ್ನುತ್ತ ತಮ್ಮ ಮನದ ಇಂಗಿತ ಏನಿದೆ ಎಂಬುದನ್ನು ತಿಳಿಸಲು ಮರೆಯುವುದಿಲ್ಲ. ಹರಿಯ ಮಹಿಮೆಯನ್ನು ಆನೆಯ ಸಂಕೇತದ ಮೂಲಕ ವರ್ಣಿಸುವ ಅವರು ಅದಕ್ಕೆ ಪೂರಕವಾಗಿ ಕೆಲವು ಪೌರಾಣಿಕ ಸನ್ನಿವೇಶಗಳನ್ನು ಸಾಂದರ್ಭಿಕವಾಗಿ ಬಳಸಿಕೊಂಡಿದ್ದಾರೆ. ಪಾಂಡುರಾಜ ಮತ್ತು ಪಾಂಡವರು, ವಿದುರ, ಶಿಶುಪಾಲರಂತಹ ಪಾತ್ರಗಳು ಆನೆಯ ಕರುಣೆ ಮತ್ತು ಕಾಲ್ತುಳಿತಕ್ಕೆ ಒಳಗಾಗುವುದು ತಮ್ಮ ಗುಣದೋಷಗಳಿಂದಾಗಿ. ಅದಲ್ಲದೆ ದೈವಸಂಕಲ್ಪವೂ ಅವರವರ ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ಪ್ರಾಪ್ತವಾಗುತ್ತದೆ. ಅಂತಿಮವಾಗಿ ದೈವ ಒಲಿಯುವುದು ಅವರವರ ಸತ್ಕಾರ್ಯಗಳಿಂದಾಗಿ ಮಾತ್ರ ಎಂಬ ಸತ್ಯವನ್ನು ಹೇಳಲು ಕನಕದಾಸರು ವಿವಿಧ ಪ್ರಸಂಗಗಳನ್ನು ಇಲ್ಲಿ ಬಳಸಿಕೊಂಡಿದ್ದಾರೆ. ಹಿಂಡು ಗೋವಳರೊಳು ಹಿರಿಯರ ಕಳೆಯದಾನೆ ಎಂಬ ಸಾಲು ದೇಶೀ ಭಾಷೆಯ ಸವಿಯನ್ನು ಉಣಬಡಿಸುತ್ತದೆ. ಕನಕದಾಸರು ಪುರಾಣ ಪಾತ್ರಗಳನ್ನು ಹೆಕ್ಕಿ ತೆಗೆದಂತೆ ಪುರಜನರನ್ನು ಹೊಕ್ಕು ನೋಡಿದ್ದರು ಎಂಬುದು ಸರ್ವವಿದಿತ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎಂಬ ಗೀತೆ ಇದನ್ನು ಪುಷ್ಟೀಕರಿಸುತ್ತದೆ. ಸಮಾಜವನ್ನು ಎಚ್ಚರಿಸುವ ಇಂತಹ ಕೃತಿಗಳು ಜಾನಪದ ಧಾಟಿಯಿಂದಾಗಿ ಮನಸ್ಸಿಗೆ ಹತ್ತಿರವಾಗುತ್ತವೆ. ಬಾಲಕನ ನುಡಿ ಕೇಳಿ ಖಳನ ಸೀಳಿದಾನೆ ಎನ್ನುವಾಗ ಸಂಕಷ್ಟದಲ್ಲಿರುವವರನ್ನು ಸಂರಕ್ಷಿಸುವ ಅಗತ್ಯತೆಯನ್ನು ಪ್ರತಿಪಾದಿಸುವ ರೀತಿ ಕಂಡುಬರುತ್ತದೆ. ತಲ್ಲಣಿಸಿದರು ಕಂಡ ತಾಳುಮನೆಮೆ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಎಂಬ ಮಾತಂತೂ ನೊಂದವರನ್ನು ಸಂತೈಸುವ ಧಾಟಿಯಿಂದಷ್ಟೇ ಅಲ್ಲ, ಆಶಾಭಾವನೆಯ ಪರಾಕಾಷ್ಠೆಯಿಂದ ಹೊಸ ಬೆಳಕನ್ನು ತೋರಿಸುತ್ತದೆ. ಆನೆಯ ನೋಡಿರಯ್ಯ ಗೀತೆಯು ಅಪ್ಪಟ ಹರಿಭಕ್ತಿಯ ಸ್ತುತಿಯಾಗಿದೆ. ಇಲ್ಲಿ ಯಾವುದೇ ಮತತತ್ವ ಪ್ರತಿಪಾದನೆ ಕಾಣುವುದಿಲ್ಲ. ಯಾವುದೇ ಮತದ ತಿರಸ್ಕಾರವಾಗಲಿ, ದೈವಪಂಥದ ಬಹಿಷ್ಕಾರವಾಗಲಿ ಇಲ್ಲವೇ ಇಲ್ಲ. ಕೇವಲ ಒಳಿತು ಕೆಡುಕುಗಳ ತುಲನಾತ್ಮಕ ಶೋಧನೆ ಇದೆ ಎನ್ನಬಹುದು. ಆತ್ಮಸಾಕ್ಷಾತ್ಕಾರ ಎಂಬುದು ಹರಿಭಕ್ತಿ ಚಾಲಿತ ಎಂಬ ಸಮರ್ಪಣಾ ಭಾವವನ್ನು ಇಲ್ಲಿ ಕಾಣಬಹುದಾಗಿದೆ. ಕನಕದಾಸರು ಕೆಳವರ್ಗದಿಂದ ಬಂದು ಜಾತಿ ತಾರತಮ್ಯದ ನೋವನ್ನುಂಡು ತಮ್ಮ ಭಕ್ತಿಬಲದಿಂದಲೇ ಸಾಧನೆಯ ಉತ್ತಂಗಕ್ಕೇರಿ ದಾಸಶ್ರೇಷ್ಠರಾದದ್ದು ದೈವಕೃಪೆಯಿಂದ ಎಂಬುದು ಸ್ವತಃ ಅವರ ನಂಬಿಕೆ. ಹಾಗೆಂದೇ ಕನಕದಾಸರದ್ದು ಪುರಂದರದಾಸರಿಗಿಂತಲೂ ಹೆಚ್ಚು ಸ್ವತಂತ್ರವಾದ ವಿಮರ್ಶನ ಧೈರ್ಯ ಎಂದು ರಂಶ್ರೀ ಮುಗುಳಿಯವರು ತಮ್ಮ ವಿಮರ್ಶೆಯ ವೃತ್ತದಲ್ಲಿ ಹೇಳಿದ್ದಾರೆ. ಅಜಪಿತ ಕಾಗಿನೆಲೆ ಆದಿಕೇಶವನೆ, ತ್ರಿಜಗವಲ್ಲಭ ತಾನು ಭಜಕರ ವಶವಾನೆ ಎಂದು ಹಾಡನ್ನು ಮುಗಿಸಿದ ದಾಸವರೇಣ್ಣರು ದೈವಕ್ಕೆ ಶರಣಾಗುವುದೇ ಮುಕ್ತಿಯ ಮಾರ್ಗವೆಂಬ ಖಚಿತ ನಿಲುವಿಗೆ ಬಂದು ನಿಲ್ಲುತ್ತಾರೆ. ಅದು ಒಲಿದ ಆನೆ, ವರಸಿದಾನೆ, ಸೀಳಿದಾನೆ, ಸಲಹಿದಾನೆ ಏನೇ ಆಗಿದ್ದರೂ ಅದು ಅಂತಿಮವಾಗಿ ಭಜಕರ ವಶವಾನೆ, ಭಕ್ತಿಯ ವಶದಲ್ಲಿ ಬಂದು ನೆಲೆ ನಿಲ್ಲುವಾನೆ. ದೇವರೂ ಭಕ್ತಿಗೆ ವಶವಾಗಲು ಇಚ್ಛಿಸುತ್ತಾನೆ. ಹಾಗೆ ನೋಡಿದರೆ ಅವನು ಮಣಿಯುವುದು ನಿಷ್ಕಾಮ ಭಕ್ತಿಗೆ ಮಾತ್ರ. ಆತ ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲಸಂಗಮ ದೇವ. ಕನಕನದ್ದು ಅನನ್ಯ ಶರಣಾಗತಿಯ ದೈವ ಶ್ರದ್ಧೆಯಾದಂತೆ ಕಠಿಣ ನಿಲುವಿನ ಸಾಮಾಜಿಕ ಬದ್ಧತೆಯೂ ಆಗಿದೆ. ಆ ಎರಡೂ ಭಾವಗಳು ಈ

0: ವ್ಯಕ್ತಿಯಲ್ಲಿ ಜೀವ ಪಡೆದಿವೆ ಎಂದು ಹೇಳಬಹುದು. ಆನೆಯ ನೋಡಿರಯ್ಯ ಗೀತೆಯಲ್ಲಿನ ಕಾವ್ಯಾತ್ಮಕ ಅಂಶಗಳ ಬಗ್ಗೆ ಲಕ್ಷಿಸುವುದು ಉಚಿತವೆನಿಸುತ್ತದೆ. ಪ್ರಾಸ, ಅನುಪ್ರಾಸ, ಕಾವ್ಯ ಪರಿಕರಗಳ ಸಂಯೋಜನೆ, ಶಬ್ದ ಜೋಡಣೆ ಎಲ್ಲವೂ ಅಚ್ಚುಕಟ್ಟಾಗಿವೆ. ಇದು ಸಂಗೀತವನ್ನು ಆಶ್ರಯಿಸುವ ಭಾಗವತ ಸಂಪ್ರದಾಯದ ಮುಂದುವರೆದ ಕಾವ್ಯರಚನೆಯಾಗಿದೆ.
1: ಕನಕದೀಪ ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಸರಣಿಯನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಪ್ರಸ್ತುತಿ ಶರಣಬಸವ ಚೋಳೀನ್ ಹಾಗೂ ಸುರೇಖಾ ಸುರೇಶ್. ಪ್ರಸ್ತುತಿ ನೆರವು
2: ತ್ರಿವೇಣಿ ಬೆಟಗೇರಿ.
1: ಸಹಕಾರ ಕನಕ ಅಧ್ಯಯನ ಪೀಠದ ಸಂಯೋಜಕರಾದ ಡಾಕ್ಟರ್ ಹನುಮಗೌಡ ಸಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
4: ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾರೆ ಧಾರವಾಡ ಕಲ್ಯಾಣ ನಗರದ ಶ್ರೀಮತಿ ರತ್ನಮ್ಮ ಬಸವರಾಜ್ ಮಾಳಿಗೇರ್.
1: ಮತ್ತೆ ಮುಂದಿನ ವಾರ ಕಾರ್ಯಕ್ರಮ ಕನಕದೀಪ.
5: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಹಲೋ ನಂದನ ನೇರ ಫೋನ್ ಇನ್ ಕಾರ್ಯಕ್ರಮ.
6: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಈವರೆಗೆ 60,000 ಹೆಚ್ಚು ಹೃದಯವಂತರು ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಅಂಗಾಂಗ ದಾನಕ್ಕೆ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮರುಜೀವ ನೀಡುವ ಈ ಮಹತ್ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
8: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು
9: ಅಪರಿಚಿತ ಆಪ್ನಿಂದ ಬಚಾವಾಗಿ.
10: RBI ಹೇಳುತ್ತೆ,
9: ಜಾಣರಾಗಿರಿ, ಜಾಗರೂಕರಾಗಿರಿ.
11: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು. ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
12: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
5: ಹಲೋ ನಂದನಾ ನೇರ ಫೋನ್ ಇನ್ ಕಾರ್ಯಕ್ರಮ.

0: ಹಲೋ ನಂದನಾ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ಪ್ರೀತಿಯ ಆತ್ಮೀಯ ಸ್ವಾಗತ. ಇವತ್ತು ನಿಮ್ಮ ಜೊತೆಯಾಗಿರೋದು ನಾನು ಅಪೂರ್ವ. ತಡ ಮಾಡಲಾರ್ದ ನಮ್ಮ ಮೊದಲನೇ ಕರೆ ಯಾರ್ದು ಅಂತ ಹೇಳಿ ಈಗ ನೋಡ್ಬಿಡೋಣ. ಹಲೋ
1: ಹಲೋ
0: ಹಲೋ ನಂದನಾ ಕಾರ್ಯಕ್ರಮ.
1: ನಮಸ್ತೆ,
0: ನಿಮ್ ಹೆಸರು, ಎಲ್ಲಿಂದ ಕರೆ ಮಾಡ್ಲಿಕ್ಕೆ?
1: ಹಾ,
0: ಅಂಜನಾ ಅವರು ಕರೆ ಮಾಡ್ತಾ ಇರ್ತಾರ. ಹೌದೌದು, ಹೇಳ್ರಿ ಅಂಜನಾ ಅವ್ರ, ಯಾವ ಗೀತೆ ಪ್ರಸಾರ ಮಾಡೋಣ?
1: ನನಗೆ ಇದು ಧ್ರುವತಾರ ಪಿಕ್ಚರ್ದಿಂದ ಮೋಡ ಬಾನಲ್ಲಿ ತೇಲಾಡ್ತಾ ರಾಜ್ಕುಮಾರ್ ಅವ್ರ ಹಾಡು.
0: ಧ್ರುವತಾರೆಯಿಂದ ಆಯ್ತು, ನಿಮ್ಮ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಹ್ಞೂ.

0: ದಲ್ಲಿದ್ದ ಧ್ರುವತಾರೆ ಚಿತ್ರದ ಗೀತೆಯನ್ನ ಕೇಳ್ಕೊಂಡು ಬಂದ್ವಿ. ನಮ್ಮ ಮುಂದಿನ ಕರೆ, ಹಲೋ.
1: ಹಲೋ ರೀ ಮೇಡಮ್, ನಮಸ್ಕಾರ.
0: ನಮಸ್ತೆ. ಹಲೋ ನಂದನ ಕಾರ್ಯಕ್ರಮ, ಯಾರು ಮಾತಾಡೋದು?
1: ನಾವು ಗದಗಲಿಂದ ಅಶೋಕ್ ಬಡಿಗೇರ್ ಅಂತ ಮಾತಾಡೋದು.
0: ಅಶೋಕ್ ಬಡಿಗೇರ್ ಅವರು,
1: ಹೌದ್ರಿ.
0: ಹೇಳ್ರಿ ಅಶೋಕ್ ಅವರ, ಯಾವ ಗೀತೆಗಾಗಿ ಕರೆ ಮಾಡಿದ್ರಿ ಇವತ್ತು?
1: ನಮ್ಮ ಧರ್ಮ ಸೆರೆಯದೊಳಗೆ ಮೂಕ ಹೆಚ್ಚಿ ಹಾಡುತ್ತಿದೆ.
0: ಧರ್ಮ ಸೆರೆ ಪಿಕ್ಚರ್ ನೋಡಿರಿ?
1: ಹಾ, ನೋಡಿದ್ದೇನೆ ರೀ ಮೇಡಮ್.
0: ನೋಡಿರಿ, ಕರೆ ಮಾಡ್ತಾ ಇರ್ತೀರಿ ನಮಗ?
1: ಈಗ ಭಾಳ ದಿವಸ ಆಯ್ತು, ನಾನು ಕರೆ ಸಿಕ್ಕಿದ್ರು ಮತ್ತೆ 9-10 ತಿಂಗಳು ಆತೇನ್ರಿ.
0: ಆಯ್ತು. ನಿಮ್ಮ ಪ್ರೀತಿಯ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿದಂತ ಹಾಡು ಬಂತು, ಕೇಳ್ರಿ. ಧನ್ಯವಾದ.
1: ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್.

0: ಹಲೋ ನಂದನಾ ಕಾರ್ಯಕ್ರಮವನ್ನು ಧಾರವಾಡ ಆಕಾಶವಾಣಿಯಿಂದ ಕೇಳ್ತಾ ಇದ್ದೀರಿ ಕೇಳುಗರೆ. ನೀವು ಕರೆ ಮಾಡಲು ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು 244-344-14 ಅಥವಾ 244-344-16. ನಮ್ಮ STD ಕೋಡ್ ಸಂಖ್ಯೆ 0836. ಈ ಸಂಖ್ಯೆಗೆ ನೀವು ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಬಹುದು.
1: ಆತ್ಮೀಯ ಶ್ರೋತೃಗಳೇ, ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆರ್ಆರ್ ನಗರ ಬೆಂಗಳೂರು ಇವರ ಪ್ರಾಯೋಜಕತ್ವದ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12 ಶುಕ್ರವಾರ ಮಧ್ಯಾಹ್ನ 11:00 to 12:00. ಮಂಡಿ ನೋವು, ಬೆನ್ನು ನೋವು ಹಾಗೂ ಇತರೆ ಮೂಳೆ ರೋಗಗಳಿಗೆ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೂಳೆ ತಜ್ಞರಾದ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-14 244-344-16 STD ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12 ಶುಕ್ರವಾರ ಮಧ್ಯಾಹ್ನ 11:00 to 12:00. ವಿಷಯ: ಮಂಡಿ ನೋವು, ಬೆನ್ನು ನೋವು ಹಾಗೂ ಮೂಳೆ ರೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಕರೆ ಮಾಡಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಿ.
0: ಮುಂದಿನ ಕರೆ ಯಾರದು ಅಂತ ನೋಡೋಣ. ಹಲೋ
2: ಹಲೋ
0: ಹಲೋ ನಂದನ ಕಾರ್ಯಕ್ರಮ.
2: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ಕಾರ, ನಿಮ್ಮ ಹೆಸರು?
2: ನಾವು ಎರಡಲ್ಲಿದ್ದ ನಿಂಗಪ್ಪ ಟೈಲರ್ ಅಂತಾರೆ ಮೇಡಮ್.
0: ನಿಂಗಪ್ಪ ಅವರು ಹೇಳ್ರಿ, ನಮ್ಮ ಕಾಯಂ ಕೇಳುಗರು ನೀವು.
2: ಹೌದ್ರಿ, ಕೇಳ್ತಾರೆ.
0: ಹೇಳ್ರಿ, ಯಾವ ಗೀತೆ ಪ್ರಸಾರ ಮಾಡೋಣ ಇವತ್ತ?
2: ನಮಗೆ ಚಕ್ರವರ್ತಿ ಚಿತ್ರ ಮೇಡಮ್. ಈ ಉಸಿರಿಗೆ ಗಾಳಿಯು ನೀನಾಗಿರಂತ
0: ಚಕ್ರವರ್ತಿ ಚಿತ್ರದಿಂದ.
2: ಹೂನ್ರಿ ಮೇಡಮ್.
0: ಒಂದು ಮಳೆ ಬಿಲ್ಲು ಈ ಹಾಡು ಕೇಳಿಕತ್ತೀರಿ?
2: ಇಲ್ರಿ, ಈ ಉಸಿರಿಗೆ ಗಾಳಿಯು ನೀನಾಗಿರೋ ಅಂತ ಐತ್ ನೋಡ್ರಿ.
0: ನೀವು ಒಂದ್ಮೇಲೆ ಏನ್ ಹೇಳಿದ್ರೆ ನಂಗೆ ಗೊತ್ತಾಗ್ಬಿಡ್ತದ.
2: ಒಂದು ಮಳೆ ಬಿಲ್ಲು ಹಾಕ್ಬಿಡ್ರಿ ಮೇಡಮ್.
0: ಒಂದೇ ಮಳೆ ಬಿಲ್ಲು ಹಾಕೋಣ.
2: ಹ್ಞೂನ್ರಿ ಮೇಡಮ್.
0: ಇಲ್ಲ, ಮತ್ತೆ ಮಳೆ ಆಗಿದೆ ಕೇಳಿಕತ್ತೀರಾ ನೀವು?
2: ಹ್ಞೂನ್ರಿ, ಅದಾರ ನೋಡ್ರಿ,
0: ಇದ ಹಾಕೋಣ.
2: ಹ್ಞೂ
0: ಆಯ್ತು, ನಿಮ್ಮ ಪ್ರೀತಿಯ ಹಾಡು ಬಂತು ಕೇಳ್ರಿ. ಧನ್ಯವಾದ.
2: ನಮಸ್ಕಾರ ಮೇಡಮ್.

0: ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿದ್ದ ಚಕ್ರವರ್ತಿ ಚಿತ್ರದ ಗೀತೆಯೊಂದನ್ನು ನಾವು ಇದುವರೆಗೆ ಕೇಳ್ಕೊಂಡು ಬಂದ್ವಿ. ನಮ್ಮ ಮುಂದಿನ ಕರೆ, ಹಲೋ.
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ಕಾರ. ಹಲೋ, ಕರೆ ಯಾಕೋ ಕಟ್ ಆಯ್ತು. ಹಲೋ
2: ಹಲೋ ಮೇಡಮ್,
0: ನಮಸ್ಕಾರ. ಯಾರು ಮಾತಾಡಿದ್ರಿ?
2: ನಾವು ಹುಡುಕೋಪದಿಂದ ಯಲ್ಲಪ್ಪ ಓಂಕಾರ ಅಂತ.
0: ಯಲ್ಲಪ್ಪ ಅವರು ಹೇಳ್ರಿ. ಯಲ್ಲಪ್ಪ ಅವರ ಯಾವ ಗೀತೆ ಪ್ರಸಾರ ಮಾಡೋಣ ನಿಮಗಾಗಿ? ಅದರಲ್ಲಿ ಯಾವ ಹಾಡು ಬೇಕು? ಏಕೆ ಹೀಗಾಯ್ತು, ಬಿ ಆರ್ ಛಾಯಾ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದಂತ ಹಾಡು. ಆಯ್ತು, ನೀವು ಕೇಳಿದಂತ ಹಾಡನ್ನ ಪ್ರಸಾರ ಮಾಡ್ತೀವಿ. ಧನ್ಯವಾದ.

0: ಕೇಳುಗರೆ, ಈಗ ಸಮಯ 10:02:20. ನಮ್ಮ ಮುಂದಿನ ಕರೆ. ಹಲೋ
1: ಹಲೋ
0: ಹಲೋ, ನಂದನಾ ಕಾರ್ಯಕ್ರಮ.
1: ನಮಸ್ಕಾರ ಮೇಡಮ್.
0: ನಮಸ್ಕಾರ, ನಿಮ್ಮ ಹೆಸರು?
1: ನಮ್ಮ ಹೆಸರು ಅಶೋಕ್, ಬೊಂಬ್ಲೆ, ಹುಬ್ಳಿಯಿಂದ.
0: ಅಶೋಕ್ ಅವರು, ನೀವು ಕೂಡ ಕರೆ ಮಾಡ್ತಾ ಇರ್ತೀರಿ?
1: ಹೌದು ಮೇಡಮ್.
0: ಹೇಳ್ರಿ, ಯಾವ ಗೀತೆ ಕರೆ ನಿಮ್ಗ ಪ್ರಸಾರ ಮಾಡೋಣ?
1: ನಮಗೆ ಚೂರಿ ಚಿಕ್ಕಣ್ಣ.
0: ಚೂರಿ ಚಿಕ್ಕಣ್ಣದಿಂದ
1: ಸೈಕಲ್ ಮೇಲೆ ಏರಿ ಬಂತ ಅಂತ ಇದೆ ನೋಡಿ ಮೇಡಮ್.
0: ಚೂರಿ ಚಿಕ್ಕಣ್ಣದಿಂದ ಕಾರ್ಯಕ್ರಮ ಕೇಳ್ತಾ ಇದ್ರಿ?
1: ಹೌದ್ರಿ ಮೇಡಮ್, ಕೇಳ್ತಾ ಇರ್ತೇನೆ.

0: ಯಾವಾಗಲೂ ರೇಡಿಯೋ ಬಂದು ರೀ.
1: ಹೌದು, ಕೇಳ್ತಾ ಇರ್ತೀರಿ ನೀವು.
0: ಹಾ,
1: ಚೂರಿ ಚಿಕ್ಕಣ್ಣ ಯಾಕೋ ಇವತ್ ಸಿಗ್ವಲ್ತಲ್ರಿ.
0: ಹೌದ್ರಿ,
1: ಬೇರೆ ಯಾವ್ದಾದ್ರು ಕೇಳ್ರಲ್ಲ.
0: ವೀರಕೇಸರಿ.
1: ವೀರಕೇಸರಿ, ವೀರಕೇಸರಿಂದ ಯಾವ್ದು ಹಾಡು ಹಾಕೋಣ?
0: ನೆಲ್ಲು ಸರಿ ಗಾನ,
1: ಸವಿಗಾನ.
0: ನಷ್ಟ ಮಾಡಿದಾರೆ ಮೇಡಮ್.
1: ಹಾ, ಆಗಿದೆ ನಷ್ಟ. ನೀವು ಕೇಳಿದಂತ ಹಾಡನ್ನ ಪ್ರಸಾರ ಮಾಡ್ತೀವಿ. ಧನ್ಯವಾದ.
0: ಓಕೆ.

ಪ್ರೀತಿಯ ಗೆಳತಿ, ಕೇಳು ಗೆಳತಿ, ಕೇಳು ನೀ ಗೆಳತಿ, ಕೇಳೇ ಕೇಳ್ತೀನಿ, ಮತ್ಯಾಕ ಈ ವಿನಂತಿ ಅಂತಿ? ಗುರುವಾರ ಮುಂಜಾನೆ 11 ಗಂಟೆಕ್ಕ ಅಂದೆ ಗೆಳತಿ, ಗೊತ್ತದ ಏನೋ ವಿಶೇಷ ಇರಬಹುದು, ಕುತೂಹಲ ತಡಿಲಿಕ್ಕಾಗೋಲ್ತು, ಲಗೂನೇ ಹೇಳು ಗೆಳತಿ ಅಂತಿ. ಹಾ ಹಾ, ಇದ ಗುರುವಾರ ಮುಂಜಾನೆ 11 ಗಂಟೆಕ್ಕ ಕೇಳು ಗೆಳತಿ ನೇರ ಪ್ರಸಾರದೊಳಗ. ನಿನ್ನ ಬಹುದಿನದ ಬೇಡಿಕೆಯ ಮೇರೆಗೆ ಕೇಳು ಗೆಳತಿ ಗುರುವಾರ ಮುಂಜಾನೆ 11 ಗಂಟೆಕ್ಕ ನೇರ ಪ್ರಸಾರದೊಳಗ ಕೇಳ್ತೀಯಲ್ಲ ಗೆಳತಿ.

0: ಮುಂದಿನ ಶ್ರೋತೃ ಯಾರಾಗಿರ್ಬೋದು? ಹಲೋ ಹಲೋ, ನಂದನ ಕಾರ್ಯಕ್ರಮ.
1: ಹಲೋ ರೀ, ನಮಸ್ಕಾರ.
0: ನಮಸ್ಕಾರ, ಯಾರು ಮಾತಾಡೋದು?
1: ನಾವು ಬಡಬೇಕೂಡದಿಂದ ಅಶೋಕ್ ಮಾತಾಡೋದು.
0: ಅಶೋಕ್ ಅವರು?
1: ಹ್ಞೂ ರೀ.
0: ಹ್ಞೂ, ಹೇಳ್ರಿ ಅಶೋಕ್ ಅವರ, ಯಾವ ಗೀತೆ ಪ್ರಸಾರ ಮಾಡೋಣ ನಿಮಗಾಗಿ?
1: ಕವಿರತ್ನ ಕಾಳಿದಾಸ ಒಳಗಿಂದ ಪ್ರಿಯತಮ
0: ಹಾಡು ಬೇಕು.
1: ಹಾಡು ಹಚ್ಚ.
0: ಆಯ್ತು, ನೀವು ಕೇಳಿದಂತ ಹಾಡನ್ನ ಪ್ರಸಾರ ಮಾಡ್ತೀವಿ. ಧನ್ಯವಾದ ಅಶೋಕ್ ಅವರ.
1: ನಮಸ್ಕಾರ.

0: ಇದುವರೆಗೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಯುಗಳ ಧ್ವನಿಯಲ್ಲಿದ್ದ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಮುಂದಿನ ಕರೆ. ಹಲೋ.
1: ಹಲೋ, ನಾನು ತೋಪಣ್ಣ.
0: ಏನಂದ್ರಿ ನಿಮ್ಮ ಹೆಸರು?
1: ತೋಪಣ್ಣ. ತೋಪಣ್ಣ, ದಾವಣಗೆರೆ.
0: ದಾವಣಗೆರೆಯಿಂದ ಹೇಳ್ರಿ, ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ?
1: ಎಲ್ಲಾ ಕಾರ್ಯಕ್ರಮಗಳು ಕೇಳ್ತಾ ಇದ್ದೀನಿ ಮೇಡಮ್.
0: ಎಲ್ಲಾ ಕಾರ್ಯಕ್ರಮ. ಹೆಂಗ್ ಕೇಳ್ತೀರಿ? ನ್ಯೂಸ್ ಆನ್ ಏರ್ ಆಪ್ ಅಲ್ಲಿ ಕೇಳ್ತಿರೋ, ರೇಡಿಯೋ ಸೆಟ್ ಅಲ್ಲಿ ಕೇಳ್ತಿರೋ?
1: ನಮ್ದು ಪ್ರಿಪೇಯ್ಡ್ ಸೆಟ್ ಇರೋದು ನಮ್ದು.
0: ಆಯ್ತು, ಸಂತೋಷ. ಯಾವ ಗೀತೆ ಕರೆ ನೀವತ್ತು ಪ್ರಸಾರ ಮಾಡೋಣ?
1: ಬಹದ್ದೂರ್ ಗಂಡಿಯಿಂದ ರಾಜ್ಕುಮಾರ್ ಹೇಳೋದು ಮಾನವನಾಗವೆ.
0: ಬಹದ್ದೂರ್ ಗಂಡಿನಿಂದ ಆ ಹಾಡು ಬೇಕು. ಆಯ್ತು, ನೀವು ಕೇಳಿದಂತ ಹಾಡನ್ನ ಪ್ರಸಾರ ಮಾಡ್ತೀವಿ. ಧನ್ಯವಾದ.
1: ಥ್ಯಾಂಕ್ಸ್ ಮೇಡಮ್.
0: ಧನ್ಯವಾದ.

0: ಹಲೋ ನಂದನ ಕಾರ್ಯಕ್ರಮ.
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಿಮ್ಮ ಹೆಸರು?
1: ನಾವು ರಾಯಚೂರು ಜಿಲ್ಲೆ ಜಾಗತಿಕಲ ಗ್ರಾಮದಿಂದ ಮೇಡಮ್.
0: ನಿಮ್ಮ ಹೆಸರು?
1: ಬಸವರಾಜ್ ಪಾಟೀಲ್.
0: ಬಸವರಾಜ್ ಅವರು ಮೊದಲೇ ಸಲ ಕರೆ ಮಾಡ್ಲಿಕ್ಕೆ ಬಸವರಾಜ್ ಅವರು
1: ಮೊದಲೇ ಸಲ ಕರೆ ಮಾಡಿದ್ವಿ.
0: ಬಹಳ ದಿನಗಳಿಂದ ಪ್ರಯತ್ನ ಪಟ್ಟಮೇಲೆ ಸಿಕ್ಕದ ಅನಸ್ತದ ನಿಮ್ಗ?
1: ಈ ಕಾರ್ಯಕ್ರಮ ಪಟ್ಟಿದ್ರೆ ಮಧ್ಯಾಹ್ನ ಬರ್ತದ್ರೆ ಒಂದೂವರೆಗೆ. ಅದಕ್ಕೆ ಮಾಡಿರಿ, ಇದೇ ಫಸ್ಟ್ ಟೈಮ್ ಮಾಡಿ.
0: ಓ, ಅದಕ್ಕೆ ಮಾಡಿರಿ ಹಂಗಂದ್ರ.
1: ಅದಕ್ಕೆ ಮಾಡ್ತೀವಿ, ಯಾವಾಗ 2 ತಿಂಗಳು 3 ತಿಂಗಳು ಮಾಡ್ತೀವಿ.
0: ಆಯ್ತು, ಯಾವ ಗೀತೆ ಪ್ರಸಾರ ಮಾಡೋಣ ಇವತ್ತು?
1: ಗಾಂಧಿನಗರದಿಂದ ಬೇಕಾಯ್ತು.
0: ಗಾಂಧಿನಗರದಿಂದ?
1: ಕಾರಣದ ಊರಲ್ಲಿ ನೀ ಕುಳಿತಿರುವೆ.
0: ಹಳೆ ಹಾಡು ಬಹಳ ಇಷ್ಟ ಕಾಣಿಸ್ತದೆ ಬಸವರಾಜ್ ಅವರಿಗೆ.
1: ಹಳೆ ಹಾಡು ಮೇಡಮ್, ಈಗಲಾಗತ್ತೆ. ನಾವು 71 ಹತ್ರ ಹೇಳಿಕ್ಕಾಯ್ತು ಮೇಡಮ್. ಹತ್ತೊಂಬತ್ತು 71 ಹತ್ರ ಹೇಳಿಬೇಕು ನೋಡ್ರಿ.
0: ಆಯ್ತು, ಹಿಂಗ ರೇಡಿಯೋನ ಕೇಳ್ತಾ ಇರಿ ಅಂತ ಹೇಳ್ತಾ ನೀವು ಕೇಳಿದಂತ ಹಾಡನ್ನ ಪ್ರಸಾರ ಮಾಡ್ತೀವಿ. ಧನ್ಯವಾದ.
1: ನಮಸ್ಕಾರ ಮೇಡಮ್.

0: ಮುಂದಿನ ಕರೆ.
1: ಹಲೋ
0: ಹಲೋ, ನಮಸ್ತೆ, ಯಾರು ಮಾತಾಡೋದು, ನಿಮ್ಮ ಹೆಸರು?
1: ನಮಸ್ತೆ, ಬಾಗಲಕೋಟೆಯಿಂದ
0: ಹಲೋ ಹಲೋ, ಬಾಗಲಕೋಟೆಯಿಂದ ಅಂತ ಅಷ್ಟೇ ಕೇಳಿಸ್ತು, ಮುಂದಿನ ಕೇಳಿಸ್ಲಿಲ್ಲ. ಹಲೋ
2: ಹಲೋ ಮೇಡಮ್.
0: ಹಲೋ ಹಲೋ, ನಂದನ ಕಾರ್ಯಕ್ರಮ, ನಿಮ್ಮ ಹೆಸರು?
2: ನಾವು ಹುಬ್ಬಳ್ಳಿಯಿಂದ ದೀಕ್ಷಾ ಮೇಡಮ್.
0: ದೀಕ್ಷಾ ಅವರು ಹುಬ್ಬಳ್ಳಿಯಿಂದ?
2: ಹಾಂ ಮೇಡಮ್.
0: ಹೇಳ್ರಿ ದೀಕ್ಷಾ ಅವರ, ಯಾವ ಗೀತೆಗಾಗಿ ಕರೆ ಮಾಡಿದ್ರಿ?
2: ನಮ್ಮ ರಣದಿನ ಅಂತ ಮೇಡಮ್.
0: ಹ್ಮ್,
2: ಲೋಕವೇ ಹೇಳಿದ ಮಾತು ಈ ಹಾಡು ಬೇಕಾಗಿತ್ತು.
0: ಈ ಹಾಡು ಬೇಕಾಗಿತ್ತು.
2: ಹಾಂ ಮೇಡಮ್.
0: ಕಾರ್ಯಕ್ರಮ ಕೇಳ್ತಾ ಇದ್ರಿ?
2: ಹಾಂ ಮೇಡಮ್, ಎಲ್ಲ ಕೇಳ್ತೇವೆ ಮೇಡಮ್.
0: ಹ್ಮ್. ಇದರಲ್ಲಿ ಯಾವ ಗೀತೆ ಅಂದ್ರೆ ಲೋಕವೇ ಹೇಳಿದ ಮಾತಿದು?
2: ಹಾ ಹಾ ಮೇಡಮ್.
0: ಸ್ಟಾರ್ಟಿಂಗ್ ಲೈನ್ ಹೇಳ್ಬೋದಾ?
2: ಸ್ಟಾರ್ಟಿಂಗ್ ಲೈನ್ ಏನೈತೆ? ಅದ್ರ ಲೋಕವೇ ಹೇಳಿದ ಮಾತಿದೆ ಐತ್ ಮೇಡಮ್.
0: ಹಂಗದನ? ಅದ್ಯಾಕೋ ಸಿಗ್ಬಲ್ತಲ್ರಿ.
2: ಸಿಗ್ಬಲ್ತು ಮೇಡಮ್.
0: ಹ್ಮ್. ಲೋಕವೇ ಹೇಳಿದ ಬಾಬಾರು ರಣಧೀರ ಆದದ, ಆಮೇಲೆ
2: ಅದನ್ನ ಹಾಕ್ ಮೇಡಮ್.
0: ಇದ ಹಾಕೋಣ. ಆಯ್ತು, ನಿಮ್ಮ ಹಾಡು ಪ್ರಸಾರ ಮಾಡ್ತೀವಿ ದೀಕ್ಷಾ ಅವರ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು ಮೇಡಮ್.

0: ಹಲೋ ನಂದನಾ, ನೇರ ಫೋನಿನ್ ಕಾರ್ಯಕ್ರಮ ಇಷ್ಟೊತ್ತು ಪ್ರಸಾರವಾಯಿತು. ಕರೆ ಮಾಡಿದ ನಮ್ಮೆಲ್ಲ ಶ್ರೋತೃಗಳಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ನೀಡಿದವರು ಎಂಕೆ ಬೈಜು ಹಾಗೂ ಚಂದ್ರಕಾಂತ್ ನೇಕಾರ್. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಭಾವಗೀತೆಗಳ ಕಾರ್ಯಕ್ರಮ.
1: ಮೂವತ್ತೈದು ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
0: ಕಾರ್ಯಕ್ರಮದ ಮೊದಲಿಗೆ ವೆಂಕಟೇಶ್ ಗೋಡ್ಖಿಂಡಿ ಅವರು ಹಾಡಿರುವ ಡಾ ಎನ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ ಅವರ ರಚನೆ.

ಇದುವರೆಗೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಹುಲ್ಗೂರಿನ ಲಕ್ಷ್ಮವ್ವ ಮರಿಯಪ್ಪ ನಡುವಿನ್ಕೇರಿ ಹಾಗೂ ಮೇಳದವರಿಂದ ಸಂಪ್ರದಾಯದ ಪದ.

ಇದುವರೆಗೆ ಹುಲಗೂರಿನ ಲಕ್ಷ್ಮವ್ವ ಮರಿಯಪ್ಪ ನಡುವಿನಕೇರಿ ಹಾಗೂ ಮೇಳದವರಿಂದ ಸಂಪ್ರದಾಯದ ಪದ ಕೇಳಿದಿರಿ. ಈಗ ಸವದತ್ತಿ ತಾಲೂಕು ಕಟರಾಳದ ಪುಂಡಲೀಕ್ ಸಿದ್ದಪ್ಪ ಕಳ್ಳಿಮನಿ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದ.

0: ಇದುವರೆಗೆ ಸವದತ್ತಿ ತಾಲೂಕು ಕಟ್ಟರಾಳದ ಪುಂಡಲೀಕ್ ಸಿದ್ದಪ್ಪ ಕಳ್ಳಿಮನಿ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದ ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಕಾರ್ಯಕ್ರಮ ಕೇಳು ಗೆಳತಿ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.

0: ನೋಡು, ನಮ್ಮ ಶ್ರೋತೃಗಳ ಜೊತೆಗೆ ಸ್ಪಂದಿಸು ಅಂತ ಹೇಳಿದ್ರೆ ನೀ ಚಂದನ್ ಹಾಡು ಹಾಡ್ಕೋ ಕೂತಿಯಲ್ಲ ಮಂಜುಳ.
1: ಈ ಹಾಡು ಕೇಳುದ್ರೊಳಗೂ ಒಂದು ಸ್ಪಂದನೆ ಅದ ನೋಡ್ ಮಾಯ.
0: ಖರೆ ಅದ. ಎಲ್ಲಕ್ಕಿಂತ ಮುಂಚೆ ನಮ್ ಗೆಳತಿಯರಿಗೆ ಹೇಳೋಣ ನಮಸ್ಕಾರ.
1: ನೋಡು.

0: ಮಾಯಾ, ಇವತ್ತು ನನಗೆ ಭಾಳ ಒಂದು ಇಂಪಾರ್ಟೆಂಟ್ ವಿಷಯ ನಿನ್ ಜೊತೆಗೆ ಮಾತಾಡೋದು. ನಿನ್ ಜೊತೆಗೆ ಅಂತಂದ್ರೆ ನೀನು ಒಬ್ಬಾಕಿ ಜೊತೆ ಅಂತ ಅನ್ಕೋಬೇಡ,
1: ನನ್ನ ಗೆಳತಿಯರ ಹಿಂಡಿನೊಂದಿಗೆ.
0: ಎಲ್ಲ ಗೆಳತಿಯರ ಗಿಳಿ ಹಿಂಡಿನೊಂದಿಗೆ ನಂಗೆ ಮಾತಾಡೋ ವಿಷಯ ಅದ. ಏನಂತಂದ್ರ, ಮನಿ ಅಂತಂದ್ರ ಕುವೆಂಪು ಅವರು ಒಂದು ಕವನನ ಬರೆದಾರ, ಮನಿ ಅಂದ್ರೆ ಹೆಂಗಿರ್ತದ ಅಂತ ಹೇಳಿ. ಅಂದ್ರ ಅಜ್ಜ ಕಟ್ಟಿದ ಮನೆ, ಅಜ್ಜಿ ಅಡಿಗೆ ಮಾಡಿ ಬೆಳೆಸಿದ ಮನೆ, ಮಕ್ಕಳು ಕೂಡಿ ಆಡಿದ ಮನೆ, ಅಜ್ಜಿ ತಾತ ಚಿಕ್ಕಪ್ಪ ದೊಡ್ಡಪ್ಪ ಅತ್ತೆ ಮಾವ ಬೆಳೆದ ಮನೆ. ಅಂದ್ರ ಇದು ಕವನ ಓದ್ತಾ ಓದ್ತಾ ನಮಗ ಒಂದು ಕೂಡು ಕುಟುಂಬದ ಕಲ್ಪನೆ ಕೊಡ್ತಾರೆ. ಆದ್ರೆ ಇವತ್ತು ಎಲ್ಲಿವ ಕೂಡು ಕುಟುಂಬ?
1: ಹೌದು, ಬರೇ ತಂದೆ ತಾಯಿ ಎರಡು ಮಕ್ಕಳು ಇದ್ರ ಬಹಳ ದೊಡ್ಡದು. ಯಾಕಂದ್ರ ಮಕ್ಕಳು ಕೂಡ ಈಗ ಬೇರೆ ಕಡೆ ಕಲೀಲಿಕ್ಕೆ ಹೋಗ್ಬಿಟ್ಟಿರ್ತಾರೆ ಮಂಜುಳ.
0: ಹೌದು, ಆಮೇಲೆ ಅದ್ರ ಜೊತೆಗೆ ಈಗ ಏನಾಗಿದೆ ಅಂದ್ರೆ ಮನೆಗೆ ಒಂದು ಎರಡು ಮಕ್ಕಳು ಇರೋದ್ರಿಂದ ಆ ಮಕ್ಕಳಿಗೆ ನಾವು ಓದ್ರಿ ಚಲೋ ಮಾಡ್ರಿ ಅಂತ ಹೇಳಿ ನಾವ ಓದಿಸಿ ಕಲಿಸಿ ಹೆಚ್ಚಿನ ವ್ಯಾಸಂಗಕ್ಕಾಗಿ ವಿದೇಶಗಳಿಗೆ ಅಲ್ಲೇ ಇಲ್ಲೇ ಕಳಿಸ್ಬಿಟ್ಟಿರ್ತೀವಿ. ಹಂಗಾಗಿ ಏನಾಗಿರ್ತದ, ಮನೆಯೊಳಗೆ ಪಾಪ ಅಜ್ಜ ಅಜ್ಜಿ ಇಬ್ಬರೇ ಇರೋದು ಅನಿವಾರ್ಯ ಇರ್ತದ. ಇನ್ನು ಕೆಲವು ಮನೆಯೊಳಗ ಇರ್ತಾರ ಮನೆ ಜನ, ಆದ್ರೆ ಅವರಿಗೆ ಹಿರಿಯರ ಬಗ್ಗೆ ಬಹಳ ತಾತ್ಸಾರ ಇರ್ತದೆ,
1: ಗೌರವ ಇರುವುದಿಲ್ಲ ಅಂತ. ಇದು ಬಹಳ ಮುಖ್ಯವಾದ ವಿಷಯ. ನಮ್ಮ ತಂದೆ ತಾಯಿ, ನಮ್ಮ ಅಜ್ಜ ಅಜ್ಜಿ ನಮ್ಮ ಜೀವನದೊಳಗ ಎಷ್ಟು ಪ್ರಮುಖ ಪಾತ್ರವನ್ನ ವಹಿಸ್ತಾರ. ಆಮೇಲೆ ನೀ ನೆನಪು ಮಾಡ್ಕೊಂಡ್ರ ಅಜ್ಜ ಅಜ್ಜಿ ಹೇಳುವಂತಹ ಕಥೆಗಳು ಇವತ್ ನೀ ಎಷ್ಟು ದೊಡ್ಡಾಕಿ ಆದ್ರೂ ಕೂಡ ಅವ್ನು ನೆನಪಿಗೆ ಬರ್ತಾವ ನೋಡಿ.
0: ಹೌದು, ಮತ್ತೆ ಅದಕ್ಕಿಂತ ಮುಖ್ಯ ಮಕ್ಕಳಲ್ಲಿಯ ಒಂದು ಸಂಸ್ಕಾರ, ಮನೆಯ ಪದ್ಧತಿಯ ಆಚರಣೆ ವಿಚಾರ ಎಲ್ಲವನ್ನೂ ಮಕ್ಕಳಿಗೆ ಮನದಟ್ಟಾಗುವಂಗ ಇಟ್ಟು ಆ ಒಂದು ಕೌಟುಂಬಿಕ ಹಿನ್ನೆಲೆಯನ್ನ ಮುಂದುವರ್ಸ್ಕೊಂಡು ಹೋಗುವಂತ ಇಷ್ಟು ಮಹತ್ವದ ಕಾರ್ಯ ಮಾಡುವಂತ ಹಿರಿಯರನ್ನ ಇವತ್ ನಾವು ಯಾಕೆ ಕಡೆಗಣಿಸ್ಲಿಕ್ಕೀವಿ?
1: ಅದು ನಮ್ಮೊಳಗಿರುವಂತಹ ಸಂಸ್ಕಾರವನ್ನ ನಾವ ಇವತ್ತು ಬೆಳೆಸ್ಕೋಬೇಕಾಗ್ಯದ. ನಾವು ನಮ್ಮ ಮಕ್ಕಳಿಗೆ ತಿಳಿ ಹೇಳಬೇಕಾಗ್ಯದ ಮಂಜುಳ, ಈಗ ಅಜ್ಜಾಜಿಯ ಪಾತ್ರ ಏನು ಅಂತ. ಅಜ್ಜಾಜಿ ತೋರಿಸುವಂತಹ ಅಂತಃಕರಣವನ್ನ ಅವರು ಮನಗಂಡು ಅದಕ್ಕೆ ಪ್ರತಿಕ್ರಿಯೆ ತೋರಿಸಿದ್ರ, ಪ್ರತಿಸ್ಪಂದನೆ ತೋರಿಸಿದ್ರ, ಅದು ಬಹಳ ಖುಷಿ ಅನಿಸುವಂತಹ ವಿಚಾರ.
0: ಇವತ್ತು ನೋಡ್ತಿ ಇಲ್ಲೋ ನೀನು, ಮೊದ್ಲೇಕೆಲ್ಲ ನಮ್ಮಂತ ಸಣ್ಣ ಸಣ್ಣ ಊರು, ನಮ್ದು ಜಿಲ್ಲಾ ಪ್ರದೇಶ ಆದ್ರೂ ಕೂಡ ನಾನು ಊರಿನ ಮಟ್ಟಿಗೆ ಸಣ್ಣ ಊರು ಅಂತಾನ ಹೇಳ್ತೀನಿ. ಇಲ್ಲೆಲ್ಲ ವೃದ್ಧಾಶ್ರಮ ಸಂಸ್ಕೃತಿನ ಇರಲಿಲ್ಲ.
1: ಖರೆಯದ ಖರೆಯದ.
0: ಆದ್ರೆ ಇವತ್ ನೋಡಿದ್ರ ವೃದ್ಧಾಶ್ರಮ ಸಂಸ್ಕೃತಿ ಬೆಳಿಲಿಕ್ಕದ
1: ಇಲ್ಲೇ ಅಲ್ಲೇ ಎಲ್ಲಾ ಕಡೆ ವೃದ್ಧಾಶ್ರಮ.
0: ಮತ್ತ ಮನ್ಯಾಗ ಹೊಂದಾಣಿಕೆ ಆಗ್ಲಿಲ್ಲ ಅಂದ್ರ ಹೋಗ್ಬಿಡ್ರಿ ವೃದ್ಧಾಶ್ರಮದಾಗ ಇರ್ರಿ ಅಂತ ಹೇಳುವಂತ ಕರ್ಣ ಕಠೋರವಾದ ಮಾತುಗಳನ್ನ ನಾವು ಕೇಳಿಕತ್ತೀವಿ. ಇದ್ರ ಬಗ್ಗೆ ಯಾಕೋ ಬಹಳ ಖೇದ ಅನ್ಸದ್.
1: ಖರೆಯದ, ಕಣ್ಣಾಗ ನೀರ್ ಬರ್ತಾವ ಕೇಳಿದಾಗ. ಬಹಳ ನೋವಿನ ಸಂಗತಿ ಇದು. ಈಗ ನಾವೆಲ್ಲರೂ ಇದ್ರ ಬಗ್ಗೆ ಯೋಚನೆ ಮಾಡುವಂತಹ ಸಂದರ್ಭ ಅದ. ಈಗ ನಮಗೆ ಒಂದ್ ರೀತಿ ನನ್ಗೇನ ಅನಿಸ್ತು ಗೊತ್ತನ, ನಮ್ ತಂದೆ ತಾಯಿ ನಮ್ಮ ಅಜ್ಜ ಅಜ್ಜಿ ಅಂದ್ರೆ ಒಂದ್ ರೀತಿಯ ಆಸ್ತಿ ನಮಗ.
0: ಹೌದು,
1: ಅವರು ಹೇಳಿಕೊಡುವಂತಹ ಒಂದು ಸಂಸ್ಕಾರ, ಅವರು ಕಟ್ಟಿಕೊಡುವಂತಹ ಸಂಸ್ಕೃತಿ ಏನದಲ್ಲ, ಅದು ಪೀಳಿಗೆ ಪೀಳಿಗೆ ತನಕ ಬರ್ತದ. ನನಗ ನನ್ನ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಮುಂದುವರಿತದ. ಹಂಗನ ಹಂಗ ನಾವು ಅದನ್ನ ಅರಿತುಕೋಬೇಕು. ಅವ್ರು ಕೊಡುವಂತಹ ಸಂಸ್ಕೃತಿ ಎಷ್ಟು ದೊಡ್ಡದು. ನನಗೆ ಯಾಕೆ ಗೊತ್ತಾಗ್ತದ ಅಂತಂದ್ರೆ, ಈಗ ನಮ್ಮ ತಾಯಿ ಹೇಳಿಕೊಡುವಂತಹ ಒಂದು ಹಾಡಾಗಲಿ, ಒಂದು ದೇವ್ರನ ಭಜನೆ ಆಗಲಿ, ನಮ್ಮ ತಾಯಿ ಹೇಳೋದು ನಮ್ಮ ತಾಯಿ ಹೇಳ್ಕೊಟ್ಟಾರ ಅಂತ. ನಮ್ಮ ತಾಯಿಗೆ ಅವ್ರ ತಾಯಿ ಹೇಳ್ಕೊಟ್ಟಾರ. ಇದು ನೋಡು ಹೆಂಗೆ ತಲೆಯಿಂದ ತಲೆಗೆ ಹೆಂಗೆ ಹರಿದು ಬರ್ತದಲ್ಲ, ಅದು ಮುಂದುವರ್ಕೊಂಡು ಹೋಗಬೇಕು. ಅದ ನಮ್ಮ ದೇಶದ ಸಂಸ್ಕೃತಿಯನ್ನು ಮುಂದುವರಿಸುವಂಥದ್ದು.
0: ನಾನು ಹಿಂಗೆ ಇನ್ನೊಂದು ಹೇಳಿ, ಈಗ ನೀನು ನಾನು ಇಬ್ರು ಉದ್ಯೋಗಸ್ಥ ಮಹಿಳೆಯರು, ಈಗ ನಮ್ಮ ಮನೆಯೊಳಗ ಯಾರು ಹಿರಿಯರು ಇದ್ದಿದ್ದಿಲ್ಲ ಅಂದ್ರ ನಮ್ಮ ಪರಿಸ್ಥಿತಿ ಎಷ್ಟು ಕೆಟ್ಟಿರ್ತದೆ.
1: ಓ, ಆ ವಿಷಯ ಕೇಳಿದ್ನಿ ಅಂದ್ರೆ ನಾ ಇಡೀ ಕೇಳು ಕೇಳತಿ ಮಾತಾಡ್ಬೇಕಾಗ್ತದೆ.
0: ಹೌದಿಲ್ಲ,
1: ಯಾಕಂದ್ರ ನನ್ನ ಮಕ್ಕಳು ನೋಡ್ಕೊಂಡಿದ್ದ ನಮ್ಮ ತಂದೆ ತಾಯಿ.
0: ಅದನ್ನ ಹೇಳಿಕತ್ತೀನಿ, ಈಗ ನಾವು ಬರಬೇಕು ಅಂತಂದಾಗ ನಾವು ಹೊಂಟೀನಿ, ನಾ ಕೆಲ್ಸಕ್ಕೆ ಹೊಂಟೀನಿ ಅಂತ ಅಲ್ಲಿಂದ ಬರುದು, ಇಲ್ಲಿ ನಿರಮ್ಮಳವಾಗಿ ನಾವು ಕೆಲಸ ಮಾಡಿಕೊಂಡು ಮತ್ತೆ ಮನೆಗೆ ಹೋದಾಗ ನಮ್ಮ ಕೈಗೆ ಒಂದು ಬಿಸಿ ಕಪ್ಪಿನ ಚಹಾ ಕೊಡುವಂತ ತಾಯಿಯ ಆತ್ಮೀಯತೆಗೆ ಏನಾದರೂ ಬೆಲೆ ಕಟ್ಟಲಿಕ್ಕೆ ಸಾಧ್ಯ?
1: ಖರೆಯದ ಖರೆಯದ, ಅದು ಅದಕ್ಕೊಂದು ಬೆಲೆ ಕಟ್ಟಲಿಕ್ಕೆ ಬರಂಗಿಲ್ಲ.
0: ಹಾ, ಹಂಗಿದ್ದಾಗ ಇವತ್ತು ಉದ್ಯೋಗಸ್ಥ ಮಹಿಳೆಯರಿಗಂತೂ ಮನೆಯಲ್ಲಿ ಹಿರಿಯರು ಇರೋದು ಒಂದು ವರದಾನ.
1: ಖರೆಯದ,
0: ಒಂದು ಮಕ್ಕಳಿಗೆ ನೋಡ್ಕೊಳಕ್ಕಾಗ್ಲಿ, ಮನೆ ನೋಡ್ಕೊಳಿಕ್ಕಾಗ್ಲಿ, ಇಲ್ಲ ನೀ ಅರ್ಜೆಂಟ್ನ ಕೀಲಿ ಹಾಕೊಂಡು ಮಾಡ್ಕೊಂಡು ಎಲ್ಲಿ ಏನ್ ಮರ್ತೆ ಏನ್ ಬಿಟ್ಟೆ ಓಡಿ ಬರೋದ್ರಾಗ ನೀನ್ ಒಂದ್ ತರ ಟೆನ್ಷನ್ ನಿಂದ ಅರ್ಧ ಜೀವ ಹೋಗ್ಬಿಟ್ಟು.
1: ಹೇಳ್ತೀನಿ, ಒಂದ್ ಕಾಲಕ್ಕಂತೂ ನಾನು ನೀನು ಶಿಫ್ಟ್ ನೊಳಗ್ ಕೆಲಸ ಮಾಡಿದವರು. ಮುಂಜಾನೆ ರಾತ್ರಿ ಯಾವ್ಯಾವ ವೇಳೆಕ್ ನಾವು ಹೋಗ್ತಿದ್ವಿ, ನಮ್ಮ ಮಕ್ಕಳು ಯಾವಾಗ ಎದ್ದು ಯಾವಾಗ ತಿಂದು ಹೆಂಗ್ ಬೆಳೆದ್ವು ಅನ್ನೋದು ಗೊತ್ತಾಗ್ಲಿಲ್ಲ.
0: ಹಂಗಾಗಿ ಈ ಸಮಸ್ಯೆ ನಂದು ನಿಂದು ಮಾತ್ರ ಅಲ್ಲ, ಸಾಕಷ್ಟು ಮಹಿಳೆಯರದು ಕೂಡ ಇದು ಅದ. ಆದರೆ ಇವತ್ತು ಯಾರು

0: ಈ ಕಡೆಗಣಿಸುವಂತ ಪದ್ಧತಿ ಬರ್ಲಿಕ್ಕೆ ಹತ್ತದ ಅಂದ್ರೆ ಹೊಂದಾಣಿಕೆ ಕೊರತೆನೋ ಅಥವಾ
1: ನಾವು ಮಕ್ಕಳನ್ನ ಬೆಳೆಸುವ
0: ರೀತಿನೋ, ಅದ್ರ ಬಗ್ಗೆ ನಾವು ಒಂಚೂರು ಮಾತಾಡೋಣಲ್ಲ. ನಮ್ ಗೆಳತಿಯರು ಏನ್ ಹೇಳ್ತಾರ,
1: ತಮ್ಮ ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲ್ಲ. ಹಲೋ ಗೆಳತಿಯರು ಪ್ರಯತ್ನ ಮಾಡ್ಲಿಕ್ಕತ್ತಾರ ಮಂಜುಳ, ಆದ್ರ ಯಾಕೋ ಕರೆಗಳು ಕಟ್ ಆಗ್ಲಿಕ್ಕತಾವ ಅಂತ ಅನಿಸ್ತದ. ಈಗ ನೋಡು, ಹಲೋ
2: ಹಲೋ ಮೇಡಮ್, ನಮಸ್ತೆ.
1: ನಮಸ್ತೆ,
2: ನಾ ಬಾಳಕೋಟೆ ಜಿಲ್ಲಾಯಿಂದ ರೇಣುಕಾ ಅಂತ ಹೇಳ್ರಿ.
1: ರೇಣುಕಾ, ನಮ್ಮ ಕಾಯಂ ಶ್ರೋತ್ರು ಹೇಳ್ರಿ.
2: ಹೌನ್ರಿ, ಹೌದ್ರ
0: ಕೇಳಿದ್ರೇನು ರೇಣುಕಾ?
2: ಕೇಳಿದೀವ್ರಿ ಮೇಡಮ್. ಹಿರಿಯರ್ ಅಂದ್ರ ಮನಿ ಬೇಕ್ರಿ. ಹಿರಿಯರ್ ಇದ್ದದ್ದು ಮನಿ ಅಲ್ಲ, ಗುರು ಇಲ್ಲದ ಮಠ ಅಲ್ಲ ಅಂತ ಹೇಳ್ತಾರ ನಮ್ಮಲ್ಲಿ ಹಳ್ಳಿ ಒಳಗ.
0: ಹೌದು,
2: ಹಾ, ಹಿರಿಯರಂತೂ ಬೇಕ್ರಿ. ಹಿರಿಯರ್ ಅಂದ್ರ ನಾನು ಯಾಕಂದ್ರೆ ನಮ್ಮ ಅಜ್ಜಿ ಕಳ್ಕೊಂಡಿನ್ರಿ. ನಾನು ಅಜ್ಜಿ ಇದ್ದಾಗ ನಾನು ಸ್ಕೂಲಿಗೆ ಹೋಗ್ತಿದ್ದೆ. ಅವಾಗ ಅಜ್ಜಿ ಬಿಟ್ಟು ಹೋಗ್ಬೇಕು, ಅಜ್ಜಿ ಎಲ್ಲ ಕಳ್ಸಿದ್ರು, ಮನೆಗೆ ಕೀಲಿ ಅನ್ನೋದ ಇದ್ದಿಲ್ಲ.
0: ಹೌದು ಹೌದು, ಅವಾಗೆಲ್ಲ ಹಂಗೆ ಇತ್ತು.
1: ರೇಣುಕಾ ಎಷ್ಟು ಭಾವುಕರ ಆಗ್ಬಿಟ್ರು ನೋಡು.
2: ಕೀಲಿ ಇದ್ದಂಗ ಅಂತ ಅಂತ
1: ನೋಡು ನೋಡ್ರಿ.
2: ಅವ್ರ ಹೋಗಿಂದ ನಾವ್ ಮನೆ ಕೀಲಿ ಹಾಕಿವ್ರಿ ಹೇಳ್ಬೇಕಂದ್ರೆ. ಇಲ್ಲಿ ಕಂದ್ರೆ ನಾವ್ ಹಂಗ ಬಿಟ್ಟು ಹೋಗ್ಬಿಡ್ತಿದ್ವಿ. ಅಜ್ಜಿ ಹೋಗಿಂದ ನನಗ ಅದ ಅನುಭವ ಬಾಳ ಆಗೈತಿ. ಹಿರಿಯರ್ ಬೇಕು,
1: ಹಿರಿಯರು ಬೇಕೇ ಬೇಕು ಅಂತ
2: ಇರ್ತೀವಿ. ಒಳಗ ಮುದುಕರದಾರ ಅಂದ್ರೆ ಬಾಡಿಗೆನ ಕೊಡುದಿಲ್ಲ ಅಂತ ಅಂತಾರ. ನನ್ಗ
1: ಅಂತಾರ,
2: ವಯಸ್ಸಾದವ್ರಿದ್ರ ಮತ್ ಅದ್ರಾಗ ಶಿಫ್ಟ್ ಮೇಲೆ ಮೇಲೆ ಇರ್ತಾರಲ್ರಿ ಅಂತ ಒಳಗ ಹಂಗಿದ್ದವ್ರಿಗೆ ಮೇಲೆ ಹತ್ತಾಕ ಇಳಿಯಕ್ ಲಿಫ್ಟ್ ಇರ್ಲಿಕ್ಕಂದ್ರ ಮುದುಕರನ್ ಕರ್ಕೊಂಡು ಹೋಗುದು ವಜ್ ಅಂತಾರ್ರಿ. ಈಗ
1: ಹೌದು ಹೌದು,
2: ಹಿಂಗಾಗಿ ಹಳ್ಳಿ ಒಳಗ ಬಿಡ್ತಾರ. ಪಾಪ ಅವ್ರ ನಿರ್ವಹಿಲ್ದನ ಅನಾಥ ಇದಕ್ಕ ವೃದ್ಧಾಶ್ರಮಕ್ಕ ಹೋಗ್ಲೇಬೇಕು. ಕೆಲವೊಬ್ರಂತೂ ದೇಶ ಬಿಟ್ಟು ದೇಶಕ್ ಹೋಗಿ ಪ್ರದೇಶದ ವ್ಯಾಪಾರ ಹೊಂದಾಗ ತಂದೆ ತಾಯಿನ ಮರ್ತವರು ಅದಾರ.
1: ನೋಡ್ಕೊಳಿಕ್ ಯಾರು ಇರುದಿಲ್ಲ, ಅನಿವಾರ್ಯವಾಗಿ ಅವ್ರು ವೃದ್ಧಾಶ್ರಮಕ್ಕೆ ಹೋಗಬೇಕಾಗುತ್ತೆ.
2: ಹರಿತಾರಲ್ರಿ, ಒಂದು ಗಂಡ್ಮಗ ಹೋಲ್ಕೊಂಡ್ ಮಗಳ ಲಗ್ನ ಮಾಡ್ಕೊಟ್ಟಿರ್ತಾರ, ನೋಡುವರ ಯಾರು ಅಪ್ಪ ಅಮ್ಮನ.
1: ಹೌದ್ ಹೌದ್, ಈಗ ನಾವು ಸುಶಿಕ್ಷಿತರಾಗಿ ಈ ರೀತಿಯೊಳಗ ಒಂದ್ ರೀತಿ ಅಶಿಕ್ಷಿತರಾಗ್ಲಿಕ್ಕತ್ತೀವಿ ನೋಡ್ರಿ ರೇಣುಕಾ.
2: ಅದು ಅದ್ರ ಬರಬ್ಬರಿ ಆ ಮಾತೇನ. ನಾವು ತಂದೆ ತಾಯಿ ನೋಡೋದಕ್ಕ, ಅಜ್ಜ ಅಜ್ಜಿ ನೋಡ್ಕೊಳಕ್, ಅತ್ತೆ ಮಾವ್ರ ನೋಡ್ಕೊಳಕ್ ನಾವು ಹುಚ್ಚರೀ. ಮತ್ತೆ ಅವರಂತ ಸಂಸ್ಕಾರ ನಮ್ಗೆ ಬರಂಗಿಲ್ಲ.
1: ಹರೆಯದ
2: ಅವ್ರು ಡಜನ್ ಗಂಟ್ಲೆ ಮಕ್ಕಳನ್ನ ಹಡಿದು ಎಷ್ಟೋ ಸಂಸ್ಕಾರ ಕೊಟ್ಟು ನಮ್ನೆಲ್ಲಾ ಬೆಳೆಸ್ಯಾರ ಅಂದ್ರು, ನಮಗ್ ಒಂದ್ ಎರಡ್ ಹಡಿದ್ರು ನಮ್ಗ ಅಂತ ಸಂಸ್ಕಾರ ಹೊಡಾಕೋ ಬಂದಿಲ್ಲ, ನಮಗೂ ಅಂತ ಸಂಸ್ಕಾರ ಇಲ್ಲ ಅಂತ ಅನ್ಬೇಕು ಸದ್ಯ ಪರಿಸ್ಥಿತಿ.
0: ಹೌದು ಹೌದು ಹೌದು. ಅಲ್ಲ ರೇಣುಕಾ, ಈ ನಿಟ್ಟಿನೊಳಗ ನಾವು ಯೋಚನೆ ಮಾಡೋದು ಬಹಳ ಅಗತ್ಯ ಅದ.
2: ಹೌದು ಹೌದ್ರಿ,
0: ಹೌದಿಲ್ಲ
2: ನಾವು ಒಂದೇ ಮಾತು ಏನ್ ಮಾಡ್ತಾರ ಮೇಡಮ್, ಈಗ ಎಲ್ ಕೆಜಿ ಯು ಕೆಜಿ ಮುಗ್ಲು ಪ್ರೈಮರಿಗೆ ಬೇರೆ ಕಡೆ ಮಕ್ಕಳನ್ನ ಶಾಲೆ ಕಲ್ಸಕ್ ಹಚ್ಚಿದ ಕೂಡ ಕಳ್ಳು ದೂರ ಆದಂಗ ಆಗ್ಬಿಡ್ತಾವ ಅಂತ ನನಗ ಅನಿಸ್ತೈತಿ.
1: ಅಂತಃಕರಣ ಕಡಿಮೆ ಆಗ್ಬಿಡ್ತದ ಅಂತೀರಿ.
2: ಬೇರೆ ಬೇರೆ ಕಡೆ ನಾವು ಹಾಸ್ಟೆಲ್ ನಾಗ ಇಟ್ಟು ಬರೀ ಫೋನ್ ಮಾಡಿ ವಾರಕ್ಕೊಂಬೆಟ್ಟೆ ಹೋಗಿ ಬಂದು ಮಾತಾಡೋದಕ್ಕಿಂತ ಇಲ್ಲೇ ಮುಂದೆ ಇಟ್ಟುಕೊಂಡು ಮಕ್ಕಳನ್ನ ಬೆಳೆಸಿ ಮುಂದೆ ಕಲಿಸ್ರಿ ಬ್ಯಾಡ ಅಂತಲ್ಲ. ಈ ಹೆಚ್ಚು ನಾನು ಹಾಸ್ಟೆಲ್ ಆಗಿರ್ತೀನಿ, ನೀನು ಹಾಸ್ಟೆಲ್ ಆಗಿರ್ತೀನಿ ಅಂತ ಹೇಳ್ಕೊಳ್ಳೋದು ಒಂದ್ ದೊಡ್ಡ. ಹಿಂಗಾಗಿ ಅಪ್ಪ ಅಮ್ಮನ ಮ್ಯಾಗೆ ಮುಂದ್ ಅಪ್ಪ ಅಮ್ಮನ ಮ್ಯಾಗನ ಪ್ರೀತಿ ಕಡಿಮೆ ಆದ್ರೆ ಅತ್ತೆ ಮಾವುಗಳು ಹೆಂಗ್ ನೋಡ್ಕೊಂತಾರ ಇವರೆಲ್ಲ?
0: ಹೌದ್ ಹೌದ್, ಅಂದ್ರ ಈಗ ಹಾಸ್ಟೆಲ್ ಸಂಸ್ಕೃತಿ ಮತ್ತೆ ಈ ರೆಸಿಡೆನ್ಶಿಯಲ್ ಶಾಲೆಗಳು ಅಂತ ಏನ್ ಬಂದಾವಲ್ಲ, ಇದು ಜಾಸ್ತಿ ಆಗ್ಬಿಟ್ಟದ.
2: ನಮ್ದು ಹಳ್ಳಿ ಊರು ಆದ್ರೂ ಯಾರನ್ನ ಕೇಳ್ತೀರಿ, ನನ್ ಮಗನ್ ಅಲ್ಲಿಟ್ಟಿನಿ, ನನ್ ಮಗಳ್ ಇಲ್ಲಿಟ್ಟಿನಿ ಅಂತ ಹೇಳ್ತಾರ. ಹೊರತಾಗಿ ಕಳ್ಳು ಹೋಗ್ಬಿಡ್ತಾವ ಅಂತೀನಿ ನಾನು. ಹಳ್ಳಿ ಒಳಗ ಇದ್ದಂತ ಕಳ್ಳು ಬಳ್ಳಿ ನಮ್ಮ ಹಿರಿಯರು ದೊಡ್ಡವರು ಅಪ್ಪ ಅಮ್ಮನ ಸಂಸ್ಕಾರ ಹಳ್ಳಿ ಒಳಗ ಹೋತಪ್ಪ ಅಂತ ಸಿಟಿ ಒಳಗ ಮೊದ್ಲ ಇಲ್ಲ.
1: ಮತ್ತಷ್ಟು
2: ದೂರ ಆಗ್ತೀವಿ ಸಂಬಂಧಗಳಿಂದ ಅಂತ ನನಗ ಅನಿಸ್ತೈತಿ. ಸಹಜ
0: ನಿಜವಾಗ್ಲೂ ಈಗ ಸಂಬಂಧಗಳು ಶಿಥಿಲಗೊಳ್ಳಿಕತ್ತಾವ.
2: ಹಾ,
0: ಯಾಕಂದ್ರ
2: ಅಜ್ಜ ಅಜ್ಜಿ ಕಾಕ ದೊಡ್ಡಪ್ಪ ಎಲ್ಲಾ ದೊಡ್ಡ ಕೂಡಿಸಿದ್ವಿ. ಈಗೇನ್ ಗಂಡ ಏಂತಿ ಒಬ್ಬಡ ಮಗು ಬಡ ಅಷ್ಟು ಕೀಲಿ ಹಾಕೊಂಡು ಹೋದಾರ, ಮಗ್ಳ ಮನೆಯವ್ರು ಯಾರಾದ್ರ ಸೇತ್ ನೋಡ್ತಿರೋದಿಲ್ಲ. ಹಂಗಾಗಿ ಇರ್ತೈತಿ, ಮಕ್ಕಳು ಹಾಸ್ಟೆಲ್ ಆಗಿರ್ತಾರ, ಗಂಡ ಹತ್ರ ದುಡಿಯಕ್ ಹೋಕೊಂಡು ಹೆಂಡತಿ ಹೊತ್ತು ದುಡಿಯಕ್ ಹೋಗ್ಬಿಡ್ತಾಳ. ಹೋದ ಕೂಡಲೇ ನಮ್ಮ ಮನೆಯೊಳಗೆ ಯಾರು ಇರಂಗಿಲ್ಲ, ಅವ್ರ ಬಂದ್ ಕಾತಕದಿಂದ ನೋಡೋದು. ಈಗ ಎಲ್ಲಿ ಏನಾಗತ್ತ ಗೊತ್ತಿಲ್ಲ, ಮಗ್ ಯಾರದ್ರ ಅನ್ನೋದು ಗೊತ್ತಿರಂಗಿಲ್ಲ.
1: ನಾವೆಲ್ಲರೂ ವಿಚಾರ ಮಾಡುವಂತದ ಇದು ವಿಷಯ ನೋಡ್ರಿ ರೇಣುಕಾ.
2: ಸಂಬಂಧಗಳನ್ನ ನಾವು ಮತ್ತಷ್ಟು ಕಡ್ಕೊಳಕತ್ತೀವಿ, ಮತ್ತಷ್ಟು ದೂರ ಆಗಕತ್ತೀವಿ ಒಬ್ಬರಿಗೆ.
1: ಅದಕ್ಕ ಹುಟ್ಟಿದಾಗಿಂದ ಮಕ್ಕಳಿಗೆ ಆ ಸಂಸ್ಕೃತಿಯನ್ನ ನಾವು ಬಿಂಬಿಸಬೇಕು ಅಂತ.
2: ಮೂರು ಕುಟುಂಬದೊಳಗ ಹೆಚ್ಚಿತ್ತು, ದೊಡ್ಡಪ್ಪ ಕಾಕ ದೊಡ್ಡಮ್ಮ ಕಾಕು ಅನ್ನೋದೆಲ್ಲ ಇತ್ತು. ಈಗೆಲ್ರಿ ಈಗ ನಾನು ನನ್ನ ಗಂಡ ನಿನ್ನ ಮಕ್ಕಳು, ನೀನು ನಿನ್ನ ಗಂಡ ನಿನ್ನ ಮಕ್ಕಳು ಆಗ್ಬಿಟ್ಟೈತ್ರಿ. ಈಗ
0: ಅಂದ್ರ ಒಂದು ಸ್ವಾರ್ಥ ಭಾವನೆ ಬರ್ಲಿಕ್ಕತ್ತದ ನಮ್ಮ
2: ಬರಾಕತ್ತೈತಿ. ಬಂದ್ ಬಾಳ ಹೊತ್ತಾಗೈತ್ರಿ ಮೇಡಮ್ಮ. ಅದ್ರದ್ದು ಕುಡು ಕುಟುಂಬ ಅಂದ್ರ ಆಗುದಿಲ್ಲ ಈಗ. ಈಗ ಜೀವನ ಹಂಗೈತಲ್ರಿ, ಅವ್ರ ಫ್ಯಾಮಿಲಿ ಸರ್ಕೊಂಡು ಬೇರೆ ಊರಿಗೆ ಹೋಗ್ಬಿಡ್ತಾರ, ಇವ್ರ ಫ್ಯಾಮಿಲಿ ಸರ್ಕೊಂಡು ಇವ್ರು ಹೋಗ್ಬಿಡ್ತಾರ. ಹಿಂಗಾಗಿ
0: ಇರ್ಲಿ ಇರ್ಲಿ, ಆದ್ರೆ ಸರ್ಕೊಂಡು ಹೋದ್ರು ಇದು ಹಬ್ಬ ಆಚರಣೆ ಹರಿದಿನ ಇದಕ್ ಒಂದ್ ಕಡೆ ಕೂಡ್ಬೇಕು, ಅವಾಗಾದ್ರೂ ಒಂದು ಸ್ವಲ್ಪ ಸಂಬಂಧ ಉಳಿತಾವ.
2: ಹೌದು, ಅದು ಕರೆ ಇಲ್ಲ ನಂಗಿಲ್ಲ. ಅದು ಕೂಡುದು ಕಡಿಮೆ ರಜಾ ಸಿಗ ಆ ಶಿಫ್ಟ್ ಈ ಶಿಫ್ಟ್ ಅಂದು ಈಗಿನ ಕೆಲಸ ಒತ್ತಡ ಒಳಗ ಸಂಬಂಧಗಳನ್ನ ಮತ್ತಷ್ಟು ದೂರ ಮಾಡಕತ್ತಾರ್ರಿ ಜನ.
0: ನಿಮ್ಮ
2: ಸಿಟಿ ಒಳಗ್ ನೋಡಿರ್ತೀವಲ್ಲ, ಹಳ್ಳಿ ಒಳಗೆ ಇಲ್ಲ ಹಬ್ಬ ಬರಬೇಕ ಬರ್ಬೇಕು, ಪೂಜೆಕ್ ಬರ್ಬೇಕು ಬರ್ಬೇಕು, ಮದ್ವೆ ಬರ್ಬೇಕು ಮಾಡ್ತಾರ.

0: ಅದೇ ಆ ಮೂಲಕ ನಾವು ಸಂಬಂಧಗಳನ್ನ ಗಟ್ಟಿಗೊಳಿಸಬೇಕಾಗಿದೆ ರೇಣುಕಾ. ನಿಮ್ಮ ಅನಿಸಿಕೆಗಾಗಿ ಧನ್ಯವಾದ.
1: ನಮಸ್ತೆ.
0: ಹಲೋ ಹಲೋ ಹೇಳ್ರಿ, ಯಾರು ಮಾತಾಡೋದು? ಕೇಳು ಗೆಳತಿ.
2: ಹಲೋ ಮೇಡಮ್,
0: ನಮಸ್ತೆ. ಯಾರು?
2: ಹೇಮಾ ಬಾಳಕಟ್ಟೆ, ಧಾರವಾಡದಿಂದ ಮಾತಾಡೋದು.
0: ಹೇಮಾ?
2: ಹೌದ್ರಿ ಮೇಡಮ್.
0: ಹೇಮಾ, ಮೊದಲೇ ಸಲ ಕರೆ ಮಾಡ್ಲಿಕ್ಕತ್ತೀರಿ?
2: ಇಲ್ಲ, ಒಂದ್ಸಲ ಮಾಡಿದ್ದಾರೆ, ಆದ್ರೆ ಈ ಕಾರ್ಯಕ್ರಮ ಇದ ಫಸ್ಟ್.
0: ಹೇಳ್ರಿ, ಅದಕ್ಕ ಅಂದೆ. ಹ್ಮ್, ಏನ್ ಮಾಡ್ತೀರಿ ಹೇಮಾ?
2: ಹೌದು.
0: ಹೇಳ್ರಿ.
2: ಹಾ ಮೇಡಮ್, ಮಾತಾಡತ್ತಿದ್ರಲ್ಲ ಹಿರಿಯರ ಬಗ್ಗೆ. ಈಗ ಹಿರಿಯರು ಬೇಕಾಗ್ರಿ, ಈಗಿನ ಹುಡುಗರ್ಗಂತೂ ಬೇಕಾಗ್ರಿ ಮೇಡಮ್. ಯಾಕಂದ್ರೆ ತಂದೆ ತಾಯಿ ಮಾತಿಗೆ ಬೇರೆ ಕೊಡೋದಿಲ್ಲ. ಹಿರಿಯರ ಸಹಾಯ ಕೊಟ್ಟ ಸಂಸ್ಕಾರನ ಮೇನ್ ಆಕತ್ರಿ. ಈಗ ಬೇಕಾಗ್ರಿ ಮನೆ ಹಿರಿಯರ.
3: ಅಲ್ಲ ಅಂದ್ರ ಚಂದ ಮಾತ ಅನ್ನೋಕ್ಕಿಂತ ಇದು ಒಂದು ಪ್ರಚಲಿತ ಸಮಸ್ಯೆ ಆಗ್ಬಿಟ್ಟದ ಹೇಮಾ ಅವ್ರ.
0: ಒಂದು ಸಂಕ್ರಮಣ ಕಾಲದೊಳಗೆ ಇದ್ದೀವಿ ನಾವು. ವಿ ಆರ್ ಅಟ್ ದ ಕ್ರಾಸ್ ರೋಡ್ಸ್. ಈಗ ಇದ್ರ ಬಗ್ಗೆ ಯೋಚನೆ ಮಾಡುವಂತಹ ಸಂದರ್ಭ ಬಂದ್ ಒದಗಿದ.
2: ಹೌದು, ನಮಗೂ ಬೇಡ ನಿಮ್ಗೂ ಬೇಡ ಅನ್ನೋ ಮಟ್ಟಿಗೆ ಎಲ್ಲ ನನ್ನ ಹಿಡ್ಕೊಂಡು ಹೇಳ್ಬೇಕಂದ್ರೆ ಎಲ್ಲಾ ಇದನ್ನು ಹಂಗ ಬಂದ್ಬಿಟ್ಟತ್ರಿ. ಅದನ್ನ ನಾವು ಮನೋಭಾವ ಬೆಳೆಸ್ಬೇಕು.
3: ಒಂದು ಆಮೇಲೆ
2: ನಾವು ಕಲ್ತ್ರೆ ನಮ್ಮ ಮಕ್ಕಳನ್ನು ಕಲಿತಾರ ಅಂತ.
3: ಹೌದು. ಆಮೇಲೆ ಹೇಮಾ ಅವ್ರ, ವೃದ್ಧಾಪ್ಯ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ. ಇವತ್ತು ನಾವು ಸಣ್ಣವ್ರಿರ್ಬಹುದು, ಮಧ್ಯ ವಯಸ್ಕರು ಇರ್ಬಹುದು, ನಾಳೆ ನಾವು ವೃದ್ಧರಾಗಿ ಆಗ್ತೀವಿ. ಈ ನಿಟ್ಟಿನಲ್ಲಿ ಆದ್ರೂ ನಾವು ಯೋಚನೆ ಮಾಡ್ಬೇಕು. ಇವತ್ತು ನಾವೇನು ನಮ್ಮ ಹಿರಿಯರಿಗೆ
2: ಸಂಸ್ಕೃತಿ ಹೇಳ್ಕೊಟ್ಟಾರ ಅದನ್ನ ನಾವು ಬೆಳೆಸ್ಕೊಂಡು ಹೋಗ್ಬೇಕಾಗೈತ್ರಿ. ಇವತ್ತು ಸಂಸ್ಕೃತಿ ಬೆಳೆಸ್ಬೇಕಾಗೈತಿ.
3: ಹೌದು,
2: ಹಿರಿಯರ ಬಗ್ಗೆ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂದ್ರೆ ಅವ್ರು ಕಲಿತಾರ. ಮುಂದ ಅವ್ರ ಮಕ್ಕಳು ಮದುವೆ ಆಗಿ ಹೋದ ನಂತರ ಅತ್ತಿ ಮಾವನ್ನ ಸಲತ್ನಾಗ ನೋಡ್ಕೋತಾರ, ಅವ್ರ ಮನೆ ಒಳಗಿಟ್ಕೋತಾರ.
3: ಹೌದ್ರಿ, ಹೌದ್ರಿ.
0: ಬಹಳ ಒಳ್ಳೆ ಮಾತುಗಳು ಹೇಮಾ, ಧನ್ಯವಾದ ನೀವು ಮಾತುಗಳನ್ನ ಹಂಚಿಕೊಂಡಿದ್ದಕ್ಕಾಗಿ.
2: ಥ್ಯಾಂಕ್ಸ್ ಮೇಡಮ್.
0: ಹಲೋ ಹಲೋ, ಒಂದು ಕೆಲಸ ಮಾಡ್ತಾ ಇಲ್ಲ. ಹಲೋ
4: ಹಲೋ.
0: ಹಾ ಹೇಳ್ರಿ, ಯಾರು ಮಾತಾಡೋದು?
4: ರೇಡ್ವೇ ಕೇಂದ್ರ ಅಂತ.
0: ಹೌದು ಹೌದು, ಹೇಳ್ರಿ. ಕೇಳು ಗೆಳತಿ ಕಾರ್ಯಕ್ರಮ, ಯಾರು ಮಾತಾಡೋದು?
4: ನಾನು ವಿಜಯಲಕ್ಷ್ಮಿ ಅಂತ ಹೇಳ್ರಿ ಮೇಡಮ್.
0: ಯಾವ್ರು?
4: ಇಲ್ಲಿ ಧಾರವಾಡದಿಂದ ರೀ.
0: ಹೇಳ್ರಿ ಹೇಳ್ರಿ
3: ವಿಜಯಲಕ್ಷ್ಮಿ, ನೀವು ಮೊದ್ಲೇ ಸಲ ಕರೆ ಮಾಡಿರಿ.
4: ಹೌದ್ರಿ ಮೇಡಮ್.
3: ಅದಕ್ಕೆ ಯಾಕಂದ್ರೆ
4: ಕಾಲ್ ಮಾಡೇನ್ರಿ ಮೇಡಮ್. ಬಾಳ ಖುಷಿ ಆಗತ್ತೈತ್ರಿ ಮೇಡಮ್. ಫಸ್ಟ್ಗೇನ ರಿಂಗ್ ಆಗ್ಬಿಡ್ತ್ರಿ ಮೇಡಮ್.
3: ಅಂದ್ರೆ ಪ್ರಯತ್ನ ಮಾಡ್ತಿದ್ರಿ, ಸಿಕ್ಕಿರ್ಲಿಲ್ಲ ನಿಮಗ.
4: ಹೂನ್ರಿ ಮೇಡಮ್, ಒಂದ್ ಎರಡ್ ಮೂರ್ ಸಲ ಪ್ರಯತ್ನ ಮಾಡಿದ್ದೀರಿ ಮೇಡಮ್.
3: ಏನ್ ಮಾಡ್ತೀರಿ ವಿಜಯಲಕ್ಷ್ಮಿ?
4: ಮೇಡಮ್, ನಾನು ಮೊದ್ಲು ಕಂಪ್ಯೂಟರ್ ವರ್ಕ್ ಮಾಡ್ತಿದ್ದೆ, ಇವಾಗ ಹೌಸ್ ವೈಫ್ ಆಗಿದ್ದೀನಿ, ಎರಡು ಮಕ್ಳು ಇದಾವ. ಇದು ಹಿರಿಯರು ಬೇಕ್ರಿ ಮೇಡಮ್. ಆದ್ರೆ ಈಗ ಒಂದ್ ಹೆಣ್ಣು ಸೊಸೆಯಾಗಿ ಬಂದು ಅಂತಂದ್ರೆ ಆಕಿನ ಯಾವ ತರ ಸ್ವಾಗತ ಮಾಡ್ತಾರ, ಸ್ವೀಕಾರ ಮಾಡ್ತಾರ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರ್ತಿತ್ರಿ ಮೇಡಮ್. ಎರಡೂ ಕಡೆಗೂ
0: ಅಂದ್ರೆ ನೀವೇನಂತೀರಿ ವಿಜಯಲಕ್ಷ್ಮಿ, ಹಿರಿಯರ ಕಡೆಯಿಂದನು ಈ ಸಣ್ಣವ್ರೇನಿರ್ತಾರಲ್ಲ ಅವ್ರ ಜೊತೆ ಒಂದ್ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಬದುಕಬೇಕು ಅಂತೀರಿ?
4: ಹೌದ್ರಿ ಮೇಡಮ್.
3: ಹೊಂದಾಣಿಕೆ ಒಂದು, ಮತ್ತೆ ಇನ್ನೊಂದು ಮುಖ್ಯ ವಿಜಯಲಕ್ಷ್ಮಿ, ಒಂದು ಹೆಣ್ಮಗಳು ಒಂದು ತೌರ್ ಮನೆಯೊಳಗಿದ್ದು ಅಲ್ಲಿ ಪದ್ಧತಿ ಅಲ್ಲಿ ರೀತಿ ನೀತಿ ಅಲ್ಲಿ ಬೆಳೆದು ತೀರಾ ಅಪರಿಚಿತಳಾಗಿ ಅತ್ತೆ ಮನೆಗೆ ಬರ್ತಾಳ್ರಿ. ಹೌದಿನ್ನು ಆವಾಗ ಆಕೆಗೆ ಗಂಡನಿಂದ ಅತ್ತೆ ಮಾವನಿಂದ
0: ಒಂದು
3: ಮುಕ್ತ ಸ್ವಾಗತ ಪ್ರೀತಿ ಅಂತಃಕರಣ ಸಿಕ್ಕಾಗ ಆಕೆ ಆ ಮನೆಯನ್ನು ಗೆಲ್ಲಕ್ಕೆ ಸಾಧ್ಯದ.
0: ಒಂದಕ್ಕೊಂದು ಪೂರಕವಾಗಿರ್ಬೇಕು ಅಂತೀರಿ ಸಂಬಂಧ?
4: ಹೌದ್ರಿ ಮೇಡಮ್.
0: ಹೇಳ್ರಿ ವಿಜಯಲಕ್ಷ್ಮಿ.
4: ಈಗ ತಮ್ಮ ಮನೆಯವರು ಅಂತ ಯಾವಾಗ ಅವ್ರು ತಿಳ್ಕೊಂಡು ಸ್ವಾಗತ ಮಾಡ್ತಾರ ಅವಾಗ ಈ ಸಂದರ್ಭಗಳು ಬರಂಗೇ ಇಲ್ರಿ ಮೇಡಮ್. ಯಾವಾಗ ಭೇದ ಭಾವಗಳು ಯಾವಾಗ ಬರ್ತಾವ ಅವಾಗ ಆಕಿ ಮನಸ್ಸಿನಾಗನು ಈ ತರ ತಾರತಮ್ಯ.
0: ವಿಜಯಲಕ್ಷ್ಮಿ, ನೀವ್ ಹೇಳೋ ಮಾತು
4: ಕಾರಣ ರೀ ಮೇಡಮ್.
0: ಹೌದು, ಅಕ್ಷರಶಃ ಸತ್ಯ. ಯಾಕಂದ್ರ ಆಕಿ ಒಬ್ಬ ಹೆಣ್ಣು ತನ್ನ ಮನೆಯನ್ನ ಬಿಟ್ಟು ಇನ್ನೊಂದ್ ಮನೆಗೆ ಬಂದಿರ್ತಾಳ, ತನ್ನ ಮನಿ ಅಂತ ತಿಳ್ಕೊಬೇಕಂದ್ರ ಆ ರೀತಿಯ ಆಪ್ತ ಭಾವವನ್ನ ಅಲ್ಲಿದ್ದವ್ರು ತೋರಿಸಬೇಕಾಗ್ತದ ಅಂತೀರಿ?
4: ತೋರಿಸ್ಬೇಕ್ರಿ ಮೇಡಮ್. ಇವು ಮೊದ್ಲು ಈಗೆಲ್ಲ ಕೆಲವೊಂದು ಘಟನೆಗಳನ್ನ ಈಗಿನ ನವಯುವತಿಯರಿರ್ತಾರಲ್ರಿ ಮೇಡಮ್, ಹೊಸದಾಗಿ ಮದ್ವೆ ಆದವರು, ಇವು ಹಿಂದಿನೆಲ್ಲ ವಾತಾವರಣ ನೋಡ್ಕೊಂಡು ನಮಗೂ ಈ ತರ ಆಗ್ಬಾರ್ದು ಅನ್ನೋ ಒಂದು ಮನಸ್ಥಿತಿ ಬಂದ್ಬಿಡ್ತಾರ್ರಿ ಮೇಡಮ್.
3: ಅಂದ್ರೆ ವಿಜಯಲಕ್ಷ್ಮಿ
4: ಹೇಳೋದೇನು?

0: ಹೇಳ್ರಿ ಹೇಳ್ರಿ.
1: ನಾ ಹೇಳೋದೇನಂದ್ರಿ, ಇವ್ರ ಮೊದ್ಲು ಬಂದಾಗ ತಮ್ದು ಅಂತ ಒಪ್ಕೋಬೇಕ್ರಿ ಮೇಡಮ್. ಒಪ್ಕೊಂಡು ಯಾವಾಗ ಅಪ್ಕೊಂತಾರ, ಆಮೇಲೆ ಅಣ್ಣ ತಮ್ಮ ಇದ್ದ ಹೊತ್ನಾಗ ಬೇರೆ ಬೇರೆದವ್ರು ಎಲ್ಲ ಬೇರೆ ಬೇರೆ ಈಗ ವಾಸಸ್ಥಳದಿಂದ ಬಂದಿರ್ತಾರ, ಹೊಂದಾಣಿಕೆ ಮಾಡ್ಕೊಳಕ ಟೈಮ್ ಕೊಡ್ಬೇಕ್ರಿ.
2: ಹೌದು, ಸಮಯ ಹಿಡಿತದ. ಹೌದು,
1: ಹಿಡಿತೈತ್ರಿ ಮೇಡಮ್.
2: ಹೌದು,
1: ಆದ್ರೆ ಯಾವಾಗ ಅವ್ರು ಟೈಮ್ ಕೊಟ್ಟು ತಮ್ದು ಅನ್ಕೊಂತಾರ ಅವಾಗ ಇಂತ ಸಮಸ್ಯೆಗಳೂ ಬರೋದಿಲ್ರಿ.
0: ಹೌದು ಹೌದು. ಅಂದ್ರೆ ಇದು ಏನಂದ್ರೆ ವಿಜಯಲಕ್ಷ್ಮಿ, ಈ ಸಂಬಂಧ ಅನ್ನೋದು ಏನದ ಅಲ್ಲ, ಇದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗ, ಒಂದನ್ ಬಿಟ್ಟು ಒಂದ್ ಇರ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ ಆಗ್ತದ. ನಾವು ಪರಸ್ಪರ ಹಿರಿಯರು ಪ್ರೀತಿ ವಿಶ್ವಾಸ ಸಣ್ಣವ್ರಿಗೆ ತೋರಿಸಿದಾಗ ಅವರಿಂದ ಅದನ್ನ ಪಡಿಲಿಕ್ಕೆ ಸಾಧ್ಯದ. ನಾವು ಇಲ್ಲಿ ಜೋರು ಮಾಡೋದು, ತಾರತಮ್ಯ ಮಾಡೋದು, ಒಂದು ತರ ಡಿಸ್ಕಾರ್ಡ್ ಮಾಡೋದು, ನಿಂದೇನು ನಿನ್ ತವ್ರ ಮನಿದೇನು ಅಂತ ನಾವು ಹೀಯಾಳಿಸಿ ಮಾತಾಡಿದಾಗ ಮನಸ್ಸು ಒಡೆದು ಹೋಗುವ ಸಾಧ್ಯತೆ ಜಾಸ್ತಿ.
2: ಪ್ರೀತಿ ಹುಟ್ಕೊಳ್ಳೋದೇ ಇಲ್ಲ ಅಂತ ಅವಾಗ ವೃದ್ಧಾಪ್ಯದಾಗ ಅವರಿಗೆ ಒಂದ್ ರೀತಿ ಆಕ್ಷೇಪಣೆ ಮಾಡೋ ಅಂತ ಅರ್ಹತೆನೇ ಇರುವುದಿಲ್ಲ.
0: ಇರುವುದಿಲ್ಲ. ಹೌದಿಲ್ಲ
1: ಮೇಡಮ್. ಆಮೇಲೆ ಇನ್ನೊಂದು ಏನಂದ್ರಿ, ಈಗ ಏನ್ ಹೊಸ್ತಾಗಿ ಬಂದಿರ್ತಾರಲ್ಲ ಅವ್ರ ಹುಟ್ಟುವಂತ ಮಕ್ಳು, ಇದನ್ನೆಲ್ಲ ನೋಡಿ ನಮಗೂ ಮಾಡ್ತಾರ ಮುಂದೆ ನಮ್ ಮಕ್ಳು ಈ ತರ ಅಂತ, ಅದು ಭಯನೂ ಇರ್ಬೋದ್ರಿ ಮೇಡಮ್.
0: ಇದು
1: ಅವ್ರ ನಡುವೆ ಮನಸ್ಥಿತಿ ಸರಿ ಇಲ್ದಾಗ ನಾವು ನಡ್ಕೊಳ್ಳುವಂತ ರೀತಿ ತಮ್ಮ ಮಕ್ಕಳ ಮೇಲೂ ಪರಿಣಾಮ ಬೀರ್ತೈತಿ ಅನ್ನೋ ಮನಸ್ಥಿತಿನೂ ಇರ್ಬೋದ್ರಿ ಮೇಡಮ್.
2: ಹೌದು, ಎಲ್ಲ ವಿಷಯಗಳನ್ನ ನಾವು ಗಮನಿಸ್ಬೇಕು ಅಂತೀರಿ. ಧನ್ಯವಾದ ವಿಜಯಲಕ್ಷ್ಮಿ, ಅವಾಗ ಅವಾಗ ಕರೆ ಮಾಡ್ತಾ ಇರಿ. ಹಲೋ, ಬಹಳ ಮುಖ್ಯವಾದ ಮಾತನ್ನ ಹೇಳಿಕತ್ತಿದ್ರು ವಿಜಯಲಕ್ಷ್ಮಿ. ಹಲೋ
3: ಮೇಡಮ್,
2: ಹೇಳ್ರಿ, ಯಾರು ಮಾತಾಡೋದು? ಕೇಳು ಗೆಳತಿ ಕಾರ್ಯಕ್ರಮ. ಸ್ವಲ್ಪ ಸಿಗ್ನಲ್ ಇದ್ ಕಡೆ ಬಂದಿಲ್ರಿ? ಹೇಳ್ರಿ ಸಂಗೀತಾ.
0: ಈ ಸಂಗೀತ ಸಂಗೀತ ಅಂದ ಹೆಂಗದ ಹೇಳ್ರಿ ಪರಿಸ್ಥಿತಿ? ಸಂಗೀತ ಅಂದ್ ಸೊಸೆಂದ್ರೆ ಎಷ್ಟು ಪ್ರೀತಿ ಮಾಡ್ತಾರ ಅಂತ.
3: ನಮ್ಮ ಅತ್ತೆಯವ್ರು 98 ವಯಸ್ಸಾಗ್ಯದ್ರಿ ಮೇಡಮ್ ರೀ. ನಮ್ಮ ಅತ್ತೆಯವ್ರ ಸೇವಾ ನಾವು ಮಾಡ್ತೀವಲ್ರಿ, ಅವ್ರ ನಮ್ಗೂ ನಮ್ ಸ್ವಚ್ಛಾರ ಮಾಡ್ತಾರ ನಮ್ಗ್ ಭರವಸೆ ಅದ ರೀ.
2: ಚಲೋ ಮಾತು ನೋಡ್ರಿ, ಅದು ಅನುಭವದ ಮಾತು ಸಂಗೀತ ಅವ್ರದ್ದು.
3: ನಮ್ಮ ಅತ್ತೆಯವ್ರು 90 ಕಣ್ ಕಾಣಿಸುದ್ರಿ ಮೇಡಮ್, ಚಿಮಿಟಿ ಹೋಗ್ತದ. ಅವ್ರನ್ನ ಅಗದಿ ಅವ್ರನ್ನ ಏನ್ ಇದ್ರಾಗಿದ್ದ ಮಾಡಿ ಅಗದಿ ಅವ್ರನ್ನ ಏನು ಅವ್ರಿಗೆ ಏನು ಅನ್ಲಾರ್ದ ನಾವ್ ಮಾಡ್ತೇವ್ರಿ ಮೇಡಮ್.
2: ಬಹಳ ಬಹಳ ಒಳ್ಳೇದು.
3: ನಾವ್ 3 ಮಂದಿ ಸತ್ಯಾರ ಇದೇವ್ರಿ, ನಾವು ನಮ್ ನೆಗೆನ್ಯಾರು ಎಲ್ಲಾರು ರೀ. ನಮ್ ಮನೆಯವ್ರ ತಿರ್ಕೊಂಡ್ 11 ವರ್ಷ ಆಗ್ತಾರೆ, ನಾವ್ ಯಾಕ ನಿಮ್ ಮಗ ಇಲ್ಲ ನಾವ್ ಮಾಡಬಾರ್ದು ಅನ್ನೋದು ರೀ ಮೇಡಮ್ ರೀ.
0: ನೋಡ್ರಿ ಎಂತ ದೊಡ್ಡ ಮಾತು.
2: ಹೌದು,
3: ನಾವ್ ಮಾಡಬಾರ್ದು ಅನ್ನಂಗಿಲ್ಲ. ನನ್ ಮಕ್ಕಳನ್ನು ನನ್ ಮಕ್ಕಳು ನಾನೇನು ಅಂತೀರಿ ಅಂದ್ರೆ ಅಜ್ಜಿಗೆ ಸಿಟ್ಟು ಮಾಡಿದ್ರಿ ಮೇಡಮ್. ನನ್ ಮಕ್ಕಳು ಯಾಕಮ್ಮ ಹಂಗ್ ಮಾಡಬಾರ್ದಮ್ಮ ಅಂತ ಹೇಳ್ತಾರೆ ಎರಡು.
0: ಅಂದ್ರೆ ಇದು ಸಂಸ್ಕಾರ ಸಂಗೀತ ನೀವು ಮಕ್ಕಳಿಗೆ ಕೊಟ್ಟಿದ್ದು.
3: ಹೌದ್ರಿ, ನಾ ಒಂಚೂರು ಹಾಸಿಗೆ ಹಸು ಒಂದ್ ಸಿತ್ ಮಾಡ್ತೇನ್ರಿ, ಒಂದು ನಿಂದಿರ್ಲಿ ಹಂಗ್ಯಾಕ್ ಮಾಡ್ತೀರಂತ ನಿಂದಿರ್ತ ಅಂದ್ರೆ ಅಮ್ಮ ಹಂಗ ಅನ್ಬಾರ್ದ, ಹಂಗ ಅನ್ಬಾರ್ದ ಪಾಪ ವಯಸ್ಸಾಗ್ಯದ ಈಗ ಹಂಗ ಅನ್ಬೇಡ ಅಂತ ಹುಡುಗರು ಹೇಳ್ತಾರ ನನ್ಗ.
0: ನೋಡ್ರಿ ನೋಡ್ರಿ,
3: ಬಾರಿ ನಮ್ಗ ನಮ್ ಸೊಸಿನೂ ಬಾಳ ಚಲೋ ಇದಾರ್ರಿ ಮೇಡಮ್. ಈಗ ಮದ್ವೆ ಆಗ್ಯದ ಬಾಳ ಹಚ್ಚು ಕೂಡಿ ಮೆಳ್ತಾಂದಾಗಿದ್ದಾರ್ರಿ.
2: ಹೌದು, ಈಗ ಸ್ವಲ್ಪ ದಿವಸದಿಂದ ಹೇಳಿದ್ರಿ ಮಗನ್ ಮದ್ವಿ ಅಂತ ಹೇಳಿದ್ರಿ ನೀವು.
3: ಹೇಳಿದ್ದಾರ್ರಿ ಮೇಡಮ್, ಮದ್ವೆ ಆಗ್ಯದ ನೀರಾಗ ಆತ್ರಿ ಮದ್ವಿ. ಆಕಿವೆ ಕೂಡಿ ಮಾಡ್ತಾಂಡಾಗಿದ್ದಾಳ ಆಕಿವು ಅಷ್ಟ ಬಾರಿ
2: ಸಂಸ್ಕೃತಿ ಅದ.
0: ಅಂದ್ರ ಈಗ ನೀವ್ ಹೆಂಗ್ ಮಾಡ್ಲಿಕ್ಕತ್ತೀರಿ ಅದನ್ನ ಅವ್ರು ನೋಡ್ಕೋತಿರ್ತಾರ.
3: ಹೌದ್ರಿ ಮೇಡಮ್.
0: ಹೌದಿಲ್ಲ, ಅದ ಒಂದು ಪದ್ಧತಿ ಮುಂದುವರೆದಿತ್ತದ.
3: ಹೌದ್ರಿ ಮೇಡಮ್, ಅದಕ್ಕೆ ನಾವ್ ಏನ್ ಮಾಡಿದ್ದು ನಮ್ ಪುಣ್ಯ ನಮ್ ಇದು ನಮ್ದು ನಮ್ ಹಂತೇನೆ ಇರ್ತದ್ರಿ ಮೇಡಮ್ ಅದು.
0: ಹೌದ್ ಹೌದ್ ಹೌದು,
3: ನಾವ್ ಮಾಡಿದ್ದು ಇದು ನಮ್ ಕಡೆ ಬರ್ತದೆ ಯಾವಾಗಿದ್ರು.
2: ಧನ್ಯವಾದ ಸಂಗೀತಾ.
3: ಆಯ್ತು ಮೇಡಮ್.
2: ಹಲೋ, ಕೇಳು ಗೆಳತಿ ಕಾರ್ಯಕ್ರಮ, ಹೇಳ್ರಿ ಯಾರು ಮಾತಾಡೋದು?
0: ಹಲೋ,
2: ಹಾ ಹೇಳ್ರಿ, ಕೇಳಿಸ್ಲಿಕ್ಕತ್ತದ ನನಗ ಹೇಳ್ರಿ. ರೇಡಿಯೋ ಧೂಡ್ರಿ ಇಡ್ರಿ ಅಂದ್ರೆ ಮಾತಾಡ್ಲಿಕ್ಕೆ ಆಗ್ತದ ನಿಮ್ಗ. ಹಲೋ, ಕೇಳು ಗೆಳತಿ ಕಾರ್ಯಕ್ರಮ.
0: ಹಲೋ,
2: ಕೆಲವೊಂದ್ ಕಡೆ ಮಳೆ ಇರಬಹುದು ಅಂತಿಲ್ಲ, ಅದಕ್ಕೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಹಲೋ ಹಲೋ, ಹೇಳ್ರಿ ಹೇಳ್ರಿ, ಕೇಳಿಸ್ಲಿಕ್ಕತ್ತದ ಯಾರು ಮಾತಾಡೋದು?
0: ಕರೆ ಕಟ್ ಆಗ್ಲಿಕ್ಕತ್ತಾವ.
2: ಹೌದು, ಹಲೋ, ಕೇಳು ಗೆಳತಿ ಕಾರ್ಯಕ್ರಮ.
0: ಡಿಸ್ಟರ್ಬೆನ್ಸ್ ಬಹಳ ಅದ ಮಾಯಾ,
2: ಕೇಳಿಸ್ತಾನು ಇಲ್ಲ ಅವ್ರಿಗೆ.

0: ಹಲೋ, ಅರೆ ಪ್ರಯತ್ನ ಮಾಡ್ಲಿಕ್ಕೆ ನಮ್ಗೆ ಹೇಳ್ತಾರೋ, ಆದ್ರೆ ಸಿಗ್ತಾ ಇಲ್ಲ.
1: ಹೌದು, ಮತ್ತೆ ಕೆಲವು ಕಡೆ ಏನ್ ಗೊತ್ತೇನ್ ಮಾಯಾ, ವಯಸ್ಸಾದ್ಮೇಲೆ ಮನುಷ್ಯನಿಗೆ ಒಂದ್ ಸ್ವಲ್ಪ ಅದನ್ನ ತಿನ್ಬೇಕು ಇದು ತಿನ್ಬೇಕು ಅನ್ನೋ ಆಸೆನೂ ಇರ್ತದ.
0: ಹೌದು. ಹಲೋ, ಅರೆ
1: ಹಂಗಿದ್ದಾಗ ನಾವು ಒಂದ್
0: ಹಲೋ ಹಲೋ
2: ಹಲೋ
0: ಕೇಳು ಗೆಳತಿ ಕಾರ್ಯಕ್ರಮ ಇದು. ಹಲೋ, ಕೇಳಿಸ್ತದಿಲ್ಲೋ ನನ್ನ ಮಾತು? ಹಲೋ, ಇಲ್ಲ, ಕರೆಗಳು ಕಟ್ ಆಗಿರುತ್ತೆ.
1: ಹಂಗಿದ್ದಾಗ ಮಾಯಾ, ಎಷ್ಟೊಂದು ಜನ ವಯಸ್ಸಾದ್ಮೇಲೆ ನಿಮ್ಗೆ ತಡೆಯುವುದಿಲ್ಲ ಅಂತ ತಿನ್ಲಿಕ್ಕೆ ಉಣ್ಲಿಕ್ಕೆ ಕೂಡ ಕೊರತೆಯನ್ನು ಮಾಡ್ತಾರೆ.
0: ನಾನು ಹೌದು ನೋಡಿದ್ದದ. ಹಲೋ ಹಲೋ
3: ಹಲೋ
0: ಹಾ ಹೇಳ್ರಿ, ಯಾರು ಮಾತಾಡೋದು?
3: ನಾ ಮಾದೇವಿ ರೀ, ಬಾಗಲಕೋಟಿಂದ ರೀ.
1: ಹೇಳ್ರಿ ಮಾದೇವಿ, ಲಘು ಲಘು ಮಾತಾಡ್ರಿ.
3: ಹೌದ್ರಿ, ಆರಾಮದ್ರಿ?
1: ಆರಾಮಿದ್ದೀವಿ. ಆರಾಮಿದ್ದ ಬಿಟ್ಟು ಬೇರೆ ಮಾತಾಡ್ರಿ, ಲಘು ಲಘು.
3: ಹೌದ್ರಿ,
1: ಮೇಡಮ್
3: ವಿಷಯ ಇವತ್ರಿ?
1: ಅಯ್ಯೋ, ನೀವೇನು ಕಾರ್ಯಕ್ರಮ ಕೇಳಿಲ್ಲೇನು?
3: ಇಲ್ರಿ ಮೇಡಮ್, ನಾ ಹೊರಗಿದ್ದೀನಿ ಮೇಡಮ್ ರೀ.
1: ಹ್ಮ್, ಇವತ್ತು ಮನೆಯೊಳಗ ಹಿರಿಯರನ್ನ ಹೆಂಗ್ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ಲಿರ್ತೀವಿ
3: ಮೇಡಮ್. ನಾವು ಹಿರಿಯರ್ ಅದೀವ್ರಿ, ಯಾರು ನೋಡ್ಕೋತಾರ್ರಿ ಮೇಡಮ್? ಯಾರು ಯಾರು ಇದು ವಿಚಾರ ಮಾಡ್ತಾರ್ರಿ? ಅಕ್ಕಿ ಏನ್ ದಾಡ್ಬಿಡ್ ಮಾಡ್ಕೋತಾರ ಬಿಡ ಅಂತಾರ್ರಿ ಮೇಡಮ್? ಯಾರ್ ಮಾಡ್ತಾರ್ರಿ? ನಾವ ಹಿರಿಯರ್ರಿ ಮೇಡಮ್ ಇದ್ರಿ. ಹತ್ತು ನಮ್ಮ ಊರೊಳಗು ನಾವ ಹಿರಿಯರ್ರಿ, ಇಲ್ಲಿ ಬಂದ್ರು ನಾವ ಹಿರಿಯರ್ರಿ. ದಾನ ಮಾಡ್ಕೋತೀವ್ರಿ ಮೇಡಮ್ ರೀ.
1: ಅಲ್ಲ ಪಾರ್ವತಿ, ಮಾದೇವಿ, ಮಕ್ಕಳಿಲ್ಲ ಏನ್ ನಿಮಗ?
3: ಅದಾರ್ರಿ ಮೇಡಮ್ ಮಕ್ಳು, ಮೂರ್ ಮಂದಿ ಮತ್ ಕಣ್ಣಿಲ್ದವ್ರ ಅದಾರಲ್ರಿ, ಕುಮಾರ ಮತ್ ಇನ್ನೊಬ್ಬದನ್ರಿ ಸಣ್ಣವ, ಮತ್ ಕಾಳಮ್ಮನ ಕೂಡ ಈಗ ನೌಕರಿಗೆ ಅಂತ ಹೇಳಿ ಕಾಳಮ್ಮನ ಜೊತೆನ ಬಂದನ್ರಿ ಮೇಡಮ್. ತಮ್ಮ ಮಗಳು ಬೇಕು ಶಾಲಿಗೆ ಹೋಗ್ಕಾಡ್ರಿ, ನಾವ ಮಾಡ್ಕೊಳದ್ರಿ ಮೇಡಮ್, ಎಲ್ಲ ನಾವ ಮಾಡ್ಕೊಳದ್ರಿ, ಮತ್ ಏನ್ ಮಾಡುದ್ರಿ?
1: ಅಲ್ಲ ಕಾಳಮ್ಮ, ನಿಮ್ಮ ಪರಿಸ್ಥಿತಿ ಹಂಗದ? ಹೌದಿಲ್ಲ
3: ನೋಡ್ರಿ,
1: ಹಂಗಿದ್ದಾಗ
0: ಒಂದಿಲ್ಲ ಒಂದ್ ಹಂತದೊಳಗ್ ದೇವ್ರ ಸಹಾಯ ಮಾಡ್ತಾನ ಮಾದೇವಿ. ಇಲ್ಲ ಇಲ್ಲ, ಒಳ್ಳೇದಾಗ್ತದ. ಹ, ಅವಾಗ ಅವಾಗ ಕರೆ ಮಾಡ್ತಾ ಇರಿ. ಧನ್ಯವಾದ. ಹಲೋ ಹಲೋ ಹೇಳ್ರಿ. ಹಲೋ ಹಲೋ ಹೇಳ್ರಿ, ಯಾರು ಮಾತಾಡೋದು? ಹಲೋ ಹಲೋ ಹೇಳ್ರಿ, ಯಾರು ಮಾತಾಡೋದು? ಅವ್ರು ಬಹುಶಃ ಮಾತಾಡ್ಲಿಕ್ಕೆ ಮುಂಚೆ, ನಮ್ಮ ಅನೇಕ ಗೆಳತಿಯರೊಳಗಿರುವಂತಹ ಸಮಸ್ಯೆ ಇದು ಮಂಜುಳ.
1: ಹೌದು,
0: ನಾವು ಈಗ ನಮ್ ಗೆಳತಿಯರಿಗಾಗಿ ಒಂದ್ ವೇದಿಕೆ ಅಂತ ಕೊಟ್ಟಿವಿ,
1: ಮನಸ್ಸಿನಿಂದ ಮಾತಾಡಬೇಕು.
0: ಹೌದು. ಹಲೋ ಹಲೋ ಕೇಳು ಗೆಳತಿ ಕಾರ್ಯಕ್ರಮ ಹೇಳ್ರಿ, ಯಾರು ಮಾತಾಡೋದು? ಸಮಯ ಕಡಿಮೆ ಅದ ಹೇಳ್ರಿ. ಹಲೋ ಹಲೋ ಹಾ ಹೇಳ್ರಿ, ಯಾರು ಮಾತಾಡೋದು? ಸುಮಿತ್ರಾ, ಜೋರಾಗಿ ಮಾತಾಡ್ರಿ ಒಂಚೂರು.
1: ಹೇಳ್ರಿ.
4: ನಾವೊಬ್ರು ಕೇಳು ಗೆಳತಿಯರ್ರಿ.
1: ಗೊತ್ತಾಯ್ತು, ನೀವು ಮಾತಾಡ್ರಿ ಇವತ್ತು ವಿಷಯದ ಬಗ್ಗೆ.
4: ವಿಷಯದ ಬಗ್ಗೆ ಹಿರಿಯರ ಬಗ್ಗೆ ನಾವು ಚಲೋತಾಗಿ ನೋಡ್ಕೋದ್ರಿ, ನಮ್ನು ಅವ್ರು ನೋಡ್ತಾರ್ರಿ. ನಮ್ ಮಕ್ಳು ನಮ್ ಸೊಸೆಯವ್ರು ನಮ್ಮನ್ನ ನೋಡ್ತಾರ್ರಿ.
0: ಅವ್ರ ಮೊದ್ಲು ಕೂಡ ನಮ್ಮನ್ ನೋಡ್ಕೊಂಡಾರಲ್ಲ ನಮ್ಮ ಹಿರಿಯರು.
4: ಹೌದ್ರಿ.
1: ಈ ಜೀವನ ಚಕ್ರದೊಳಗ ಎಲ್ಲ ಬಾಲ್ಯ ಯೌವನ ಮಧ್ಯ ವಯಸ್ಸು ಮುಪ್ಪು ಅನಿವಾರ್ಯ, ಇದು ತಿರುಗ್ತಾನ ಇರ್ತದ. ನಮ್ಮನ್ನ ಸಣ್ಣವ್ರ ಇದ್ದವ್ರನ್ನ ದೊಡ್ಡವ್ರ ಅವ್ರು ಮಾಡಿದ್ಮೇಲೆ ವೃದ್ಧಾಪ್ಯದೊಳಗ ಅವ್ರು ಮಕ್ಕಳು ಸಮ ಆಗಿರ್ತಾರ.
0: ಹೌದ್ರಿ, ಮಕ್ಕಳಂಗ ಅವ್ರನ್ನ ಪ್ರೀತಿಯಿಂದ ನೋಡ್ಕೋಬೇಕಾಗ್ತದ. ಯಾಕಂದ್ರ
1: ವಯಸ್ಸಾದಂಗ ಒಂಥರ ಮಕ್ಕಳ ಬುದ್ಧಿನ ಬರ್ತದ ಅವ್ರಿಗೆ.
4: ಹೌದ್ರಿ,
1: ಹಂಗಾಗಿ ಸಿಡಿ ಸಿಡಿ ಮಾಡದನ ಕಿರಿಕಿರಿ ಮಾಡದ ಪ್ರೀತಿಯಿಂದ ನೋಡ್ಕೋಬೇಕು ಅನ್ನೋದು ಮುಖ್ಯ ವಿಷಯ. ಹೌದು ಹೌದು, ಹಂಗಾಗಿ ಇವತ್ತು ವೃದ್ಧಾಶ್ರಮಗಳು ಹೆಚ್ಚಾಗ್ಲಿಕ್ಕತ್ತಾವ, ನೋಡ್ಲಿಕ್ಕೆ ಆಗಂಗಿಲ್ಲ ಅಂತ ಹೇಳಿ.
4: ನಾವು ಬಂದದ್ದು ಉಣ್ಣದು ತಿನ್ನೋದು ಎಲ್ಲ ಅವರಿಂದ ಇರ್ತದಲ್ರಿ.
1: ಹೌದು,
0: ನಮ್ದು ಕೂಡ ಕರ್ತವ್ಯ ಇರ್ತದ ಅಂತ ಸುಮಿತ್ರ.
4: ಹೌದೌದ್ರಿ.

0: ಬರ್ತವೆ ರೀ.
1: ಧನ್ಯವಾದ.
0: ಕರ್ತವ್ಯನ ಮುಖ್ಯ ರೀ.
1: ಹಲೋ, ಹೇಳ್ರಿ, ಯಾರು ಮಾತಾಡೋದು? ಹಲೋ ಹಲೋ, ಯಾಕೋ ಕರೆಗಳು ಬಹಳ ಕಟ್ ಆಗ್ಲಿಕ್ಕತ್ತಾವ.
2: ಪ್ರಯತ್ನ ಅಂತೂ ಮಾಡ್ಲಿಕ್ಕತ್ತಾರ ಗೆಳತಿಯರು, ಮತ್ತೆ ಕೆಲವರು ನೀ ಮಾತಾಡ್ ನಾ ಮಾತಾಡ ಅನ್ನೋ ಮಾತು ಕೇಳಿ ಬರ್ಲಿಕ್ಕತ್ತದ. ಹಂಗಾಗಿ ಇದು ಏನಂದ್ರ, ಕೇಳು ಗೆಳತಿ ಮಹಿಳೆಯರಿಗಾಗಿ ಇಟ್ಟಂತ ಒಂದು ವೇದಿಕೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ಹಂಚಿಕೊಳ್ಳಿ.
1: ಹೌದು,
2: ಎಷ್ಟೋ ಸತಿ ಮನಸ್ಸಿನಾಗ ಭಾವನೆ ಉಳಿದ್ ಬಿಟ್ಟಿರ್ತಾವ ಅನ್ನೋ ದೃಷ್ಟಿಯೊಳಗ ಇದರ ಸದುಪಯೋಗ ನಮ್ಮ ಗೆಳತಿಯರು ಪಡೆಯಲಿ
1: ಅಂತ ಹೇಳ್ತಾ, ನಮ್ಮ ಹಿರಿಯರನ್ನ ನಾವೆಲ್ಲರೂ ಪ್ರೀತಿಯಿಂದ ನೋಡಿಕೊಳ್ಳೋಣ ಅನ್ನೋ ಒಂದು ಸದಾಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದೀವಿ. ನಮಸ್ಕಾರ.
2: ನಮಸ್ಕಾರ.

ಕೇಳು ಗೆಳತಿ ನೇರ ಫೋನಿನ್ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್. ಆಕಾಶವಾಣಿ ಧಾರವಾಡ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಗುಲಾಂ ಸಾದಿಕ್ ಖಾನ್ ಅವರ ಗಾಯನದಲ್ಲಿ ಕೇಳಿ ರಾಗ್ ನಟ್ ಭೈರವ್. ಇವರಿಗೆ ತಬ್ಲಾ ಸಾಥ್ ನೀಡಿದ್ದಾರೆ ಜಮೀರ್ ಅಹಮದ್ ಖಾನ್, ಹಾರ್ಮೋನಿಯಂ ವಸಂತ ಕನಕಾಪುರ್. ಕೇಳಿ ರಾಗ್ ನಟ್ ಭೈರವ್.

ಇದುವರೆಗೆ ಗುಲಾಂ ಸಾದಿಕ್ ಖಾನ್ ಅವರ ಗಾಯನದಲ್ಲಿ ರಾಗ್ನಟ್ ಭೈರವ್ ಕೇಳಿದಿರಿ. ಇವರಿಗೆ ತಬ್ಲಾ ಸಾಥ್ ನೀಡಿದವರು ಜಮೀರ್ ಅಹಮದ್ ಖಾನ್, ಹಾರ್ಮೋನಿಯಂ ವಸಂತ ಕನಕಾಪೂರ್. ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು.

ಆಕಾಶವಾಣಿ ಧಾರವಾಡ. ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಕೇಳುವಿರಿ. ನಮ್ಮ ನಿಲಯದಿಂದ ಆಕಾಶವಾಣಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬೇಟಿ ಬಚಾವೋ ಬೇಟಿ ಪಢಾವೋ ಧ್ಯೇಯದೊಂದಿಗೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ 2015ರಲ್ಲಿ ಜಾರಿಗೆ ತಂದ ಮಹತ್ವಾಕಾಂಕ್ಷಿ ಸುಕನ್ಯಾ ಸಮೃದ್ಧಿ ಯೋಜನೆ ಸಾರ್ಥಕ 11 ವರ್ಷಗಳನ್ನು ಪೂರ್ಣಗೊಳಿಸಿದೆ. ವಿಜಯಪುರ ಜಿಲ್ಲೆಯ ಅಂಚೆ ಕಚೇರಿಗಳಲ್ಲಿ ಈವರೆಗೆ ಒಟ್ಟು 84,100 ಖಾತೆಗಳನ್ನು ತೆರೆಯಲಾಗಿದೆ ಎಂದು ಅಂಚೆ ಅಧೀಕ್ಷಕ ಮಹಂತೇಶ್ ತೊಗರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸುಕನ್ಯಾ ಸಮೃದ್ಧಿ ಯೋಜನೆ ಉತ್ತರವಾದ ಯೋಜನೆ ಕೇಂದ್ರ ಸರ್ಕಾರದ ಬೇಟಿ ಬಚಾವ್ ಬೇಟಿ ಪಡಾವ್, ಅಂದರೆ ಹೆಣ್ಣು ಮಕ್ಕಳನ್ನು ಉಳಿಸಿ ಹೆಣ್ಣು ಮಕ್ಕಳನ್ನು ಓದಿಸಿ ಅನ್ನುವಂಥ 2015ನೇ ಸಾಲಿನಲ್ಲಿ ಜಾರಿಗೆ ಬಂತು. ಮಧ್ಯಮ ವರ್ಗದ ಕುಟುಂಬದವರು ಹೆಣ್ಣು ಮಗು ಹುಟ್ಟಿದಾಗ ಅವಳಿಗೆ ಓದಿಸಲಿಕ್ಕೆ ಖರ್ಚುಗಳನ್ನು ನಿಭಾಯಿಸೋದು ಮತ್ತು ಆ ಮಗಳ ಮದುವೆ ಖರ್ಚುಗಳನ್ನು ನಿಭಾಯಿಸಲಿಕ್ಕೆ ಅದಕ್ಕೆ ಪೂರಕವಾಗಿ ಈ ಒಂದು ಖಾತೆಯನ್ನು ತೆರೆದ್ರೆ ಇವತ್ತಿನ ದಿವಸದಿಂದ ಅಂದರೆ ಮಗಳು ಹುಟ್ಟಿ ಹಣ್ಣು ಸಣ್ಣವಳಿದ್ದಾಗಲೇ ಈ ಖಾತೆಯಲ್ಲಿ ಸಣ್ಣ ಸಣ್ಣ ಮೊತ್ತವನ್ನು ಜಮಾ ಮಾಡ್ತಾ ಹೋದರೆ ನಾಳೆ ಬಡ್ಡಿ ಸಮೇತ ಒಂದು ದೊಡ್ಡ ಮೊತ್ತ ಬಂದರೆ ಅದು ಅವಳ ವಿದ್ಯಾಭ್ಯಾಸಕ್ಕೆ ಮತ್ತು ಮದುವೆ ಖರ್ಚಿಗಾಗಿ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶವನ್ನು ಈ ಒಂದು ಖಾತೆ ಒಳಗೊಂಡಿದೆ. 2015ರಿಂದ 2026ನೇ ಸಾಲಿನವರೆಗೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 84,100 ಅಕೌಂಟ್ಗಳನ್ನು ಖಾತೆಗಳನ್ನು ನಾವು ಈಗ ಆಲ್ರೆಡಿ ತೆರೆದಿದ್ದೇವೆ. ಹೆಣ್ಣು ಮಕ್ಕಳ ಪಾಲಕರಿದ್ದೀರಿ ಅವರು ಕೂಡ ವಿಜಯಪುರ ಜಿಲ್ಲೆಯ ಯಾವುದೇ ಸಮೀಪದ ಗ್ರಾಮೀಣ ಅಥವಾ ನಗರ ಪ್ರದೇಶದ ಅಂಚೆ ಕಚೇರಿಯಲ್ಲಿ ಈ ಖಾತೆಯನ್ನು ತೆರೆಯಬಹುದು. ಈ ಖಾತೆಯನ್ನು ತೆರೆಯಲಿಕ್ಕೆ ತಂದೆ ಅಥವಾ ತಾಯಿದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, 3 ಫೋಟೋಗ್ರಾಫ್ ಮತ್ತು ಮಗಳದು ಬರ್ತ್ ಸರ್ಟಿಫಿಕೇಟ್ ಮತ್ತು ಮಗಳ ಆಧಾರ್ ಕಾರ್ಡ್ ಕಡ್ಡಾಯ ಆಗಿರುತ್ತೆ.
0: ನೈಋತ್ಯ ರೈಲ್ವೆಯ ಹುಬ್ಬಳ್ಳಿ ರೈಲ್ವೆ ವಸ್ತು ಸಂಗ್ರಹಾಲಯದಲ್ಲಿ ಕ್ಯೂಆರ್ ಕೋಡ್ ಆಧಾರಿತ ಡಿಜಿಟಲ್ ಪಾವತಿ ಸೌಲಭ್ಯ ಪರಿಚಯಿಸಲಾಗಿದೆ. ನೈಋತ್ಯ ರೈಲ್ವೆ ಹುಬ್ಬಳ್ಳಿಯ ಪ್ರಧಾನ ಹಣಕಾಸು ಸಲಹೆಗಾರರಾದ ಜಿವಿ ರಮಾದೇವಿ, ಪ್ರಧಾನ ಮುಖ್ಯ ಮೆಕ್ಯಾನಿಕಲ್ ಇಂಜಿನಿಯರ್ ಆರ್ ಮುಕುಂದ್, ಹುಬ್ಬಳ್ಳಿ ಮುಖ್ಯ ಕಾರ್ಯಾಗಾರದ ವ್ಯವಸ್ಥಾಪಕ ವಿಜಯ್ ಸಿಂಗ್ ಯಾದವ್ ನೂತನ ಡಿಜಿಟಲ್ ಟಿಕೆಟಿಂಗ್ ವ್ಯವಸ್ಥೆ ಉದ್ಘಾಟಿಸಿದರು. ರೈಲ್ವೆ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡುವವರು ಕ್ವಿಕ್ ರೆಸ್ಪಾನ್ಸ್ ಕೋಡ್ ಆಧಾರಿತ ಡಿಜಿಟಲ್ ಪಾವತಿಗಳನ್ನು ಸುಲಭವಾಗಿ ಮಾಡಬಹುದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿದ್ದಾರೆ. ಕಳೆದ 4,399 ದಿನಗಳಲ್ಲಿ ಭಾರತವು ವಿವಿಧ ಕ್ಷೇತ್ರಗಳಲ್ಲಿ ಮೌಲ್ಯಯುತ ಪರಿವರ್ತನೆಗೆ ಸಾಕ್ಷಿಯಾಗಿದೆ. ಆರ್ಥಿಕ ಬೆಳವಣಿಗೆ, ಡಿಜಿಟಲ್ ರೂಪಾಂತರ, ಮೂಲಸೌಕರ್ಯ ವಿಸ್ತರಣೆ, ಸಾಮಾಜಿಕ ಸಬಲೀಕರಣ ಮತ್ತು ಬಲವಾದ ಜಾಗತಿಕ ಉಪಸ್ಥಿತಿಯವರೆಗಿನ ಅಭಿವೃದ್ಧಿ ನಾಗರಿಕರ ಕಲ್ಯಾಣದ ಮೇಲೆ ಗಮನವಿಟ್ಟು ರೂಪಿತವಾಗಿವೆ. ಬಡವರ ಕಲ್ಯಾಣ, ಅನ್ನದಾತರ ಸಮೃದ್ಧಿ ಮತ್ತು ನಾರಿಶಕ್ತಿಯಿಂದ ಹಿಡಿದು ಯುವ ಸಬಲೀಕರಣ, ಆರೋಗ್ಯ ರಕ್ಷಣೆ, ಮೂಲಸೌಕರ್ಯ, ರಕ್ಷಣಾ ಆಧುನೀಕರಣ, ತಾಂತ್ರಿಕ ನಾವೀನ್ಯತೆ, ಸಾಂಸ್ಕೃತಿಕ ಪುನರುಜ್ಜೀವನ, ಮಧ್ಯಮ ವರ್ಗದ ಕಲ್ಯಾಣ, ರಾಷ್ಟ್ರವೇ ಮೊದಲು ಎಂಬ ವಿಕಸಿತ ಭಾರತದ ಛಾಯೆ ಕಾಣಬಹುದಾಗಿದೆ. ಈ ಐತಿಹಾಸಿಕ ಮೈಲಿಗಲ್ಲನ್ನು ಹ್ಯಾಶ್ಟ್ಯಾಗ್ ಲಾಂಗೆಸ್ಟ್ ಸರ್ವಿಂಗ್ ಇಲೆಕ್ಟೆಡ್ ಪಿಎಂ ಮೋದಿಯೊಂದಿಗೆ ಸಂಭ್ರಮಿಸಲಾಗುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಇಂದು ಹೊಸದಿಲ್ಲಿಯಲ್ಲಿ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಹಾಗೂ ಕೇಂದ್ರ ಸಚಿವರು ಪಾಲ್ಗೊಳ್ಳುತ್ತಿದ್ದಾರೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ಮಧ್ಯಾಹ್ನ 12:30 ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗದ ಅಧ್ಯಕ್ಷ ಪಿ ರಘು ಪೌರಕಾರ್ಮಿಕರು ಮತ್ತು ಸ್ವಚ್ಛತಾ ಸೇನಾನಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ.

ಬಳಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಯಲಿದೆ. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕೈಗೊಳ್ಳುವ ಭೂ ಸ್ವಾಧೀನದಿಂದ ನಿವೇಶನ ಮಂಜೂರಾತಿವರೆಗೆ ಎಲ್ಲ ಪ್ರಕ್ರಿಯೆ ಪಾರದರ್ಶಕವಾಗಿ ಡಿಜಿಟಲ್ ಮಾದರಿಯಲ್ಲಿ ನಡೆಯಲಿದೆ ಎಂದು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನ ಖನಿಜ ಭವನದಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅವರು, ಪೂರ್ವ ಸಿದ್ಧತೆ ಮತ್ತು ಪೂರಕ ಕೆಲಸಗಳನ್ನು ಮುಂಬರುವ 100 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ನಿರ್ದೇಶಿಸಿದರು. ವಿವಿಧ ಇಲಾಖೆಗಳಲ್ಲಿ ಸಾರ್ವಜನಿಕರಿಗೆ ಸಂಬಂಧಿಸಿದ ಅಪಾರ ಪ್ರಮಾಣದ ಡಿಜಿಟಲ್ ದತ್ತಾಂಶ ಲಭ್ಯವಿದೆ. ಇಲಾಖೆಗಳ ನಡುವೆ ಸಮನ್ವಯ ಸಾಧಿಸಿ ಬಳಸಿಕೊಳ್ಳುವ ವ್ಯವಸ್ಥೆ ರೂಪಿಸಲು ಮಾಹಿತಿ ತಂತ್ರಜ್ಞಾನ ಹಾಗೂ ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಈ ಆಡಳಿತ ಇಲಾಖೆ ವ್ಯಾಪ್ತಿಯ ಸ್ಮಾರ್ಟ್ ಗವರ್ನೆನ್ಸ್ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ರಾಜ್ಯ ಇಂಧನ ಇಲಾಖೆ ಕರ್ನಾಟಕ ರಾಜ್ಯ ಇಂಧನ ನಿಗಮದ ಮೂಲಕ ಕಳೆದ 2.5 ತಿಂಗಳಲ್ಲಿ 423 ಕೋಟಿ ರೂಪಾಯಿ ಮೊತ್ತದ ವಿದ್ಯುತ್ತನ್ನು ರಾಷ್ಟೀಯ ಗ್ರಿಡ್ಗೆ ಮಾರಾಟ ಮಾಡಿದೆ ಎಂದು ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನಾಳೆ ಉಡುಪಿ ಜಿಲ್ಲೆ ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಹಾಗೂ ಉತ್ತರ ಒಳನಾಡಿನ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ ಸೇರಿದಂತೆ ದಕ್ಷಿಣ ಒಳನಾಡಿನ ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಈ ತಿಂಗಳ 15ರವರೆಗೆ ಭಾರೀ ಮಳೆ ಹಾಗೂ 40-50 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ

0: ಆಕಾಶವಾಣಿ ವನಿತಾ ವಿಹಾರ ಗೆಳತಿಯರೇ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಪಶ್ಚಾತ್ತಾಪ ಸಣ್ಣ ಕಥೆ ಕೇಳುತ್ತೀರಿ. ಬಳಿಕ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ ಪ್ರಸಾರಗೊಳ್ಳಲಿದೆ. ಆರಂಭದಲ್ಲಿ ಕೇಳಿ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಪಶ್ಚಾತ್ತಾಪ.
1: ಸ್ವರೂಪ್, ಎಷ್ಟು ದಿನ ಹೀಗೆ ಬೇಸರ ಮಾಡ್ಕೊಂಡು ಕಾಲ ಕಳೀತೀಯೋ ಮಗನೇ, ನಿನಗೂ ಒಂದು ಜೀವನ ಇದೆ ಅನ್ನೋದನ್ನ ಮರಿಬೇಡ. ಅವಳು ವಾಪಸ್ ಬರೋದಾಗಿದ್ರೆ ಇಷ್ಟರಲ್ಲೇ ಬಂದ್ಬಿಡ್ತಾ ಇದ್ಲು, ಆದ್ರೆ ಅವಳು ವಾಪಸ್ ಬರೋದಿಲ್ಲ ಕಣು. ತಾಯಿಯ ಮಾತಿಗೆ ಮಲಗಿದ್ದ ಸ್ವರೂಪ್ ತಟ್ಟನೆ ಎದ್ದು ಕುಳಿತ. ಅದು ಹೇಗಮ್ಮ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತಾ ಇದೀಯಾ? ಮಗನ ಪ್ರಶ್ನೆಗೆ ಒಂದು ಗಳಿಗೆ ವಿಚಲಿತರಾದರು ವನಜ. ಮದುವೆಗೆ ಮೊದಲೇ ಅವಳಿಗೆ ಯಾರ್ದೋ ಜೊತೆ ಸಂಬಂಧ ಇತ್ತು ಅಂತ ಊರವರೆಲ್ಲ ಮಾತನಾಡ್ತಾ ಇದ್ರು. ಈಗ ಅವನ ಜೊತೆನೇ ಹೋಗಿರ್ಬೇಕು ಎಂದ ತಾಯಿಯನ್ನು ತೀಕ್ಷ್ಣವಾಗಿ ನೋಡಿದ ಸ್ವರೂಪ್. ಸಂಬಂಧ ಇದ್ದಿದ್ದಲ್ಲಮ್ಮ, ಸಂಬಂಧ ಬಂದಿದ್ದು. ಅವಳಿಗಿಂತ 18 ವರ್ಷ ಹಿರಿಯವನಾಗಿದ್ದ ಶ್ರೀಮಂತ ಸಂಬಂಧ, ಅದನ್ನು ಇವಳೇ ಬೇಡ ಅಂತ ಮುರಿದಿದ್ದು ಎಂದಾಗ ವನಜ ಸಿಟ್ಟಿನಿಂದ ಅವನನ್ನೊಮ್ಮೆ ನೋಡಿದಳು. ಅವಳು ನಿನಗೆ ಇಷ್ಟು ಅನ್ಯಾಯ ಮಾಡಿದ್ರೂ ಅವಳ ಪರವಾಗಿ ಮಾತನಾಡೋದನ್ನ ಮಾತ್ರ ಬಿಡೋದಿಲ್ಲ ಅಲ್ವಾ ನೀನು ಎಂದಾಗ ಸ್ವರೂಪನ ಮುಖದಲ್ಲಿ ವಿಷಾದದ ನಗು ಒಂದು ಮೂಡಿ ಮರೆಯಾಯಿತು. ಹೌದಮ್ಮ, ಇಷ್ಟು ವರ್ಷ ನಿನ್ನ ಮಾತು ಕೇಳಿಕೊಂಡು ಅವಳಿಗೆ ಬಹಳ ಅನ್ಯಾಯ ಮಾಡಿದ್ದೇನೆ. ಆದರೆ ಇನ್ನು ಮುಂದೆ ಹಾಗೆ ಆಗೋದಿಲ್ಲ. ನನ್ನನ್ನು ನಂಬಿ ಬಂದಿರುವ ನನ್ನ ಹೆಂಡತಿಗೆ ಆಸರೆಯಾಗಿ ನಿಲ್ಲಬೇಕು ಅಂತ ಅಂದ್ಕೊಂಡಿದ್ದೇನೆ. ಆ ಪೆದ್ದಿನ ಕಟ್ಕೊಂಡು ನಿನ್ನ ಜೀವನ ಉದ್ಧಾರ ಆದ ಹಾಗೇನೆ. ಅವಳು ಹೋಗಿ 1 ತಿಂಗಳು ಮೇಲಾಯ್ತು. ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಯಾರ ಜೊತೆ ಇದ್ದಾಳೆ ಅಂತ ಗೊತ್ತಿಲ್ಲ. ಅವಳಿಗೆ ಆಸರೆ ಆಗ್ತಾನಂತೆ. ನಿನಗೇನಾದರೂ ತಲೆ ಕೆಟ್ಟಿದೆಯಾ ಅಂತ ನನಗೆ ಅನ್ನಿಸ್ತಾ ಇದೆ ಸ್ವರೂಪ್. ತಾಯಿಯ ಮಾತಿಗೆ ಏನೂ ಹೇಳದೆ ಅಲ್ಲಿಂದ ಎದ್ದು ನಡೆದಾಗ ವನಜ ತಲೆ ಚಚ್ಚಿಕೊಂಡರು. ಅಷ್ಟರಲ್ಲಿ ಫೋನ್ ರಿಂಗ್ ಆದಾಗ ಫೋನ್ ಹಿಡಿದು ಹೊರನಡೆದರು. ಅತ್ತೆ, ನಾನು ಅಮೃತ, ಸ್ವರೂಪ್ ಇನ್ನು ಎದ್ದಿಲ್ವಾ? ಅಣ್ಣನ ಮಗಳು ಅಮೃತಳ ಧ್ವನಿಗೆ ವನಜಳ ಮುಖ ಅರಳಿತು. ಈಗ ಎದ್ದು ಬಾತ್ರೂಮ್ಗೆ ಹೋದ. ನೀನು ಯಾವಾಗ ಮನೆಗೆ ಬರ್ತೀಯಾ? ಅವಸರದಿಂದ ಕೇಳಿದರು ವನಜ. ನೀವು ಯಾವಾಗ ಬಾ ಅಂತೀರಾ ಆಗ ಬರ್ತೇನೆ ಎಂದಳು ಸಂತೋಷದಿಂದ ಅಮೃತ. ಬೇಗ ಬಂದುಬಿಡು ಅಮೃತ, ಇಲ್ಲಾಂದ್ರೆ ಇವನು ಇವನ ಹೆಂಡತಿ ಜಪ ಮಾಡಿಕೊಂಡೇ ಕಾಲ ಕಳೆದು ಬಿಡ್ತಾನೆ. ನೀನು ಇಲ್ಲಿಗೆ ಬಂದರೆ ಅವನ ಮನಸ್ಸು ಬದಲಾಗಬಹುದು. ಸರಿ ಅತ್ತೆ, ಹಾಗಾದರೆ ನಾಳೆನೇ ನಾನು ಲಗೇಜ್ ಸಮೇತ ನಿಮ್ಮ ಮನೆಗೆ ಬಂದುಬಿಡ್ತೇನೆ ಎಂದಾಗ ವನಜ ಸಂತೋಷ

ಆಕ್ರೋಶದಿಂದ ತಿರುಗಿದವಳು ಎದುರಿಗೆ ನಿಂತ ಮಗನನ್ನು ನೋಡಿ ಗಕ್ಕನೆ ನಿಂತುಬಿಟ್ಟರು. ಯಾರಮ್ಮ ಫೋನಲ್ಲಿ? ಅಮೃತನಾ? ಮಗನ ಗಡಸು ಧ್ವನಿಗೆ ವಿಚಲಿತರಾದರು. ಹೌದು, ನಿನಗೆ ಕಾಲ್ ಮಾಡಿದಳಂತೆ, ನೀನು ಎತ್ತಲಿಲ್ಲ ಅಂತ ನನಗೆ ಮಾಡಿದ್ಲು, ಮೆಲ್ಲನೆ ನುಡಿದರು ಅನುಜ. ಗಂಡನನ್ನು ಬಿಟ್ಟು ಬಂದಾಯಿತು, ಈಗ ನನ್ನನ್ನು ಬುಟ್ಟಿಗೆ ಹಾಕಿಕೊಳ್ಳೋ ಪ್ಲಾನಾ ಹೇಗೆ? ವ್ಯಂಗ್ಯವಾಗಿ ನಗುತ್ತಾ ಕೇಳಿದ ಸ್ವರೂಪ್. ಯಾಕೋ ಹಾಗೆ ಹೇಳ್ತೀಯ ಸ್ವರೂಪ್, ಅಮೃತನ ವಿಷಯ ಗೊತ್ತಿದ್ರೂ ಯಾಕೆ ಹೀಗೆ ಮಾತನಾಡ್ತಾ ಇದ್ದೀಯಾ? ಅವಳ ಗಂಡ ಅವಳಿಗೆ ಮೋಸ ಮಾಡಿದ್ರಿಂದ ತಾನೇ ಅವಳು ಅವನನ್ನು ಬಿಟ್ಟು ಬಂದಿದ್ದು? ವಿಚ್ಛೇದನ ಪಡೆದ ಅಣ್ಣನ ಮಗಳ ಪರವಾಗಿ ನಿಂತರು ಅನಜ. ಅದು ಅವಳ ಪಾಯಿಂಟ್ ಆಫ್ ವ್ಯೂ ಅಮ್ಮ. ಅವಳು ಕತೆ ಕಟ್ಟಿದ್ಲು, ನೀವು ನಂಬಿದ್ರ, ಆದ್ರೆ ಅವಳ ಗಂಡನ ಮಾತನ್ನ, ಅವನ ಮನಸ್ಥಿತಿಯನ್ನ ನೀವು ಕೇಳಿದ್ರಾ? ಅವರ ಸಂಸಾರದಲ್ಲಿ ಏನಾಗ್ತಾ ಇತ್ತು ಅಂತ ನಿಮಗೆ ಗೊತ್ತಿದ್ಯಾ? ಒಂದು ಸಂಸಾರ ಒಡೆದು ಹೋಯ್ತು ಅಂದ್ರೆ ನಿಮ್ಮಿಷ್ಟಕ್ಕೆ ನೀವು ತೀರ್ಮಾನ ಮಾಡ್ಕೊಳ್ಳೋದಲ್ಲಮ್ಮ. ಅವರ ನಡುವೆ ಏನಾಗಿದೆ, ಯಾಕೆ ಹೀಗಾಯ್ತು ಅಂತ ತಿಳ್ಕೊಂಡು ಅದನ್ನ ಸರಿಪಡಿಸಬೇಕೇ ವಿನಃ ಅವಳು ಹೇಳಿದ್ದನ್ನ ಮಾತ್ರ ಕೇಳ್ಕೊಂಡು ಅವಳನ್ನ ಮನೆಗೆ ಕರೆದುಕೊಂಡು ಬಂದು ಡಿವೋರ್ಸ್ ಕೊಡಿಸೋದು ಒಳ್ಳೆ ತಂದೆ ತಾಯಿಯರ ಲಕ್ಷಣ ಅಲ್ಲ. ವನಜ ಸಿಟ್ಟಿನಿಂದ ಮಗನ ಕಡೆ ನೋಡಿದರು. ಸ್ವರೂಪ್, ನಿನ್ನ ಮಾತು ಜಾಸ್ತಿ ಆಯ್ತು. ನನ್ನ ಅಣ್ಣ ಅತ್ತಿಗೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡಬೇಡ. ತಾಯಿಯ ಅಸಹನೆಗೆ ಅವರ ಮುಂದೆ ಬಂದು ನಿಂತ ಸ್ವರೂಪ್. ನಿನ್ನ ಅಣ್ಣ ಅತ್ತಿಗೆಗೆ ಒಂದು ಮಾತು ಅಂದಾಗ ನಿನಗೆಷ್ಟು ಸಿಟ್ಟು ಬಂತಲ್ಲಮ್ಮ. ಅದೇ ನನ್ನ ಕುಸುಮ, ನನ್ನ ಜೊತೆ 6 ವರ್ಷ ಸಂಸಾರ ಮಾಡಿದ ನನ್ನ ಕುಸುಮನ ಎಷ್ಟು ನೋಯಿಸ್ಬಿಟ್ಟೆಯಮ್ಮ. ಅಮೃತನ ಜೊತೆ ಮದುವೆ ಮಾಡಿಸುವ ದುಷ್ಟ ಆಲೋಚನೆಯಲ್ಲಿ ನಮ್ಮ ಸಂಸಾರಕ್ಕೆ ಹುಳಿ ಹಿಂಡಿ ಬಿಟ್ಟಿಯಲ್ಲಮ್ಮ, ನೋವಿನಿಂದ ನುಡಿದ ಸ್ವರೂಪ್. ಏಯ್ ಏಯ್, ಏನ್ ಮಾತಾಡ್ತಾ ಇದೀಯ ನೀನು? ನಿನ್ನ ಸಂಸಾರಕ್ಕೆ ನಾನು ಹುಳಿ ಹಿಂಡಿದ್ನ? ರೋಷದಿಂದ ಮಗನ ಮುಂದೆ ಬಂದು ನಿಂತರು ಅನಜ. ಹೌದಮ್ಮ, ಕಡಾ ಖಂಡಿತವಾಗಿ ಹೇಳ್ತಾ ಇದ್ದೇನೆ. ನನ್ನ ಹೆಂಡತಿನ ನೀನೇ ಮನೆ ಬಿಟ್ಟು ಓಡಿಸಿದ್ದು. ಮದುವೆಯಾಗಿ ಅವಳು ಈ ಮನೆಗೆ ಬಂದಾಗಿನಿಂದ ನಿನ್ನ ಸ್ವಂತ ತಾಯಿಯ ಹಾಗೆ ನೋಡಿಕೊಳ್ತಾ ಇದ್ಲು. ನೀನ್ ಎಷ್ಟೇ ಬೈದ್ರು ಬೈಸ್ಕೊಳ್ತಿದ್ಲೆ ವಿನಃ ಒಂದು ಮಾತು ತಿರುಗಿ ಹೇಳ್ತಾ ಇರ್ಲಿಲ್ಲ. ಆದ್ರೆ ನೀನೇ ಅವಳನ್ನ ಪೆದ್ದಿ ಬುದ್ಧಿ ಇಲ್ಲದವಳು, ಹುಟ್ಟಿದ ಕೂಡಲೇ ಅಮ್ಮನನ್ನ ತಿನ್ಕೊಂಡವಳು, ನತದೃಷ್ಟೆ ಅಂತೆಲ್ಲ ಹೀಯಾಳಿಸ್ತಾ ಇದ್ದೆ. ಆಗ ಒಮ್ಮೆ ಕೂಡ ಬೇಸರ ಮಾಡಿಕೊಳ್ಳದೆ ನಿಮಗೊಂದು ಮಾತು ಕೂಡ ತಿರುಗಿ ಹೇಳದೇ ಇದ್ದವಳು ಈ ತರ ಮನೆ ಬಿಟ್ಟು ಹೋಗ್ಲಿಕ್ಕೆ ಏನಾದ್ರೂ ಒಂದು ಬಲವಾದ ಕಾರಣ ಇರಲೇಬೇಕಲ್ಲಮ್ಮ. ಸ್ವರೂಪನ ಮಾತಿಗೆ ಬೆಚ್ಚಿ ಬಿದ್ದರು ಅನಜ. ಕಾರಣನ? ಏನ್ ಕಾರಣ ಇರುತ್ತೆ ಮಣ್ಣು? ಅವಳು ಯಾವನ ಜೊತೆ ಓಡಿ ಹೋಗಿದ್ದಾಳಷ್ಟೇ, ತಡವರಿಸುತ್ತಾ ನುಡಿದರು. ಅಮ್ಮ, ನನ್ನ ಹೆಂಡತಿ ಬಗ್ಗೆ ಹಾಗೆಲ್ಲ ಕೆಟ್ಟದಾಗಿ ಮಾತನಾಡಬೇಡ. ಅವಳು ಹಾಗೆ ಮಾಡ್ಲಿಕ್ಕೆ ಅವಳು ಅಮೃತ ಅಲ್ಲ, ಕುಸುಮ. ಸ್ವರೂಪ್, ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ. ನಿನ್ನ ಹೆಂಡತಿಯನ್ನ ಅಮೃತಳಿಗೆ ಹೋಲಿಕೆ ಮಾಡಿ ಮಾತನಾಡಬೇಡ. ಹೌದಮ್ಮ, ಕೊಬ್ಬಿದ ಅಮೃತ ಎಲ್ಲಿ, ಗುಣವಂತೆ ಕುಸುಮ ಎಲ್ಲಿ? ಖಂಡಿತ ಅವರಿಬ್ಬರು ಒಂದು ಚೂರು ಹೋಲಿಕೆ ಆಗೋದಿಲ್ಲ. ಮಾತು ಮಾತಿಗೂ ನೀನು ಹೆಂಡತಿನ ಹೊಗಳ್ಬೇಡ ಸ್ವರೂಪ್. ಆ ಪೆದ್ದಿನ ಕಟ್ಕೊಂಡು ನಿನ್ ಜೀವನ ಹಾಳಾಗೋದನ್ನ ನನ್ನ ಕೈಲಿ ನೋಡ್ಲಿಕ್ಕಾಗ್ತಾ ಇಲ್ಲ. ಮದುವೆಯಾಗಿ 6 ವರ್ಷ ಆದ್ರೂ ಒಂದು ಮಗು ಕೂಡ ಇಲ್ಲ. ತಾಯಿಯಾಗಿ ಈ ಅನ್ಯಾಯವನ್ನ ನನಗೆ ಸಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತಾಯಿಯ ಮಾತಿಗೆ ತಾಯಿಯ ಮುಂದೆ ಬಂದು ನಿಂತ ಸ್ವರೂಪ್. ಅಮ್ಮ, ಏನ್ ಮಾತನಾಡ್ತಾ ಇದೀಯ ನೀನು? ನಿನ್ನ ಮನಸ್ಥಿತಿ ಸರಿಯಾಗುವ ತನಕ ಮಕ್ಕಳು ಬೇಡ ಅಂದಿದ್ದು ನಾನು. ಕುಸುಮಳಲ್ಲಿ ಯಾವುದೇ ತೊಂದರೆ ಇಲ್ಲ. ನೀನು ಇವತ್ತು ಸರಿಯಾಗ್ಬೋದು, ನಾಳೆ ಸರಿಯಾಗ್ಬೋದು ಅಂತ ಕಾದಿದ್ದೇ ಬಂತು. ಆದ್ರೆ ನಿನ್ ಗುರಿ ಬೇರೆನೇ ಇದೆ ಅಂತ ಗೊತ್ತಾಯ್ತು. ಇನ್ನು ನಾನು ಸುಮ್ಮನಿರೋದಿಲ್ಲ ಅಮ್ಮ. ನನ್ನ ಹೆಂಡತಿ ಕಾಣಿಸ್ತಾ ಇಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ. ಎಲ್ಲಾ ಸತ್ಯ ಹೊರಗೆ ಬಂದ್ರೆ ನೀನು ಕಂಬಿ ಹಿಂದೆ ಕೂತಿರ್ತೀಯ. ಮಗನ ಮಾತು ಕೇಳಿ ತರತರನೆ ನಡುಗಿಬಿಟ್ಟಳು ವನಜ. ಸ್ವರೂಪ್, ಏನಾಗಿದೆ ನಿನಗಿವತ್ತು? ನಾನು ಹೇಳಿದ್ದೇ ವೇದವಾಕ್ಯ ಅಂತ ಇದ್ದವನು ಯಾಕೆ ಹೀಗೆ ಪ್ರತಿ ಮಾತಿಗೂ ನನ್ನ ಮೇಲೆ ತಿರುಗಿ ಬೀಳ್ತಾ ಇದೆಯಾ? ಹೌದಮ್ಮ, ತಾಯಿ ಅಂದ್ರೆ ದೇವತೆ ಅಂತಾನೆ ನಾನು ಇಷ್ಟು ದಿನ ನಂಬಿಕೊಂಡಿದ್ದೆ. ಆದ್ರೆ ಸತ್ಯದ ದರ್ಶನ ಆದ್ಮೇಲೆ ನೀನ್ ನನ್ನ ಪಾಲಿಗೆ ಮಾತ್ರ ದೇವತೆ, ಕುಸುಮನ ಪಾಲಿಗೆ ನೀನು ರಾಕ್ಷಸಿ ಅಂತ ಗೊತ್ತಾದ್ಮೇಲೆ ಯಾಕೋ ನನಗೆ ನನ್ ಮೇಲೇನೆ ಸಿಟ್ಟು ಬರ್ತಾ ಇದೆಯಮ್ಮ. ನೀನು ಕುಸುಮನ ಮಾನಸಿಕವಾಗಿ ಮಾತ್ರ ಹಿಂಸಿಸ್ತಾ ಇದೀಯಾ ಅನ್ಕೊಂಡಿದ್ದೆ. ಆದ್ರೆ ನೀನು ದೈಹಿಕವಾಗಿಯೂ ಅವಳಿಗೆ ಹಿಂಸೆ ಕೊಡ್ತಾ ಇದೀಯಾ ಅಂತ ಕಣ್ಣಾರೆ ಕಂಡ ಮೇಲೆ ನಿಮ್ಮ ಮೇಲಿನ ಗೌರವ ಕೂಡ ಕಡಿಮೆ ಆಯಿತು. ವನಜಾಳ ಕೈಕಾಲು ನಡಗತೊಡಗಿತ್ತು. ಸ್ವರೂಪ್, ಏನೋ ಹೇಳ್ತಾ ಇದೀಯಾ ನೀನು? ಅಮ್ಮ, ಕುಸುಮನ ಕಾಲಿಗೆ ಕುದಿಯೋ ಎಣ್ಣೆ ಚೆಲ್ಲಿದ್ದು ನೀನ್ತಾನೆ? ಮಗನ ಪ್ರಶ್ನೆಗೆ ತಲೆಯ ಮೇಲೆ ಕೈ ಇಟ್ಟುಕೊಂಡರು ವನಜ. ಅಯ್ಯೋಯ್ಯೋ, ಏನ್ ಅನ್ಯಾಯ ಸ್ವರೂಪಿದು! ನಿನ್ನ ಹೆಂಡತಿ ಹಾಗೆ ಚಾಡಿ ಅಳಿಕೊಟ್ಲಾ? ಅವಳ ಮಂದ ಬುದ್ಧಿಯಿಂದ ಹಪ್ಪಳ ಉರಿದು ಇಳಿಸುವಾಗ ಮೈ ಮೇಲೆ ಎಣ್ಣೆ ಚೆಲ್ಲಿಕೊಂಡಿದ್ದನ್ನ ನನ್ ಮೇಲೆ ಹಾಕಿದ್ರೆ ನಾನೇನ್ ಮಾಡ್ಲಿ ಎಂದು ಅಳತೊಡಗಿದಾಗ ಸ್ವರೂಪ್ ಸಿಟ್ಟಿನಿಂದ, ಇದು ಕುಸುಮ ಹೇಳಿದಲ್ಲಮ್ಮ, ತೋಟ ಕೆಲಸ ಮಾಡ್ತಿದ್ದ ಸತೀಶ ಹೇಳಿದ್ದು. ಅದು ಬಿಡು, ಅವಳ ಮೈ ಮೇಲೆ ಬೆತ್ತದ ಬಾಸುಂಡೆಗಳಿತ್ತಲ್ಲ, ಅದು ಕೂಡ ಅವಳೇ ಬಾರಿಸಿಕೊಂಡಿರಬಹುದಲ್ವಾ? ಮಗನ ಪ್ರಶ್ನೆಗೆ ಮಾತು ಬಾರದೆ ನಿಂತಳು ಅನಜ. ಇದನ್ನು ಕೂಡ ಕುಸುಮ ನನಗೆ ಹೇಳಲಿಲ್ಲ ಅಮ್ಮ. ನಿನ್ನ ಮಗಳು ಅಂದ್ರೆ ನನ್ನ ಅಕ್ಕ,
ಕಣ್ಣಾರೆ ಕಂಡಿದ್ದನ್ನ ನನಗೆ ಹೇಳಿದ್ರೂ ಕೂಡ ನಾನು ನಂಬಲಿಲ್ಲ. ನೀನಂಥವಳ ಅಲ್ಲ ಅಂತಾನೆ ವಾದ ಮಾಡಿದೆ. ಅದಕ್ಕೋಸ್ಕರ ಜೀಪನ್ನ ರಸ್ತೆಯಲ್ಲೇ ನಿಲ್ಲಿಸಿ ನೀನು ಈ ಕೂಡಲೇ

0: ನಡ್ಕೊಂಡು ಮನೆಯ ಹಿಂದಕ್ಕೆ ಬಾ, ಅಮ್ಮನ ರೌದ್ರಾವತಾರದ ದರ್ಶನ ಆಗುತ್ತೆ ಅಂತ ಮೆಸೇಜ್ ಮಾಡಿದ್ಲು. ಅವಳು ಬಂದ ಅರಿವಿಲ್ಲದೆ ನೀನು ಕುಸುಮನಿಗೆ ಹಿಂಸೆ ಕೊಡ್ತಿರೋದನ್ನ ಅವಳು ಕಣ್ಣಾರೆ ನೋಡಿದ್ಲು. ಹಾಗೆ ನಾನು ಕೂಡ ನನ್ನ ಕಣ್ಣಾರೆ ನೋಡಿದ ಮೇಲೇನೆ ನಾನು ನಂಬಿದ್ದು, ನಿನ್ನ ಮೇಲಿನ ವಿಶ್ವಾಸವನ್ನ ಕಳೆದುಕೊಂಡಿದ್ದು. ಆಗಲೇ ನಾನು ನಿನ್ನನ್ನು ಬಂದು ತಡೆಯಬಹುದಿತ್ತು, ಆದ್ರೆ ಸುನೀತಕ್ಕ ನನ್ನನ್ನು ತಡೆದ್ಲು. ನಿನಗೆ ಸತ್ಯದಾರಿವಾಯ್ತಲ್ಲ, ಇನ್ನು ನೀನು ಹೆಂಡತಿನ ನೀನ್ ಕಾಪಾಡಿಕೋ. ನಾವು ಕದ್ದು ನೋಡಿದ ಅಮ್ಮನಿಗೆ ಗೊತ್ತಾದ್ರೆ ಬೇಜಾರು ಮಾಡ್ಕೊಳ್ತಾಳೆ. ಅದಕ್ಕೂ ಮುಂಚೆ ಕುಸುಮ ಪೊಲೀಸ್ ಸ್ಟೇಷನ್ ಹತ್ತದ ಹಾಗೆ ನೋಡ್ಕೋ, ಇಲ್ಲ ಅಂದ್ರೆ ಅಮ್ಮನ ಜೊತೆ ನೀನು ಕೂಡ ಜೈಲು ಸೇರ್ಬೇಕಾಗುತ್ತೆ ಅಂದ್ಲು. ಹಾಗೆ ನಾನು ಕುಸುಮಳ ಹಿಂದೆ ಹೋದೆ. ಜೀವ ಭಯದಿಂದ ಮನೆ ಬಿಟ್ಟು ಓಡಿದ ಕುಸುಮಳಿಗೆ ನಾನು ಸಾಂತ್ವನ ಹೇಳಿ ಸುನೀತಕ್ಕನ ಮನೆಯಲ್ಲಿ ಬಿಟ್ಟಿದ್ದೇನೆ. ಅವಳು ಯಾವನ ಹಿಂದೆನೂ ಓಡಿ ಹೋಗ್ಲಿಲ್ಲ, ನನಗೂ ಮೋಸ ಮಾಡ್ಲಿಲ್ಲ. ಹಾಗೆ ಇನ್ನೊಂದು ಮಾತಮ್ಮ, ಅಮೃತನ ಮದುವೆ ಮಾಡ್ಕೋ ಮದುವೆ ಮಾಡ್ಕೋ ಅಂತಿದ್ದೀಯಲ್ಲ, ನಾನೆಲ್ಲಾದ್ರೂ ಅಮೃತನ ಮದುವೆ ಆಗಿದ್ರೆ ನಿನಗೆ ಆಶ್ರಮನೇ ಗತಿ. ಅಮೃತ ಗಂಡನನ್ನು ಬಿಟ್ಟು ಬಂದಿದ್ದಲ್ಲ, ಗಂಡನೇ ಅವಳನ್ನು ಬಿಟ್ಟಿದ್ದು. ಅವನ ತಂದೆ ತಾಯಿಯನ್ನು ನೋಡಿಕೊಳ್ಳಲಾಗದೆ ಮೋಜು ಮಸ್ತಿ ಅಂತ ಮಜಾ ಮಾಡುತ್ತಾ ಕಾಲ ಕಳೆಯುತ್ತಿದ್ದವಳನ್ನ ಡಿವೋರ್ಸ್ ಕೊಟ್ಟು ಈಗ ಅಂಗವಿಕಲೆ ಅನಾಥೆಯಾಗಿದ್ದ ನನ್ನ ಗೆಳತಿ ಸವಿತಳನ್ನ ಮದುವೆಯಾಗಿ ಸಂತೋಷದಿಂದ ಜೀವನ ನಡೆಸ್ತಿದ್ದಾನೆ. ಅಂಥವಳನ್ನು ನಾನ್ ಮದುವೆ ಆಗ್ಬೇಕು ಅಂತ ನೀನ್ ಕನ್ಸು ಕಾಣ್ತಾ ಇದ್ದೀಯಾ? ಅಮ್ಮ, ಈಗ ನನಗೆ ಜ್ಞಾನೋದಯ ಆಗಿದೆ, ಆದ್ರೆ ನಿನಗೂ ಆಗ್ಬೇಕು. ಆದ್ರಿಂದ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ ಎಂದ ಮಗನನ್ನು ಪಿಳಿ ಪಿಳಿ ಕಣ್ಣು ಬಿಡುತ್ತಾ ನೋಡಿದಳು ವನಜ. ಅಮ್ಮ, ಈ ಮನೆ, ಈ ಆಸ್ತಿ, ಈ ಒಡವೆ, ಈ ಸಂಪತ್ತು ಯಾವುದು ನನಗೆ ಬೇಕಾಗಿಲ್ಲ. ನನಗೆ ನನ್ನ ಹೆಂಡತಿ ಒಬ್ಳು ಸಾಕು. ಜನ್ಮ ಕೊಟ್ಟು ಇಲ್ಲಿಯವರೆಗೆ ಬೆಳೆಸಿದ್ದೀಯಾ, ನಿನ್ನನ್ನು ನಾನು ಬೀದಿಪಾಲು ಮಾಡೋದಿಲ್ಲ. ನಿನ್ನ ಮಗನಾಗಿ ಹುಟ್ಟಿದ ತಪ್ಪಿಗೆ ನಾನೇ ಬೀದಿಪಾಲಾಗ್ತಾ ಇದ್ದೀನಿ. ನಾನು ನನ್ನ ಕುಸುಮನ ಕರೆದುಕೊಂಡು ಬೇರೆ ಊರಿಗೆ ಹೋಗ್ತೀನಿ. ನೀನು ಇಲ್ಲೇ ಇದ್ದು ಇದನ್ನೆಲ್ಲ ಅನುಭವಿಸು. ಬೇಕಾದ್ರೆ ನಿನ್ನ ಅಣ್ಣ ಅತ್ತಿಗೆ ಅವರ ಮಗಳನ್ನು ಕರೆದುಕೊಂಡು ಬಂದು ಇಟ್ಕೋ. ನಾನು ಏನು ಕೇಳಲಿಕ್ಕೆ ಬರೋದಿಲ್ಲ. ನನಗೆ ದುಡಿದು ತಿನ್ನುವ ಶಕ್ತಿ ಇದೆ. ನಾನು ಹೇಗಾದ್ರೂ ಬದುಕ್ತೀನಿ. ನಿನ್ನ ಪಾಲಿಗೆ ನನ್ನನ್ನು ಮರ್ತು ಬಿಡು. ನಾನಿನ್ನು ಹೊರಡ್ತೀನಿ ಎನ್ನುತ್ತಾ ಹೊರಟು ನಿಂತ ಮಗನ ಹತ್ತಿರ ಕೈ ಜೋಡಿಸಿ ನಿಂತರು ವನಜ. ಅಯ್ಯೋ, ಅಷ್ಟು ದೊಡ್ಡ ಶಿಕ್ಷೆ ಮಾತ್ರ ನನಗೆ ಕೊಡಬೇಡ ಸ್ವರೂಪ. ನೀನಿಲ್ಲದೆ ಬದುಕು ನೆನೆಸಿಕೊಳ್ಳಲು ಕೂಡ ನನಗೆ ಸಾಧ್ಯ ಇಲ್ಲ ಕಣೋ. ನನ್ನ ಬುದ್ಧಿಗೆ ಏನು ಮಂಕು ಬಡಿದಿತ್ತೋ ಗೊತ್ತಿಲ್ಲ, ಅದಕ್ಕಾಗಿ ಹೀಗೆ ಮಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಸ್ವರೂಪ್. ನಾನು ಕುಸುಮನ ಚೆನ್ನಾಗಿ ನೋಡ್ಕೊಳ್ತೇನೆ, ಅವಳ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತೇನೆ. ದಯವಿಟ್ಟು ಈ ತೀರ್ಮಾನಕ್ಕೆ ಬರಬೇಡ ಮಗನೆ, ನಿನಗೆ ಕೈ ಮುಗಿತೀನಿ ಎಂದ ಅಮ್ಮನ ಕೈಯನ್ನು ಕೆಳಗಿಸಿದ ಸ್ವರೂಪ್. ಅಮ್ಮ, ದಯವಿಟ್ಟು ನನಗೆ ಕೈ ಮುಗಿಯಬೇಡ. ನನ್ನ ಕುಸುಮ 6 ವರ್ಷ ಕಷ್ಟಪಟ್ಟಿದ್ದಾಳೆ, ಒಂದು ದಿನನು ನಿನ್ನ ಬಗ್ಗೆ ಚಾಡಿ ಹೇಳಿಲ್ಲ. ನೀನ್ ಚೆನ್ನಾಗಿರ್ಬೇಕು ಅಂತಾನೆ ಬಯಸ್ತಾಳೆ. ಆದ್ರೆ ನಾನು ಅವಳಷ್ಟು ಒಳ್ಳೆಯವನಲ್ಲ ಅಮ್ಮ. ಅವಳನ್ನು ಇನ್ನು ಮುಂದೆ ಆದ್ರೂ ನಾನು ಸಂತೋಷವಾಗಿ ನೋಡ್ಕೋಬೇಕು. ಅವಳು ಸಂತೋಷವಾಗಿರ್ಬೇಕು ಅಂದ್ರೆ ಅವಳು ಈ ಪರಿಸರದಿಂದನೇ ದೂರ ಹೋಗ್ಬೇಕು. ಅವಳು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾಳೆ. ಯಾರು ಅವಳ ಜೊತೆ ಮಾತನಾಡಲು ಹೋದರೂ ಭಯದಿಂದ ಬೆಚ್ಚಿ ಬೀಳ್ತಾಳೆ. ಸಂಬಂಧ ಅನ್ನೋದು ಕನ್ನಡಿಯ ಹಾಗೆ ಜೋಪಾನ ಮಾಡ್ಕೊಳ್ತಿದ್ದೆ ಅಮ್ಮ. ಆದ್ರೆ ಈಗ ಆ ಕನ್ನಡಿ ಒಡೆದು ಹೋಗಿದೆ. ಅದನ್ನ ಮತ್ತೆ ಸರಿಪಡಿಸ್ಲಿಕ್ಕಾಗೋದಿಲ್ಲ ಅಲ್ಲಮ್ಮ. ಆ ನೋವನ್ನು ನೀನು ಕೂಡ ಅನುಭವಿಸಬೇಕು. ನಮ್ಮವರು ಯಾರು ಎಂಬ ಅರಿವು ನಿನಗೆ ಆಗ್ಲೇಬೇಕಮ್ಮ. ಅದೇ ನಿನ್ನ ತಪ್ಪಿಗೆ ನಾನು ಕೊಡುತ್ತಿರುವ ಶಿಕ್ಷೆ. ನಿನ್ನ ಸಹಾಯಕ್ಕೆ ಅಂತ ಒಬ್ರು ರೈಟರ್ ಅನ್ನ ಗೊತ್ತು ಮಾಡಿದ್ದೇನೆ. ಅವರ ಫ್ಯಾಮಿಲಿ ನಮ್ ಗೆಸ್ಟ್ ಹೌಸ್ ನಲ್ಲಿ ಇರ್ತಾರೆ. ನಿನಗೆ ಏನಾದ್ರೂ ಸಹಾಯ ಬೇಕಾದ್ರೆ ಅವರನ್ನ ಕೇಳು. ಅವರು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ತುಂಬಾ ಒಳ್ಳೆಯ ಜನರು ಅವರು. ಇನ್ನು ಮುಂದೆ ನನ್ನನ್ನು ಫೋನಿನಲ್ಲಿ ಕೂಡ ಮಾತನಾಡಿಸುವ ಅವಕಾಶ ನಿನಗಿರೋದಿಲ್ಲ ಅಮ್ಮ. ಯಾಕಂದ್ರೆ ಈ ಫೋನನ್ನು ಕೂಡ ಇಲ್ಲೇ ಬಿಟ್ಟು ಹೋಗ್ತಿದ್ದೇನೆ. ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ ಆದಾಗ ದೇವರೇ ನನ್ನನ್ನು ನಿನ್ನ ಹತ್ತಿರ ಕರೆದುಕೊಂಡು ಬರ್ತಾನೆ ಅಂತ ನಂಬಿ ಮನೆ ಬಿಟ್ಟು ಹೋಗ್ತಿದ್ದೇನೆ ಅಮ್ಮ ಎನ್ನುತ್ತಾ ಜೀಪಿನ ಕೀಯನ್ನು ಕೂಡ ಅಮ್ಮನ ಕೈಯಲ್ಲಿಟ್ಟು ತನಗೆ ಬೇಕಾದ ಬಟ್ಟೆಗಳನ್ನು ಬ್ಯಾಗಿಗೆ ತುಂಬಿಸಿಕೊಂಡು ಹೊರಟ ಮಗನನ್ನು ತಡೆದು ನಿಲ್ಲಿಸುವ ಶಕ್ತಿ ಇಲ್ಲದೆ ಕುಸಿದು ಕುಳಿತ ವನಜಳಿಗೆ ತನ್ನ ರೌದ್ರಾವತಾರದ ದೃಶ್ಯಗಳು ಸಿನಿಮಾ ರೀಲಿನಂತೆ ಕಣ್ಣ ಮುಂದೆ ಸುಳಿಯತೊಡಗಿದಾಗ ಹಣೆ ಚಚ್ಚಿಕೊಳ್ಳುತ್ತಾ ಅಳತೊಡಗಿದಳು ವನಜ.
1: ಇದುವರೆಗೆ ಪಶ್ಚಾತ್ತಾಪ ಸಣ್ಣ ಕಥೆ ಕೇಳಿದಿರಿ. ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ. ಇನ್ನು ಮುಂದೆ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ.
2: ಭಾವಗೀತೆ ಸುಬ್ರಾಯ ಚೊಕ್ಕಾಡಿ ಅವರ ರಚನೆ.

ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಇವತ್ತಿನ ಈ ವನಿತಾ ವಿಹಾರ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಧಾರವಾಡ. ಈಗ ಸಮಯ 12:30:08.
1: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
2: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999127.
3: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
4: ಆತ್ಮೀಯ ಶ್ರೋತೃಗಳೇ, ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆರ್ಆರ್ ನಗರ ಬೆಂಗಳೂರು ಇವರ ಪ್ರಾಯೋಜಕತ್ವದ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12 ಶುಕ್ರವಾರ ಮಧ್ಯಾಹ್ನ 11:00 to 12:00. ಮಂಡಿ ನೋವು, ಬೆನ್ನು ನೋವು ಹಾಗೂ ಇತರೆ ಮೂಳೆ ರೋಗಗಳಿಗೆ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೂಳೆ ತಜ್ಞರಾದ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-1415, 244-345, 244-3416, STD ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12 ಶುಕ್ರವಾರ ಮಧ್ಯಾಹ್ನ 11:00 to 12:00. ವಿಷಯ, ಮಂಡಿ ನೋವು, ಬೆನ್ನು ನೋವು ಹಾಗೂ ಮೂಳೆ ರೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಕರೆ ಮಾಡಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಿ.
3: ಆತ್ಮೀಯ ಕೇಳುಗರೆ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ಕ್ವಿಜ್ ನಂದನಾ.
5: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
3: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.
5: ಮಾರಿ ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ.
3: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-1415 ಹಾಗೂ 244-344-1616, STD ಸಂಖ್ಯೆ 0836.
6: ಜಗದ ಜನರಂಜನೆ.
3: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.

ಆಕಾಶವಾಣಿ ಧಾರವಾಡ, ಸಮಯ 12:35 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವುದು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇದೀಗ ಕೇಳಿ,
2: ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ವೈದ್ಯರಾದ ಡಾಕ್ಟರ್ ಸಂತೋಷ್ ಎಂ ನೇಮಗೌಡ
1: ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸವಿತಾ ದೇಶಮುಖ್.
2: ನೋಡಿ ಪ್ರಿಯ ಕೇಳುವರೆ, ಜೀವನ ಮತ್ತು ಮರಣದ ನಡುವಿನ ಸೂಕ್ಷ್ಮ ಗಡಿಯ ಮೇಲೆ ನಿಂತಾಗ ಆಶಾ ಕಿರಣವನ್ನು ಬೆಳಗಿಸುವ ವೈದ್ಯರು ಉಸಿರಿಗೆ ಭರವಸೆಯನ್ನು ಕೊಡುವ, ಸಂಕಟದ ಕ್ಷಣಗಳಲ್ಲಿ ಕುಟುಂಬಕ್ಕೆ ಧೈರ್ಯ ತುಂಬುವ ವೈದ್ಯರೊಬ್ಬರು ನಮ್ಮ ಜೊತೆಗಿದ್ದಾರೆ. ತಮ್ಮ ಜ್ಞಾನ ಮತ್ತು ಸೇವಾ ಭಾವಗಳಿಂದ ಅನೇಕ ಜೀವಗಳನ್ನು ಉಳಿಸಿದಂತ ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ತಜ್ಞರಾದ ಡಾಕ್ಟರ್ ಸಂತೋಷ್ ಎಂ ನೇಮಗೌಡ ನಮ್ಮ ಜೊತೆಗಿದ್ದಾರೆ. ಬನ್ನಿ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರೇ.
3: ನಮಸ್ಕಾರ ಮೇಡಮ್. ಎಲ್ಲಾ ಆಕಾಶವಾಣಿ ಶ್ರೋತೃರಿಗೂ ನನ್ನ ನಮಸ್ಕಾರಗಳು.
2: ಡಾಕ್ಟರೇ, ಒಂದು ಸಂಕ್ಷಿಪ್ತ ಪರಿಚಯವನ್ನು ನಮ್ಮ ಕೇಳುಗರಿಗೆ ಹೇಳಿಬಿಡಿ.
3: ನಾನು MBBS ಪದವಿಯನ್ನು ತುಮಕೂರು ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ತುಮಕೂರಿಂದ ಮುಗಿಸಿದ್ದು. ತದನಂತರ ನನ್ನ ಪೋಸ್ಟ್ ಗ್ರಾಜುಯೇಷನ್ MD ಇನ್ ಪಲ್ಮರಿ ಮೆಡಿಸಿನ್ JNMC ಮೆಡಿಕಲ್ ಕಾಲೇಜ್ KLE ಯೂನಿವರ್ಸಿಟಿ ಬೆಳಗಾಂನಲ್ಲಿ ಮುಗಿಸಿದ್ದು. ಆ ನಂತರ 2010 ಇಲ್ಲಿಯವರೆಗೆ ನಾನು ನನ್ನ ಸೇವೆಯನ್ನು ಬಿಜಾಪುರ ಮತ್ತು ಸುತ್ತಮುತ್ತಲ ಜನರಿಗೆ ಕೊಡ್ತಾ ಇದ್ದೀನಿ.
2: ಡಾಕ್ಟ್ರೇ, ಈಗ ನೀವು ಈ ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ಕ್ಷೇತ್ರದಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ?
3: ಈಗ ನಾನು ಪೋಸ್ಟ್ MD ಇಂದ 17 ನನ್ನ ಸೇವೆ ನಡೀತಾ ಇದೆ.
2: 17 ತುಂಬಾ ಅನುಭವವಿದೆ ನಿಮಗೆ. ಈ ಕ್ಷೇತ್ರವನ್ನೇ ನೀವು ಯಾಕೆ ಆಯ್ಕೆ ಮಾಡಿಕೊಂಡ್ರಿ?
3: ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ನಾನು ಮೊದಲು ಪ್ಲಾನ್ ಮಾಡಿದ್ದು ಮೆಡಿಸಿನ್ ಸರ್ಜರಿ ಅಂತ. ಯಾವಾಗ ನನಗೆ MD ಪಲ್ಮನರಿ ಮೆಡಿಸಿನ್ ಅಂತ ಒಂದು ಸ್ಪೆಷಲೈಸೇಷನ್ ವಿಚ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಲಂಗ್ ಅಂಡ್ ಲಂಗ್ ರಿಲೇಟೆಡ್ ಡಿಸೀಸಸ್ ಇದೆ ಅಂದಮೇಲೆ ನನ್ನ ಫಸ್ಟ್ ಚಾಯ್ಸ್ ಅಬೌವ್ ಜನರಲ್ ಮೆಡಿಸಿನ್ ಅಂಡ್ ಸರ್ಜರಿ ಇದನ್ನು ನಾನು ಆಪ್ಟ್ ಮಾಡಬೇಕಾಯ್ತು. ಸೊ ಇಲ್ಲಿ ಮೆಜಾರಿಟಿ ಆಫ್ 80% ಪೇಷಂಟ್ಸ್ ನಾನು ಇನ್ ಪೇಷಂಟ್ ಅಲ್ಲಿ ನೋಡುವಾಗಲಿ ಎಲ್ಲ ರೆಸ್ಪಿರೇಟರಿ ಡಿಸೀಸ್ಗೆ ಸಂಬಂಧಪಟ್ಟಿದ್ದು ಇರುತ್ತವೆ. ಮತ್ತೆ ಇನ್ ಪೇಷಂಟ್ ಆಗಿ ನಾವು ನೋಡೋ ಪೇಷಂಟ್ಸ್ ಗಳಲ್ಲೂ 60-70% ರೆಸ್ಪಿರೇಟರಿ ರಿಲೇಟೆಡ್ ಇಲ್ನೆಸ್. ಇನ್ನು ಕ್ರಿಟಿಕಲ್ ಕೇರ್ ಸಂಬಂಧಪಟ್ಟ ವೆಂಟಿಲೇಷನ್ ಮತ್ತೆ ನ್ಯೂಮೋನಿಯಾ, ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ಸ್ ಈ ತರ ಆಗೋದ್ರಿಂದ ಅಲ್ಲಿನೂ 60-80% ಪೇಷಂಟ್ಸ್ ರೆಸ್ಪಿರೇಟರಿ ಡಿಸೀಸ್ ಸಂಬಂಧಪಟ್ಟಿರೋದ್ರಿಂದ ನಾನು ಈ ಫೀಲ್ಡ್ ಅನ್ನು ಚಾಯ್ಸ್ ಮಾಡ್ಕೊಂಡೆ. ದ ಸ್ಪೆಷಲೈಸೇಷನ್ ಇತ್ತು, ನೀಡ್ ಫಾರ್ ದಿ ಅವರ್ ಇತ್ತು, ಮತ್ತೆ ಈ ತರ ನಮ್ಮ ಇಂಡಿಯನ್ ಅಂತ ಬ್ಯಾಕ್ವರ್ಡ್ ಸೆಟಪ್ಗೆ ಈ ಆಗ 2010-2007 ಟೈಮಲ್ಲೇ ಇದು ಇನಿಷಿಯಲ್ ಸ್ಟೇಜ್ ಅಲ್ಲೇ ಬೇಕಾಗಿದ್ದ ಒಂದು ಬ್ರಾಂಚ್ ಇತ್ತು. ಸೊ ಆ ಟೈಮಲ್ಲೇ ಒಂದ್ MD ಸೀಟ್ ಇತ್ತು ಅವಾಗ, ರೆಕಗ್ನೈಸ್ ಸೀಟ್ ಇನ್ ಕರ್ನಾಟಕ. ಸೊ ಅದೊಂದು ಪ್ರಿಫರೆನ್ಸ್ ನೋಡಿ ಇದನ್ನು ನಾನು ಆಯ್ಕೆ ಮಾಡ್ಕೋಬೇಕಾಯ್ತು.
2: ತುಂಬಾ ಸಂತೋಷ. ಜೀವ ಮತ್ತು ಸಾವಿನ ನಡುವೆ ಅಲ್ಲಿ ನೀವು ಅತ್ಯಂತ ಉಪಯೋಗಕಾರಿ ಆಗ್ತೀರಿ ವೈದ್ಯರಾಗಿ. ಡಾಕ್ಟ್ರೇ, ಈಗ ಉಸಿರಾಟದ ತೊಂದರೆ ಇರುವ ರೋಗಿಗಳನ್ನು ನೀವು ಹೇಗೆ ಪರೀಕ್ಷಿಸಿ?
3: ಒಂದು ದೀರ್ಘಕಾಲದ ಕೆಮ್ಮು, ಕಫ, ಜ್ವರ, ಉಸಿರಾಟದ ಸಮಸ್ಯೆ ಅಥವಾ ದಮ್ಮು ಅಥವಾ ಉಸಿರುಗಟ್ಟುವಿಕೆ, ಎದೆನೋವು, ತೂಕ ಕಡಿಮೆ ಆಗುವುದು, ಮತ್ತೆ ಕಫದಲ್ಲಿ ರಕ್ತ ಬರೋದು, ಈ ತರ ಸಮಸ್ಯೆಗಳಿಂದ, ಈ ತರ ತೊಂದರೆಗಳಿಂದ ಅವ್ರು ನಮ್ಮನ್ನು ಕಾಣುತ್ತಾರೆ. ವಿ ಹ್ಯಾವ್ ಟು ಇವ್ಯಾಲ್ಯುಯೇಟ್ ವೇರ್ ದಿಸ್ ಸಿಸ್ಟಮ್ ಬಿಲಾಂಗ್ಸ್ ಟು ವಿಚ್ ಡಿಸೀಸ್ ಅಂತ ನಾವು ಅದನ್ನು ಪ್ರಾಪರ್ ಆಗಿ ಇನ್ವೆಸ್ಟಿಗೇಟ್ ಮಾಡಿ ಇವ್ಯಾಲ್ಯುಯೇಟ್ ಮಾಡಿ ಇದು ಯಾವ ರೋಗ, ಇದರಲ್ಲೇ ಇನ್ಫೆಕ್ಟಿವ್ ನಾನ್ ಇನ್ಫೆಕ್ಟಿವ್ ಅಂತ ಇರುತ್ತೆ. ಇನ್ಫೆಕ್ಟಿವ್ ಅಲ್ಲಿ ಸಾಮಾನ್ಯವಾಗಿ ನಿಮೋನಿಯಾ, ವೈರಲ್ ಬ್ಯಾಕ್ಟೀರಿಯಲ್ ಫಂಗಲ್ ನಿಮೋನಿಯಾ ಇರುತ್ತೆ, ಮೈಕೋಬ್ಯಾಕ್ಟೀರಿಯಲ್ ಅಲ್ಲಿ TB ಇರುತ್ತೆ, ಮತ್ತೆ ನಾನ್ ಇನ್ಫೆಕ್ಟಿವ್ ಅಲ್ಲಿ ಅಸ್ತಮಾ, COPD, ಇಂಟ್ರಸ್ಟಿಷಿಯಲ್ ಲಂಗ್ ಡಿಸೀಸಸ್ ಈ ತರ ಇರುತ್ತೆ. ಸೊ ಮೊದಲೇ

0: ನಾವಿದು ಇನ್ಫೆಕ್ಟಿವ್ ನಾನ್ ಇನ್ಫೆಕ್ಟಿವ್ ಅಂತ ಕ್ಲಾಸಿಫೈ ಮಾಡಿ ಆ ರೋಗಕ್ಕೆ ತಕ್ಕಂಗೆ ಆ ಪೇಷಂಟ್ಗೆ ಚಿಕಿತ್ಸೆಯನ್ನು ಕೊಡ್ತೀವಿ.
1: ಕೊಡ್ತೀರಾ
2: ಡಾಕ್ಟ್ರೆ?
1: ಇಲ್ಲಿ ಅಸ್ತಮಾ ಮತ್ತು ಸಿಒಪಿಡಿ ನಡುವಿನ ಸಣ್ಣ ವ್ಯತ್ಯಾಸವೇನಿದೆ ಅಂತ.
0: ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಎರಡು ಒಂದು ಎರಡರಲ್ಲಿ ಏನಿರುತ್ತೆ, ಕೆಮ್ಮು ದಮ್ಮು ಉಸಿರಾಟಕ್ಕೆ ತೊಂದರೆ. ಅಸ್ತಮಾ ಅಂದರೆ ಇದು ಹೆಟ್ರೋಜಿನಿಯಸ್ ಲಂಗ್ ಕಂಡೀಷನ್ ಕ್ಯಾರೆಕ್ಟರೈಸ್ಡ್ ಬೈ ವೇರಿಯಬಲ್ ರೆಸ್ಪಿರೇಟರಿ ಸಿಂಪ್ಟಮ್ಸ್ ಅಂದ್ರೆ ಆವಾಗಾವಾಗ ಕಾಣಿಸ್ಕೋ ಉಸಿರಾಟ ತೊಂದರೆ, ಎದೆ ಬಿಗಿತ, ಉಸಿರಾಡುವಾಗ ವೀಸಿಂಗ್ ಅಂತೀವಿ ಶಬ್ದ ಬರುವುದು, ಮತ್ತು ಕೆಮ್ಮು. ಇದು ಅಸ್ತಮಾಗೆ ಸಂಬಂಧಪಟ್ಟಿದ್ದು. ಅಸ್ತಮಾ ಚೈಲ್ಡ್ಹುಡ್ ಅಸ್ತಮಾ, ಅಡೋಲಸೆಂಟ್ ಅಸ್ತಮಾ ಮತ್ತು ಅಡಲ್ಟ್ ಅಸ್ತಮಾ ಕ್ಲಾಸಿಫೈ ಮಾಡ್ತೀವಿ. ಸಿಒಪಿಡಿ ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮರಿ ಡಿಸೀಸ್ ಅಂದರೆ ಪೇಷಂಟು ಕಂಟಿನ್ಯೂಸ್ ಆಗಿ ಕೆಮ್ಮು ಕಫ ದಮ್ಮು ಮತ್ತು ಅದಕ್ಕೆ ಸಂಬಂಧಪಟ್ಟಿದ ತೊಂದರೆಗಳಿಂದ ಬಳಲುತ್ತಿರ್ತಾನೆ, ಕಂಟಿನ್ಯೂಸ್ ಆಗಿ ಬಳಲುತ್ತಿರ್ತಾನೆ. ಸೊ ಇದು ಫೋರ್ತ್ ಆರ್ ಫಿಫ್ತ್ ಡೆಕೆಡ್ ಡಿಸೀಸ್ ಅಂದರೆ 40 ವಯಸ್ಸು ಆದಮೇಲೆ ಅಥವಾ 50 ವರ್ಷ ಆದಮೇಲೆ ಕಾಣಿಸ್ಕೊ. ಮತ್ತು ಸಾಮಾನ್ಯವಾಗಿ ಇದಕ್ಕೆ ಕಾರಣ ಅಂದರೆ ಸ್ಮೋಕಿಂಗ್, ಟೊಬ್ಯಾಕೋ ಸ್ಮೋಕಿಂಗ್ ಮೇನ್ ಕಾರಣ, ಎನ್ವೈರನ್ಮೆಂಟಲ್ ಪೊಲ್ಯೂಷನ್ಸ್ ಅಂಡ್ ಅದರ್ ರೀಸನ್ ಇರುತ್ತೆ.
1: ಡಾಕ್ಟ್ರೇ, ಈಗ ಕ್ಷಯ ರೋಗ ಟಿಬಿ ಜನರು ತಿಳಿದುಕೊಳ್ಬೇಕಾದ್ರೆ ಅಲ್ಲಿ ಮುಖ್ಯ ವಿಷಯಗಳು ಯಾವುವು ಅಂತ?
0: ಟಿಬಿ ಒಂದು ಏಜ್ ಓಲ್ಡ್ ಡಿಸೀಸ್, ಸಿನ್ಸ್ ಏನ್ಸಿಯಂಟ್ ಟೈಮ್ ಪೀಪಲ್ ಆರ್ ಸಫರಿಂಗ್ ವಿತ್ ಟಿಬಿ. ಮೊದಲಿನಕ್ಕಿಂತ ಈಗ ಟಿಬಿಗೆ ಚೆನ್ನಾಗಿ ಮತ್ತು ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ, ಮತ್ತು ರ್ಯಾಪಿಡ್ ಡಯಾಗ್ನೋಸ್ ಟೆಕ್ನಿಕ್ಸ್ ಇದೆ. ಸಾಮಾನ್ಯವಾಗಿ ಪೇಷಂಟ್ ವಿತ್ ಟ್ಯೂಬರ್ಕ್ಲೋಸಿಸ್ ಅವರ ಕ್ಷಯ ರೋಗ ಪೇಷಂಟು ದೀರ್ಘಕಾಲದ ಕೆಮ್ಮು ಕಫ, ಕಫದಲ್ಲಿ ರಕ್ತ, ಇವನಿಂಗ್ ರೈಸ್ ಆಫ್ ಟೆಂಪರೇಚರ್ ಮತ್ತು ಲಾಸ್ ಆಫ್ ಅಪೆಟೈಟ್ ಲಾಸ್ ಆಫ್ ವೇಟ್ ನಿಂದ ಬರಳುತ್ತಿರುತ್ತಾನೆ. ಸೊ ಅದನ್ನ ಒಂದು ಮೈಕ್ರೋಸ್ಕೋಪಿಕ್ ಟೆಸ್ಟ್ ಮಾಡಿ ಸ್ಮಿಯರ್ ಫಾರ್ ಎಫ್ ಬಿ ಸ್ಟೇನ್ ಮಾಡಿ ಅಥವಾ ಎಕ್ಸ್ರೇ ಮಾಡಿ ಬ್ಲಡ್ ಟೆಸ್ಟ್ ಗಳನ್ನು ಮಾಡಿ ಅದನ್ನು ಕನ್ಫರ್ಮ್ ಮಾಡಿ ಅದಕ್ಕೆ ಈಗ ಸಿಂಪಲ್ ಆಗಿ ವಿಚ್ ಇಸ್ ಫ್ರೀಲಿ ಅವೈಲೇಬಲ್ ಟ್ರೀಟ್ಮೆಂಟ್ ಅಕಾರ್ಡಿಂಗ್ ಟು ಗೌರ್ಮೆಂಟ್ ಸೆಟ್ಅಪ್ಸ್ ಅಂಡರ್ ನ್ಯಾಷನಲ್ ಟಿಬಿ ಎಲಿಮಿನೇಷನ್ ಪ್ರೋಗ್ರಾಮ್ ಅಡಿ ಉಚಿತ ಟ್ರೀಟ್ಮೆಂಟ್ ಮತ್ತು ಮೊನಿಟರಿ ಬೆನಿಫಿಟ್ ಟು ದ ಪೂರ್ ಅಂಡ್ ನೀಡಿ ಪೇಷಂಟ್ಸ್ಗೆ ಪ್ಲಸ್ ಈವನ್ ನ್ಯೂಟ್ರಿಷನಲ್ ಬೆನಿಫಿಟ್ ಟು ಪೂರ್ ಅಂಡ್ ನೀಡಿ ಪೇಷಂಟ್ಸ್ಗೆ ಲಭ್ಯ ಇದೆ. ಪೇಷಂಟ್ 6 ಮಂತ್ಸ್ ಟ್ರೀಟ್ಮೆಂಟ್ ತಗೊಂಡಿರೋದ್ರಿಂದ ನಿಯರ್ಲಿ 99% ಕ್ಯೂರ್ ರೇಟ್ ಈ ಸದ್ಯದಲ್ಲಿ ನಾವು ಕೊಡ್ತಾ ಇದೀವಿ ಪೇಷಂಟ್ಸ್.
2: ಡಾಕ್ಟ್ರೆ
1: ನೋಡಿ, ಇದು ಟಿಬಿ ಮುಕ್ತ ಭಾರತ ಮಾಡ್ತಾ ಇದ್ದೀರಾ, ಇದು ಎಷ್ಟರ ಮಟ್ಟಿಗೆ ನಾವು ಯಶಸ್ವಿ ಆಗಿದ್ದೀರಾ ಅಂತ?
0: ಟಿಬಿ ಎಲಿಮಿನೇಷನ್ ಪ್ರೋಗ್ರಾಮ್ ಇದೀಗ ನಾವು ಟಿಬಿ ಬಗ್ಗೆ ಮಾತಾಡಬೇಕಂದ್ರೆ ಇಟ್ಸ್ ಅ ಕಮಿಟ್ಮೆಂಟ್, ಇಟ್ಸ್ ನಾಟ್ ಓನ್ಲಿ ಇಂಡಿವಿಜುವಲ್ ಕಮಿಟ್ಮೆಂಟ್, ಇದು ಸ್ಟೇಟ್ ಕಮಿಟ್ಮೆಂಟ್ ಅಂದ್ರೆ ಗೌರ್ಮೆಂಟ್ ಕಮಿಟ್ಮೆಂಟು, ಎನ್ ಜಿ ಓಸ್ ಕಮಿಟ್ಮೆಂಟು, ಹೆಲ್ತ್ ಕೇರ್ ಪ್ರೊವೈಡರ್ಸ್ ಕಮಿಟ್ಮೆಂಟು, ಮತ್ತು ಇವನ್ ರೋಗಿನೂ ಮತ್ತು ಅವ್ರ ಮನೆಯವರ ಕಮಿಟ್ಮೆಂಟ್ ಇಂದ ಇದು ನಾವು ಸಾಧ್ಯ ಆಗುತ್ತೆ. ಅವಾಗೆ ನಾವು ಟಿಬಿ ಮುಕ್ತ ಭಾರತ ಮಾಡ್ತೀವಿ. ಸೊ ಈಗ ನಾವು ಹಿಸ್ಟ್ರಿಯನ್ನು ನೋಡೋದಾಗಿ, ಟ್ಯೂಬರ್ಕ್ಲೋಸಿಸ್ ಮತ್ತು ಟ್ರೀಟ್ಮೆಂಟ್ ರಿಲೇಟೆಡ್ ಹಿಸ್ಟ್ರಿಯನ್ನು ನೋಡೋದಾಗಿ ನಾವು ಇದನ್ನ ಪ್ರೀ ಪ್ರೋಗ್ರಾಮಿಕ್ ಎರಾ ಅಂಡ್ ಪ್ರೋಗ್ರಾಮಿಕ್ ಎರಾ ಸ್ಟೇಜ್ ಅಂತ ತಗೋತೀವಿ. ಸೊ ಈಗ 1906ರಲ್ಲಿ ಇಂಡಿಯಾನಲ್ಲಿ ಫಸ್ಟ್ ಟೈಮ್ ಅಲ್ಲಿ ರಾಜಸ್ಥಾನದಲ್ಲಿ ಒಂದು ಸ್ಯಾನಿಟೋರಿಯಂ ಅಂತ ಒಂದು ಸ್ಥಾಪಿಸಿ ಎಲ್ಲ ಪೇಷಂಟ್ಸ್ಗಳಿಗೆ ಅಲ್ಲಿ ಊಟದ ವ್ಯವಸ್ಥೆ, ನ್ಯಾಚುರಲ್ ಸನ್ಲೈಟ್ ವ್ಯವಸ್ಥೆ ಸೇರಿಸಿ ಎಲ್ಲ ಟಿಬಿ ಪೇಷಂಟ್ಸ್ನ ಒಂದು ಡೆಸಿಗ್ನೇಟೆಡ್ ಪ್ಲೇಸ್ ಸ್ಯಾನಿಟೋರಿಯಂ ತರ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಕ್ ನೋಡಿದ್ದು 1906ರಲ್ಲಿ ಮೊದಲ ಬಾರಿ ರಾಜಸ್ಥಾನದಲ್ಲಿ. ಇನ್ ಪ್ರೋಗ್ರಾಮಿಕ್ ಎರಾ ಅಂತ ಬಂದ್ರೆ 1961ರ ನಂತರ. ಸೊ ಯಾವಾಗ ಪೋಸ್ಟ್ ಇಂಡಿಪೆಂಡೆನ್ಸ್ ಹೆಲ್ತ್ ಡಿಪಾರ್ಟ್ಮೆಂಟ್ ಸೆಟ್ಲ್ ಆಗಿ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಡೆವಲಪ್ ಆದ್ಮೇಲೆ 1961ರಲ್ಲಿ ಫಸ್ಟ್ ಟೈಮು ಟಿಬಿ ಕಂಟ್ರೋಲ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ, ಗೌರ್ಮೆಂಟ್ ಆಫ್ ಇಂಡಿಯಾ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಟಿಬಿ ಕಂಟ್ರೋಲ್ ಪ್ರೋಗ್ರಾಮ್, ಮಾಸ್ ರೇಡಿಯೋಗ್ರಫಿ, ಮಾಸ್ ಟ್ರೀಟ್ಮೆಂಟು, ಮಿನಿಯೇಚರ್ ರೇಡಿಯೋಗ್ರಫಿ ಅಂತ ಹೇಳಿ ಟ್ರೀಟ್ಮೆಂಟ್ ಸ್ಟಾರ್ಟ್. ಇನ್ 1996ರಲ್ಲಿ ಅದೇ ಪ್ರೋಗ್ರಾಮ್ ಟಿಬಿ ಕಂಟ್ರೋಲ್ ಪ್ರೋಗ್ರಾಮ್ನ ರಿವೈಸ್ಡ್ ಮಾಡಿ ಏನ್ ಗೇನ್ ಆಯ್ತು, ಏನ್ ಡಿಸ್ಅಡ್ವಾಂಟೇಜಸ್ ಇತ್ತು, ಏನ್ ಅಡ್ವಾಂಟೇಜಸ್ ಇತ್ತು, ಏನ್ ಅಪ್ಡೇಷನ್ ಬೇಕು, ಏನ್ ಫಾರ್ವರ್ಡ್ ಆಗಿ ಮಾಡಬೇಕಿತ್ತು ಅಂತ ಮಾಡಿ 1997ರಲ್ಲಿ ರಿವೈಸ್ಡ್ ನ್ಯಾಷನಲ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡಿದ್ರು. ಸೊ ಅದು ಆದ ನಂತರ ನಾವು ಯಾವಾಗ ಪೇಷಂಟ್ನ ಫಸ್ಟ್ ಲೈನ್ ಡ್ರಗ್ಸ್, ಮೊದಲು ಹೆಪಾಸಿಡಾಗಿ ಟ್ರೀಟ್ಮೆಂಟ್ ಇತ್ತು, ಒನ್ಸ್ ಇದು ಪ್ರೋಗ್ರಾಮೆಟಿಕ್ ಪ್ರೋಟೋಕಾಲ್ ಅಲ್ಲಿ ಮಲ್ಟಿಪಲ್ ಡ್ರಗ್ಸ್ ನಿಂದ ಇಂಟೆನ್ಸಿವ್ ಫೇಸ್ ಕಂಟಿನ್ಯೂಸ್ ಫೇಸ್ ಆಗಿ ಟ್ರೀಟ್ಮೆಂಟ್ ಮಾಡ್ತಿರೋದೇ, ಮತ್ತೆ ಇವ್ಯಾಲ್ಯುಯೇಷನ್ ಫಾರ್ ರೆಸಿಸ್ಟೆನ್ಸ್ ಆರ್ ಸೆನ್ಸಿಟಿವಿಟಿ ಟು ದಿ ಗಿವನ್ ಡ್ರಗ್ಸ್ ಅದು ಟೆಸ್ಟ್ ಮಾಡಿದಾಗ ಡ್ರಗ್ ರೆಸಿಸ್ಟೆನ್ಸ್ ಪ್ಯಾಟರ್ನ್ ಬರ್ತಾ ಇತ್ತು, ಅವಾಗ ಅದಕ್ಕೆ ಡ್ರಗ್ ರೆಸಿಸ್ಟೆಂಟ್ ಟಿಬಿ ಆರ್ MDR TB ಅಂತ ಮಾಡಿದ್ವಿ. ಸೊ ಅದನ್ನು ನಾವು ಅಕಾರ್ಡಿಂಗ್ ಟು WHO ಗೈಡೆನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡ್ 2006 ಅಲ್ಲಿ ಡಾಟ್ಸ್ ಪ್ಲಸ್ ಅಂತ ಸಪರೇಟ್ ಆಗಿ ಡ್ರಗ್ ರೆಸಿಸ್ಟೆಂಟ್ ಟಿಬಿಗೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ. ಈಗ 2021 ಇಂದ ಮತ್ತೆ ಅದೇ ಸೇಮ್ ಪ್ರೋಗ್ರಾಮ್ ಅನ್ನು ನ್ಯಾಷನಲ್ ಟಿಬಿ ಎಲಿಮಿನೇಷನ್ ಪ್ರೋಗ್ರಾಮ್ ಬ್ರ್ಯಾಂಡ್ ನೇಮ್ ಇಂದ ಮಾಡ್ತಿದ್ದಾರೆ. ಇಲ್ಲಿ ಪೇಷಂಟ್ಗೆ ಬೇಕಾದ

0: ಇವ್ಯಾಲ್ಯುಯೇಷನ್ ಡಯಾಗ್ನೋಸ್ಟಿಕ್ ಸಪೋರ್ಟ್ ಫ್ರೀಯಾಗಿ ಕೊಡ್ತಾರೆ, ಟ್ರೀಟ್ಮೆಂಟ್ ಸಪೋರ್ಟ್ ಫ್ರೀಯಾಗಿ ಕೊಡ್ತಾರೆ, ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಕೊಡ್ತಾರೆ, ಈವನ್ ಟ್ರಾವೆಲ್ ಕನ್ವೀನಿಯನ್ಸು ಕೊಟ್ಟು ಪೇಷಂಟ್ಗೆ ಕ್ಯೂರ್ ರೇಟ್ 100%, ನಿಯರ್ಲಿ 100% ರೀಚ್ ಆಗುವಂಗೆ ಎಲ್ಲರೂ ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ, ಆಲ್ ಎನ್ ಜಿ ಒಸ್, ಈವನ್ WHO ಅಂಡ್ ಅದರ್ ಕಾರ್ಪೊರೇಟ್ ಕಂಪನೀಸ್ ಆರ್ ಇನ್ವಾಲ್ಡ್ ಇನ್ TB ಹ್ಯಾಸ್ ಟು ಬಿ ಎಲಿಮಿನೇಟೆಡ್ ಫ್ರಮ್ ವರ್ಲ್ಡ್ ಅಂತ ಒಂದು ಕಾಮನ್ ಥೀಮ್ ಅಲ್ಲಿ ವರ್ಕ್ ಮಾಡ್ತಿದ್ದ.
1: ಅಂದ್ರೆ ನಾವು ಭಾರತ ದೇಶದವರು ಕ್ಷಯ ರೋಗ ಮುಕ್ತ ಭಾರತ ದೇಶದತ್ತ
0: ಹೋಗ್ತಾ ಇದೀವಿ. ಸೊ ಬಿಫೋರ್ ದಿಸ್ 2015 ಮೊರ್ಟಾಲಿಟಿ ರೇಟ್ 21 per lakh ಪಾಪ್ಯುಲೇಷನ್ ಇತ್ತು, ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಸಕ್ಸಸ್ ರೇಟ್ ನಿಯರ್ಲಿ 96-98% ಬರ್ತದೆ.
1: ಡಾಕ್ಟ್ರೆ, ಈಗ ನಾವು ನಿಮೋನಿಯಾ ರೋಗದ ಲಕ್ಷಣ ಮತ್ತು ಇದರ ಚಿಕಿತ್ಸೆ ಬಗ್ಗೆ ನಮಗೆ ತಿಳಿಸಿ.
0: ನಿಮೋನಿಯಾ ಇದೊಂದು ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್. ಸೊ ಪೇಷಂಟ್ ಇಲ್ಲೇ ಆರ್ ಕಂಪೇರ್ ಟು TBಯಲ್ಲಿ, TBಯಲ್ಲಿ ತಿಂಗಳಾನುಗಟ್ಲೆ ಅಥವಾ ವಾರಾನುಗಟ್ಲೆ ರೋಗಿ ಬಳತಿರ್ತಾನೆ. ನ್ಯೂಮೋನಿಯಲ್ಲಿ ಅಕ್ಯೂಟ್ ಇಲ್ನೆಸ್, ಅಕ್ಯೂಟ್ ಅಂದ್ರೆ ಒಂದು 2 ದಿನ 3 ದಿನ ಅಥವಾ 1 ವಾರದೊಳಗೇನೆ ಜ್ವರ, ಕೆಮ್ಮು, ಕಫ, ಉಸಿರಾಟದ ತೊಂದರೆ, ಎದೆ ನೋವು, ಈ ತರ ಸಮಸ್ಯೆಗಳಿಂದ ಬಳತಿರ್ತಾನೆ. ಅಕ್ಯೂಟ್ ಇಲ್ನೆಸ್ ಇದು ಒಂದು ವಾರದಲ್ಲೇ ಕಾಣಿಸ್ಕೊಂಡು, ಮತ್ತೆ ಇದು ಸಿವಿಯರಿಟಿ ಇನ್ಕ್ರೀಸ್ ಆದಂಗೆ ಪೇಷಂಟ್ಗೆ ತೊಂದರೆ ಆಗುತ್ತೆ, ಪೇಷಂಟ್ ಕ್ರಿಟಿಕಲಿ ಇಲ್ಲಿ ಆಗಿ ತೊಂದರೆಗಳಾಗ್ತದೆ.
1: ಇನ್ನು ಧೂಮ್ರಪಾನದಿಂದ ಶ್ವಾಸಕೋಶದ ಮೇಲೆ ಯಾವ ಯಾವ ಪರಿಣಾಮ ಬೀಳ್ತದೆ? ಅಂದ್ರೆ ಸಾಮಾನ್ಯವಾಗಿ ಎಲ್ಲ ಫ್ಯಾಮಿಲಿಗಳು ಧೂಮ್ರಪಾನದಿಂದ ಬಹಳಷ್ಟು ಹಾನಿಗೆ ಒಳಗಾಗ್ತಾ ಇದ್ದಾರೆ.
0: ಧೂಮಪಾನದಿಂದ ಸ್ಮೋಕಿಂಗ್ ಅಂಡ್ ಸ್ಮೋಕಿಂಗ್ ರಿಲೇಟೆಡ್ ಟು ರೆಸ್ಪಿರೇಟರಿ ಇಲ್ನೆಸ್ ಅಂದ್ರೆ ಒಂದು ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮರಿ ಡಿಸೀಸ್. ಸೊ ಅದು ಪ್ರಿವಿಲೆನ್ಸ್ ಏನು ಇನ್ ಇಂಡಿಯಾ ಸೆಟಪ್ ಅಲ್ಲೇ ಪ್ರಿವಿಲೆನ್ಸ್ ರೇಟ್ 14-16% ಇದೆ ಹೂ ಆರ್ ಅಬೋವ್ ಏಜ್ 40. ಮತ್ತೆ ಧೂಮಪಾನದಿಂದ ರೆಸ್ಪಿರೇಟರಿ ರಿಲೇಟೆಡ್ ಕ್ಯಾನ್ಸರ್ಸ್ ಅಂತ ಓರಲ್ ಕ್ಯಾನ್ಸರ್ಸ್, ಟ್ರೇಕಿಯಲ್ ಕ್ಯಾನ್ಸರ್, ಬ್ರೊಂಕಿಯಲ್ ಕ್ಯಾನ್ಸರ್ಸ್, ಲಂಗ್ ಕ್ಯಾನ್ಸರ್ಸ್ ಅಂತ ಈ ತರ ಕ್ಯಾನ್ಸರ್ಸ್ ಆಗ್ತದೆ. ಸೊ ಆನ್ಯುವಲ್ ಇನ್ಸಿಡೆನ್ಸ್ ಆಫ್ ಕ್ಯಾನ್ಸರ್ಸ್ ರೇಟ್ ಇನ್ ಇಂಡಿಯಾ ಇಸ್ 80,000 ಕೇಸಸ್ ಆನ್ಯುವಲಿ ವಿ ಆರ್ ರಿಪೋರ್ಟಿಂಗ್. ಅಮಾಂಗ್ ದೆನ್ 60-70,000 ಕೇಸಸ್ ಆರ್ ಆನ್ಯುವಲಿ ಡೈಯಿಂಗ್ ಬಿಕಾಸ್ ಆಫ್ ದಿಸ್ ಕ್ಯಾನ್ಸರ್ ಇಲ್ನೆಸ್.
1: ಡಾಕ್ಟ್ರೆ, ತಾವು ಕ್ರಿಟಿಕಲ್ ಕೇರ್ ಡಾಕ್ಟರ್ ಕೂಡ, ICUಗೆ ಯಾವ ರೀತಿಯ ರೋಗಿಗಳನ್ನು ನೀವು ದಾಖಲಿಸ್ತೀರಿ?
0: ಯಾವುದೇ ಒಂದು ಪೇಷಂಟ್ ಬಂದರೆ ನಾವು ಸಿವಿಯರಿಟಿ ಆಗಿ ನೋಡ್ಕೋಬೇಕಾಗತ್ತೆ. ಸೊ ಅಕಾರ್ಡಿಂಗ್ ಟು ದಿ ಸಿವಿಯರಿಟಿ ಒಂದು ಪೇಷಂಟ್ ನ OPD ಬೇಸಸ್ ಆಗಿ ಇವ್ಯಾಲ್ಯೇಷನ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕಾ ಅಥವಾ ಇನ್ ಪೇಷಂಟ್ ಆಗಿ ಅಡ್ಮಿಟ್ ಮಾಡ್ಕೋಬೇಕಾ? ಇನ್ ಪೇಷಂಟ್ ಆಗಿ ಅಡ್ಮಿಟ್ ಮಾಡ್ಕೋಬೇಕಂದ್ರೆ 3 ಕ್ಯಾಟಗರೀಸ್ ಬರುತ್ತೆ. ಒಂದು ಜನರಲ್ ವಾರ್ಡು, ಒಂದು ಹೈ ಡೆಫಿನೇಷನ್ ಯೂನಿಟ್, ಇನ್ನೊಂದು ಕ್ರಿಟಿಕಲ್ ಕೇರ್ ಏರಿಯಾ. ಜನರಲ್ ವಾರ್ಡ್ ಅಲ್ಲ ಅಂದ್ರೆ ಜಸ್ಟ್ ಹ್ಯಾವಿ ಆಂಟಿಬಯೋಟಿಕ್ಸು, ಕೇರು, ರೆಸ್ಟು, ಹೈಡ್ರೇಷನ್ ಸಂಬಂಧ ಅಡ್ಮಿಟ್ ಮಾಡಿರ್ತೀವಿ. ದೆನ್ ಹೈ ಡಿಪೆಂಡೆನ್ಸಿ ಯೂನಿಟ್ ಅಂದ್ರೆ ಅಲ್ಲೇ ಸ್ವಲ್ಪ ಪ್ಯಾರಾಮೀಟರ್ಸ್ನೆಲ್ಲ ಮಾನಿಟರ್ ಮಾಡಿ ಸ್ವಲ್ಪ ಇಂಟೆನ್ಸಿವ್ ಕೇರ್ ಥೆರಪಿ, ದೆನ್ ಫ್ರೀಕ್ವೆಂಟ್ IV ಆಂಟಿಬಯೋಟಿಕ್ಸ್ ಆರ್ ಫ್ರೀಕ್ವೆಂಟ್ ಅದರ್ ಇಂಟರ್ವೆನ್ಷನ್ಸ್ ಮಾಡೋದಿರುತ್ತೆ. ಕ್ರಿಟಿಕಲ್ ಕೇರ್ ಬಂದಾಗ, ICU ಅಂತ ಬಂದಾಗ, ಪೇಷಂಟ್ದು ಲೈಫ್ ಥ್ರೆಟ್ನಿಂಗ್ ಕಂಡೀಷನ್ ಇಲ್ಲಿರ್ತಾರೆ. ಟು ಸಸ್ಟೈನ್ ಇಸ್ ಲೈಫ್ ವಿ ಹಾವ್ ಟು ಸಪೋರ್ಟ್ ವಿತ್ ವೆಂಟಿಲೇಟರ್ಸ್ ಅವರ್ ಅದರ್ ಕಾರ್ಡಿಯಾಕ್ ಸಪೋರ್ಟ್ಸ್.
1: ಅದನ್ನೇ ನಾನು ಕೇಳ್ಬೇಕಂತಿದ್ದೆ. ವೆಂಟಿಲೇಟರ್ ಅಂದ್ರೆ ಎಲ್ಲರೂ ಭಯ ಪಟ್ಕೊಳ್ತಾರೆ. ವೆಂಟಿಲೇಟರ್ ಅಂದ್ರೆ ಏನು, ಇದು ಯಾವಾಗ ನೀವು ಉಪಯೋಗ ಮಾಡ್ತೀರಿ ಅಂತ ನಮ್ಮ ಕೇಳುಗರಿಗೆ ಹೇಳಬೇಕು.
0: ಸೊ ವೆಂಟಿಲೇಷನ್, ನಾವು ಉಸಿರಾಡ್ತೀರಿ ಅದಕ್ಕೆ ಉಸಿರಾಡ್ತೀವಿ, ಆ ಉಸಿರಾಡೋದಕ್ಕೆ ನಾವು ಸಪೋರ್ಟ್ ಮಾಡೋದಕ್ಕೆ ಎಕ್ಸ್ಟರ್ನಲ್ ರೆಸ್ಪಿರೇಟರ್ಸ್ ಅಂತೀವಿ. ರೆಸ್ಪಿರೇಟರ್ ಸಪೋರ್ಟ್ಸ್ ಅಲ್ಲೇ ನಾವು ಸ್ಟೆಪ್ ವೈಸ್ ಆಗಿ ಮಷಿನರೀಸ್ ಬಂದ್ರೆ ಅದಕ್ಕೆ ವೆಂಟಿಲೇಟರ್ ಅಂತೀವಿ. ಯೂಶುವಲಿ ಪೇಷಂಟ್ಗೆ ಉಸಿರಾಡಕ್ ತ್ರಾಸ ಇದ್ದಲ್ಲೇ ಮೊದಲು ಆಕ್ಸಿಜನ್ ಸಪ್ಲಿಮೆಂಟೇಷನ್ ಮಾಡ್ತೀವಿ. ಅದೇ ಜಸ್ಟ್ ಅದಕ್ಕೆ ಆಕ್ಸಿಜನ್ ಥೆರಪಿ ಅವ್ರ ಇನ್ಹೇಲೇಷನ್ ಥೆರಪಿ ಅಂತೀವಿ. ಅದಕ್ಕಿಂತ ಸ್ವಲ್ಪ ಸೀವಿಯರ್ ಆದ್ರೆ ಪೇಷಂಟ್ಸ್ಗೆ ಅಲಾಂಗ್ ವಿತ್ ಆಕ್ಸಿಜನ್ ಸಪ್ಲೈ ಪ್ರೆಷರ್ ಆಗಿ ಸಪ್ಲೈ ಮಾಡ್ತೀವಿ, ಅದಕ್ಕೆ ನಾನ್ ಇನ್ವೇಸಿವ್ ವೆಂಟಿಲೇಷನ್ ಅಂತೀವಿ. ಪೇಷಂಟ್ಗೆ ಅದು ಮಷಿನ್ ಆಕ್ಸಿಜನ್ ಮತ್ತು ಕಾನ್ಸಂಟ್ರೇಟೆಡ್ ಆಕ್ಸಿಜನ್ ಮತ್ತು ರಿಕ್ವೈರ್ಡ್ ಪ್ರೆಷರ್ ಡೆಲಿವರಿ ಮಾಡ್ತಿರ್ತೈತೆ. ಇನ್ವೇಸಿವ್ ವೆಂಟಿಲೇಷನ್ ಅಂದ್ರೆ ಪೇಷಂಟ್ಗೆ ಇಲ್ಲಿ ನಾವು ಇಂಟ್ಯುಬೇಷನ್ ಅಂತೀವಿ, ಎಂಡೋಟ್ರೇಕಿಯಲ್ ಟ್ಯೂಬ್ ಅನ್ನು ಇನ್ಸರ್ಟ್ ಮಾಡಿ ಅವಾಗ ಪೇಷಂಟ್ ಮಷಿನ್ಗೆ ಕನೆಕ್ಟ್ ಮಾಡ್ತೀವಿ. ಯಾವಾಗ ಮಷಿನ್ ಕನೆಕ್ಟ್ ಮಾಡೋದ ಅವಾಗ ಪೇಷಂಟ್ ಕೃತಕವಾಗಿ ಉಸಿರಾಡುತ್ತೆ. ಆ ಮಷಿನ್ ಅಲ್ಲಿ ಸೆಟ್ ರೇಟ್ ಪ್ರಕಾರ ಉಸಿರಾಟ ಪೇಷಂಟ್ ಹೋಗುತ್ತೆ. ಅದರಲ್ಲಿ ಡಿಫ್ರೆಂಟ್ ಪ್ಯಾರಾಮೀಟರ್ಸ್, ಡಿಫ್ರೆಂಟ್ ಮೋಡ್ಸ್ ಇದೆ. ಸೊ ಇಲ್ಲಿ ಪಾರ್ಟ್ಲಿ ಮಷಿನ್ ಈಸ್ ಡೂಯಿಂಗ್ ರೆಸ್ಪಿರೇಟರಿ ಫಂಕ್ಷನ್, ನಾಟ್ ಪೇಷಂಟ್ ಈಸ್ ಡೂಯಿಂಗ್. ಇನ್ ನಾನ್ ಇನ್ವೇಸಿವ್ ವೆಂಟಿಲೇಷನ್ ಪೇಷಂಟ್ ಈಸ್ ಡೂಯಿಂಗ್ ಈಸ್ ಬ್ರೀದಿಂಗ್ ಆರ್ ಹೀ ಈಸ್ ಬ್ರೀದಿಂಗ್ ಈಸ್ ಓನ್ ಮಷಿನ್ ಈಸ್ ಸಪೋರ್ಟಿಂಗ್ ಹಿಮ್. ಇನ್ನು OTU ಇನ್ಹೇಲೇಷನ್ ಆಕ್ಸಿಜನ್ ಸಪ್ಲಿಮೆಂಟರಿ ಆಕ್ಸಿಜನ್ ಕೊಡ್ತಿರ್ಬೇಕಾದ್ರೆ ಪೇಷಂಟ್ ನೇ ಉಸಿರಾಡ್ತಿರ್ತಾನೆ, ಜಸ್ಟ್ ಎನ್ರಿಚ್ಡ್ ಆಕ್ಸಿಜನ್ ಕೊಡ್ತಾ ಇರ್ತೀವಿ.
1: ಈಗ ಸೆಪ್ಸಿಸ್ ಅಂದ್ರೆ ಏನು, ಅದು ಎಷ್ಟು ಅಪಾಯಕಾರಿ?
0: ಸೆಪ್ಸಿಸ್ ಇಸ್ ನಥಿಂಗ್ ಬಟ್ ಇನ್ಫೆಕ್ಷನ್. ಸೊ ಅನ್ ಇನ್ಫೆಕ್ಷನ್

0: ಇದ್ದಾಗ ಅದರದ್ದು ಪ್ಯಾರಾಮೀಟರ್ಸ್ ಇದೆ. ಇನ್ಫೆಕ್ಷನ್ ವೆನ್ ದ ಟೋಟಲ್ ಡಬ್ಲ್ಯೂ ಪಿ ಸಿ ಕೌಂಟ್ ವಿಚ್ ರೀಚಸ್ ಮೋರ್ ದನ್ 26,000 ಆರ್ 30,000, ಪ್ಲಸ್ ಪೇಷಂಟ್ ಇಸ್ ಹ್ಯಾವಿಂಗ್ ಹೈಪೋಟೆನ್ಷನ್, ಟೆಕಿಕಾರ್ಡಿಯಾ ಅಂಡ್ ದೆನ್ ಟೆಕಿಪ್ನಿಯಾ ಅಂತ ಹೇಳಿದ್ರೆ ಅದೊಂದು ಸೆಪ್ಸಿಸ್ ಅಂತೀವಿ. ಅಂದ್ರೆ ಮಲ್ಟಿಪಲ್ ಇನ್ಫೆಕ್ಷನ್, ಇನ್ಫೆಕ್ಷನ್ ವಿತ್ ಮಲ್ಟಿಪಲ್ ಸಿಸ್ಟಮ್ಸ್ ಡಿಸ್ಫಂಕ್ಷನ್.
1: ಹೀಗಾಗಿ ಅದು ತುಂಬಾ ಅಪಾಯಕಾರಿ.
0: ಮಲ್ಟಿಪಲ್ ಆಗಿ ಸೆಪ್ಸಿಸ್ ಅಲ್ಲಿ ಬಂದ್ರೆ ಪೇಷಂಟ್ ನ್ಯೂಮೋನಿಯಾ, ರೆಸ್ಪಿರೇಟರಿ ಇಲ್ನೆಸ್, ಆಮೇಲೆ ಹಂಗೆ ರೀನಲ್ ಇನ್ಫೆಕ್ಷನ್ಸ್, ದೆನ್ ಡಿರೇಂಜ್ಡ್ ರೀನಲ್ ಫಂಕ್ಷನ್, ಡಿರೇಂಜ್ಡ್ ಲಿವರ್ ಫಂಕ್ಷನ್ಸ್, ದೆನ್ ಡಿರೇಂಜ್ಡ್ ನ್ಯೂರಲಾಜಿಕಲ್ ಕಂಡೀಷನ್ಸ್, ಇವನ್ ಡಿರೇಂಜ್ಡ್ ಬ್ರೈನ್ ಫಂಕ್ಷನ್ಸ್, ದೆನ್ ಕೊನೆಗೆ ಡಿರೇಂಜ್ಡ್ ಕಾರ್ಡಿಯಾಕ್ ಫಂಕ್ಷನ್ಸ್, ವಿಚ್ ಆರ್ ಆಲ್ ರಿಲೇಟೆಡ್ ಮಲ್ಟಿ ಸಿಸ್ಟಮ್ ಡಿಸೀಸ್. ವೆನ್ ಇಟ್ ಈಸ್ ಅ ಸೆಪ್ಸಿಸ್, ಇಟ್ಸ್ ಅ ಮಲ್ಟಿ ಸಿಸ್ಟಮ್ ಡಿಸೀಸ್.
1: ಡಾಕ್ಟ್ರೇ, ಈಗ ICUನಲ್ಲಿ ವೈದ್ಯರಾಗಿ ನೀವು ಎದುರಿಸುವ ದೊಡ್ಡ ಸವಾಲುಗಳು ಯಾವುವು?
0: ನಾವು ಎಲ್ಲಿ ವರ್ಕ್ ಮಾಡ್ತಾ ಇರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡೆಸಿಗ್ನೇಟೆಡ್ ಇನ್ಸ್ಟಿಟ್ಯೂಟ್ ಆರ್ ಡೆಸಿಗ್ನೇಟೆಡ್ ಹಾಸ್ಪಿಟಲ್ಸ್ ಅಲ್ಲಿ ಅದರದೇ ಆದ ಪ್ರೊವಿಜನ್ಸ್ ಇರುತ್ತವೆ. ಸೊ ಆ ಪ್ರೊವಿಜನ್ಸ್ ಅಲ್ಲಿ ಫಸ್ಟ್ ICU ಅಲ್ಲೇ ಮ್ಯಾಂಡೇಟರಿ ರಿಸ್ಟ್ರಿಕ್ಷನ್ ಇರುತ್ತೆ ಎಂಟ್ರಿಗೆ. ಓನ್ಲಿ ಡ್ಯೂರಿಂಗ್ ವಿಸಿಟಿಂಗ್ ಅವರ್ಸ್ ಅಂಡ್ ವಿಸಿಟಿಂಗ್ ಟೈಮ್ಸ್ ಅಲೌನ್ಸ್ ಇರುತ್ತೆ ಅಟೆಂಡರಿಗೆ. ಸೊ ಆ ಟೈಮಲ್ಲಿ ಫಸ್ಟ್ ನಮಗೆ ICU ಅಲ್ಲೇ ಮುಖ್ಯವಾಗಿದ್ದು ಪೇಷಂಟ್, ಹೀಸ್ ಕಂಡೀಷನ್, ಹೀಸ್ ಪ್ರೋಗ್ರೆಸ್, ಹೀಸ್ ಇಂಪ್ರೂವ್ಮೆಂಟ್. ಸೊ ಆ ಕಡೆಗೆ ನಾವು ಜಾಸ್ತಿ ಲಕ್ಷ್ಯ ಕೊಡ್ತೀವಿ. ಹಾಗೆ ನೀವು ಕೇಳಿದಂಗೆ ಅಟೆಂಡರ್ಸ್, ಬೈ ಸ್ಟ್ಯಾಂಡರ್ಸ್ ಅವರು ಇದು ಬಹಳ ಅಪ್ರಿಹೆನ್ಸಿವ್ ಇರ್ತಾರೆ. ಅವ್ರಿಗೆ ಈಗರ್ ಟು ನೋ ವಾಟ್ ಇಸ್ ಹ್ಯಾಪನಿಂಗ್ ವಿತ್ ದೇರ್ ಪೇಷಂಟ್. ಅವರ್ಲಿ ಬೇಸಿಸ್ ಅಲ್ಲಿ ಮೇಮ್ ಕೇಳೋ ಕ್ವಶನ್ಸ್ ಇರ್ತವೆ. ಅವರಿಗೆ ನಾವು ಕೌನ್ಸಿಲಿಂಗ್ ಸೆಷನ್ಸ್ ಅಂತ ಮಾಡಿ, ಕೌನ್ಸಿಲಿಂಗ್ ಏರಿಯಾ ಅಂತ ಡೆಸಿಗ್ನೇಷನ್ ಮಾಡಿ, ಅಲ್ಲಿ ಹೋಗಿ ಅವರಿಗೆ ನಾವು ಆ ಪೇಷಂಟ್ ಕಂಡೀಷನ್, ರೋಗ, ಪ್ರೋಗ್ರೆಷನ್, ಡೈಲಿ ರಿಪೋರ್ಟ್ಸ್, ಈವ್ನಿಂಗ್ ರಿಪೋರ್ಟ್ಸ್, ಆಫ್ಟರ್ನೂನ್ ರಿಪೋರ್ಟ್ಸ್ ಅಂತ ಹೇಳಿ ಕೊಟ್ಕೊಂಡು, ಅಥವಾ ಆಫ್ಟರ್ನೂನ್ ಪ್ರೋಗ್ರೆಷನ್, ಈವ್ನಿಂಗ್ ಪ್ರೋಗ್ರೆಷನ್, ಓವರ್ ನೈಟ್ ಪ್ರೋಗ್ರೆಷನ್, ಅವ್ರ ಓವರ್ ನೈಟ್ ಅಡ್ವರ್ಸ್ ಇವೆಂಟ್ಸ್ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಮೊದಲು ಅವರ್ಲಿ ಬೇಸಿಸ್, ಆರ್ ಡೇ ಬೇಸಿಸ್, ಆರ್ ನೈಟ್ ನೈಟ್ ಅಂಡ್ ಡೇ ಬೇಸಿಸ್ ಆಗಿ ನಾವು ಬ್ರೀಫ್ ಮಾಡಬೇಕಾಗತ್ತೆ. ಯಾಕಂದ್ರೆ ಪೇಷಂಟ್ಸ್ ಕಂಡೀಷನ್ ಕ್ರಿಟಿಕಲ್ ಇರೋದ್ರೆ ಎನಿ ಟೈಮ್ ಎನಿಥಿಂಗ್ ಮೇ ಗೋ ರಾಂಗ್.
1: ಹೌದು.
0: ಸೊ ವಿ ಹ್ಯಾವ್ ಟು ಟೇಕ್ ಕಾನ್ಫಿಡೆನ್ಸ್ ಆಫ್ ಪೇಷಂಟ್ ಫಸ್ಟ್, ದೆನ್ ಬೈಸ್ಟ್ಯಾಂಡರ್ಸ್ ಅಂಡ್ ರಿಲೇಟಿವ್ಸ್. ಇದೆಲ್ಲ ಲಾಜಿಸ್ಟಿಕ್ ಆಗಿ ನಾವು ಮ್ಯಾನೇಜ್ ಮಾಡಬೇಕಾಗ್ತದೆ. ICU ಅಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಮೊದಲು ನಮಗೆ ಇಂಪಾರ್ಟೆಂಟ್ ಪೇಷಂಟ್, ಪೇಷಂಟ್ ಕಂಡೀಷನ್, ಪೇಷಂಟ್ ಪ್ಯಾರಾಮೀಟರ್ಸ್, ನಾವು ಕೊಡ್ತಿರೋದ ಟ್ರೀಟ್ಮೆಂಟ್, ಚಿಕಿತ್ಸೆ, ಆ ಚಿಕಿತ್ಸೆಗೆ ಪೇಷಂಟ್ ಹೇಗೆ ರೆಸ್ಪಾಂಡ್ ಮಾಡ್ತಿರೋದು ಬಹಳ ಮುಖ್ಯ ಆಗಿರುತ್ತೆ. ಇನ್ನು ಹೊರಗಡೆ ಬಂದ್ರೆ ಪೇಷಂಟ್ ರಿಲೇಟಿವ್, ಪೇಷಂಟ್ಸ್ಗೆ ಸಂಬಂಧಪಟ್ಟವರು, ಪೇಷಂಟ್ ಜೊತೆ ಇದ್ದವ್ರದ್ದು ಬಹಳ ಆಂಗ್ಸೈಟಿ ಇರುತ್ತೆ, ಮತ್ತೆ ಗಾಬರಿ ಇರುತ್ತೆ. ಅದನ್ನ ನಾವು ಅವರಿಗೆ ಇರೋ ಸಿಚುವೇಶನ್, ನೈಜ ಸಿಚುವೇಶನ್ ಅನ್ನು ಆ ಟೈಮ್ಗೆ, ಕಾಲಕ್ಕೆ ತಕ್ಕಂಗೆ, ಇವೆಂಟ್ ತಕ್ಕಂಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ರೆ ಅವರು ಅದನ್ನ ಅಕ್ಸೆಪ್ಟ್ ಮಾಡ್ಕೊತಾರೆ. ಅಕ್ಸೆಪ್ಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ಆ ಸ್ಥಿತಿ ಬಗ್ಗೆ ಅರಿವು ಬಹಳ ಇಂಪಾರ್ಟೆಂಟ್. ಆ ಸ್ಥಿತಿ ಬಗ್ಗೆ ನಾವು ಏನ್ ಮಾಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್. ಕರೆಕ್ಟಿವ್ ಮೇಜರ್ಸ್ ನಾವು ಕರೆಕ್ಟ್ ಆಗಿ ತಗೋತಾ ಇದೀವಲ್ಲ, ಟೈಮ್ಲಿ ಕೋಆರ್ಡಿನೇಷನ್ ಆಗ್ತಾ ಇದೆಯಲ್ಲ ಅನ್ನೋದು, ಈ ತರ ನೋಡೋದು ಬಹಳ ಇಂಪಾರ್ಟೆಂಟ್.
1: ಡಾಕ್ಟ್ರೆ, ಮಳೆಗಾಲದಲ್ಲಿ, ಈಗ ಮಳೆಗಾಲ ಪ್ರಾರಂಭ ಆಗಿಬಿಟ್ಟಿದೆ, ಹೆಚ್ಚಾಗುವ ಶ್ವಾಸಕೋಶದ ಕಾಯಿಲೆಗಳು ಹೇಗೆ ರಕ್ಷಣೆ ಅವರು ಮಾಡ್ಕೋಬೇಕು ಅನ್ನೋದನ್ನ.
0: ಯೂಶ್ವಲಿ ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದಂಗಾರೆ ಇದು ರೆಸ್ಪಿರೇಟರಿ ಇಲ್ನೆಸ್ ಗಳು ಬಹಳ ಕಾಮನ್. ಕೆಮ್ಮು, ಶೀತ, ನೆಗಡಿ, ಇದು ಯಾರು ಸಣ್ಣ ಮಗುವಿನಿಂದ ಹಿಡ್ಕೊಂಡು ವಯಸ್ಸಾದವರ್ಗು ಕಾಮನ್. ಇದ್ರ ಜೊತೆ ಪೇಷಂಟ್ಸ್ ಆಲ್ರೆಡಿ ಕ್ರಾನಿಕ್ ರೆಸ್ಪಿರೇಟರಿ ಇಲ್ನೆಸ್, ಈಗ COPD, ಆಸ್ತಮಾ, ಬ್ರೊಂಕಿಯಾಕ್ಟೈಸಿಸ್ ಈ ತರ ಇರೋ ಪೇಷಂಟ್ಸ್ ಗಳು ಎಕ್ಸಾಜರ್ಬೇಷನ್ ಆಗುತ್ತೆ, ಅಂದ್ರೆ ಡಿಸೀಸ್ ಕಂಟ್ರೋಲ್ ತಪ್ಪುತ್ತೆ. ಈ ತರ ಇರೋದ್ರಿಂದ ಮಳೆಗಾಲದಲ್ಲಿ ಫಸ್ಟ್ ಹೈಡ್ರೇಷನ್ ಮೇಂಟೈನ್ ಮಾಡಬೇಕು, ಪ್ರಾಪರ್ ನ್ಯೂಟ್ರಿಷನ್ ಇರಬೇಕು, ಬಿಸಿ ಊಟ ಇರಬೇಕು, ಚಂಕ್ ಫುಡ್ಸ್ ಅವಾಯ್ಡ್ ಮಾಡಬೇಕು. ಈಗ ತುಂಬಾ ಖಾರ ತಗೋದು, ತುಂಬಾ ಫ್ರೈಡ್ ಐಟಮ್ಸ್ ತಿನ್ನೋದು ಆ ತರ ಅವಾಯ್ಡ್ ಮಾಡ್ಕೋಬೇಕು. ಮತ್ತೆ ನಮ್ದು ಏನಾದ್ರು ಪ್ರೀ ಎಕ್ಸಿಸ್ಟಿಂಗ್ ಇಲ್ನೆಸ್ ಇದೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಕಂಟಿನ್ಯೂ ಇಟ್ಕೊಂಡಿರುತ್ತೆ. ವಿ ಹ್ಯಾವ್ ಟು ಟೇಕ್ ಪ್ರಾಪರ್ಲಿ ಅವರ್ ಮೆಡಿಕೇಶನ್ಸ್, ಪ್ರಾಪರ್ಲಿ ವಿ ಹ್ಯಾವ್ ಟು ಫಾಲೋ ಅಪ್ ವಿತ್ ಟ್ರೀಟಿಂಗ್ ಡಾಕ್ಟರ್.
1: ಸರಿ ಡಾಕ್ಟರ್, ಈಗ ಉಸಿರಾಟದ ತೊಂದರೆ ಕಂಡು ಬಂದಾಗ ಯಾವ ವೈದ್ಯರನ್ನು ಸಂಪರ್ಕಿಸಬೇಕು ಅಂತ ನೀವು ಸಾಮಾನ್ಯವಾಗಿ ನಮ್ಮ ಕೇಳುಗರಿಗೆ ತಿಳಿಸ್ತೀರಿ?
0: ಸೊ ಇದ್ರ ಸಂಬಂಧ ಇವೆ ಬಹಳ ಚೆನ್ನಾಗಿ ಕೇಳಿದಿರಿ ನೀವು. ಸೊ ಎಲ್ಲರೂ ಟ್ರೀಟ್ ಮಾಡಬೇಕು. ಇದೇನೋ ಒಬ್ರು ನಾವು ಉಸಿರಾಟದ ತೊಂದರೆ ಆದ್ರೆ ಸ್ಪೆಷಲಿಸ್ಟ್ ಗೆ ಹೋಗ್ಬೇಕಂತ,
1: ಅದಕ್ಕೆ
0: ಉಸಿರಾಟ ತೊಂದರೆ ಎಲ್ರಿಗೂ ಬರೋದು. ಸೊ ಮೋಸ್ಟ್ ಆಫ್ ಪ್ರಾಬ್ಲಮ್ಸ್ ಈಗ ನಾವು ಪೇಷಂಟ್ಸ್ ಅಲ್ಲೇ ಇದೆ, ಕೆಮ್ಮು, ನೆಗಡಿ, ಶೀತ, ದಮ್ಮು, ಜ್ವರ, ಕಫ, ಇದೇ ರೋಗಗಳು. ಈ ಲಕ್ಷಣಗಳನ್ನು ಫಸ್ಟ್ ನಮ್ಮ ಪ್ರೈಮರಿ ಫ್ಯಾಮಿಲಿ ಡಾಕ್ಟರ್ ಕನ್ಸಲ್ಟ್ ಮಾಡಿಕೊಂಡು ಅದಕ್ಕೆ ಬೇಕಾದ ಕರೆಕ್ಟ್ ಮೆಜರ್ಸ್ ತಗೋಬಹುದು.

0: ಸಾಮಾನ್ಯ ಈ ಮಳೆಗಾಲಲ್ಲಿ ಬರೋದು, ಚಳಿಗಾಲಲ್ಲಿ ಬರೋದು, ಕಾಮನ್ ಕೋಲ್ಡ್, ಕಾಮನ್ ಫ್ಲೂಗಳಿಗೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಗಳು ಚಿಕಿತ್ಸೆ ಕೊಡ್ತಾರೆ. ಇದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿ ಪೇಷಂಟ್ ರಿಪೀಟೆಡ್ ಆಗಿ ಅದೇ ಬರ್ತಾ ಇದೆ, ರಿಪೀಟೆಡ್ ಆಗಿ ನಾವು ಪ್ರತಿ ಸತಿ ಅದೇ ನಮಗೆ ಸಮಸ್ಯೆಗಳು ಅದೇ ಲಕ್ಷಣಗಳು ಕಾಣಿಸ್ಕೊತಾ ಇದೆ ಅಂದರೆ ಫಿಸಿಷಿಯನ್ಸ್ಗೆ ಹೋಗ್ಬೋದು. ಸೊ ಫಿಸಿಷಿಯನ್ಸ್ ಎಮ್ ಡಿ ಜನರಲ್ ಮೆಡಿಸಿನ್ ಫಿಸಿಷಿಯನ್ಸ್ ತೋರಿಸಿ ಅದ್ರ ಮುಂದೆ ಪಟ್ಟದ್ದು, ಅದ್ರ ಮುಂದೆ ಪಟ್ಟದ್ರಲ್ಲೇ ಈಗ ಬಂತಲ್ಲ ಇದೆ ನ್ಯೂಮೋನಿಯಾ, ಟಿಬೋಕ್ಲೋಸಸ್, ಅಸ್ತ್ಮ ಈ ತರ ಬಂದ್ಬೋದು. ಸೊ
1: ರೋಗ ವಿಪರೀತಗೊಂಡ ಸ್ಪೆಷಲಿಸ್ಟ್ ಕಡೆ ಹೋಗಿ ಅಂತ ಡಾಕ್ಟರ್ ನೀವು ಹೇಳ್ತಾ ಇದ್ದೀರಾ. ಹಾಗೆ ಈ ಶ್ವಾಸಕೋಶದ ಆರೋಗ್ಯವನ್ನು ಜನರು ಕಾಪಾಡಿಕೊಂಡು ಹೋಗಲು ಯಾವ ರೀತಿಯ ಅಭ್ಯಾಸಗಳನ್ನು ರೂಢಿ ಮಾಡಿಕೊಳ್ಬೇಕು?
0: ಫಸ್ಟ್ ರೆಸ್ಪಿರೇಟರಿ ಹೆಲ್ತ್ ಅಲ್ಲಿ ಸ್ಮೋಕಿಂಗ್ ಅನ್ನೋದನ್ನು ಬಿಟ್ಬಿಡ್ಬೇಕು. ಇಫ್ ದೇ ಆರ್ ಸ್ಮೋಕಿಂಗ್ ದೇ ಹ್ಯಾವ್ ಟು ಕ್ವಿಟ್ ದೇ ಸ್ಮೋಕಿಂಗ್.
1: ಹೌದು.
0: ಆಮೇಲೆ ಹೆಲ್ದಿ ಹ್ಯಾಬಿಟ್ಸ್ ಇರಬೇಕು. ಈಗ ಬೆಳಿಗ್ಗೆ ಅದು ವ್ಯಾಯಾಮ ಮಾಡೋದು ಅಥವಾ ಎಕ್ಸಸೈಸ್ ಮಾಡೋದು, ಪ್ರಾಣಾಯಾಮ ಮಾಡೋದು, ಬ್ರೀದಿಂಗ್ ಎಕ್ಸಸೈಸ್ ಮಾಡೋದು, ಶಾರ್ಟ್ ರನ್ನು ಅಥವಾ ಬೈಸಿಕ್ಲಿಂಗ್ ಮಾಡೋದು ಅಥವಾ ಸ್ವಿಮ್ಮಿಂಗ್ ಮಾಡೋದು, ಈ ತರ ಮಾಡೋದ್ರಿಂದ ರೆಸ್ಪಿರೇಟರಿ ಮಸಲ್ಸ್ ಸ್ಟ್ರೆಂಥನ್ ಆಗ್ತದೆ. ಸೊ ಆಮೇಲೆ ನಮ್ಗೂ

0: ಇಫ್ ದೇ ಆರ್ ಸ್ಮೋಕಿಂಗ್ ದೇ ಹ್ಯಾವ್ ಟು ಕ್ವಿಟ್ ದೇ ಸ್ಮೋಕಿಂಗ್.
1: ಹೌದು,
0: ಆಮೇಲೆ ಹೆಲ್ದಿ ಹ್ಯಾಬಿಟ್ಸ್ ಇರಬೇಕು. ಈಗ ಬೆಳಿಗ್ಗೆ ಅದು ವ್ಯಾಯಾಮ ಮಾಡೋದು ಅಥವಾ ಎಕ್ಸಸೈಸ್ ಮಾಡೋದು, ಪ್ರಾಣಾಯಾಮ ಮಾಡೋದು, ಬ್ರೀದಿಂಗ್ ಎಕ್ಸಸೈಸ್ ಮಾಡೋದು, ಶಾರ್ಟ್ ರನ್ನು ಅಥವಾ ಬೈಸಿಕ್ಲಿಂಗ್ ಮಾಡೋದು ಅಥವಾ ಸ್ವಿಮ್ಮಿಂಗ್ ಮಾಡೋದು, ಈ ತರ ಮಾಡೋದ್ರಿಂದ ರೆಸ್ಪಿರೇಟರಿ ಮಸಲ್ಸ್ ಸ್ಟ್ರೆಂಥನ್ ಆಗ್ತದೆ. ಸೊ ಆಮೇಲೆ ನಮ್ಗೂ ಫ್ರೆಶ್ ಏರ್ ಸಿಗುತ್ತೆ, ಒಳ್ಳೆ ಗಾಳಿ ಉಸಿರಾಡೋದ್ರಿಂದ ಲಂಗ್ಸ್ ಎಲ್ಲ ಕ್ಲೀನ್ ಆದಂಗೆ ಆಗುತ್ತೆ. ಆಮೇಲೆ ಇದಕ್ಕೆ ಆಹಾರಕ್ಕೆ ಸಂಬಂಧಪಟ್ಟಂದ್ರೆ ಅತಿಯಾದ ಎಣ್ಣೆಯಲ್ಲಿ ಫ್ರೈಡ್ ಐಟಮ್ಸು, ಅತಿಯಾದ ಫ್ಲೇವರ್ ಅಥವಾ ಕೆಮಿಕಲ್ ಮಿಶ್ರಿತವಾಗಿದ್ದು ಅಥವಾ ಪ್ರೊಸೆಸ್ಡ್ ಫುಡ್ಡು ಅಥವಾ ಸ್ಟೋರ್ಡ್ ಫುಡ್ಡು, ಕೋಲ್ಡ್ ಐಟಮ್ಸು, ಕೋಲ್ಡ್ ಡ್ರಿಂಕ್ಸ್ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗ್ತದೆ.
1: ಸರಿ ಡಾಕ್ಟ್ರೆ, ವಾಯು ಮಾಲಿನ್ಯವು ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ? ಯಾಕಂದ್ರೆ ಇದು ಶ್ವಾಸಕೋಶದ ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗೋದು.
0: ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಪ್ಲೆಂಟಿ ಆಗಿದೆ. ಈಗ ನಾವು ಸಿಒಪಿಡಿ ಅಂತೀವಿ, ಸಿಒಪಿಡಿ ಅಲ್ಲಿ ಮೇನ್ಲಿ ವಾಟ್ ಆರ್ ದಿ ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಒಂದು ಸ್ಮೋಕಿಂಗ್, ಒಂದು ಎನ್ವೈರನ್ಮೆಂಟಲ್ ಪೊಲ್ಯೂಷನ್. ಆಮೇಲೆ ಪೇಷಂಟ್ಸ್ ಸಿಒಪಿಡಿ ಆಸ್ತಮಾ, ಈಗ ಪ್ರೀ ಎಕ್ಸಿಸ್ಟಿಂಗ್ ಪೇಷಂಟ್ಸ್ ಗೆ ವಾಯು ಮಾಲಿನ್ಯ ಅಂದ್ರೆ ಫ್ರೀಕ್ವೆಂಟ್ ಆಗಿ ಎಕ್ಸಾಜರ್ಬೇಷನ್ಸ್ ಆಗುತ್ತವೆ, ಅಂದ್ರೆ ಅವ್ರದ್ದು ರೋಗದ ಮೇಲೆ ನಿಯಂತ್ರಣ ತಪ್ಪುತ್ತೆ. ಸೊ ಮತ್ತೆ ಎನ್ವೈರನ್ಮೆಂಟ್ ಪೊಲ್ಯೂಷನ್ ಜಾಸ್ತಿ ಆದಂಗೆ ಅದರ್ ಇಲ್ನೆಸಸ್, ಕ್ಯಾನ್ಸರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇಫ್ ಯು ಆರ್ ಇನ್ಹೇಲಿಂಗ್ ಕ್ರಾನಿಕ್ ಕೆಮಿಕಲ್ ಎಲಿಮೆಂಟ್ಸ್ ದೇ ವಿಲ್ ಲೀಡ್ ಇನ್ ಟು ಕ್ಯಾನ್ಸರ್ಸ್, ರೆಸ್ಪಿರೇಟರಿ ಕ್ಯಾನ್ಸರ್ಸ್ ಆರ್ ಅದರ್ ಕ್ಯಾನ್ಸರ್ಸ್ ಈ ತರ. ಸೊ ವಾಯು ಮಾಲಿನ್ಯ ಇದು ಇನ್ ಜನರಲ್ ಆಗಿ ಪ್ರತಿಯೊಬ್ಬರಿಗೂ, ಸಣ್ಣ ಮಗುವಿನಿಂದ ಹಿಡ್ಕೊಂಡು ಏಜ್ ಆದ ವೃದ್ಧರಿಗೂ ಹಜಾರ್ಡಸ್ ಟು ಹೆಲ್ತ್. ಸೊ ನಮ್ಮ ಪರಿಸರ, ನಮ್ಮ ಸುತ್ತಮುತ್ತಲ ವಾತಾವರಣ ಕಾಪಾಡಿಕೊಂಡಿರೋದೇ ಇದರಲ್ಲಿ ಉತ್ತಮ, ರಾದರ್ ದೆನ್ ಗೆಟಿಂಗ್ ಟ್ರೀಟೆಡ್ ಆರ್ ಗೆಟಿಂಗ್ ಡಯಾಗ್ನೋಸ್ಡ್ ಅಂಡ್ ಗೆಟಿಂಗ್ ರೆಮಿಡಿ ಫಾರ್ ಎನಿ ಇಲ್ನೆಸ್.
1: ಪ್ರಿಕಾಷನ್ಸ್ ಅನ್ನ ನಾವು ತೆಗೆದುಕೊಳ್ಳೋದು ಮುಖ್ಯ ಅಂತ ಹೇಳ್ತಿದ್ದೀರಿ. ಡಾಕ್, ನಿಮ್ಮ ವೈದ್ಯಕೀಯ ಜೀವನದಲ್ಲಿ ನಿಮಗೆ ಮರೆಯಲಾರದಂತ ಘಟನೆ ಯಾವುದು ವೈದ್ಯರಾಗಿ?
0: ಮನಸ್ಸಿಗೆ ಹತ್ತಿರವಾಗಿದೆ ಅಂದ್ರೆ ಡ್ಯೂರಿಂಗ್ ಕೋವಿಡ್ ಪೀರಿಯಡ್ ನಾನು ಈ ಪ್ಲೇಸ್ ಅಲ್ಲೇ ಕೆಲಸ ಮಾಡಿದ್ದು. ಬಿಕಾಸ್ ನನಗೆ ನನ್ನ ಮೆಂಟರ್ ಹೇಳಿದ್ರು, ನೀ ಬೇರೆ ಕಡೆ ಬೇರೆ ಜನ ಸಿಗಬಹುದು, ಈ ಪ್ಲೇಸ್ ಅಲ್ಲಿ ನಿನಗೆ ಒಂದು ಅಪಾರ್ಚುನಿಟಿ ಇದೆ, ಇದೇ ಪ್ಲೇಸ್ ಅಲ್ಲಿ ನೀನ್ ಓದಿರೋದ್ರಿಂದ, ಇದೇ ಪ್ಲೇಸ್ ಅಲ್ಲಿ ಇರೋದ್ರಿಂದ ಜನರಿಗೆ ಸೇವೆ ಮಾಡುವ ಒಂದು ಅಪಾರ್ಚುನಿಟಿ ಇದೆ ಅಂತ ಹೇಳಿದಕ್ಕೆ ಇಲ್ಲೇ ನಾನು ನನ್ನ ಪ್ರಾಕ್ಟೀಸ್ ಅನ್ನು ಸ್ಟಾರ್ಟ್ ಮಾಡಿದೆ. ಸೊ ಅವಾಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾನು ಡಿಸ್ಟ್ರಿಕ್ಟ್ ಅಥಾರಿಟೀಸ್ ಮತ್ತು ಡಿಸ್ಟ್ರಿಕ್ಟ್ ಹೆಲ್ತ್ ಅಡ್ಮಿನಿಸ್ಟ್ರೇಟರ್ ಜೊತೆ ಸೇರಿ, ಅವಾಗಿನ ಡಿಸಿ ಡಾಕ್ಟರ್ ಸುನೀಲ್ ಕುಮಾರ್ ಅವರು ಮತ್ತು ವೈ ಎಸ್ ಪಟೇಲ್ ಅವರ ಜೊತೆ ಸೇರಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕೋವಿಡ್ ಕೇರ್ ಯೂನಿಟ್ ಇನ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಂತ ಹೇಳಿ ಅಲ್ಲಿ ಒಂದು 200 bed ಮಾಡಿದೀವಿ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಇನ್ನೂ ಅದು ಜಾಸ್ತಿ ಔಟ್ ಆಫ್ ಕಂಟ್ರೋಲ್ ಹೋಗ್ತಿದ್ದಂಗೆ BLD ಮೆಡಿಕಲ್ ಕಾಲೇಜ್ ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಅನ್ನು ರನ್ ಮಾಡಿದ್ವಿ. ಇನ್ನೂ ಮುಂದೆ ಹೋಗಿ ನೋಡುತ್ತಿದ್ದಂಗೆ ಎಲ್ಲಾ ಪ್ರೈವೇಟ್ ಹಾಸ್ಪಿಟಲ್ಸ್ ಗೂ ಕೋವಿಡ್ ಕೇರಿಗೆ ಫೆಸಿಲಿಟೀಸ್ ಹಂಗ್ ಮೇಂಟೈನ್ ಮಾಡಿ ಮಾನಿಟರ್ ಮಾಡಿ ಡಿಸ್ಟ್ರಿಕ್ಟ್ ಟೀಮ್ ಜೊತೆ ನಾವು ಕೋಆರ್ಡಿನೇಟೆಡ್ ಆಗಿ ಕೆಲಸ ಮಾಡಿರೋದ್ರಿಂದ ಒನ್ ಆಫ್ ದ ಬೆಸ್ಟ್ ಡಿಸ್ಟ್ರಿಕ್ಟ್ ಅಮಾಂಗ್ ಕರ್ನಾಟಕ ಅಂಡ್ ಇವನ್ ಬೆಸ್ಟ್ ಡಿಸ್ಟ್ರಿಕ್ಟ್ ಮ್ಯಾನೇಜ್ಡ್ ಇನ್ ಪೆರಿಫರಲ್ ಡಿಸ್ಟ್ರಿಕ್ಟ್ ವೆಲ್ ಮ್ಯಾನೇಜ್ಡ್ ಅಂತ ಪ್ರಶಸ್ತಿನೂ ನಮ್ಮ ಡಿಸಿ ಸುನೀಲ್ ಕುಮಾರ್ ಅವರಿಗೆ ಲಭಿತು ಆ ಟೈಮ್.
1: ಕೋವಿಡ್ ನಲ್ಲಿ ನೀವು ಅನೇಕ ರೋಗಿಗಳನ್ನು ಉಳಿಸಿದ ಹೆಮ್ಮೆ ನಿಮಗಿದೆ ಡಾಕ್ಟ್ರೆ. ಡಾಕ್ಟ್ರೆ, ಹೋಗ್ತಾ ಹೋಗ್ತಾ ಕೊನೆಯದಾಗಿ ನಮ್ಮ ಯುವಕರಿಗೆ ನೀವು ವೈದ್ಯರಾಗಿ ಯಾವ ಸಲಹೆಯನ್ನು?
0: ಯುವಕರಿಗೆ ದೇ ಹ್ಯಾವ್ ಟು ಬಿ ಮೋಟಿವೇಟೆಡ್ ಟು ಡೂ ಸಮಥಿಂಗ್ ಬೆಟರ್ ಫಾರ್ ದ ನೇಷನ್ ಅಂಡ್ ಟು ದ ಸೊಸೈಟಿ. ಸೊ ಯುವಕರಿಗೆ ಮೊದಲು ಈ ತರ ಧೂಮಪಾನದಿಂದ ದೂರ ಇರಬೇಕು. ನಾಟ್ ಓನ್ಲಿ ಸ್ಮೋಕಿಂಗ್, ಆಲ್ಕೋಹಾಲಿಸಮ್ ನಿಂದನು ದೂರ ಇರಬೇಕು. ಯಾಕಂದ್ರೆ ಆಲ್ಕೋಹಾಲಿಸಮ್ ನಿಂದ ವಿಪರೀತ ಅಲ್ಲ ಅವರಿಗೆ ಇಮ್ಯುನೋ ಸಪ್ರೇಷನ್ ಆಗಿ ಅಥವಾ ವೀಕ್ನೆಸ್ ಬಂದು ಅಡಾಪ್ಟ್ ಹೆಲ್ದಿ ಲೈಫ್ ಸ್ಟೈಲ್.
1: ಸರಿ ವೈದ್ಯರೇ, ಸಮಯ ಆಗ್ತಾ ಇದೆ, ನಿಮಗೆ ಸಂಪರ್ಕ ಮಾಡಬೇಕಾದ್ರೆ ಯಾವುದು ನಂಬರ್ ಹೇಳ್ತೀರಾ?
0: ಸೊ ನಮಗೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 355926.
1: ಪ್ರಿಯ ಕೇಳುಗರೆ, ಡಾಕ್ಟರ್ಗೆ ಸಂಪರ್ಕ ಮಾಡಬೇಕಾದ್ರೆ 355926 STD ಕೋಡ್ ಸಂಖ್ಯೆ ನಿಮಗೆಲ್ಲ ಗೊತ್ತಿದೆ, 08352 ಈ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ಗೆ ಸಂಪರ್ಕಿಸಿ ಅಂತ ಹೇಳ್ತಾ ನಮಸ್ಕಾರ ಡಾಕ್ಟರ್.
0: ನಮಸ್ಕಾರ ಮೇಡಮ್.
2: ಇದುವರೆಗೆ
3: ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ಡಾಕ್ಟರ್ ಸಂತೋಷ್ ನೇಮಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ.
2: ಇವರನ್ನ ಸಂದರ್ಶಿಸಿದವರು ಸವಿತಾ ದೇಶ್ಮುಖ್,
1: ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಶ್ರೋತೃಬಾಂಧವರೇ, ಗ್ರಾಮೀಣಾಭಿವೃದ್ಧಿಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಈ ಬಗ್ಗೆ ಮಾಹಿತಿ.
2: ಹನಿ ಹನಿಗೂಡ್ರೆ ಹಳ್ಳ, ತೆನೆ ತೆನೆಗೂಡ್ರೆ ಬಳ್ಳ, ಹನಿ ಹನಿಗೂಡ್

ದೇಶದಲ್ಲಿ ಬಿತ್ತನೆಯಾಗುತ್ತಿರುವ 141 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ 65 ಮಿಲಿಯನ್ ಹೆಕ್ಟೇರ್ ಅಂದರೆ 45% ಸಾಗುವಳಿ ಭೂಮಿ ಮಾತ್ರ ನೀರಾವರಿ ಸೌಲಭ್ಯ ಹೊಂದಿದೆ. ಕೇವಲ ಮಳೆಯಾಶ್ರಯದ ಕೃಷಿ ಬಹಳಷ್ಟು ಸಂದರ್ಭಗಳಲ್ಲಿ ಲಾಭದಾಯಕವಾಗಿಲ್ಲ, ಯಾಕೆಂದರೆ ಈ ಥರದ ಕೃಷಿ ಮಳೆಯೊಂದಿಗಿನ ಜೂಜು ಎಂದು ಪರಿಗಣಿತವಾಗಿದೆ. ನೀರು ಕೃಷಿಗೆ ಮೂಲಭೂತ ಆಗಿರೋದ್ರಿಂದ ನೀರಾವರಿ ಸೌಲಭ್ಯ ಯಾವುದೇ ಕೃಷಿಕನ ಆರ್ಥಿಕ ಅಭಿವೃದ್ಧಿಯಲ್ಲಿ ಬೆಂಬಲವಾಗಿ ನಿಲ್ಲುತ್ತೆ. ಈ ಕಾರಣದಿಂದ ನೀರಾವರಿ ಸೌಲಭ್ಯ ಹೊಂದಿರುವ ರೈತರು ಸಾಗುವಳಿಯಲ್ಲಿ ಹೆಚ್ಚು ಹೆಚ್ಚು ತಮ್ಮನ್ನು ತಾವು ತೊಡಗಿಸಿಕೊಂಡು ಆದಾಯ ವೃದ್ಧಿಸಿಕೊಂಡಿರುವುದನ್ನು ನಾವು ಪ್ರತಿನಿತ್ಯ ನೋಡ್ತೇವೆ. ಈ ಕಾರಣದಿಂದ 2015 ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಾರಿಗೆ ಬಂತು. ಈ ಯೋಜನೆಯ ಮುಖ್ಯ ಉದ್ದೇಶ ಸುಸ್ಥಿರ ಸುರಕ್ಷಿತ ನೀರಾವರಿ ಸೌಲಭ್ಯ ಪ್ರತಿಯೊಬ್ಬ ರೈತನ ಕೃಷಿ ಭೂಮಿಗೂ ಸಿಗುವಂತೆ ನೋಡಿಕೊಳ್ಳೋದು, ಜೊತೆಗೆ ಪ್ರತಿ ಹನಿಗೂ ಹೆಚ್ಚು ಬೆಳೆ ಈ ಯೋಜನೆಯ ಮುಖ್ಯ ಉದ್ದೇಶ. ಜಿಲ್ಲಾವಾರು ತಾಲೂಕುವಾರು ನೀರಾವರಿ ಯೋಜನೆಗಳನ್ನು ನಿರ್ಮಿಸಿ ಪ್ರತಿ ಗ್ರಾಮಕ್ಕೂ ಯೋಜನೆಯ ಲಾಭ ತಟ್ಟುವಂತೆ ಕೃಷಿ ಸಿಂಚಾಯಿ ಯೋಜನೆ ಗುರಿ ಹೊಂದಿದೆ. ಭೌತಿಕವಾಗಿ ಗುರುತಿಸಲ್ಪಟ್ಟ ಕೃಷಿ ಭೂಮಿಗೆ ನೀರಿನ ಸೌಲಭ್ಯ ಒದಗಿಸಿ ಆ ಮೂಲಕ ಸುತ್ತಲಿನ ಕೃಷಿ ಭೂಮಿಗೆ ಸೌಲಭ್ಯ ವಿಸ್ತರಿಸುವ ಗುರಿಯೊಂದಿಗೆ ಹರ್ ಖೇತ್ ಕೋ ಪಾನಿ, ಪ್ರತಿ ಹೊಲಕ್ಕೂ ನೀರು ಎನ್ನುವ ಘೋಷದೊಂದಿಗೆ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ನೀರಿನ ಮೂಲಗಳನ್ನು ಕೇಂದ್ರೀಕರಿಸಿ ನೂತನ ತಾಂತ್ರಿಕತೆ ಮತ್ತು ವಿಧಾನಗಳನ್ನು ಬಳಸಿ ಪ್ರತಿ ಹನಿ ನೀರಿನ ಸದ್ಬಳಕೆ ಮಾಡುವುದು, ನೀರು ಪೋಲಾಗದಂತೆ ಕೃಷಿ ಜಮೀನನ್ನು ತಂಪುಗೊಳಿಸಿ ಬಹುಕಾಲ ಉಪಯೋಗಕ್ಕೆ ಅಂದರೆ ಕೃಷಿಗೆ ಬರುವಂತೆ ನೋಡಿಕೊಳ್ಳೋದು, ಹನಿ ನೀರಾವರಿ ತುಂತುರು ನೀರಾವರಿ ತಂತ್ರಜ್ಞಾನಗಳನ್ನು ಬಳಸಿ ಎಷ್ಟು ಬೇಕೋ ಅಷ್ಟೇ ನೀರನ್ನು ಒಂದು ಕಾಲಕ್ಕೆ ಬಳಸಿ ನೀರಿನ ಉಳಿತಾಯ ಮಾಡೋದು, ಕೃಷಿ ಹೊಂಡಗಳ ಮೂಲಕ ಮಳೆ ನೀರನ್ನು ಸಂಗ್ರಹಿಸಿ ಕಾಯ್ದಿಟ್ಟುಕೊಳ್ಳೋದು, ಜೊತೆಗೆ ಮಳೆಯ ನೀರು ಹರಿದು ಹೋಗದಂತೆ ತಡೆಯೊಡ್ಡಿ ನೀರನ್ನು ಕೃಷಿ ಜಮೀನಿನಲ್ಲಿಯೇ ಇಂಗುವಂತೆ ನೋಡಿಕೊಂಡು ಅಂತರ್ಜಲ ಮಟ್ಟ ಹೆಚ್ಚಿಸಿಕೊಳ್ಳುವುದು. ಕೃಷಿಗೆ ನೀರೇ ಮೂಲಭೂತವಾಗಿರುವುದರಿಂದ ಮಳೆಯಾಶ್ರಯದ ಕೃಷಿ ಪ್ರದೇಶಗಳಲ್ಲಿ ಮಳೆಯ ನೀರಿನ ಸರಿಯಾದ ನಿರ್ವಹಣೆ ಸಂಗ್ರಹಣೆಯ ಬಗ್ಗೆ ತಿಳುವಳಿಕೆ ಮತ್ತು ಮೂಲಭೂತ ಸೌಲಭ್ಯಗಳನ್ನು ರೈತರಿಗೆ ಒದಗಿಸಿಕೊಡುವುದು, ನಗರ ಪ್ರದೇಶಗಳಲ್ಲಿ ಬಳಸಲ್ಪಟ್ಟ ನೀರನ್ನು ಶುದ್ಧೀಕರಿಸಿ ಮರುಬಳಕೆಗೆ ಅಂದರೆ ಕೃಷಿ ಉದ್ದೇಶಗಳಿಗೆ ಬಳಸೋದು, ಜೊತೆಗೆ ನೀರಾವರಿ ಕ್ಷೇತ್ರದಲ್ಲಿ ಖಾಸಗಿ ಬಂಡವಾಳ ಹೂಡಿಕೆಯನ್ನು ಉತ್ತೇಜಿಸುವುದು ಕೂಡ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಉದ್ದೇಶಗಳಲ್ಲಿ ಒಂದು. ಯೋಜನೆಯ ಅನುಷ್ಠಾನದಲ್ಲಿ ಕೃಷಿ ಇಲಾಖೆ, ನೀರಾವರಿ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ನದಿಗಳ ಅಭಿವೃದ್ಧಿ ಮತ್ತು ಪುನರುಜ್ಜೀವನ ಇಲಾಖೆ, ಜಲಶಕ್ತಿ ಇಲಾಖೆ ಹೀಗೆ ಹಲವಾರು ಇಲಾಖೆಗಳು ಈ ಯೋಜನೆಯ ಅನುಷ್ಠಾನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿವೆ. ಜಲಾನಯನ ಪ್ರದೇಶಗಳ ಅಭಿವೃದ್ಧಿ, ಸಣ್ಣ ಸಣ್ಣ ನೀರಾವರಿ ಘಟಕಗಳ ನಿರ್ಮಾಣ, ಜಲಸಂಗ್ರಹಣಾ ಕೇಂದ್ರಗಳ ದುರಸ್ತಿ ಮತ್ತು ನಿರ್ವಹಣೆ ಮತ್ತು ಅಂತರ್ಜಲ ಮಟ್ಟ ಹೆಚ್ಚು ಮಾಡಲು ಕಾರ್ಯಗತಗೊಳಿಸಬಹುದಾದ ತುರ್ತು ಯೋಜನೆಗಳು, ಈ ಎಲ್ಲವನ್ನ ಇಲಾಖೆಗಳು ತಮ್ಮ ಕಾರ್ಯಸೂಚನೆಯಲ್ಲಿ ಹೊಂದಿವೆ. 60,000 ಕೋಟಿ ರೂಪಾಯಿಗಳ ಆರ್ಥಿಕ ಯೋಜನೆಯೊಂದಿಗೆ 2015-2020 ಹಲವಾರು ಕೃಷಿ ನೀರಾವರಿ ಯೋಜನೆಗಳನ್ನು ಕಾರ್ಯಗತಗೊಳಿಸಲಾಯಿತು. ಈಗ 2021-2026 96,068 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಗೆ ಸಮ್ಮತಿ ನೀಡಲಾಗಿತ್ತು. ಇದರಲ್ಲಿ 37,454 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ನೀಡಲಿದೆ. 2021-2026 ಅವಧಿಯಲ್ಲಿ 13.88 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ಒದಗಿಸುವ ಗುರಿ ಹೊಂದಲಾಗಿದೆ. ಈಗಾಗಲೇ ಚಾಲ್ತಿಯಲ್ಲಿರುವ 60 ಯೋಜನೆಗಳು ಸುಮಾರು 30.23 ಲಕ್ಷ ಹೆಕ್ಟೇರ್ನಷ್ಟು ಅಚ್ಚುಕಟ್ಟು ಪ್ರದೇಶಗಳ ಅಭಿವೃದ್ಧಿಗೆ ಮೀಸಲಿದ್ದು ಆ ಯೋಜನೆಗಳು ಮುಂದುವರಿಯಲಿವೆ. ಒಟ್ಟಾರೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಮೂಲಕ ಪ್ರತಿ ಕೃಷಿಯೋಗ್ಯ ಭೂಮಿಗೂ ನೀರಿನ ಸೌಲಭ್ಯ ದೊರಕಬೇಕು. ಆ ಮೂಲಕ ಪ್ರತಿ ಕೃಷಿಕನು ಕೇವಲ ಮೋಡ ನಂಬಿ ಬದುಕು ಸಾಗಿಸದೆ ತನ್ನದೇ ಸುಸ್ಥಿರ ಸುರಕ್ಷಿತ ಕೃಷಿ ಮಾಡಬೇಕೆಂಬುದು ಘನ ಸರ್ಕಾರದ ಆಶಯ. ಈಗಾಗಲೇ ಕೃಷಿ ಹೊಂಡ ನಿರ್ಮಾಣ, ಹನಿ ನೀರಾವರಿ, ತುಂತುರು ನೀರಾವರಿ ಸೌಲಭ್ಯ, ಈ ಎಲ್ಲದಕ್ಕೂ ಸಂಬಂಧಪಟ್ಟ ಇಲಾಖೆಗಳು ರೈತರಿಗೆ ನೆರವು ನೀಡ್ತಾ ಇವೆ. ಈ ನೆರವಿನ ಲಾಭ ಪಡೆದುಕೊಂಡು ಪ್ರಗತಿ ಪಥದತ್ತ ಸಾಗಲು ರೈತ ಮಿತ್ರರಿಗೆ ಸಾಕಷ್ಟು ಅವಕಾಶಗಳಿವೆ.

ಪ್ರಗತಿ ಪಥ.

0: ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಸಮಯ 1:10. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪ್ರಧಾನಿ ಅಧ್ಯಕ್ಷತೆಯಲ್ಲಿ ಇಂದು ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಪ್ರಗತಿಯಲ್ಲಿ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ. ಸ್ಥಗಿತಗೊಂಡ ಮಾತುಕತೆಗಳಿಗೆ ಇರಾನ್ ಬೆಲೆ ತೆರಬೇಕಾಗುತ್ತದೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಇಂದು ನವದೆಹಲಿಯ ರಾಷ್ಟಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಪ್ರಗತಿಯಲ್ಲಿದೆ. ಈ ವರ್ಷ 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ದಿ ವಿಷಯದಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ಎಲ್ಲಾ ವರ್ಗ ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ದಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಸಕಾರಾತ್ಮಕ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುತ್ತಿದೆ. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ 4 ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ದಿ, ಉದ್ಯೋಗ, ಉದ್ಯಮಶೀಲತೆ ಮತ್ತು ವಿಕೇಂದ್ರೀಕೃತ ಬೆಳವಣಿಗೆ, ಆರೋಗ್ಯ, ಪೋಷಣೆ ಮತ್ತು ಯೋಗಕ್ಷೇಮ ಹಾಗೂ ಎಲ್ಲರಿಗೂ ಸಮಾನತೆ ಮತ್ತು ಗೌರವದ ಚೌಕಟ್ಟಿನ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುತ್ತಿದೆ. ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಸುಸ್ಥಿರ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಒತ್ತು ನೀಡಲಾಗುವುದು ಎಂದು ನೀತಿ ಆಯೋಗ ತಿಳಿಸಿದೆ. ಕೇಂದ್ರ ಸರ್ಕಾರ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕವನ್ನು ಮನ್ನಾ ಮಾಡಿದೆ. ಶೇಕಡಾ 22, 25, 27 ಮತ್ತು ಶೇಕಡಾ 30 ಎಥನಾಲ್ ಬೆರೆಸಿದ ಪೆಟ್ರೋಲ್ ಅನ್ನು ಕೇಂದ್ರ ಅಬಕಾರಿ ಸುಂಕದಿಂದ ವಿನಾಯಿತಿ ನೀಡಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಎಲ್ಲಾ 4 ಇಂಧನ ಶ್ರೇಣಿಗಳು ಈಗ ಶೂನ್ಯ ಅಬಕಾರಿ ಸುಂಕವನ್ನು ಹೊಂದಿರುತ್ತವೆ. ಆಮದು ಮಾಡಿಕೊಂಡ ಕಚ್ಚಾ ತೈಲದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು, ಇಂಗಾಲದ ಹೊರಸೂಸುವಿಕೆಯನ್ನು ತಗ್ಗಿಸಲು ಮತ್ತು ದೇಶೀಯವಾಗಿ ಉತ್ಪಾದಿಸುವ ಎಥನಾಲ್ಗೆ ಬೇಡಿಕೆಯನ್ನು ಹೆಚ್ಚಿಸಲು ಪ್ರಯತ್ನಿಸುವ ಭಾರತದ ಎಥನಾಲ್ ಮಿಶ್ರಿತ ಕಾರ್ಯಕ್ರಮವನ್ನು ಬಲಪಡಿಸುವ ಗುರಿಯನ್ನು ಈ ಕ್ರಮ ಹೊಂದಿದೆ ಎಂದು ಸಚಿವಾಲಯ ತಿಳಿಸಿದೆ. ರೈತರ ಕಲ್ಯಾಣವು ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆಗಳಲ್ಲಿ ಒಂದಾಗಿದೆ. ಅವರ ಜೀವನವನ್ನು ಸಾಧ್ಯವಾದಷ್ಟು ಸುಲಭಗೊಳಿಸಲು ಯಾವುದೇ ಅವಕಾಶವನ್ನು ಬಿಡುವುದಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ರೈತರು ದೇಶದ ಆಹಾರ ಭದ್ರತೆ, ಪೋಷಣೆ ಮತ್ತು ಸಮೃದ್ಧಿಯ ಮೂಲಾಧಾರ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಮತ್ತು ಬೆಳೆ ವಿಮಾ ಯೋಜನೆಯು ರೈತರ ಆಧಾರವನ್ನು ರಕ್ಷಿಸುವುದಲ್ಲದೆ ಕೃಷಿ ವಲಯವನ್ನು ಮತ್ತಷ್ಟು ಬಲಪಡಿಸುತ್ತಿದೆ ಎಂದರು. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತರು ಕೃಷಿಗಾಗಿ ಸೌರಶಕ್ತಿಯ ಪ್ರವೇಶವನ್ನು ಪಡೆದಿದ್ದಾರೆ ಮತ್ತು ಸಂಬಂಧಿತ ವೆಚ್ಚಗಳನ್ನು ಸಹ ಕಡಿಮೆ ಮಾಡಿದ್ದಾರೆ ಎಂದು ಅವರು ಹೇಳಿದರು. ಕೃಷಿ ಮತ್ತು ಇತರ ಅಗತ್ಯಗಳಿಗಾಗಿ ಕಡಿಮೆ ಬಡ್ಡಿದರದಲ್ಲಿ ಸಾಲಗಳನ್ನು ಸುಲಭವಾಗಿ ಪಡೆಯಲು ಅನುವು ಮಾಡಿಕೊಡುವ ಮೂಲಕ ಕಿಸಾನ್ ಕ್ರೆಡಿಟ್ ಕಾರ್ಡ್ ರೈತರು, ಜಾನುವಾರು ಸಾಕಾಣೆದಾರರು ಮತ್ತು ಮೀನುಗಾರರಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಎಂದರು. ರೈತರ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆಗಳನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಸರ್ಕಾರದ ಬೀಜದಿಂದ ಮಾರುಕಟ್ಟೆಗೆ ಉಪಕ್ರಮವು ಹೆಚ್ಚು ಪರಿಣಾಮಕಾರಿಯಾಗಿದೆ. ಡ್ರೋನ್ಗಳು ಮಣ್ಣಿನ ಆರೋಗ್ಯ ಕಾರ್ಡ್ಗಳು ಮತ್ತು ನೈಸರ್ಗಿಕ ಗೊಬ್ಬರಗಳಿಗೆ ಸಂಬಂಧಿಸಿದ ರೈತರ ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತಿವೆ. ದೇಶಾದ್ಯಂತ ರೈತರಿಗೆ ಆಧುನಿಕ ಕೃಷಿ ಸೌಲಭ್ಯಗಳನ್ನು ಒದಗಿಸುವತ್ತ ಸರ್ಕಾರ ನಿರಂತರವಾಗಿ ಗಮನಹರಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಈ ಕುರಿತು ಒಂದು ವರದಿ.
3: ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಕೃಷಿಯು ರೈತರ ಕಲ್ಯಾಣದ ದೃಷ್ಟಿಕೋನದಿಂದ ಸಂಪೂರ್ಣವಾಗಿ ರಚನಾತ್ಮಕವಾಗಿ ಬದಲಾಗಿದೆ. ಬೀಜದಿಂದ ಮಾರುಕಟ್ಟೆಯವರೆಗೆ ಎಂಬ ಉಪಕ್ರಮದ ಮೂಲಕ ಸಮಗ್ರ ಸಬಲೀಕರಣವನ್ನು ಖಚಿತಪಡಿಸಿಕೊಳ್ಳುವ ಜೊತೆಗೆ ಸರ್ಕಾರ ಅನ್ನದಾತನನ್ನು ದೇಶದ ಆರ್ಥಿಕತೆಯ ಸಂಪೂರ್ಣ ಕೇಂದ್ರದಲ್ಲಿ ಇರಿಸಿದೆ. ಸರ್ಕಾರದ ಉಪಕ್ರಮಗಳು ರೈತರಿಗೆ ತಮ್ಮ ಭೂಮಿಯಲ್ಲಿ ತಕ್ಷಣವೇ ಮರುಹೂಡಿಕೆ ಮಾಡಲು ಆರ್ಥಿಕ ಘನತೆಯನ್ನು ನೀಡುತ್ತದೆ. ಡಿಜಿಟಲ್ ಇ ಮಾರುಕಟ್ಟೆಗಳ ಮೂಲಕ ಪೂರೈಕೆ ಸರಪಳಿಗಳನ್ನು ಸುವ್ಯವಸ್ಥಿತಗೊಳಿಸುವುದು, ಹವಾಮಾನ ಸ್ಥಿತಿಸ್ಥಾಪಕ ಬೆಳೆ ಪ್ರಭೇದಗಳನ್ನು ವಿಸ್ತರಿಸುವುದು ಮತ್ತು ಸುಧಾರಿತ ವೈಜ್ಞಾನಿಕ ದತ್ತಾಂಶವನ್ನು ಸದುಪಯೋಗಪಡಿಸಿಕೊಳ್ಳುವುದು ರೈತರ ಸ್ವಾವಲಂಬಿ, ಜಾಗತಿಕವಾಗಿ ಸ್ಪರ್ಧಾತ್ಮಕ ಪೀಳಿಗೆಯನ್ನಾಗಿ ರೂಪಿಸಿದೆ. ಮಣ್ಣಿನ ಆರೋಗ್ಯ ಕಾರ್ಡ್ಗಳು ಮತ್ತು ಹವಾಮಾನ ಸ್ಥಿತಿಸ್ಥಾಪಕ ಬೆಳೆ ಪ್ರಭೇದಗಳು ಸೇರಿದಂತೆ ಸುಧಾರಿತ ವೈಜ್ಞಾನಿಕ ಪರಿಕರಗಳು

0: ಇಳುವರಿಯನ್ನು ಹೆಚ್ಚಿಸಿದೆ. ಪಿಎಂಎಫ್ಬಿವೈ ಮತ್ತು ಪಿಎಂ ಮತ್ಸ್ಯ ಸಂಪದ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಮೂಲಕ ಕ್ಷಿಪ್ರ ವಿಕಸನವು ವಿಕಸಿತ ಭಾರತದ ಪ್ರಯಾಣದತ್ತ ರೈತರು ಸಕ್ರಿಯವಾಗಿ ತೊಡಗಿರುವುದನ್ನು ಪ್ರತಿಬಿಂಬಿಸುತ್ತದೆ.
1: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಇರಾನ್ನ ವಿವಿಧ ಸ್ಥಳಗಳ ಮೇಲೆ ಅಮೆರಿಕ ನಿನ್ನೆ ರಾತ್ರಿ ಮತ್ತೊಂದು ಸುತ್ತಿನ ದಾಳಿಗಳನ್ನು ನಡೆಸಿದೆ. ಇರಾನ್ನ ಆಕ್ರಮಣಶೀಲತೆಗೆ ಪ್ರತಿಕ್ರಿಯೆಯಾಗಿ ಈ ದಾಳಿಗಳು ನಡೆದಿವೆ ಎಂದು ಅಮೆರಿಕ ಸೇನೆ ತಿಳಿಸಿದೆ. ಯುದ್ದವನ್ನು ಕೊನೆಗೊಳಿಸಲು ಮಾತುಕತೆಗಳನ್ನು ಪುನರುಜ್ಜೀವನಗೊಳಿಸುವ ಪ್ರಯತ್ನಗಳ ಹೊರತಾಗಿಯೂ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚಿದೆ. ಅಮೆರಿಕದ ಸೇನಾ ನೆಲೆಗಳನ್ನು ಹೊಂದಿರುವ ಬಹ್ರೇನ್, ಕುವೈತ್ ಮತ್ತು ಜೋರ್ಡಾನ್ ಮೇಲೆ ಇರಾನ್ ದಾಳಿಗಳನ್ನು ಪ್ರಾರಂಭಿಸಿದ ಕೆಲವೇ ಗಂಟೆಗಳಲ್ಲಿ ಅಮೆರಿಕದಿಂದ ಪ್ರತಿದಾಳಿ ನಡೆದಿದೆ. ಇರಾನ್ನ ದಕ್ಷಿಣದಲ್ಲಿರುವ ಅಬ್ಬಾಸ್, ಸಿರಿಕ್, ಮಿನಾಬ್ ಮತ್ತು ಕೆಶ್ಮ್ ದ್ವೀಪಗಳಲ್ಲಿ ಸ್ಫೋಟಗಳು ಸಂಭವಿಸಿವೆ ಎಂದು ಇರಾನ್ ಮಾಧ್ಯಮಗಳು ವರದಿ ಮಾಡಿವೆ. ಸ್ಥಗಿತಗೊಂಡ ಮಾತುಕತೆಗಳಿಗೆ ಇರಾನ್ ಬೆಲೆ ತೆರಬೇಕಾಗುತ್ತದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಇನ್ನೊಂದೆಡೆ ಬೆದರಿಕೆಗಳು ಮತ್ತು ಒತ್ತಡದಲ್ಲಿ ಇರಾನ್ ಮಾತುಕತೆ ನಡೆಸುವುದಿಲ್ಲ ಎಂದು ವಿಶ್ವಸಂಸ್ಥೆಗೆ ಇರಾನ್ ರಾಯಭಾರಿ ಹೇಳಿದ್ದಾರೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಇಂದು ರಾತ್ರಿ ಮೆಕ್ಸಿಕೋ ನಗರದ ಐತಿಹಾಸಿಕ ಎಸ್ಟಾಡಿಯೋ ಅಜ್ಟೇಕಾದಲ್ಲಿ ಆರಂಭವಾಗಲಿದ್ದು, ಪ್ರಪಂಚದಾದ್ಯಂತ ಕ್ರೀಡಾಭಿಮಾನಿಗಳು ಒಂದು ತಿಂಗಳ ಕಾಲ ನಡೆಯುವ ಫುಟ್ಬಾಲ್ ಪ್ರದರ್ಶನಕ್ಕಾಗಿ ಸಜ್ಜಾಗಿದ್ದಾರೆ. ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಮೆಕ್ಸಿಕೋ ತಂಡವು ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30 ಪ್ರಾರಂಭವಾಗಲಿದೆ. ಪಂದ್ಯಾವಳಿ ಜುಲೈ 19 ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ದೇಶಗಳಲ್ಲಿ ನಡೆಯಲಿದೆ. ಹಿಂದಿನ ಆವೃತ್ತಿಗಳಲ್ಲಿದ್ದ 32 ತಂಡಗಳಿಗೆ ಹೋಲಿಸಿದರೆ ಈ ಬಾರಿ 48 ತಂಡಗಳು ಭಾಗವಹಿಸುತ್ತಿರುವುದರಿಂದ ಇದು ವಿಶ್ವಕಪ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಪಂದ್ಯಾವಳಿಯಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಸ್ಟಾರ್ ಶೆಟ್ಲರ್ ಪಿವಿ ಸಿಂಧು ಭಾರತದವರೇ ಆದ ಇಶಾರಾಣಿ ಬರುವಾ ಅವರನ್ನು ಎದುರಿಸಲಿದ್ದಾರೆ. ತನ್ವಿ ಶರ್ಮಾ ಅವರು ಭಾರತದವರೇ ಆದ ಮಾಳವಿಕಾ ಬನ್ಸೂದ್ ಅವರೊಂದಿಗೆ ಸೆಣಸಲಿದ್ದಾರೆ. ನಿನ್ನೆ ನಡೆದ ಮೊದಲ ಸುತ್ತಿನ ಪಂದ್ಯದಲ್ಲಿ ಪಿವಿ ಸಿಂಧು ಪೆರುವಿನ ವಿಶ್ವದ 76 ಶ್ರೇಯಾಂಕದ ಆಟಗಾರ್ತಿ ಇನೇಸ್ ಕ್ಯಾಸ್ಟಿಲೋ ಅವರನ್ನು 21-13, 21-11 ನೇರ ಸೆಟ್ಗಳಿಂದ ಸೋಲಿಸಿದರು. ಮತ್ತೊಂದು ಪಂದ್ಯದಲ್ಲಿ ತನ್ವಿ ಶರ್ಮಾ ಚೈನೀಸ್ ತೈಪೇಯ ಚಿಯು ಪಿನ್ ಚಿಯಾನ್ ವಿರುದ್ಧ 21-12, 22-20 ಅಂತರದಲ್ಲಿ ಜಯ ಗಳಿಸಿದ್ದಾರೆ. ಭಾರತೀಯ ಕ್ರೀಡಾಪಟುಗಳ ಸಾಧನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘಿಸಿದ್ದು, ಒಲಿಂಪಿಕ್ಸ್ನಲ್ಲಿ ಮಹತ್ವಾಕಾಂಕ್ಷಿ ಗುರಿಗಳನ್ನು ಹೊಂದುವಂತೆ ಕರೆ ನೀಡಿದ್ದಾರೆ. ಭಾರತದ ಯುವಜನರು ಕ್ರೀಡಾ ಕ್ಷೇತ್ರದಲ್ಲಿ ಗಮನಾರ್ಹ ಸಾಧನೆ ಮಾಡುತ್ತಿದ್ದು, ಅವರ ಪ್ರದರ್ಶನ ದಿನದಿಂದ ದಿನಕ್ಕೆ ಉತ್ತಮವಾಗುತ್ತಿದೆ ಎಂದು ಅವರು ಹೇಳಿದರು. ವೃತ್ತಿಪರ ಕ್ರೀಡಾ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿ ಭಾರತ ಹೊರಹೊಮ್ಮುತ್ತಿದೆ. ಜಾಗತಿಕ ಕ್ರೀಡಾ ಕ್ಷೇತ್ರದಲ್ಲಿ ದೇಶದ ಸ್ಥಾನಮಾನ ಇನ್ನಷ್ಟು ಬಲಗೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಒಲಿಂಪಿಕ್ಸ್ಗೆ ಸಂಬಂಧಿಸಿದ ಸಿದ್ದತೆಗಳು ಭಾರತದ ಆಶೋತ್ತರ ಪ್ರತಿಬಿಂಬವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯವು 2024 ಮತ್ತು 2025 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಗಳನ್ನು ಘೋಷಿಸಿದೆ. ಸಂಗೀತ, ನೃತ್ಯ, ರಂಗಭೂಮಿ, ಸಾಂಪ್ರದಾಯಿಕ, ಜಾನಪದ, ಬುಡಕಟ್ಟು ಕಲೆ ಹಾಗೂ ಗೊಂಬೆಯಾಟ ಸೇರಿದಂತೆ ವಿವಿಧ ಪ್ರದರ್ಶನ ಕಲಾಕ್ಷೇತ್ರಗಳಿಗೆ ಸಂಬಂಧಿಸಿದ ಒಟ್ಟು 108 ಕಲಾವಿದರನ್ನು 2024 ಮತ್ತು 2025 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಅಕಾಡೆಮಿ ಆಯ್ಕೆ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ಅಧ್ಯಕ್ಷತೆಯಲ್ಲಿ ಇಂದು ನೀತಿ ಆಯೋಗದ 11 ಆಡಳಿತ ಮಂಡಳಿ ಸಭೆ ಪ್ರಗತಿಯಲ್ಲಿ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ. ಸ್ಥಗಿತಗೊಂಡ ಮಾತುಕತೆಗಳಿಗೆ ಇರಾನ್ ಬೆಲೆ ತೆರಬೇಕಾಗುತ್ತದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಉದ್ಘಾಟನೆ.

0: ಘಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಧಾರವಾಡ, ಈಗ ಸಮಯ 1:23. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ.
2: जन जन का रखे ध्यान, टीबी मुक्त भारत अभियान. जन जन का रखे ध्यान, टीबी मुक्त भारत अभियान.
3: निक्षय मित्र तो हम सबका साथ निभाते. टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते. जब मिल जाएगा सबको अपना निक्षय मित्र तैयार, तब पक्की हो जाएगी हमारी जीत और टीबी की हार.
4: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है. आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं.
2: जन जन का रखे ध्यान, टीबी मुक्त भारत अभियान.
3: अधिक जानकारी के लिए नजदीकी आयुष्मान आरोग्य मंदिर जाएं. स्वास्थ्य एवं परिवार कल्याण मंत्रालय द्वारा जनहित में जारी.
5: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
6: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಇಂಡಿ ತಾಲೂಕಿನ ಚಡ್ಚಣದ ಗುಂಡಯ್ಯ, ಈರಯ್ಯ, ದೋನಜ್ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳು.

ಮಾಡಿರಿ. ಪಡವಿಗೆ ಒಡೆಯನು ಅಡಗಿಕೊಂಡು ಕಳು ಬ್ಯಾರಾಗಿರುತಿ. ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ. ಸಾಗುತಿ ಹೌ ದಿವಸ ಬಹುದಿನ ಹೋಳ್ಗಿ ಮಾಡಿ ಪಾಯಸ. ಸಾಗುತಿ ಹೌ

0: ಇಂಡಿ ತಾಲೂಕಿನ ಚಡ್ಚಾಣದ ಗುಂಡಯ್ಯ ಈರಯ್ಯ ದೋಣಜ್ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳನ್ನು ಕೇಳಿದ್ರಿ. ಜನಪದ ಸಂಗೀತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಆತ್ಮೀಯ ಕೇಳುಗರೆ, ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಪ್ರಾಯೋಜಿತ ಕಣ್ಣಿನ ಆರೋಗ್ಯ ಕುರಿತು ಕಾರ್ಯಕ್ರಮ ಸರಣಿ ಜೀವನ ಬೆಳಕು ಪ್ರತಿ ರವಿವಾರ ಬೆಳಗ್ಗೆ 9:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಮೂಡಿಬರುತ್ತದೆ ಜೀವನ ಬೆಳಕು.

0: ಹಲೋ ಅಭಿಲಾಷ, ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಕೇಳುಗರಿಗೆ ಸ್ವಾಗತ. ಕೇಳುಗರೇ, ಕರೆ ಮಾಡಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 244-344-14, 244-344-15, 244-344-16, STD ಕೋಡ್ ಸಂಖ್ಯೆ 0836. ಕಾರ್ಯಕ್ರಮದ ಮೊದಲನೇ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ ಹಲೋ ಅಭಿಲಾಷ ಕಾರ್ಯಕ್ರಮ.
1: ನಮಸ್ಕಾರ ಮೇಡಮ್.
0: ನಮಸ್ತೆ, ಹೇಳ್ರಿ, ಎಲ್ಲಿಂದ ಕರೆ ಮಾಡಿರಿ, ನಿಮ್ಮ ಹೆಸರು?
1: ನಾನು ರಾಯಚೂರು ಡಿಸ್ಟ್ರಿಕ್ಟ್ ಲಿಂಗಸೂರು ತಾಲೂಕಿನಿಂದ ಕರಡಕಲ್ ಗ್ರಾಮದಿಂದ ಮಹಾಂತೇಶ್ ಅಂತ ಮಾತಾಡ್ತಿರೋದ್ರಿ.
0: ಮಹಾಂತೇಶ್ ಅವರೇ, ಹೇಳ್ರಿ, ಯಾವ ಗೀತೆಗಾಗಿ ಕರೆ ಮಾಡಿರಿ? ಕರೆ ಮಾಡ್ತಾ ಇರ್ತೀರಿ ಮಹಾಂತೇಶ?
1: ಹಾಂ, ಮಾಡ್ತಿರ್ತೀವಿ ಮೇಡಮ್. ಅವಾಗವಾಗ
0: ಹೇಳ್ರಿ, ಯಾವ ಗೀತೆಗಾಗಿ ಕರೆ ಮಾಡಿರಿ
1: ಮೇಡಮ್? ಅವರ ಮರ್ಯಾದೆ ಮಹಲ್ ಅಂತ ಒಂದು ಕರೆ ಇದೆ ಮೇಡಮ್.
0: ಮರ್ಯಾದೆ ಮಹಲ್,
1: ಅದರಲ್ಲಿ ಮನೆಯ ಚಿಕ್ಕದಾಗಿರಬೇಕು, ಮನಸ್ಸು ದೊಡ್ಡದಾಗಿರಬೇಕು, ಮನೆಯಲ್ಲಿ ಮಕ್ಕಳ ನಗುತ್ತಿರಬೇಕು ಅಂತ ಒಂದು ಹಾಡು ಬರ್ತದೆ ಮೇಡಮ್.
0: ಆ ಚಿತ್ರದಲ್ಲಿ ನಮ್ಮ ಕನ್ನಡತಿ ಅಂತಿದೆ, ನನ್ನ ಕರ್ಮದಂತ ಅಂತ ಹಾಡಿದೆ, ರಾಲಿ ಚೆಲುವೆ ಅಂತಿದೆ. ನೀವು ಹೇಳಿರುವಂತ ಹಾಡು ಯಾವುದು ಇದೆ ಇಲ್ಲ
1: ಮೇಡಮ್. ಅವರ ಮನೆಯ ಚಿಕ್ಕದಾಗಿರಬೇಕು, ಮನಸ್ಸು ದೊಡ್ಡದಾಗಿರಬೇಕು ಅಂತಿದೆ ನೋಡ ಮೇಡಮ್. ಅವರ ಹಾಡು ಎಷ್ಟೇವರು ಎಷ್ಟು ಜಾನಿಕಾರ ಹಾಡಿದ್ದಾರೆ ಮೇಡಮ್. ಅವರ
0: ಮನೆಯ ಚಿಕ್ಕದಾಗಿರಬೇಕು,
1: ಹ್ಮ್, ಮನಸ್ಸು ದೊಡ್ಡದಾಗಿರಬೇಕಂತ ಐತಿ ಮೇಡಮ್.
0: ಆಯ್ತು, ನಿಮ್ಮ ಯಾಕೆ ಇಷ್ಟ ಆಗ್ತಿದ್ರಿ ಹಾಡು?
1: ಇಲ್ಲ ಮೇಡಮ್, ಅವಾಗ ಬರ್ತಿತ್ತು ಮೇಡಮ್, ಅವಾಗ ಅವಾಗ ರೇಡಿಯೋದಲ್ಲಿ, ಇವಾಗ ಬರ್ತಾ ಇಲ್ಲ ಮೇಡಮ್.
0: ಆಯ್ತು, ಇವಾಗ ಪ್ರಸಾರ ಮಾಡ್ತೀವಿ ನೋಡ್ರಿ ನಿಮ್ಮ ನೆಚ್ಚಿನ ಗೀತೆನ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
1: ಓಕೆ ಮೇಡಮ್, ಥ್ಯಾಂಕ್ ಯು.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಮರ್ಯಾದೆ ಮಹಲು ಚಿತ್ರದ ಗೀತೆಯನ್ನ ಕೇಳಿದ್ವಿ. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ
1: ಹಲೋ
0: ಹಲೋ ಹಲೋ ಅಭಿಲಾಷಾ ಕಾರ್ಯಕ್ರಮ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಹೇಳ್ರಿ, ಎಲ್ಲಿಂದ ಕರೆ ಮಾಡಿರಿ, ನಿಮ್ಮ ಹೆಸರು?
1: ನಾವು ಗದಗ ವೀರೇಶ್ವರ ಪುಣ್ಯಾಶ್ರಮದಿಂದ.
0: ಹೇಳ್ರಿ ನಿಮ್ಮ ಹೆಸರು?
1: ಮಂಜುನಾಥ್ ಬಲಮಂತ ಮೇಡಮ್.
0: ಮಂಜುನಾಥ್ ಅವರು, ಕರೆ ಮಾಡ್ತಾ ಇರ್ತೀರಿ ಕಾರ್ಯಕ್ರಮಕ್ಕ?
1: ಮೇಡಮ್, ನಾನು ಕರೆ ಮಾಡೋದು ಈಗ ಕರೆ ಮಾಡಿದ್ರಿ ಮೇಡಮ್.
0: ಇವತ್ತು ಮಾಡಿರಿ, ಹೇಳ್ರಿ ಮಂಜುನಾಥ್, ಯಾವ ಗೀತೆಗಾಗಿ ಕರೆ ಮಾಡಿರಿ?
1: ಮೇಡಮ್, ಇವತ್ತು ವಿಷ್ಣುವರ್ಧನ್ದು ಹುಟ್ಟು ಹಬ್ಬ.
0: ಹಾ ರೀ.
1: ಅದ್ರ ಸಲುವಾಗಿ ಜಿಮ್ಮಿಗಲ್ಲಿಂದ.
0: ಜಿಮ್ಮಿಗಲ್ಲು ಒಳಗಿಂದು?
1: ಹಾ,
0: ಜಿಮ್ಮಿಗಲ್ಲು ಒಳಗಿಂದು ಯಾವ ಹಾಡು?
1: ದೇವ ಮಂದಿರದಲ್ಲಿ.
0: ದೇವ ಮಂದಿರದಲ್ಲಿ.
1: ಹಾ, ವಾಣಿಜ್ಯರಾಮ್ ಎಸ್ ಪಿ ವರ್ಸನ್ನು ಹಿಡಿದಿದ್ದೆ.
0: ಆಯ್ತು, ನಮ್ಮ ಮೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಮಂಜುನಾಥ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
1: ಸರಿ ಮೇಡಮ್.

0: ಜಿಮ್ಮಿ ಗಲ್ಲು ಚಿತ್ರದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಚಿತ್ರದ ಗೀತೆಯನ್ನ ಕೇಳಿದ್ವಿ. ಹಲೋ,
1: ನಮಸ್ಕಾರ ಮೇಡಮ್.
0: ಹಲೋ, ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿರಿ? ಹಲೋ, ನಿಮ್ಮ ಹೆಸರು?
1: ವಿಜಯಕುಮಾರ್ ಭಸ್ಮೆ, ಕುಂದಾನಗರದಿಂದ.
0: ವಿಜಯಕುಮಾರ್ ಭಸ್ಮೆ ಅವರು?
1: ಹೌದು ಮೇಡಮ್, ಕುಂದಾನಗರದಿಂದ.
0: ಹೇಳ್ರಿ ವಿಜಯಕುಮಾರ್ ಭಸ್ಮೆ ಅವರು, ಎಷ್ಟು ವಾರ ಆದ್ಮೇಲೆ ಕರೆ ಮಾಡ್ತಾ ಇದ್ದೀರಿ? ಹೇಳ್ರಿ, ಯಾವ ಗೀತೆಯನ್ನ ಪ್ರಸಾರ ಮಾಡೋಣ?
1: ನೋಡ್ರಿ, ಚಿತ್ರ ಲಕ್ಷ್ಮೀ ಸರಸ್ವತಿ.
0: ಲಕ್ಷ್ಮೀ ಸರಸ್ವತಿ.
1: ಅದರಲ್ಲಿ ಮೇಡಮ್, 100 ವರ್ಷ ಬಾಳಿರಿ.
0: 100 ವರ್ಷ ಬಾಳಿರಿ. ಯಾಕೆ ಇಷ್ಟ ಆಗತ್ರಿ ಹಾಡು?
1: ಏನ್ರಿ ಮೇಡಮ್,
0: ಯಾಕೆ ಇಷ್ಟ ಆಗ್ತದ್ರಿ ಹಾಡು?
1: ಅದರಲ್ಲಿ ಸಂಗೀತ ಸಾಹಿತ್ಯ ಬಹಳ ಚೆನ್ನಾಗಿದ್ದಾರೆ, ದಾಟಿ ಬಹಳ ಚೆನ್ನಾಗಿದೆ, ಮತ್ತೆ ಕೇಳ್ಬೇಕನ್ನಿಸ್ತೈತ್ರಿ.
0: ಆಯ್ತು ವಿಜಯಕುಮಾರ್ ಭಸ್ಮೆ ಅವರ, ನಿಮ್ಮ ಮೆಚ್ಚಿನ ಗೀತೆನ ಪ್ರಸಾರ ಮಾಡ್ತಾ ಇದ್ದೀವಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
1: ನಮ್ಮ ಫ್ರೆಂಡ್ ಆದಂತ ರಮೇಶ್ ಬೊಂಗಾಳೆ ಅವ್ರಿಗೋಸ್ಕರ, ನಮಗೋಸ್ಕರ.
0: ಆಯ್ತು, ನಿಮ್ಮ ಮೆಚ್ಚಿನ ಗೀತೆನ ಪ್ರಸಾರ ಮಾಡ್ತಾ ಇದ್ದೀವಿ. ಧನ್ಯವಾದ.
1: ಧನ್ಯವಾದ. ನಮಸ್ಕಾರ.

0: ಪಿ ಸುಶೀಲ ಅವರ ಧ್ವನಿಯಲ್ಲಿ ಲಕ್ಷ್ಮೀ ಸರಸ್ವತಿ ಚಿತ್ರದ ಗೀತೆಯನ್ನು ನಾವು ಇದುವರೆಗೆ ಕೇಳಿದ್ವಿ. ಹಲೋ ಹಲೋ
1: ಹಲೋ ನಮಸ್ಕಾರ ಮೇಡಮ್ ಅವರ.
0: ಹಲೋ ನಮಸ್ತೆ. ಹಲೋ ಅಭಿಲಾಷ ಕಾರ್ಯಕ್ರಮ. ನಿಮ್ಮ ಹೆಸರು?
1: ಶಿವಪುತ್ರ.
0: ಶಿವಪುತ್ರ,
1: ಹೌದ್ರಿ.
0: ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
1: ಇಂಡಿಯಿಂದ.
0: ಯಾವ ಗೀತೆಗಾಗಿ ಕರೆ ಮಾಡಿರಿ ಶಿವಪುತ್ರ ಅವರು?
1: ತಾಯಿ ಮಡಿಲಲ್ಲಿ ಅಲ್ಲೊಂದು ಲೋಕ ಉಂಟು ಇಲ್ಲೊಂದು ಲೋಕ ಉಂಟು ಚಿತ್ರಗೀತೆ ಬೇಕು ಹೇಳಿ ಮೇಡಮ್. ಅವರ
0: ತಾಯಿಯ ಮಡಿಲಲ್ಲಿ ಒಳಗಿಂದು. ಏನ್ ಮಾಡ್ಕೊಂಡಿದ್ದೀರಿ ಶಿವಪುತ್ರ ನೀವು?
1: ನಾವು ಟಿ ಶರ್ಟ್ ಮುಗಿದ್ರಿ ಮೇಡಮ್. ಅವರ ನೌಕರಿ ಆದಿಲ್ರಿ, ಹೊಲದಾಗ ನೀರಾವರಿ ಮಾಡ್ಕೊಂಡಿದ್ದೇವ್ರಿ ಮೇಡಮ್.
0: ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಮೆಚ್ಚಿನ ಗೀತೆನ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಕರೆ ಮಾಡಿದಕ್ಕಾಗಿ ಧನ್ಯವಾದ. ಈಗ ಸಿಕ್ಕದಲ್ರಿ?
1: ನಮಗ ಮತ್ತ ಕೃಷಿ ರಂಗದಾಗ ರೈತರ ಮಾಹಿತಿ ಹೇಳ್ತಿರ್ತಾರ, ನಂಬರ್ ಹೇಳ್ತಾರೆ ಅವ್ರು ಕರೆಕ್ಟ್ ಹೇಳ್ತಾರಿ ಮೇಡಮ್.
0: ನಂಬರ್ ಹೇಳ್ತಿರ್ತಾರಲ್ಲ,
1: ಯಾರ ಸಲ ಹೇಳ್ತಾರಿ ಮೇಡಮ್? ಅವ್ರು ನೀನ್ ಒಬ್ರು ರೈತರು ಮಾಹಿತಿ ಹೇಳಿದ್ರಿ ಒಂದ್ ಬಗ್ಗೆ ಎಲ್ಲ, ಅದು ನಂಬರ್ ಕೊಡ್ದಾಗ ಯಾರ ನಂಬರ್ ಹೇಳಿದ್ರಿ ಒಟ್ಟ?
0: ಹೌದು, ಇಲ್ಲ ಹೇಳ್ತಾ ಇರ್ತಾರ, ನಾವ್ ಇದ್ ಕೇಳ್ತಾ ಇರಿ, ನಂಬರ್ ಅನ್ನ ಹೇಳ್ತಾ ಇರ್ತಾರ. ಎರಡ್ ಸರಿ ಹೇಳಂತ ನಾವು ಮೇಲಿನ ಅಧಿಕಾರಿಗೆ ಹೇಳ್ತೀವಿ, ನೀವು ಕೇಳ್ತಾ ಇರಿ. ಕರೆ ಮಾಡಿದಕ್ಕಾಗಿ ಧನ್ಯವಾದ. ನಮಸ್ತೆ.

0: ಪಿ ಸುಶೀಲಾ ಅವರ ಧ್ವನಿಯಲ್ಲಿ ತಾಯಿಯ ಮಡಿಲಲ್ಲಿ ಚಿತ್ರದ ಗೀತೆಯನ್ನು ನಾವು ಕೇಳಿದ್ವಿ. ಹಲೋ ಅಭಿಲಾಷಾ ಕಾರ್ಯಕ್ರಮದ ಮುಂದಿನ ಕರೆ ನೋಡೋಣ. ಹಲೋ
1: ಹಲೋ
0: ಹಲೋ ಹಲೋ ಅಭಿಲಾಷಾ ಕಾರ್ಯಕ್ರಮ.
1: ನಮಸ್ಕಾರ ಮೇಡಮ್.
0: ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿರಿ?
1: ಶರಣಪ್ಪ ಮೇಡಮ್, ಉತ್ನಾಳಿಂದ ಮೇಡಮ್.
0: ಶರಣಪ್ಪ ಅವರು
1: ಹೌದು ಸರ್.
0: ಯಾವ ಗೀತೆಗಾಗಿ ಕರೆ ಮಾಡಿರಿ?
1: ನಮ್ಗೆ ಇದು ರಾಜನನ್ನ ರಾಜ ಫಿಲ್ಮ್ದಿಂದ ಮೇಡಮ್.
0: ರಾಜ ನನ್ನ ರಾಜ,
1: ಹಾ, ಅದರಲ್ಲಿ ಕಲ್ಲೇಟಿಗಿಂತ ಕಣ್ಣೇಟ ಜೋರಾಗಿ ನಡಗಿದೆ ಗಡ ಗಡ ಗಂಗಮ್ಮ ರೆಕಾರ್ಡ್ ಹಾಕಿ ಮೇಡಮ್.
0: ಆಯ್ತು, ನಿಮ್ಮ ಮೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದಕ್ಕಾಗಿ ಧನ್ಯವಾದ.
1: ನಮಸ್ಕಾರ ಮೇಡಮ್.
0: ನಮಸ್ತೆ.

0: ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಚಾಣಕ್ಯ ಅವರು ಹಾಡಿರುವ ರಾಜ ನನ್ನ ರಾಜ ಚಿತ್ರದ ಗೀತೆಯನ್ನ ನಾವು ಕೇಳಿದ್ವಿ.
1: ಆತ್ಮೀಯ ಶ್ರೋತೃಗಳೇ, ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆರ್ಆರ್ ನಗರ ಬೆಂಗಳೂರು ಇವರ ಪ್ರಾಯೋಜಕತ್ವದ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11:00 to 12:00. ಮಂಡಿ ನೋವು, ಬೆನ್ನು ನೋವು ಹಾಗೂ ಇತರೆ ಮೂಳೆ ರೋಗಗಳಿಗೆ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೂಳೆ ತಜ್ಞರಾದ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-1415, 244-344-1516, STD ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11:00 to 12:00. ವಿಷಯ: ಮಂಡಿ ನೋವು, ಬೆನ್ನು ನೋವು ಹಾಗೂ ಮೂಳೆ ರೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಕರೆ ಮಾಡಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಿ.

ಆಕಾಶವಾಣಿ ಧಾರವಾಡ. ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ. ನಂತರ 2:30 ಕ್ಕೆ ಪ್ರದೇಶ ಸಮಾಚಾರ ಕೇಳುವಿರಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ವಿಕಸಿತ ಭಾರತ ಜಿರಾಮ್ಜಿ ವೇತನ ಕನಿಷ್ಠ 80-20 ಅನುಪಾತಕ್ಕೆ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪರಿಶೀಲನಾ ಸಭೆ, ಬೆಂಗಳೂರು ಟ್ರಾಫಿಕ್ ದಟ್ಟಣೆ ನಿವಾರಿಸುವ ಕುರಿತಂತೆ ಚರ್ಚೆ. ಗೃಹಲಕ್ಷ್ಮಿ ಯೋಜನೆಯಿಂದ

0: 100,00,000 ಅಧಿಕ ಮಹಿಳೆಯರನ್ನು ಕೈಬಿಡಲು ಸರ್ಕಾರ ಹುನ್ನಾರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಇಂದು ಧಾರಾಕಾರ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ಇಂದು ನೀತಿ ಆಯೋಗದ 11ನೇ ಆಡಳಿತ ಸಭೆ ನಡೆಯುತ್ತಿದೆ. ರಾಷ್ಟಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನಡೆಯುತ್ತಿರುವ ಈ ಸಭೆಯಲ್ಲಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಭಾಗಿಯಾಗಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಬಾರಿ ನೀತಿ ಆಯೋಗದ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ರಾಜ್ಯದ ಸಮಸ್ಯೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಲು ಡಿಕೆ ಶಿವಕುಮಾರ್ ನಿರ್ಧರಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಗ್ರಾಮೀಣ ಜನರಿಗೆ ಉದ್ಯೋಗ ಖಾತ್ರಿ ಒದಗಿಸುವ ಮನ್ರೇಗಾ ವಿಕಸಿತ ಭಾರತ ಜಿ ರಾಮ್ಜಿ ವೇತನ ಅನುಪಾತವನ್ನು ಕನಿಷ್ಠ 80-20 ಅನುಪಾತಕ್ಕೆ ಹೆಚ್ಚಿಸುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುಪಿಎ ಸರ್ಕಾರ 2006ರಲ್ಲಿ ಜಾರಿ ಮಾಡಿದ ಮನ್ರೇಗಾ ಯೋಜನೆಯಡಿಯಲ್ಲಿ ಒದಗಿಸಲಾಗುವ ಉದ್ಯೋಗಕ್ಕೆ ನೀಡುವ ಕೂಲಿಯ 90% ಹಣವನ್ನು ಕೇಂದ್ರ ಸರ್ಕಾರ ನೀಡುತ್ತಿತ್ತು. ರಾಜ್ಯ ಸರ್ಕಾರಗಳು ಕೇವಲ 10% ಭರಿಸುತ್ತಿದ್ದವು. ಪ್ರಸ್ತುತ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಜುಲೈ 1ರಿಂದ ಜಾರಿ ಮಾಡುತ್ತಿರುವ ವಿಬಿಜಿ ರಾಮ್ಜಿಯಲ್ಲಿ ಕೇಂದ್ರ ಸರ್ಕಾರ 6:40 ಅನುಪಾತದಡಿ ಹಣ ಒದಗಿಸುತ್ತಿತ್ತು. ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ಹೊರೆಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದನ್ನು ಕನಿಷ್ಠ 80-20 ಅನುಪಾತದಲ್ಲಿ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದ್ದಾರೆ. ವಿಬಿಜಿ ರಾಮ್ಜಿ ಅಡಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಇಂತಹ ಕೆಲಸ ಮಾತ್ರ ಮಾಡಬೇಕು ಎಂದು ನಿರ್ಬಂಧ ವಿಧಿಸುವುದು ಸರಿಯಲ್ಲ. ರಾಜ್ಯಗಳಿಗೆ ಉದ್ಯೋಗ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಇರಬೇಕು ಎಂದು ಪ್ರತಿಪಾದಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ನವದೆಹಲಿಯಲ್ಲಿಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಪಕ್ಷದ ಬಲವರ್ಧನೆ ಕುರಿತಂತೆ ಚರ್ಚೆ ನಡೆಸಿದರು. ಇದೇ ವೇಳೆ ನೂತನ ಸರ್ಕಾರ ರಾಜ್ಯದಲ್ಲಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಜನಪರ ಆಡಳಿತ ನೀಡುವುದು ಹಾಗೂ ರಾಜ್ಯದ ಸಮಗ್ರ ಅಭಿವೃದ್ದಿಗೆ ಕೈಗೊಳ್ಳುವ ವಿವಿಧ ಕಾರ್ಯಕ್ರಮಗಳ ಕುರಿತಂತೆಯೂ ಉಭಯ ನಾಯಕರು ಪರಾಮರ್ಶೆ ನಡೆಸಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ಪೊಲೀಸ್ ಇಲಾಖೆಯ ಒಟ್ಟಾರೆ ಕಾರ್ಯವೈಖರಿ ಹಾಗೂ ನಗರದಲ್ಲಿ ಪೊಲೀಸ್ ಕಾರ್ಯಾಚರಣೆ ಮತ್ತು ಸಾರ್ವಜನಿಕ ಸುರಕ್ಷತೆಯ ಪ್ರಮುಖ ಆದ್ಯತೆಗಳ ಬಗ್ಗೆಯೂ ಚರ್ಚೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಅವರು, ಬೆಂಗಳೂರು ನಗರದ ಟ್ರಾಫಿಕ್ ದಟ್ಟಣೆ ನಿವಾರಿಸುವ ಕುರಿತಂತೆ ಇನ್ನೆರಡು ದಿನಗಳಲ್ಲಿ ನೀಲನಕ್ಷೆ ಪ್ರಕಟಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬಿಎಂಟಿಸಿ, ಬಿಎಂಆರ್ಸಿಎಲ್ ಮತ್ತು ಖಾಸಗಿ ಸಹಭಾಗಿತ್ವದೊಂದಿಗೆ ಬೆಂಗಳೂರು ಅರ್ಬನ್ ಮೊಬಿಲಿಟಿ ಮಿಷನ್ ತಂಡವನ್ನು ರಚಿಸಲಾಗುವುದು ಎಂದು ಹೇಳಿದ್ದಾರೆ. ಪ್ರತಿಯೊಂದು ಪೊಲೀಸ್ ಠಾಣೆಗಳಲ್ಲಿ ವಿಶೇಷ ರೌಡಿ ನಿಗ್ರಹ ಪಡೆಯನ್ನು ರಚಿಸಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಹೆಚ್ಚುತ್ತಿರುವ ಸೈಬರ್ ಅಪರಾಧಗಳನ್ನು ಮಟ್ಟಹಾಕಲು ಸಮಗ್ರ ನೀತಿಯನ್ನು ಜಾರಿಗೆ ತರಲು ಹಾಗೂ ಮಾದಕ ದ್ರವ್ಯ ಜಾಲದ ವಿರುದ್ಧ ಜಾಗತಿಕ ಮಟ್ಟದ ಅತ್ಯುತ್ತಮ ಮಾದರಿಗಳನ್ನು ಅಧ್ಯಯನ ಮಾಡಿ ಇನ್ನೆರಡು ವಾರಗಳಲ್ಲಿ ಸಮಗ್ರ ನೀಲನಕ್ಷೆ ಸಿದ್ದಪಡಿಸಲು ನಿರ್ಧರಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಿಂದ 100,00,000 ಅಧಿಕ ಮಹಿಳೆಯರನ್ನು ಕೈಬಿಡಲು ರಾಜ್ಯ ಸರ್ಕಾರ ಯೋಜಿಸುತ್ತಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಪ್ರತಿ ಮನೆಯ ಯಜಮಾನಿಗೂ 2,000 ರೂಪಾಯಿ ನೀಡಲಾಗುವುದು ಎಂದು ಘೋಷಿಸಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಈಗ 17 ಜಿಲ್ಲೆಗಳಲ್ಲಿ 112,092 ಹೆಚ್ಚು ಮಹಿಳೆಯರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲು ಹುನ್ನಾರ ನಡೆಸಿದೆ ಎಂದು ದೂರಿದ್ದಾರೆ. ಬಯೋಮೆಟ್ರಿಕ್ ಪರಿಶೀಲನಾ ವಿಧಾನಗಳ ಮೂಲಕ ಸರ್ಕಾರ ಫಲಾನುಭವಿಗಳಿಗೆ ತೊಂದರೆ ನೀಡುತ್ತಿದ್ದು ಮಹಿಳಾ ಸಬಲೀಕರಣಕ್ಕೆ ಸರ್ಕಾರದ ಬದ್ಧತೆಯನ್ನು ಅವರು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೋಲಾರ ಕನ್ನಡ ಜಿಲ್ಲೆಯ ಮಾಲೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ

0: ಸರ್ಕಾರಿ ಜಮೀನುಗಳಿಗೆ ಸಂಬಂಧಿಸಿದಂತೆ ಅಕ್ರಮ ದಾಖಲೆ ಸೃಷ್ಟಿಸಿರುವ ಕುರಿತು ಬಂದಿರುವ ದೂರುಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ವಿಭಾಗದ ಪ್ರಾದೇಶಿಕ ಆಯುಕ್ತರು ವಿಶೇಷ ತನಿಖಾ ತಂಡ ರಚಿಸಿದ್ದಾರೆ. ಸರ್ಕಾರಿ ಜಮೀನುಗಳಿಗೆ ಸಂಬಂಧಿಸಿದ ದಾಖಲೆಗಳಲ್ಲಿ ಅಕ್ರಮ ತಿದ್ದುಪಡಿ, ನಕಲಿ ದಾಖಲೆ ಸೃಷ್ಟಿ ಹಾಗೂ ಅಕ್ರಮ ವರ್ಗಾವಣೆಗಳ ಬಗ್ಗೆ ದಾಖಲೆಗಳನ್ನು ವಶಪಡಿಸಿಕೊಂಡು ಸಮಗ್ರ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಸೂಚಿಸಿದ್ದಾರೆ. ವಿಶೇಷ ತನಿಖಾ ತಂಡದಲ್ಲಿ ಪ್ರಾದೇಶಿಕ ಆಯುಕ್ತರ ಕಚೇರಿ, ತಹಶೀಲ್ದಾರ್ ಸುಮಂತ್, ಕಂದಾಯ ಲೆಕ್ಕ ಪರಿಶೋಧಕ ಟಿಎಸ್ ಅನಿಲ್ ಕುಮಾರ್, ಶಿರಸ್ತೇದಾರ್ ಶಶಾಂಕ್ ಹಾಗೂ ಪ್ರಥಮ ದರ್ಜೆ ಸಹಾಯಕ ಎಸ್ ನವೀನ್ ಅವರನ್ನು ನೇಮಕ ಮಾಡಲಾಗಿದೆ. ಸರ್ಕಾರಿ ಜಮೀನುಗಳ ಅಕ್ರಮ ವರ್ಗಾವಣೆ ಕುರಿತು ಸಾರ್ವಜನಿಕರಿಂದ ಹಾಗೂ ವಿವಿಧ ವಲಯಗಳಿಂದ ದೂರುಗಳು ಬಂದ ಹಿನ್ನೆಲೆ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಕಾಲದಲ್ಲಿ ಚುಚ್ಚುಮದ್ದುಗಳು ಹಾಗೂ ಔಷಧಿಗಳು ಲಭ್ಯವಿರುವ ಬಗ್ಗೆ ಪರಿಶೀಲಿಸುವಂತೆ ಅಧಿಕಾರಿಗಳಿಗೆ ಹಾಸನ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ ತಿಳಿಸಿದ್ದಾರೆ. ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಉಂಡಿಗನಾಳು, ಬಂದೂರು ಹಾಗೂ ಜಾವಗಲ್ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ವಿವಿಧ ಯೋಜನೆಗಳಡಿ ಅನುಷ್ಠಾನ ಮಾಡಲಾಗಿರುವ ಕಾಮಗಾರಿಗಳನ್ನು ಪರಿಶೀಲಿಸಿದ ಅವರು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿಯ ವ್ಯವಸ್ಥೆಗಳ ಬಗ್ಗೆ ವೈದ್ಯರಿಂದ ಮಾಹಿತಿ ಪಡೆದರು. ಅಂಗನವಾಡಿಯಲ್ಲಿ ಅಳವಡಿಸಿರುವ ನಲ್ಲಿಯಲ್ಲಿ ನೀರು ಬರದಿರುವುದನ್ನು ಗಮನಿಸಿ ಕೂಡಲೇ ಸರಿಪಡಿಸಿ ವರದಿ ಮಾಡುವಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚಿಸಿದರು. ಜಾವಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಪಿಎಸ್ ಶಾಲೆಗೆ ಭೇಟಿ ನೀಡಿ ಶಾಲೆಯ ಸ್ವಚ್ಛತೆಯನ್ನು ಕಾಪಾಡುವಂತೆ ಹಾಗೂ ನೀರು ಪೋಲಾಗದಂತೆ ನಲ್ಲಿಗಳನ್ನು ಅಳವಡಿಸಲು ಶಾಲಾ ಶಿಕ್ಷಕರಿಗೆ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚಿಸಿದರು. ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಗುಣಮಟ್ಟದ ಬಿತ್ತನೆ ಬೀಜ ಹಾಗೂ ಸಮರ್ಪಕ ರಸಗೊಬ್ಬರ ಪೂರೈಕೆ ಖಚಿತಪಡಿಸುವ ನಿಟ್ಟಿನಲ್ಲಿ ಯಾದಗಿರಿಯಲ್ಲಿ ಕೃಷಿ ಇಲಾಖೆ ಜಿಲ್ಲಾದ್ಯಂತ ವ್ಯಾಪಕ ತಪಾಸಣೆ ಮತ್ತು ಜಾಗೃತಿ ಕಾರ್ಯಾಚರಣೆ ನಡೆಸಿದೆ. ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಪರವಾನಗಿ ಇಲ್ಲದೆ ಬಿಟಿ ಹತ್ತಿ ಬೀಜ ಮಾರಾಟ ಮಾಡಲಾಗುತ್ತಿದೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಸ್ಥಳೀಯ ಪೊಲೀಸರು ಜಂಟಿಯಾಗಿ ದಾಳಿ ನಡೆಸಿ ಲಕ್ಷಕ್ಕೂ ಅಧಿಕ ಮೌಲ್ಯದ ಹತ್ತಿ ಬೀಜಗಳನ್ನು ವಶಪಡಿಸಿಕೊಂಡಿದ್ದಾರೆ. ರಸಗೊಬ್ಬರ ವಿತರಣೆಯಲ್ಲಿ ನಿಯಮ ಉಲ್ಲಂಘನೆ ಕಂಡುಬಂದ ಹಿನ್ನೆಲೆಯಲ್ಲಿ ಶಹಾಪುರ ನಗರದ ಎರಡು ಗೊಬ್ಬರ ಮಾರಾಟ ಕೇಂದ್ರಗಳ ಪರವಾನಗಿ ಅಮಾನತುಗೊಳಿಸಲಾಗಿದೆ. ಅನುಮಾನಾಸ್ಪದವಾಗಿ ಬಿತ್ತನೆ ಬೀಜ ಅಥವಾ ರಸಗೊಬ್ಬರ ಮಾರಾಟ ನಡೆಸುತ್ತಿರುವುದು ಕಂಡುಬಂದರೆ ತಕ್ಷಣ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು ಎಂದು ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕ ರತೇಂದ್ರನಾಥ್ ಸುಗೂರ್ ತಿಳಿಸಿದ್ದಾರೆ. ರಾಜ್ಯದ ಹಲವೆಡೆ ಮಳೆಯಾಗಿದೆ. ಉಡುಪಿ ಜಿಲ್ಲೆಯ ಕಟಪಾಡಿಯಲ್ಲಿ 73 ಸೆಂಟಿಮೀಟರ್, ದಕ್ಷಿಣ ಕನ್ನಡ ಜಿಲ್ಲೆಯ ಪಡುಮರ್ನಾಡಿನಲ್ಲಿ 57 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಹಲವೆಡೆ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಹಲವೆಡೆ ಇಂದು ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ ಜಿಲ್ಲೆಗಳ ಕೆಲವು ಸ್ಥಳಗಳಲ್ಲಿ ಹಗುರದಿಂದ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಸಂಕ್ಷಿಪ್ತ ಸುದ್ದಿಗಳು. ಯಾದಗಿರಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ಹಾಗೂ ಇತರೆ ಉಪಖನಿಜಗಳ ಗಣಿಗಾರಿಕೆ ಮತ್ತು ಸಾಗಾಣಿಕೆಯನ್ನು ಕಟ್ಟುನಿಟ್ಟಾಗಿ ತಡೆಗಟ್ಟುವಂತೆ ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದಾವಣಗೆರೆ ವಿಶ್ವವಿದ್ಯಾಲಯದಿಂದ ಸಿದ್ದಪಡಿಸಲಾಗುತ್ತಿರುವ 2024-25 ಸಾಲಿನ ಜಿಲ್ಲಾ ಮಾನವ ಅಭಿವೃದ್ಧಿ ವರದಿ ಹಾಗೂ ಸಮಗ್ರ ಮತ್ತು ಸುಸ್ಥಿರ ಅಭಿವೃದ್ಧಿ ಯೋಜನೆ 2031ಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಿಖರ ಅಂಕಿಅಂಶ ನೀಡಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿತ್ತೆ ಮಾಧವ ವಿಠಲ್ರಾವ್ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ವಿಕಸಿತ ಭಾರತ ಜಿರಾಮ್ಜಿ ವೇತನ ಕನಿಷ್ಠ 80-20 ಅನುಪಾತಕ್ಕೆ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪರಿಶೀಲನಾ ಸಭೆ. ಬೆಂಗಳೂರು ಟ್ರಾಫಿಕ್ ದಟ್ಟಣೆ ನಿವಾರಿಸುವ ಕುರಿತಂತೆ ಚರ್ಚೆ. ಗೃಹಲಕ್ಷ್ಮಿ ಯೋಜನೆಯಿಂದ 1 ಲಕ್ಷಕ್ಕೂ ಅಧಿಕ ಮಹಿಳೆಯರನ್ನು ಕೈಬಿಡಲು ಸರ್ಕಾರ ಹುನ್ನಾರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಇಂದು ಧಾರಾಕಾರ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಧಾರವಾಡ.

0: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ
1: ಪ್ರತಿ ಶನಿವಾರ
0: ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
2: ಆಕಾಶವಾಣಿ ಧಾರವಾಡ. ಭಾವಗಳ ಯಾನ ಭಾವಯಾನ. ಈ ಯಾನದಲ್ಲಿ ನಿಮ್ಮೊಂದಿಗೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ಕೇಳಿ ಕಾರ್ಯಕ್ರಮ ಭಾವಯಾನ.

0: ನಿನ್ನ ಗಾಯನವನ್ನ ಕೇಳಕೊಂಡ ನಾನು ಹೊರಗ್ ಮಳಿ ಬರ್ತಿದ್ರೂ ಕೂಡ ಬೆಚ್ಚಗ ಬಾಗಲ್ ಸಂದ್ಯಾಗ ನಿಂತೀನಿ.
1: ಬಾ ಬಾ ಮಂಜುಳ, ಬಹಳ ಖುಷಿ ಆಯ್ತ್ ನೋಡು.
0: ಅಲ್ಲ, ಹೊರಗ ಮಳಿ ಸುರಿಲಿಕ್ಕತ್ತದ, ಜಿಟಿ ಜಿಟಿ ಜಿಟಿ ಅಂತ ತಂಪಾದ ವಾತಾವರಣ. ಒಳಗ ನೀನು ಬೆಚ್ಚಗ ಕುತ್ಕೊಂಡು ಮಳಿಯನ್ನ ಸ್ವಾಗತ ಮಾಡ್ಲಿಕ್ಕತ್ತಿ. ಮಳಿಗೂ ಮೋಡಕ್ಕೂ ಏನ್ ಸಂಬಂಧ, ಭೂಮಿಗೂ ಮಳಿಗೂ ಏನ್ ಸಂಬಂಧ ಅಂತ ಹಾಡ್ನ ಹೇಳಿಕತ್ತಿ.
1: ತಂಪಾದ ಸರಿಗಮಗಳೊಂದಿಗೆ ಇಂಪಾಗಿ ಗುನ್ಗುನಿಸ್ತಿದ್ದೆ.
0: ಒಂದ್ ಕಡೆ ಮಾಯಾ ಎಲ್ಲೋ ನಾನು ಓದಿದ್ದೆ, ಮೋಡಕ್ಕ ತಡೆಯಲಾರದಷ್ಟು ನೋವಾದಾಗ ಮಳಿ ಹನಿಯಾಗಿ ಭೂಮಿಗೆ ಸುರಿತದಂತ.
1: ಹೌದು, ಯಾಕಂದ್ರ ಭೂಮಿ ಒಳಗ ಗುರುತ್ವಾಕರ್ಷಣೆ ಶಕ್ತಿ ಅದಲ್ಲ, ಹಂಗಾಗಿ ಮೋಡಗಳಲ್ಲಿರುವಂತಹ ನೀರಿನ ಹನಿಗಳು ಭೂಮಿಗೆ ಆಕರ್ಷಿತಗೊಳ್ತಾವ.
0: ಮತ್ತ ಈಗ ನೋಡು, ಬ್ಯಾಸಗಿಯಿಂದ ಬೆಂದು ಬಸವಳಿದಾಗ ಒಂದು ನಾಲ್ಕು ಮಳಿ ಹನಿ ಬಿದ್ದು ಅಂದ್ರ ಎಷ್ಟು ಖುಷಿ ಆಗ್ತದ. ಮಣ್ಣು ವಾಸನೆ ಅಲ್ಲೇನು

0: ನಾವೆಲ್ಲ ಸಣ್ಣವರಿದ್ದಾಗೂ ಎಷ್ಟು ಆಸೆ ಪಡ್ತಿದ್ವಲ್ಲ ಮಂಜುಳ.
1: ಹೌದು ಹೌದು ಹೌದು.
0: ಈ ಮಣ್ಣಿನ ವಾಸನೆ ನೋಡ್ಲಿಕ್ಕೆ ಮಳಿ ಜೋರಾದ್ರೂ ಸಹಿತ ನಾವು ಅಂಗಳದೊಳಗೆ ಓಡ್ ಹೋಗ್ತಿದ್ವಿ, ಬಯಸ್ಕೋತಿದ್ವಿ ಮನ್ಯಾಗ ಮಳೆಯಾಗ ತೊಯ್ಸ್ಕೋಬೇಡ್ರಿ ಅಂತ. ಆದ್ರೆ ಮೊದ್ಲೇ ಮಳಿ ಅಂತಂದ್ರೆ ತೊಯ್ಸ್ಕೋಬೇಕು ಅಂತ ಅದು ಒಂದು ಆನಂದ.
1: ಹೌದು. ಆದ್ರೆ ನೋಡು, ಮಳಿ ಬಂದ್ರೆ ಚಂದ, ಮಗ ಉಂಡ್ರ ಚಂದ ಅನ್ನೋ ಒಂದು ಗಾದಿ ಮಾತಾದ.
0: ಹೌದೌದು.
1: ಹಂಗ ಮಳಿ ಎಷ್ಟು ಪ್ರಮಾಣದೊಳಗೆ ಬರಬೇಕು, ಅಷ್ಟು ಪ್ರಮಾಣದೊಳಗೆ ಬಂದಾಗ ಎಲ್ಲರಿಗೂ ಖುಷಿ ಆಗ್ತದೆ ಮಾಯ. ರೈತರಿಗೂ ಖುಷಿ ಅಂದ್ರೆ ಅವರು ನಿರೀಕ್ಷೆ ಪಟ್ಟಂತ ಒಂದು ಫಸಲು ಕೈಗೆ ಸೇರ್ಲಿಕ್ಕನ್ನು ಖುಷಿ ಆಗ್ತದೆ. ಆದ್ರೆ ಯಾವುದ ಅತಿ ಆದ್ರೆ ಒಂದು ತರ ನುಕ್ಸಾನ ಬಹಳ ಆಗ್ತದೆ.
0: ಅದ ಈ ಅತಿವೃಷ್ಟಿ ಅನಾವೃಷ್ಟಿ ಬಗ್ಗೆ ಹೇಳಲಿಕ್ಕತ್ತೀನಿ ನೀನು. ಕರೆಯದ ಮಂಜುಳ, ಯಾಕಂದ್ರ ರೈತರು ನೋಡು ಯಾವಾಗ್ಲೂ ಈ ಮಳಿ ಮೇಲೆನ ಆಧರಿಸಿ ಅವರು ತಮ್ಮ ಹೊಲ ಗದ್ದೆ ಒಳಗೆ ಕೆಲಸ ಮಾಡೋದು. ಹಿಂಗಾಗಿ ಯಾವಾಗ್ಲೂ ರೈತ ಮುಗುಲ್ ಕಡೆ ನೋಡ್ತಾ ಇರ್ತಾನ. ಮಳಿ ಅತಿ ಆತಂದ್ರೂ ತ್ರಾಸ ಅವನಿಗೆ, ಮಳಿ ಬರ್ಲಿಲ್ಲ ಅಂದ್ರಂತೂ ಮುಗ್ದ ಹೋತು.
1: ಹೌದು ಹೌದು.
0: ಈಗೀಗ ನೋಡು ಹವಾಮಾನ ವೈಪರೀತ್ಯದಿಂದ ಅತಿ ಮಳೆ ಆಗ್ತದ ಒಂದ್ ಕಡೆ, ಇಲ್ಲಾಂದ್ರ ಮಳಿನ ಆಗಂಗಿಲ್ಲ.
1: ಹೌದು. ಹಂಗಾಗಿನ ಇವತ್ತೇನಾಗ್ಯದಂದಿ ಬೇರೆ ಜಲ ಮೂಲಗಳನ್ನ ಅವಲಂಬಿಸೋದು ಅನಿವಾರ್ಯ ಆಗ್ಬಿಟ್ಟಿದೆ ರೈತರಿಗೆ. ಹಂಗಾಗಿ ನಾವು ನೋಡಿ ಇವತ್ತ ಇಂಗು ಗುಂಡಿಗಳನ್ನ ಮನೆಯೊಳಗೆ

0: ಮಾಡಲೇಬೇಕು ಅನ್ನೋದು ಕಂಪಲ್ಸರಿ ಆಗ್ಯದ. ಹೊಲದೊಳಗೂ ಕೂಡ ಇಂಗು ಗುಂಡಿಗಳನ್ನ ಮಾಡೋದು ಅಗತ್ಯ. ಇದು ಬಿಟ್ಟು ಮಾಯ, ಇವತ್ತು ಬೆಳೆಗಳಿಗೆ ಬೇಕಾದಂತ ನೀರನ್ನ ಪೂರೈಸಲಿಕ್ಕೆ ಈ ಬೋರ್ವೆಲ್ಗಳನ್ನ ಹಾಕುದು ಕೂಡ ಅನಿವಾರ್ಯ ಆಗ್ಬಿಟ್ಟದ.
1: ಕರೆಯದ ಅಂದ್ರೆ ಒಂದು ಪರ್ಯಾಯ ನೀರಿನ ವ್ಯವಸ್ಥೆಯನ್ನ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಬಂದದ. ಆ ಪರಿಸ್ಥಿತಿಯನ್ನ ನಾವ ತಂದ್ಕೊಂಡಿವಿ ಅಂತ ಕೂಡ ಹೇಳಬಹುದು.
0: ಖಂಡಿತವಾಗಿ.
1: ಅಂದ್ರೆ ನೋಡು, ಹಸಿರು ನಳನಳಿಸ್ತಾ ಇತ್ತು ಅಂತಂದ್ರ ಮಳಿ ಬರ್ತದ. ಮಳಿ ಬಂತಂದ್ರ ರೈತನ ಮುಖದೊಳಗ ಒಂದು ಮಂದ ಹಾಸ ಇರ್ತದ. ರೈತ ಖುಷಿಯಿಂದ ಇದ್ರೆ ಇಡೀ ನಾಡು, ನಾವೆಲ್ಲರೂ ಕೂಡ ಖುಷಿಯಿಂದ ಇರ್ತೀವಿ.
0: ಜೊತೆಗೆ ಈ ಮಳೆಗಾಲ ಅಂದ ಕೂಡಲೇ ನೋಡು, ನಮ್ಮ ಕವಿಗಳು ಎಷ್ಟು ಕವನಗಳನ್ನ ಬರೆದಾರೆ ಮಳೆಗಳ ಮೇಲೆ. ಆಮೇಲೆ ಮಳೆಗಳೊಳಗೂ ಎಷ್ಟು ವಿಧದ ಮಳೆಗಳ ಅವ.
1: ಹೌದು
0: ಅಂದ್ರ ಈ ಒಂದೊಂದು ಮಳೆಯ ಒಂದು ಹೆಸರುಗಳು ಎಷ್ಟು ಚಂದ ಹೆಸರವ ನೋಡು.
1: ಹೌದು.
0: ಹಂಗಾಗಿ ಈ ಬೇರೆ ಬೇರೆ ರೀತಿಯ ಮಳೆಗಳು ಶುರು ಆದಾದಂಗ ಕವಿಗಳ ಕಲ್ಪನೆಯ ಗರಿಗೆದರಿ ಒಂದೊಂದು ಕವನಗಳು ಮೂಡಿ ಬರ್ತಾವ. ನಮ್ಮ ವರಕವಿ ಬೇಂದ್ರೆ ಆಷಾಢದ ಮಳೆಗೆ ಎಷ್ಟು ಚಂದ ಬರ್ದಾರೆ ನೋಡು.
1: ಓ ಆಷಾಢ ಆಡಿಸ್ಯಾಡ ಆಡಿಸ್ಯಾಡ ಅಂತ ಬರೀತಾರ ನೋಡು.
0: ಆಮೇಲೆ ಮಾಯಾ, ಈ ಕವಿಗಳು ಸಾಹಿತಿಗಳಿಗೆ ಮಳೆಗಾಲ ಅಂದ್ರೆ ಒಂದು ಖುಷಿಯ ಕಾಲ.
1: ಹೌದು.
0: ಅಂದ್ರ ಅವರ ಕಲ್ಪನೆಯ ಗರಿಗೆದರಿ ಕಾದಂಬರಿಗಳ ಮೂಲಕ ಆಗ್ಬಹುದು, ಕಥೆಗಳ ಮೂಲಕ ಆಗ್ಬಹುದು, ಕವನಗಳ ಮೂಲಕ ಆಗ್ಬಹುದು, ಹಲವಾರು ರೀತಿಯ ಒಂದು ಸಾಹಿತ್ಯಿಕ ಭಾವನೆಗಳು ಅವರ ಲೇಖನಿಯಿಂದ ಹೊರಹೊಮ್ಮತಾವ. ಈಗ ನೋಡು, ನಮ್ಮ ಚಲನಚಿತ್ರ ಗೀತೆಗಳನ್ನ ನಾವು ನೋಡಿದ್ರೆ ಜಯಂತ ಕಾಯ್ಕಿಣಿ ಅವರು ಎಷ್ಟು ಒಂದು ಸುಮಧುರವಾದ ಗೀತೆಗಳನ್ನ ಮಳೆಗಾಗಿ ಬರ್ದಾರೆ ನೋಡು. ಅದಕ್ಕೆ ಮತ್ತ ಅತ್ಯಂತ ಸುಂದರವಾದ ಸಂಗೀತ ಸಂಯೋಜಿಸಿ ಇವತ್ತು ಎಲ್ಲರ ಮನಸ್ಸಿನೊಳಗೂ ಆ ಹಾಡುಗಳು ಗುಣಗುಣ್ತಾವ.
1: ಮುಂಗ

0: ಇಲ್ಲಿ ಒಬ್ಬ ಪ್ರೇಮಿಯ ಒಂದು ಮನದ ಭಾವನೆ ಈ ಕವನದ ಮೂಲಕ ನಿವೇದನೆ ಆಗ್ಯದ. ಅಂದ್ರ ಮಳಿ ಬರ್ಕೋತ ಇರು, ಅಕ್ಕಿ ಬಂದು ನನಗ್ ಮುಟ್ಟು ತನಕ ಅಂತೇಳಿ,
1: ಅಷ್ಟು ಬಿರುಸಾಗಿ ಬಾರದಿರು ಅಂತ.
0: ಹಂಗ ಇವು ಕವಿಗಳಿಗೇನು ಕೂಡ ಮಳೆಗಾಲ ಬಹಳ ಪ್ರಿಯವಾದದ್ದು.
1: ನೀ ಏನ ಹೇಳು, ಈ ಮಳಿ ಅನ್ನುವಂತದ್ ಏನದಲ್ಲ, ಇದು ಜನಸಾಮಾನ್ಯರಿಂದ ಹಿಡಿದು ಎಲ್ಲರಿಗೂ ಒಂದು ರೀತಿಯ ಉಲ್ಲಾಸದ ಭಾವ, ಉತ್ಸಾಹದ ಭಾವವನ್ನ ಮತ್ತ ನವನವೀನ ಭಾವವನ್ನ ಉಂಟು ಮಾಡುವಂತಹದ್ದು. ಒಂದು ರೀತಿಯ ಖುಷಿ ಇರ್ತದ ಮಂಜುಳ, ಮಳೆಯನ್ನ ನೋಡ್ಕೋತ ಕೂತ್ರ ಆಹಾ ಎಲ್ಲಾ ಚಿಂತೆಗಳು ಮರೆತು ಹೋಗ್ತಾವ.
0: ಖಂಡಿತ. ಅದ್ರ ಜೊತೆಗೆ ನಮ್ಮ ಮಕ್ಕಳೇನು ತುಸ ಆನಂದಿಸ್ತಾರ ಅನ್ಕೊಂಡು, ಏನು ಮಳೆಗಾಲದಾಗ ನೀನು ಛತ್ರಿ ಕೊಡು, ರೇನ್ಕೋಟ್ ಹಾಕು, ಸ್ವೆಟರ್ ಹಾಕು, ಕ್ಯಾಪ್ ಹಾಕು, ಏನ್ ಮಾಡಿದ್ರು ಆ ರಾಡಿ ನೀರೊಳಗ ಪಚಕ್ ಅಂತ ಜಿಗಿಯುವುದದ, ಮೈ ಕೈ ಎಲ್ಲ ಕೊಳಿ ಮಾಡ್ಕೊಂಡ್ ಬರುದದ, ಅಮ್ಮನ ಕಡೆ ಬೈಸ್ಕೊಳ್ಳೋದ.
1: ಹೌದು, ಚಪ್ಪಲ್ ಚರ್ಪರ್ ಮಾಡ್ಕೊಂಡ್ ನೀರ್ ಹಿಂಗ್ ಹಿಂಗ್ ಹಿಂಗ್ ಕಾಲ ಅಡಾಡ್ಸ್ಕೋತ ಅದೆಷ್ಟರೇ ಅರಿವಿ ಹೊಲಸಾಗ್ಲಿ ನಡೀತದ ಮಕ್ಕಳಿಗೆ. ಆದ್ರೆ ಆ ನೀರ ಕಾಲ್ ಹಾಕಿ ಅದನ್ ಮಜಾ ಏನದಲ್ಲ, ಅದನ್ನ ತಗೊಳೋದ್ ಮಾತ್ರ ಬಿಡಂಗಿಲ್ಲ.
0: ಹಂಗಾಗಿ ನಾವು ಎಷ್ಟೋ ಸಲ ವಯಸ್ಸಾದ್ರೂ ಕೂಡ ಮಕ್ಕಳು ಆ ತರ ಕುಣಿಯೋದು ಸಂಭ್ರಮಿಸೋದು ನೋಡಿದಾಗ ಮತ್ತೆ ನಮ್ಮ ಬಾಲ್ಯದ ದಿನಕ್ಕೆ ಹೋಗ್ಬಿಡ್ತೀವಿ.
1: ಅಲ್ಲಿ ನೀರು ನಿಂತಿರ್ತಾವಲ್ಲ ಮಳಿ ಬಂದು, ಅವಾಗ ಅಷ್ಟ ಕಾಗದ ದೋಣಿ ಬಿಡೋದು.

0: ಆಮೇಲೆ ಇನ್ನು ನಾವು ಆರೋಗ್ಯದ ದೃಷ್ಟಿ ಒಳಗ್ ಬಂದ್ರ ಮಾಯ, ಮಳೆಗಾಲ ಒಂದು ತರ ಅಲಾರ್ಮಿಂಗ್ ಇದ್ದಂಗ. ವಯಸ್ಸಾದವ್ರಿಗೆ ಒಂದ್ ರೀತಿ ತೊಂದರೆ, ಚಿಕ್ಕ ಮಕ್ಕಳಂತೂ ಅದ್ರ ಕಡೆ ಲಕ್ಷಣ ಇರುವುದಿಲ್ಲ, ಮಹಿಳೆಯರಿಗಂತೂ ಎಡಬಿಡದ ಕೆಲಸ ಮನೆಯೊಳಗ್ ಮಳೆಗಾಲ ಅಂದ್ರ.
1: ಹೌದು,
0: ಬಟ್ಟೆ ಒಣಗಿಸ್ಬೇಕು, ಮನೆಗೆ ಬರು ಹೋಗೋರಿಗೆ ಬಿಸಿ ಬಿಸಿ ಅಡಿಗೆ ತಿಂಡಿ ಮಾಡ್ಬೇಕು. ಏನ ಅನ್ನೋ ಮಾಯ, ಮಳೆಗಾಲದೊಳಗ್ ಕುತ್ಕೊಂಡು ಬಿಸಿ ಬಿಸಿ ಚಹಾ ಕುಡಿತಾ ಎರಡು ಬಜ್ಜಿ ತಿನ್ನೋ ಸುಖ.
1: ತಡಿ ತಡಿ, ನೀ ಹಂಗಂದೆ ಅಂದ್ರ ಮತ್ತ ನಾನು ನೀ ಒಳಗ ಹೋಗ್ಬಿಡು ಅಂತ ಹೇಳ್ಬೇಕಾಗ್ತದ, ಅದನ್ನ ಮತ್ ಆಮೇಲೆ ನೆನಪಿಸ್ಕೊಳ್ಳೋಣಂತ. ಅದಕ್ಕಿಂತ ಮುಂಚೆ ಈಗ ಜೂನ್ 7 ಬಂದ್ ಕೂಳೆ ನಾವ್ ಅಂತೀವಲ್ಲ ಆಡೋ ಭಾಷೆ ಒಳಗ, ಮೃಗ ಕೂಡ್ತು ಎಲ್ಲಾರು ಇಂಗು ಬೆಲ್ಲ ತಿನ್ಬೇಕು ಅಂತ ಹೇಳಿ, ಇದು ಒಂಥರದ ನಮ್ಮ ಎಲ್ಲಾ ಮನಿ ಒಳಗ್ ನಡೆಯುವಂತಹ ಪ್ರಕ್ರಿಯೆ ನೋಡು. ಮಳಿ ಶುರು ಆತು ಅಂತಂದ್ರ ಮನ್ಯಾಗ ಅಜ್ಜಂದ್ರಿದ್ರಂತೂ ಅವರು ಇಂಗು ಬೆಲ್ಲ ಕೂಡಿಸಿ ಅದನ್ನ ಸಣ್ಣ ಸಣ್ಣ ಉಂಡಿ ಮಾಡಿ ಕೊಡ್ತಾರ ನೋಡು. ಅಂದ್ರ ಇಡೀ ವರ್ಷ ನಿಮ್ದು ಪ್ರಕೃತಿ ಅಂತಂದ್ರ ನಿಮ್ಮ ಆರೋಗ್ಯ ಅದು ಒಂದ್ ರೀತಿ ಒಳಗ ನಿಯಮಿತವಾಗಿ ಇರ್ತದ ಅಂತ ಅನ್ನುವಂತದ್ದು.
0: ಮತ್ತ ಮಾಯಾ, ಮಳೆಗಾಲ ಅಂದ ಕೂಡಲೇ ನೋಡು, ನಮ್ಮ ತಾಯಿ ಅಜ್ಜಿ ಇವರೆಲ್ಲ ಮನೆಯ ಔಷಧಿಗಳನ್ನು ಎಷ್ಟು ಬಳಕೆ ಮಾಡ್ತಿದ್ರು. ಸಣ್ಣ ಪುಟ್ಟ ನೆಗಡಿ ಕೆಮ್ಮು, ಒಂದೊಂದ್ಸತಿ ಅಜೀರ್ಣ ಆಗೋದು, ತಂಪಾಗೋದು, ಇಂಥವೆಲ್ಲ ಇದ್ದಾಗ ಪಟಕ್ಕನ ಅವರು ಮನೆ ಔಷಧಿನ ಕೊಡ್ತಿದ್ರು ನಮಗ. ಆಮೇಲೆ ವೈದ್ಯರ ಹತ್ರ ಹೋಗ್ತಿದ್ವಿ ನಾವೆಲ್ಲ. ಹಂಗಾಗಿ ಇವತ್ತು ಮನೆಯಲ್ಲಿಯ ಹಿರಿಯರ ಪಾತ್ರ ಕೂಡ ಬಹಳ ಮುಖ್ಯದ
1: ನೋಡು. ಅದಕ್ಕ ಮಳಿ ಬಂದ ಕೂಡಲೇ ಹಿರಿಯರ್ ಹೇಳ್ತಾರ, ಬಹಳಷ್ಟು ಮಳೆಯಾಗ ತೊಯ್ಸ್ಕೋಬೇಡ್ರಿ, ಬರೇ ಖುಷಿ ಸಿಗ್ತದ ಅಂತ ಹೇಳಿ ಹಂಗ ತೊಯ್ಸ್ಕೊಂಡು ಮತ್ತ ಆ ತೊಯ್ಸ್ಕೊಂಡ್ ಬಂದ ಮೇಲೆ ಆ ಅರಿವಿಯನ್ನ ಬದಲಿಸಬೇಕು ಅಂತ, ಅರಿವಿ ಮೈ ಮೇಲೆ ಒಣಗಿಸ್ಕೊಡ್ಬೇಡ್ರಿ ಅಂತ ಹೇಳ್ತಾರ ಅವರು.
0: ಅದರ ಜೊತೆಗೆ ಈ ಮಳೆಗಾಲ ನೀ ಹೇಳದಂಗ ಪ್ರಕೃತಿ ಒಳಗ ಅವರ್ಣನೀಯ ಆನಂದವನ್ನ ತರ್ತದ. ಎಲ್ಲಾ ಕಡೆಗೆ ಹಸಿರು, ನೋಡ್ಲಿಕ್ಕೆ ಎರಡು ಕಣ್ಣು ಸಾಲುವುದಿಲ್ಲ. ಈ ಟೈಮ್ನೊಳಗ ನಮ್ಗೇನ್ ಅನಿಸ್ತದ ಅಂದ್ರೆ ಎಲ್ಲರೇ ಹೋಗ್ಬೇಕು, ಹಸಿರನ್ನ ಕಣ್ಣು ತುಂಬಿಕೋಬೇಕು.
1: ಹೌದು,
0: ಆಮೇಲೆ ಒಂದ್ ತರ ಪಕ್ಷಿಗಳಿಗೂ ಖುಷಿ ಕಾಲ, ಇದು ಒಂಥರ ಏನೋ ಖುಷಿ ವಾತಾವರಣ ನೋಡ್ತಾರೆ.

0: ಈಗ ಸಾಲ್ ಶುರು ಆಗಿರ್ತದ ಮಂಜುಳ, ಹುಡುಗರು ಸಾಲಿಗೆ ಹೊಂಟಿರ್ತಾವ, ಸರಿಯಾಗಿ ಅದ ಸಮಯಕ್ಕ ಮಳಿ ಪಟ ಪಟ ಪಟ ಅಂತ ಬೀಳಲಿಕ್ಕೆ ಶುರು ಆಗ್ಬಿಡ್ತದ. ಅದಕ್ಕ ಅಷ್ಟು ಜಾಗೃತಿಯನ್ನ ವಹಿಸಬೇಕು ನಾವು. ಸಾಧ್ಯ ಇದ್ದಷ್ಟು ಮಳಿ ಹೊತ್ತನ್ಯಾಗ ಅಡ್ಡಾಡಬಾರ್ದು. ಒಂದ್ ವೇಳೆ ಅಡ್ಡಾಡೋ ಪರಿಸ್ಥಿತಿ ಬಂತಂದ್ರ ಅದಕ್ ಬೇಕಾದಂತಹ ಅರಿವೆಗಳನ್ನ, ಹೆಚ್ಚಿನ ಅರಿವೆಗಳನ್ನ ಹಾಕೋಬೇಕು.
1: ಮತ್ತ ನೀನು ಮಳಿ ಸಾಲಿಗೆ ಹೋಗು ಟೈಮ್ ಅಂದಿ ನೋಡು, ನಮ್ಮ ಮಳಿಗೂ ಗೊತ್ತಿರ್ತದ ಮಾಯಾ, ಕಚೇರಿ ಸಮಯ ಯಾವ್ದು, ಊಟದ ಸಮಯ ಯಾವ್ದು, ಕಚೇರಿ ಬಿಡೋ ಸಮಯ ಯಾವ್ದು ಅಂತ. ಆ ಟೈಮಿಗೆ ನೀನು ಹೋಗ್ಲಿಕ್ಕೆ ರೆಡಿ ಆಗಿರ್ತಿದಿ, ಹೇಳಿ ಮಾಡಿಸಿದಂಗ ಮಳಿ ಬರ್ತದ. ಹಂಗಾಗಿ ಅದು ಕೂಡ ಒಂದು ನಾವು ಸಂತೋಷನ ಪಡ್ತೀವಿ.
0: ಈ ಮಳಿ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ ನೋಡು.
1: ಹೌದು, ಈಗ ನಾನು ಹಿಂಗ ಆಗ್ಲೇನ ನೆನಪಿಸಿನಿ, ಮಳಿ ಬಂತು ಅಂದ ಕೂಡಲೇ ಏನು ಅಂದ್ರ ಬಿಸಿ ಬಿಸಿ ಚಹಾ, ಚಹಾದೊಂದಿಗೆ ಚೂಡ ಅಲ್ಲ, ಚಹಾದೊಂದಿಗೆ ಬಜಿ ಅಂತ.
0: ಇದನ್ನ ಸ್ವಲ್ಪ ಬದಲಾವಣೆ ಮಾಡಿ ಹೇಳಿಕತಿ.
1: ಹೌದು, ಇದನ್ನ ಹೊರಗ ಜಿಟಿ ಜಿಟಿ ಜಿಟಿ ಮಳಿ ಹತ್ತಿರ್ಬೇಕು, ಒಳಗ್ ಬೆಚ್ಚಗೆ ಕೂತ್ಕೊಂಡು ತಿನ್ಬೇಕು. ಅದು ತಿಂದವನಿಗೆ ಅದ್ರ ಗಮ್ಮತ್ ಗೊತ್ತದ ನೋಡಿ.
0: ಅಲ್ಲ, ಜಿಟಿ ಜಿಟಿ ಅಷ್ಟ ಅಲ್ಲ, ಧೋ ಧೋ ಧೋ ಅಂತ ಮಳಿ ಬಂದ್ರು ಅವಾಗೂ ನೀನು ನನಗ ಖಾರ

0: ಮತ್ತ ಚಹಾ ಅದನ್ನ ಕೊಟ್ಟೆ ಕೊಡು ಅಂತ ಹೇಳಿಕತೀನಿ.
1: ಮಾತುಗಳ ಅಲೆಯಲ್ಲಿ ಕವಿಯ ಗಾನ, ಇದೇ ಭಾವಯಾನ. ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ.

ಆಕಾಶವಾಣಿ ಧಾರವಾಡ. ಈಗ ಹೊಸ ಹಾಡು, ಕಾಂತಾರ ಚಿತ್ರದ ವಿಜಯ್ ಪ್ರಕಾಶ್, ಅನನ್ಯ ಭಟ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿ.

ಆಕಾಶವಾಣಿ ಧಾರವಾಡ. ಈಗ ಹೊಸ ಹಾಡು, ಕಾಂತಾರ ಚಿತ್ರದ ವಿಜಯ್ ಪ್ರಕಾಶ್, ಅನನ್ಯ ಭಟ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿ.

0: ಆಕಾಶವಾಣಿ ಧಾರವಾಡ ಸಮಯ 5:30:05 ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಧಾರವಾಡ ನಿಲಯದ ಸಂಜೆಯ ಪ್ರಸಾರ ಕಾರ್ಯ ಇದೀಗ ಆರಂಭ. ನಮ್ಮ ಡಿಜಿಟಲ್ ಪ್ರಸಾರವು 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಲಭ್ಯವಿರುತ್ತದೆ. ನಿಲಯದ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಉಮಾ ಭಾತ್ಕಂಡೆಯ ನಮಸ್ಕಾರ ಹಾಗೂ ಶುಭ ಸಂಜೆ. ಇದೀಗ ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
2: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796-999-827.
0: ಟೀ ಟೈಮ್ ಚಿತ್ರಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಯುಗಳ ಸ್ವರಗಳಲ್ಲಿ ಸಂಜು ವೆಡ್ಸ್ ಗೀತಾ ಚಿತ್ರದ ಗೀತೆ.

0: ಆತ್ಮೀಯ ಶ್ರೋತೃಗಳೇ, ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆರ್ಆರ್ ನಗರ ಬೆಂಗಳೂರು ಇವರ ಪ್ರಾಯೋಜಕತ್ವದ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11:00 to 12:00. ಮಂಡಿ ನೋವು, ಬೆನ್ನು ನೋವು ಹಾಗೂ ಇತರೆ ಮೂಳೆ ರೋಗಗಳಿಗೆ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೂಳೆ ತಜ್ಞರಾದ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, ಎಸ್ಟಿಡಿ ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11:00 to 12:00. ವಿಷಯ: ಮಂಡಿ ನೋವು, ಬೆನ್ನು ನೋವು ಹಾಗೂ ಮೂಳೆ ರೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಕರೆ ಮಾಡಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಿ.
1: ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಸವಾರಿ ಚಿತ್ರದ ಗೀತೆ ಇದು.

ಕೇಳುಗರೇ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನ ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.

0: ಆತ್ಮೀಯ ಶ್ರೋತೃಗಳೇ, ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆರ್ಆರ್ ನಗರ ಬೆಂಗಳೂರು ಇವರ ಪ್ರಾಯೋಜಕತ್ವದ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11 ಗಂಟೆಯಿಂದ 12 ಗಂಟೆಯವರೆಗೆ. ಮಂಡಿ ನೋವು, ಬೆನ್ನು ನೋವು ಹಾಗೂ ಇತರೆ ಮೂಳೆ ರೋಗಗಳಿಗೆ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೂಳೆ ತಜ್ಞರಾದ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, STD ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11 ಗಂಟೆಯಿಂದ 12 ಗಂಟೆಯವರೆಗೆ. ವಿಷಯ ಮಂಡಿ ನೋವು, ಬೆನ್ನು ನೋವು ಹಾಗೂ ಮೂಳೆ ರೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಕರೆ ಮಾಡಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಿ.
1: ತಿರುಗುಬಾಣ ಚಿತ್ರದ ಗೀತೆಯನ್ನು ಕೇಳುತ್ತಿದ್ದೀರಿ. ಗಾಯಕರು SP ಬಾಲಸುಬ್ರಹ್ಮಣ್ಯಂ.

ಆತ್ಮೀಯ ಕೇಳುಗರೇ, ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 21ನೇ ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.

ಲಕ್ಷ ದೀಪ ಜೊತೆಯಾಗಿ ಬೆಳಗಿ ಮೆರೆವಂತೆ ಕಣ್ಣ ಮಿಂಚು, ಮುತ್ತು ರತ್ನ ಮಳೆಯಾಗಿ ಚೆಲ್ಲಿ ಹೊಳೆವಂತೆ ನಗೆಯ ಸಂಚು, ಹರಲಿ ನಿಂತ ಕಮಲದಂತೆ ಪಾದ ಇಡಲು ಹೆಜ್ಜೆ ಉಳಿವ ಗೆಜ್ಜೆ.

ಒಡಲಿನಲ್ಲಿ ಕಣ ಕಣವು ನಿನ್ನ ಪ್ರತಿಬಿಂಬ ತುಂಬಿದಾಗ, ಕೋಲವಿನಿಂದ ಕ್ಷಣ ಕ್ಷಣವು ನಿನ್ನ ಹೆಸರನ್ನೇ ಜಪಿಸುವಾಗ, ನಿದಿರೆ ಇಂದು ನಯನದಿಂದ ದೂರ

0: ಸ್ವಚ್ಛತಾ ಸೇ ಭರಾ ನಿರ್ಮಾ ಶುದ್ಧ ನಮಕ್.
1: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕ ಸರಾಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
2: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕ ಸರಾಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796-999-1827.
3: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
4: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
3: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
4: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
3: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
5: ಆತ್ಮೀಯ ಶ್ರೋತೃಗಳೇ, ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆರ್ಆರ್ ನಗರ ಬೆಂಗಳೂರು ಇವರ ಪ್ರಾಯೋಜಕತ್ವದ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12 ಶುಕ್ರವಾರ ಮಧ್ಯಾಹ್ನ 11:00 to 12:00. ಮಂಡಿ ನೋವು, ಬೆನ್ನು ನೋವು ಹಾಗೂ ಇತರೆ ಮೂಳೆ ರೋಗಗಳಿಗೆ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೂಳೆ ತಜ್ಞರಾದ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-1415, 244-345, 244-3416, STD ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12 ಶುಕ್ರವಾರ ಮಧ್ಯಾಹ್ನ 11:00 to 12:00. ವಿಷಯ, ಮಂಡಿ ನೋವು, ಬೆನ್ನು ನೋವು ಹಾಗೂ ಮೂಳೆ ರೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಕರೆ ಮಾಡಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಿ.

ಕೇಳುಗರೇ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನ ಪ್ರತಿದಿನ ಬೆಳಗ್ಗೆ 7:45 ಕ್ಕೆ ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.

0: ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.
1: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
2: ಉಸಿರಾಗುವೆ
1: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
2: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
1: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

ಆತ್ಮೀಯ ಕೇಳುಗರೇ, ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 21ನೇ ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.

0: In a series of social media posts, Sheikh Mohammed congratulated Prime Minister Modi on achieving the longest continuous tenure as an elected head of government in modern India's history. He wished Modi continued success in leading India and highlighted the remarkable progress in UAE-India relations in recent years. Benchmark domestic equity indices ended today's trading session with moderate losses of 0.2%. The Sensex slipped 151 points to close at 73,833, while the Nifty dipped 53 points to settle at 23,162. And in badminton, PV Sindhu and Tanvi Sharma advanced to the women's singles quarterfinals of the Australian Open in Sydney today. And that is the end of this news bulletin.
1: Akashavani, Dharavada.
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
1: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ, 6:51 ಕೃಷಿ ರಂಗದಲ್ಲಿ ಕೃಷಿ ಉಪಕರಣಗಳ ಸಂಶೋಧಕರು ಹಾಗೂ ನವೀನ ಕೃಷಿ ತಂತ್ರಜ್ಞಾನಗಳ ಅಭಿವೃದ್ದಿಕಾರರಾದ ಅಣ್ಣಿಗೇರಿಯ ಖಾಜಾ ಹುಸೇನ್ ಇಮಾಮ್ ಹುಸೇನ್ ಗುಲ್ಗುಂದಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಕುಮಾರ್ ಅಗಡಿ. ನಂತರ ಇಂಡಿ ತಾಲೂಕಿನ ಚಡಚಣದ ಗುಂಡಯ್ಯ, ಈರಯ್ಯ, ದೋನಜ್ ಮತ್ತು ಸಂಗಡಿಗರಿಂದ ಏಕತಾರಿ ಪದ ಕೇಳುತ್ತೀರಿ. 7:45 ಪ್ರಭಾಕರ್ ಕಾರೇಕರ್ ಅವರ ಮರಾಠಿ ಗೀತೆಗಳು. 8:00 ಯುವವಾಣಿ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೆಬಸೂರು ಇಲ್ಲಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15 ಸ್ವರ ಸೌರಭ. 9:30 ನಾಟಕ ಅವನ ಪ್ರೇಮ, ಮೂಲಕಥೆ ವಾಣಿ, ರೇಡಿಯೋಗೆ ಎಚ್ಎಸ್ ಪಾರ್ವತಿ. 11:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಘುನಂದನ್ ಭಟ್ ಅವರ ಗಾಯನ. 10:30 ಹಾಗೂ ನಾಳೆ ರಾತ್ರಿ 10:30 ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ವಿವಿಧ ವಿಷಯಗಳ ಕುರಿತು ಎನ್ಎಸ್ಡಿ ಆಕಾಶವಾಣಿಯಿಂದ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುತ್ತೀರಿ. ವಿಷಯ ಸೈನ್ಸ್ ಆಂಡ್ ಟೆಕ್ನಾಲಜಿ. ಇನ್ನು ನಾಳೆಯ ಪ್ರಸಾರದಲ್ಲಿ 6:05 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6:25 ಕಲ್ಪನಾ ಹೆಗಡೆ ಅವರಿಂದ ಚಿಂತನ. 6:30 ರೈತರಿಗೆ ಸಲಹೆ. 6:35 ಹಾಗೂ 8:15 ಸ್ವರಾಂಜಲಿ ಮಾಲಿಕೆಯಲ್ಲಿ ಸಂವಾದಿನಿ ಸಂತನ ಸುಸ್ವರ ಸಿಂಚನ. ಪ್ರಖ್ಯಾತ ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮಭಾವು ಬಿಜಾಪುರಿ ಅವರ ಜೀವನ ಸಂಗೀತದ ಬಗೆಗಿನ ಕಾರ್ಯಕ್ರಮ ಸರಣಿ ಕೇಳುತ್ತೀರಿ. ಪೂರಕ ಸಾಹಿತ್ಯ ಶಿರೀಶ್ ಜೋಶಿ, ಪ್ರಸ್ತುತಿ ಮಾಯಾ ರಾಮನ್. ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್ ಸಿರಸಿ. 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಭಾಗ್ಯಶ್ರೀ ಎಸ್ ಹೂಗಾರ್ ಅವರ ಸಿತಾರ್ವಾದನ. 9:00 ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. 9:05 ಗಾಂಧಿ ಸ್ಮೃತಿ. 9:15 ಜೀವನ ಬೆಳಕು ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಅಗರ್ವಾಲ್ ಆಸ್ಪತ್ರೆ ಧಾರವಾಡ. 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. 10:30 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 10:00

0: 45 ನಿಮಿಷಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಬೈಲಹೊಂಗಲ ತಾಲೂಕು ಬೆಣಚಿನ ಮರಡಿಯ ಪ್ರಕಾಶ್ ಬೈಲಪ್ಪ ತೋರಣಗಟ್ಟಿ ಮತ್ತು ಸಂಗಡಿಗರಿಂದ ಭಜನಾ ಪದ, ನಂತರ ಬನವಾಸಿಯ ಗುಡ್ಡಪ್ಪ ಎನ್ ಜೋಗಿ ಮತ್ತು ಸಂಗಡಿಗರಿಂದ ಕಿನ್ನರಿ ಜೋಗಿ ಪದ, ಆನಂತರ ರೊಳ್ಳಿಯ ತಿಪ್ಪಣ್ಣ ಸಂಬಣ್ಣ ಭಜಂತ್ರಿ ಮತ್ತು ಸಂಗಡಿಗರಿಂದ ಸಂಪ್ರದಾನಿ ವಾದನ. 11 ಗಂಟೆಗೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಎಲುವು ಕೀಲುಗಳ ತೊಂದರೆ. ಭಾಗವಹಿಸುತ್ತಾರೆ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ, ಎಲುವು ಕೀಲು ತಜ್ಞರು. ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. ಪ್ರಾಯೋಜಕರು ಸ್ಪರ್ಶ ಆಸ್ಪತ್ರೆ ಬೆಂಗಳೂರು. 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ. 12 ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಸಂಧಿವಾತಕ್ಕೆ ಕಾರಣಗಳು ಮತ್ತು ಆಯುರ್ವೇದ ಪರಿಹಾರ ಕುರಿತು ಡಾ ರಾಮರಾಜು ಬಿ ಸಹ ಪ್ರಾಧ್ಯಾಪಕರು, ರೋಗ ನಿದಾನ ವಿಭಾಗ, ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜು ಚಿತ್ರದುರ್ಗ ಇವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಕೇಳುತ್ತೀರಿ. ಈ ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. ಈಗೊಂದು ವಾಣಿಜ್ಯ ಪ್ರಕಟಣೆ, ನಂತರ ಕಾರ್ಯಕ್ರಮ ವಿವರಣೆ ಮುಂದುವರೆಯುವುದು.
1: ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
0: ಕಾರ್ಯಕ್ರಮ ವಿವರಣೆಯ ಮುಂದುವರೆದ ಭಾಗ. 1 ಗಂಟೆ 20 ನಿಮಿಷಕ್ಕೆ ಹಾಗೂ ಸಂಜೆ 6 ಗಂಟೆ 51 ನಿಮಿಷಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುಕ್ಕಾನಟ್ಟಿಯ ಸಕ್ರೆವ್ವ ರಾಮಪ್ಪ ಬೆಂಡವಾಡ್ ಮತ್ತು ಸಂಗಡಿಗರಿಂದ ಚೌಡಕಿ ಪದ. 1 ಗಂಟೆ 30 ನಿಮಿಷಕ್ಕೆ ಕನ್ನಡ ಚಿತ್ರಗೀತೆ. 2 ಗಂಟೆ 40 ನಿಮಿಷಕ್ಕೆ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5 ಗಂಟೆ 30 ನಿಮಿಷಕ್ಕೆ ಟೀ ಟೈಮ್ ಚಿತ್ರಗೀತೆ, 6 ಗಂಟೆ 30 ನಿಮಿಷಕ್ಕೆ ಅವಲೋಕನ, 6 ಗಂಟೆ 51 ನಿಮಿಷಕ್ಕೆ ಕೃಷಿರಂಗದಲ್ಲಿ ಗ್ರಾಮಲಕ್ಷ್ಮಿ, 7 ಗಂಟೆ 45 ನಿಮಿಷಕ್ಕೆ ವಿವೇಕಾನಂದ. ಮಾತನಾಡುತ್ತಾರೆ ಡಾಕ್ಟರ್ ನೇಮಿಚಂದ್ರ ದಿಬ್ಬದ್. 8 ಗಂಟೆಗೆ ಯುವವಾಣಿ. ಈ ಕಾರ್ಯಕ್ರಮದಲ್ಲಿ ಹಾನಗಲ್ ಜಿಟಿಟಿಸಿಯಲ್ಲಿ ಲಭ್ಯವಿರುವ ಕೋರ್ಸ್ಗಳು, ಜಿಟಿಟಿಸಿಯ ಪ್ರಾಂಶುಪಾಲರಾದ ಗೋಪಾಲ್ ಎಸ್ ಬಮ್ಮಿಗಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಾಯಾರಾಮನ್. 8 ಗಂಟೆ 30 ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9 ಗಂಟೆ 15 ನಿಮಿಷಕ್ಕೆ ಸ್ವರ ಸೌರಭ. 9 ಗಂಟೆ 30 ನಿಮಿಷಕ್ಕೆ ಡಿನ್ನರ್ ಟೈಮ್, ಊಟದೊಂದಿಗೆ ಬದುಕಿನ ಮಾತು. ಭಾಗವಹಿಸುತ್ತಾರೆ ಮಾಲಾ ಸಾಮ್ರಾಣಿ, ಕುಮಾರ್ ಅಗಡಿ ಹಾಗೂ ರಾಖಿ ಹಾನಗಲ್. 10 ಗಂಟೆಗೆ ಜನಪದ ವೈವಿಧ್ಯ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೀಲಜಿಯ ಮಾರುತಿ ಮಾಯಪ್ಪ ಹಾಸರೆ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ, ನಂತರ ರಾಯಭಾಗ ತಾಲೂಕಿನ ಕಟಕಬಾವಿಯ ರೇವಣ್ಣ ಕಾಮಣ್ಣ ಭಜಂತ್ರಿ ಮತ್ತು ಸಂಗಡಿಗರಿಂದ ತಾಸೆವಾದನ, ಆನಂತರ ಹಿರೇಕೆರೂರು ತಾಲೂಕು ಹುಲ್ಲಟ್ಟಿಯ ವೀರೇಶ ಎಸ್ ಕಮ್ಮಾರ್ ಮತ್ತು ಸಂಗಡಿಗರಿಂದ ಒಡಬುಗಳನ್ನು ಕೇಳುತ್ತೀರಿ. ಇವಿಷ್ಟು ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ.

ಆತ್ಮೀಯ ಶ್ರೋತೃಗಳೇ, ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆರ್ಆರ್ ನಗರ ಬೆಂಗಳೂರು ಇವರ ಪ್ರಾಯೋಜಕತ್ವದ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11:00 to 12:00. ಮಂಡಿ ನೋವು, ಬೆನ್ನು ನೋವು ಹಾಗೂ ಇತರೆ ಮೂಳೆ ರೋಗಗಳಿಗೆ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೂಳೆ ತಜ್ಞರಾದ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-1415, 244-344-1516, ಎಸ್ಟಿಡಿ ಕೋಡ್ 0836. ಗಮನಿಸಿ,

0: ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11 ಗಂಟೆಯಿಂದ 12 ಗಂಟೆಯವರೆಗೆ. ವಿಷಯ ಮಂಡಿ ನೋವು, ಬೆನ್ನು ನೋವು ಹಾಗೂ ಮೂಳೆ ರೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಕರೆ ಮಾಡಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಿ.
1: ಆಕಾಶವಾಣಿ ಧಾರವಾಡ.
2: 35 years of clinical excellence with compassion.
3: From life-saving emergencies to advanced cardiac and multi-specialty expertise,
2: Bengaluru has placed its trust in one name.
3: Choose the care Bengaluru believes in.
2: Call 968-686-60310. Fortis Hospital, Cunningham Road. With you for life.
1: ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದಿಲ್ಲಿ ಕೇಂದ್ರದಿಂದ, ನಂತರ 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ.

0: बोले अपना खुद का वेव्स ओटीटी है, उस प्लेटफॉर्म को यूज करें। लोकल आर्ट, लोकल संस्कृति, लोकल खान पान को आगे लाने का एक बहुत बड़ा प्लेटफॉर्म बनाए। अगले 1000 दिनों में एक मास्टर प्लान बना के आकाशवाणी और दूरदर्शन का पूरा ट्रांसफॉर्मेशन करें। आपको पूरा फ्रीडम है, जो आप कहोगे वो पॉलिसी बनेगी। पॉलिसी बनाने वाले आप, इम्प्लीमेंट करने वाले आप।
1: प्रशासनेन एथोनॉल मिश्रित पेट्रोल उत्पाद शुल्कम अपसारितम्। वित्त मंत्रालयेन एकया अधिसूचनया प्रकाशितम् यत् द्वाविंशतितः त्रिंशत् प्रतिशन्मितम् एथोनॉल मिश्रित पेट्रोल उत्पादम् केंद्रीय उत्पाद शुल्क श्रेण्यात् पूर्णतया विमुक्तम्। मंत्रालयेन उक्तम् यत् अस्य शैथिल्यस्य उद्देश्यम् भारतीय एथोनॉल मिश्रण कार्यक्रमम् सुदृढीकरणमस्ति। षड्विंशत्यधिक द्विसहस्रतम वर्षस्य फीफा विश्व चषक क्रीडायाः आरंभः अद्य रात्रौ मेक्सिको नगरस्य ऐतिहासिके एस्टाडियो एजेटेका क्रीडा गृहे आरभ्यते। इति वार्ताः।
2: आकाशवाणी इदिग जिल्ला वार्ता पत्र।
3: ತುಮಕೂರು ಜಿಲ್ಲಾ ವಾರ್ತಾಪತ್ರ. ಬರೆದವರು ರಘು ಎಎನ್ ತುಮಕೂರು, ಓದುತ್ತಿರುವವರು ಸರ್ವಮಂಗಳ ಎಂ. ತುರುವೇಕೆರೆ ತಾಲೂಕಿನ ಮಲ್ಲಘಟ್ಟ ಸುತ್ತಮುತ್ತ ಸುಮಾರು 35 ಕೋಟಿ ರು ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಮುಖ್ಯಮಂತ್ರಿಯಾದ ಬಳಿಕ ಇದೇ ಮೊದಲ ಬಾರಿಗೆ ತುಮಕೂರು ಜಿಲ್ಲೆಗೆ ಭೇಟಿ ನೀಡಿದ ಅವರು ಮಲ್ಲಘಟ್ಟದ ಗಂಗಾಧರೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ರೈತರು ಸುತ್ತಮುತ್ತಲಿನ ಜನರಿಗೆ ಅನುಕೂಲವಾಗುವಂತೆ ಕಾಲುವೆ ವ್ಯವಸ್ಥೆ, ಸಮುದಾಯ ಭವನ, ಅತಿಥಿ ಗೃಹ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿರುವುದಾಗಿ ಹೇಳಿದರು. 23 ವರ್ಷಗಳ ನಂತರ ತುಮಕೂರಿನಲ್ಲಿ ನಡೆದ ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ನಲ್ಲಿ 9 ದೇಶಗಳ ಕ್ರೀಡಾಪಟುಗಳು ಭಾಗವಹಿಸಿದ್ದು, ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆದವರಿಗೆ 28 ಲಕ್ಷ ಬಹುಮಾನ ನೀಡಲಾಯಿತು. ಸಿಂಗಲ್ಸ್ ವಿಭಾಗದಲ್ಲಿ ಅಗ್ರಶ್ರೇಯಾಂಕದ ಯೂಸ್ಟಿನಾ ಮಿಕುಲ್ಟೇಸಿ ಪ್ರಶಸ್ತಿ ಪಡೆದರು. ರಾಜ್ಯದಲ್ಲಿ ಸಣ್ಣ ಕೈಗಾರಿಕೆಗಳಿಂದ ಸರ್ಕಾರದ ಆರ್ಥಿಕ ವ್ಯವಸ್ಥೆಗೆ ಸುಮಾರು 30% ಕೊಡುಗೆ ಸಿಗುತ್ತಿದೆ. ಸಣ್ಣ ಕೈಗಾರಿಕೆಗಳ ಬೆಳವಣಿಗೆಗೆ ತಂತ್ರಜ್ಞಾನ ಅಳವಡಿಕೆ ಅತ್ಯಂತ ಅಗತ್ಯ ಎಂದು ಡಾ ಜಿ ಪರಮೇಶ್ವರ್ ಅಭಿಪ್ರಾಯಪಟ್ಟರು. ದಕ್ಷಿಣ ಭಾರತದ ಕಾಸಿಯಾ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಕೈಗಾರಿಕಾ ಕ್ಷೇತ್ರವನ್ನು ಇನ್ನಷ್ಟು ಬಲಪಡಿಸುವ ಅಗತ್ಯವಿದೆ ಎಂದು ಅವರು ಹೇಳಿದರು. ಅಂತರಸನಹಳ್ಳಿ ಕೈಗಾರಿಕಾ ಪ್ರದೇಶ ಹಾಗೂ ವಸಂತ ನರಸಾಪುರ ಕೈಗಾರಿಕಾ ಹಬ್ ಅನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಬೇಕು. ತುಮಕೂರಿನಲ್ಲಿ ಮುಂದಿನ ವರ್ಷಗಳಲ್ಲಿ ಫೈಟರ್ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಆರಂಭವಾಗಲಿದೆ ಎಂದರು. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲಿನ ಒತ್ತಡ ಕಡಿಮೆ ಮಾಡಲು 2ನೇ ವಿಮಾನ ನಿಲ್ದಾಣ ಮಾಡಲು ಸರ್ಕಾರ ಮುಂದಾಗಿದ್ದು, ನೆಲಮಂಗಲ, ದಾಬಸ್ಪೇಟೆ ಮತ್ತು ಬಿಡದಿ ಬಳಿ ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಲಾಗಿದ್ದು, ತುಮಕೂರು ಜಿಲ್ಲೆಯಲ್ಲಿ 2ನೇ ವಿಮಾನ ನಿಲ್ದಾಣ ಪ್ರಾರಂಭಿಸಲು ಮುಂದಾದರೆ ಅದಕ್ಕಾಗಿ 2500 ಎಕರೆ ಭೂಮಿಯನ್ನು ಗುರುತಿಸಲಾಗಿದೆ ಎಂದರು. ಶಕ್ತಿಯುತ ಭಾರತ ನಿರ್ಮಾಣದಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಸಂಸ್ಥೆಗಳು ಸಹಕರಿಸುತ್ತಿವೆ. ಪ್ರಧಾನಿ ನರೇಂದ್ರ ಮೋದಿಯವರು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಪೂರಕವಾದ ಯೋಜನೆಗಳನ್ನು ರೂಪಿಸಿದ್ದಾರೆ ಎಂದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅಭಿಪ್ರಾಯಪಟ್ಟರು. ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿ ಮೂಲಕ ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡುತ್ತಿವೆ. ಕೈಗಾರಿಕಾ ಸಂಸ್ಥೆಗಳು ಜಾಗತಿಕ ಮಟ್ಟದ ಸ್ಪರ್ಧೆಗೆ ಸಜ್ಜಾಗಬೇಕು. ಬೇಡಿಕೆಗೆ ಅನುಗುಣವಾದ ಉತ್ಪನ್ನ ಉತ್ಪಾದಿಸಿ ವಿದೇಶಗಳಿಗೆ ರಫ್ತು ಮಾಡುವ ಮೂಲಕ ಭಾರತದ ಆರ್ಥಿಕ ಚಟುವಟಿಕೆಗಳ ಬೆಳವಣಿಗೆಗೆ ನೆರವಾಗಬೇಕು ಎಂದರು. ತುಮಕೂರು ಬಳಿ ಕೈಗಾರಿಕೆಗಳ ಸ್ಥಾಪನೆಗೆ ವಿಫುಲವಾದ ಅವಕಾಶಗಳಿವೆ. ವಸಂತ ನರಸಾಪುರ ಶಿರಾ ಕೈಗಾರಿಕಾ ಪ್ರದೇಶ ಹಾಗೂ ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಕೈಗಾರಿಕೆಗಳ ಸ್ಥಾಪನೆಯಿಂದ ತುಮಕೂರಿನ ಬೆಳವಣಿಗೆಗೆ ಸಹಾಯವಾಗುತ್ತದೆ ಎಂದರು. ಬೆಂಗಳೂರು ತುಮಕೂರು ರೈಲು ಮಾರ್ಗವನ್ನು ಚತುಷ್ಪಥಗೊಳಿಸಲಾಗುವುದು. ಯಲಹಂಕದಿಂದ ಯಶವಂತಪುರ ತುಮಕೂರು ಮಾರ್ಗವಾಗಿ ಅರಸೀಕೆರೆಗೆ ಹೊಸ ಮೆಮು ರೈಲು ಸೇವೆಯನ್ನು ಶೀಘ್ರದಲ್ಲೇ ಪ್ರಾರಂಭಿಸಲಾಗುವುದು ಎಂದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದರು. ನಗರದಲ್ಲಿ 2 ಪಾದಾಚಾರಿ ಸುರಂಗ ಮಾರ್ಗಗಳ ನಿರ್ಮಾಣಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಯಲಹಂಕದಲ್ಲಿ ಹೊಸ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಾಣ, ತುಮಕೂರಿನ

0: ಚಿಮರಾಜನಹಳ್ಳಿಯಲ್ಲಿ ಇಂಟಿಗ್ರೇಟೆಡ್ ಕಂಟೈನರ್ ಲಾಜಿಸ್ಟಿಕ್ ಟರ್ಮಿನಲ್ ನಿರ್ಮಾಣಗೊಳ್ಳಲಿದ್ದು ಇದರಿಂದ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಲಿದ್ದು 2027 ಡಿಸೆಂಬರ್ ವೇಳೆಗೆ ರಾಯದುರ್ಗ ತುಮಕೂರು ರೈಲ್ವೆ ಯೋಜನೆ ಪೂರ್ಣಗೊಳ್ಳಲಿದೆ ಎಂದು ಹೇಳಿದರು. ಜೂನ್ 30 ಆರಂಭವಾಗಲಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಸಂದರ್ಭದಲ್ಲಿ ಮತಗಟ್ಟೆ ಅಧಿಕಾರಿಗಳು ನೀಡುವ ಗಣತಿ ನಮೂನೆ ಭರ್ತಿ ಮಾಡಿ ಸಲ್ಲಿಸಿದ್ದಲ್ಲಿ ಮಾತ್ರ ಪರಿಷ್ಕೃತ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇರಲಿದೆ. ಮತದಾರರು ತಪ್ಪದೇ ನಮೂನೆ ಭರ್ತಿ ಮಾಡಿ ತಮ್ಮ ಮತಗಟ್ಟೆ ಅಧಿಕಾರಿಗಳಿಗೆ ಅವಧಿಯೊಳಗೆ ಸಲ್ಲಿಸುವಂತೆ ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಕೂಡ 2002 ಸಮಗ್ರ ಪರಿಷ್ಕರಣೆಯಾಗಿದ್ದು ಈಗ 2026 ಮಾಡಲಾಗುತ್ತಿದೆ. ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 2356 ಮತಗಟ್ಟೆಗಳನ್ನು ಗುರುತಿಸಲಾಗಿದೆ. ಇದುವರೆಗೆ ತುಮಕೂರು ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು ಮೀಡಿಯಂ
2: ಆಕಾಶವಾಣಿ ಧಾರವಾಡ.
3: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
4: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
3: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
4: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
3: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
5: ಆತ್ಮೀಯ ಶ್ರೋತೃಗಳೇ, ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆರ್ಆರ್ ನಗರ ಬೆಂಗಳೂರು ಇವರ ಪ್ರಾಯೋಜಕತ್ವದ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12 ಶುಕ್ರವಾರ ಮಧ್ಯಾಹ್ನ 11:00 to 12:00. ಮಂಡಿ ನೋವು, ಬೆನ್ನು ನೋವು ಹಾಗೂ ಇತರೆ ಮೂಳೆ ರೋಗಗಳಿಗೆ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೂಳೆ ತಜ್ಞರಾದ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-1415, 244-345, 244-3416, STD code 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12 ಶುಕ್ರವಾರ ಮಧ್ಯಾಹ್ನ 11:00 to 12:00. ವಿಷಯ, ಮಂಡಿ ನೋವು, ಬೆನ್ನು ನೋವು ಹಾಗೂ ಮೂಳೆ ರೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಕರೆ ಮಾಡಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಿ.
2: ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ನ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
5: ರೀ, ಮನೆ ಖರ್ಚಿಗೆ ಹಣ ಕೊಡಿ.
6: ಇದು ರೇಷನ್ಗೆ 15,000, ತರಕಾರಿಗೆ 2,000,
5: ಮತ್ತೆ ವಿದ್ಯುತ್ ಬಿಲ್ಲಿಗೆ
6: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
5: ಓಹೋ, ಮರೆತೆ.

0: ಬಿಟ್ಟಿದ್ದೆ. ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಹರಗ

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಕಾಶವಾಣಿ
1: ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕರ್ನಾಟಕದಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ಅವಿರೋಧ ಆಯ್ಕೆ, ಚುನಾವಣಾ ಅಧಿಕಾರಿ ವಿಶಾಲಾಕ್ಷಿ ಘೋಷಣೆ. ಉಡಾನ್ ಯೋಜನೆಯಲ್ಲಿ ಬೆಂಗಳೂರು ಶಿವಮೊಗ್ಗ ಮಾರ್ಗ ಸೇರಿಸುವಂತೆ ಕೇಂದ್ರಕ್ಕೆ ಸಚಿವ ಎಂಬಿ ಪಾಟೀಲ್ ಪತ್ರ. ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ 10ನೇ ತರಗತಿಯವರೆಗೆ ಆರ್ಟಿ ವಿಸ್ತರಿಸಿದ್ದ ರಾಜ್ಯ ಸರ್ಕಾರದ ಸುತ್ತೋಲೆಗೆ ಉಚ್ಚ ನ್ಯಾಯಾಲಯ ತಡೆ. ನಗರಗಳ ಸುಸ್ಥಿರ ಅಭಿವೃದ್ಧಿ ಕುರಿತಂತೆ ವಿಶ್ವಬ್ಯಾಂಕ್ ಪ್ರತಿನಿಧಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚರ್ಚೆ. ಕೇಂದ್ರದ ಅನುದಾನ ಸಮರ್ಪಕವಾಗಿ ಬಳಸುವಲ್ಲಿ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ವಾರ್ತೆಗಳ ವಿವರ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ 4 ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗಿದ್ದಾರೆ. ಚುನಾವಣಾ ಕಣದಲ್ಲಿ ಯಾವುದೇ ಪ್ರತಿಸ್ಪರ್ಧಿಗಳು ಇಲ್ಲವಾದ ಹಿನ್ನೆಲೆಯಲ್ಲಿ ಎಲ್ಲಾ 4 ಅಭ್ಯರ್ಥಿಗಳು ಅವಿರೋಧವಾಗಿ ಗೆದ್ದಿದ್ದಾರೆ. ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ, ಮನ್ಸೂರ್ ಅಲಿ ಖಾನ್, ಬಿಜೆಪಿಯಿಂದ ಪ್ರೊಫೆಸರ್ ಎಂ ನಾಗರಾಜು ಅವರನ್ನು ವಿಧಾನಸಭೆ ಕಾರ್ಯದರ್ಶಿ ಹಾಗೂ ಚುನಾವಣಾಧಿಕಾರಿ ಕೆಎಂ ವಿಶಾಲಾಕ್ಷಿ ಅವಿರೋಧ ಆಯ್ಕೆಯನ್ನು ಘೋಷಿಸಿದ್ದಾರೆ. ಗೆಲುವು ಸಾಧಿಸಿದಂತಹ ಅಭ್ಯರ್ಥಿಗಳು ಚುನಾವಣಾ ಅಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿದ್ದಾರೆ. ನಷ್ಟದ ಕಾರಣಕ್ಕಾಗಿ ಸದ್ಯಕ್ಕೆ ಸ್ಥಗಿತಗೊಂಡಿರುವಂತಹ ಬೆಂಗಳೂರು ಶಿವಮೊಗ್ಗ ವಿಮಾನ ಸೇವೆಯನ್ನು ಶೀಘ್ರದಲ್ಲೇ ನಡೆಯಲಿರುವಂತಹ ಉಡಾನ್ ಬಿಡ್ಡಿಂಗ್ ಪ್ರಕ್ರಿಯೆಯಲ್ಲಿ ಸೇರಿಸಬೇಕು ಎಂದು ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಒತ್ತಾಯಿಸಿದ್ದಾರೆ. ಈ ಸಂಬಂಧ ಕೇಂದ್ರ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಅವರಿಗೆ ಪತ್ರ ಬರೆದಿರುವ ಅವರು, ಈ ವಿಮಾನ ಸೇವೆಯ ಪುನರಾರಂಭವು ಮಲೆನಾಡು ಮತ್ತು ಮಧ್ಯ ಕರ್ನಾಟಕದ ಪ್ರಗತಿಗೆ ನಿರ್ಣಾಯಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶಿವಮೊಗ್ಗದಿಂದ ಬೆಂಗಳೂರು ನಗರಕ್ಕೆ ನೇರ ವಿಮಾನ ಸೇವೆ ಇಲ್ಲದೇ ಇರುವುದರಿಂದ ದೇಶದ ಬೇರೆ ಬೇರೆ ಭಾಗಗಳು ಮತ್ತು ವಿದೇಶಗಳಿಗೆ ತೆರಳುವವರಿಗೆ ತೊಂದರೆಯಾಗಿದೆ. ವಿಜಿಟಿ ಫಂಡ್ ನೆರವಿನ ಮೂಲಕ ಉಡಾನ್ ಯೋಜನೆಯ ಉದ್ದೇಶಿತ ಬಿಡ್ನಲ್ಲಿ ಈ ಮಾರ್ಗದ ಸೇರ್ಪಡೆ ಮಾಡಲು ಕೇಂದ್ರ ಮಧ್ಯಪ್ರವೇಶಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ ಆರ್ಟಿಇ ಅಡಿ 8ನೇ ತರಗತಿಯವರೆಗೆ ಇದ್ದ ಉಚಿತ ಶಿಕ್ಷಣವನ್ನು 10ನೇ ತರಗತಿಯವರೆಗೆ ವಿಸ್ತರಿಸಿ ರಾಜ್ಯ ಸರ್ಕಾರ ಹೊರಡಿಸಿದ ಸುತ್ತೋಲೆಗೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. 2026 ಮೇ 21ರಂದು ಶಾಲಾ ಶಿಕ್ಷಣ ಇಲಾಖೆ ಹೊರಡಿಸಿದಂತಹ ಸುತ್ತೋಲೆ ಪ್ರಶ್ನಿಸಿ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಅಶೋಕ್ ಎಸ್ ಕಿಣಗಿ ಅವರಿದ್ದ ಪೀಠ ತಡೆಯಾಜ್ಞೆ ನೀಡಿ ಮಧ್ಯಂತರ ಆದೇಶ ಹೊರಡಿಸಿದೆ. ಆರ್ಟಿಐ ಅಡಿ ಶಾಲೆಗೆ ಸೇರಿರುವ ಮಕ್ಕಳಿಗೆ 8ನೇ ತರಗತಿಯವರೆಗೆ ಉಚಿತ ಶಿಕ್ಷಣಕ್ಕೆ ಅವಕಾಶವಿದೆ. ಆದರೆ ಪರಿಶಿಷ್ಟ ಸಮುದಾಯದ ವಿದ್ಯಾರ್ಥಿಗಳಿಗೆ 9 ಮತ್ತು 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣ ವಿಸ್ತರಿಸಿ ಶಿಕ್ಷಣ ಇಲಾಖೆ ಆಯುಕ್ತರು ಸುತ್ತೋಲೆ ಹೊರಡಿಸಿದ್ದರು. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಬೆಂಗಳೂರಿನಲ್ಲಿ ಇಂದು ವಿಶ್ವಬ್ಯಾಂಕ್ನ ಪ್ರತಿನಿಧಿಗಳು ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಗರಾಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಪ್ರಗತಿಯಲ್ಲಿರುವಂತಹ ವಿವಿಧ ಯೋಜನೆಗಳು, ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ನಗರಗಳ ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚೆಯನ್ನು ನಡೆಸಿದ್ದಾರೆ. ರಾಜ್ಯದ ನಗರ ಪ್ರದೇಶಗಳಲ್ಲಿ ನಾಗರಿಕರಿಗೆ ಗುಣಮಟ್ಟದ ಮೂಲಸೌಕರ್ಯ ಮತ್ತು ಉತ್ತಮ ಸೇವೆಗಳನ್ನು ಒದಗಿಸುವ ನಿಟ್ಟನಲ್ಲಿ ಕೈಗೊಳ್ಳಬಹುದಾದಂತಹ ಮುಂದಿನ ಕ್ರಮಗಳು ಹಾಗೂ ಸಹಕಾರದ ಅವಕಾಶಗಳ ಬಗ್ಗೆಯೂ ಅಭಿಪ್ರಾಯ ವಿನಿಮಯ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ವಿಶ್ವಬ್ಯಾಂಕ್ ಹಿರಿಯ ಜಲತಜ್ಞರಾದಂತಹ ಉಪನೀತ್ ಸಿಂಗ್, ಕರ್ನಾಟಕ

ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಭೂಬಾಲನ್ ಉಪಸ್ಥಿತರಿದ್ದರು. ಘನತ್ಯಾಜ್ಯ ನಿರ್ವಹಣೆ ಮಾಡುವ ಪೌರ ಕಾರ್ಮಿಕರಿಗೆ ಸುರಕ್ಷಿತವಾಗಿ ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬ ಬಗ್ಗೆ ವೈಜ್ಞಾನಿಕ ತರಬೇತಿ ನೀಡುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನ ಜಕ್ಕೂರು ಬಳಿ ಇರುವಂತಹ ಮಹಾತ್ಮ ಗಾಂಧಿ ಜೈವಿಕ ಇಂಧನ ಮತ್ತು ಅಭಿವೃದ್ಧಿ ಸಂಸ್ಥೆಗೆ ಭೇಟಿ ನೀಡಿ ವಿವಿಧ ಕಾರ್ಯಕ್ರಮಗಳನ್ನು ಪರಿಶೀಲನೆ ನಡೆಸಿದ ಅವರು, ಜೈವಿಕ ಇಂಧನ ಭವಿಷ್ಯದ ಇಂಧನವಾಗಿದ್ದು ಈ ಬಗ್ಗೆ ಮುಂದಿನ ಪೀಳಿಗೆಗೆ ಹೆಚ್ಚಿನ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ವೈಫಲ್ಯ ಮುಚ್ಚಿ ಹಾಕುವ ಸಲುವಾಗಿ ಕೇಂದ್ರ ಸರ್ಕಾರವನ್ನು ದೂರುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರಕ್ಕೆ ಜಲಜೀವನ್ ಯೋಜನೆಗೆ ಅನುದಾನ ನೀಡಲಾಗುತ್ತಿದೆ, ಆದರೆ ರಾಜ್ಯ ಸರ್ಕಾರ ಸಮರ್ಪಕ ನೀರಿನ ಮೂಲವನ್ನು ಗುರುತಿಸದೆ ಕೇಂದ್ರ ಸರ್ಕಾರದ ಅನುದಾನವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದೆ ಎಂದು ದೂರಿದ್ದಾರೆ. ಇದೇ ವೇಳೆ ಮಾತನಾಡಿದ ಪರಿಷತ್ ಸದಸ್ಯ ಸಿಟಿ ರವಿ, ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರ ಈಗ ಯಾಕೆ ಷರತ್ತು ವಿಧಿಸುತ್ತಿದೆ ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿ ರಸಗೊಬ್ಬರ ಸಮರ್ಪಕವಾಗಿ ಪೂರೈಕೆಯಾಗುತ್ತಿಲ್ಲ ಎಂದು ಅವರು ಆರೋಪ ಮಾಡಿದ್ದಾರೆ. ಪ್ರದೇಶ ಸಮಾಚಾರವನ್ನು ಕೇಳುತ್ತಿದ್ದೀರಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅನುದಾನ ಮಂಜೂರು ಮಾಡುವ ವೇಳೆ ತಾರತಮ್ಯ ಮಾಡಿದೆ ಎಂದು ಹಿಂದುಳಿದ ವರ್ಗಗಳ ಮಠಗಳ ಮುಖ್ಯಸ್ಥರ ವೇದಿಕೆಯ ಅಧ್ಯಕ್ಷ ಪ್ರಣವಾನಂದ ಸ್ವಾಮೀಜಿ ಆರೋಪ ಮಾಡಿದ್ದಾರೆ. ಹಣಕಾಸು ಇಲಾಖೆ ಹೊರಡಿಸಿದ ಆದೇಶವನ್ನು ಉಲ್ಲೇಖಿಸಿರುವ ಅವರು, ಆಯವ್ಯಯದ ಶೇಕಡ 52% ಅನುದಾನವನ್ನು ಕೇವಲ ಸಮುದಾಯದ ಸಂಸ್ಥೆಗಳಿಗೆ ಮಂಜೂರು ಮಾಡಲಾಗಿದೆ ಎಂದು ದೂರಿದ್ದಾರೆ. ಕುರುಬ ಸಮುದಾಯದ 89 ಸಂಘ ಸಂಸ್ಥೆಗಳಿಗೆ ಹೆಚ್ಚಿನ ಅನುದಾನ ಹಂಚಿಕೆ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಶೇಕಡ 60% ಅನುದಾನ ಒಂದೇ ಸಮುದಾಯಕ್ಕೆ ಹೋಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾಡಿನ ಹೆಸರಾಂತ ವೀರಗಾಸೆ ಹಿರಿಯ ಕಲಾವಿದ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಹಾದೇವಪ್ಪ ವಿಧಿವಶರಾಗಿದ್ದಾರೆ. ಮೂಲತಃ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಮಹಾದೇವಪ್ಪ ವೀರಗಾಸೆ ಕಲೆಯನ್ನು ತಮ್ಮ ಉಸಿರಾಗಿಸಿಕೊಂಡಿದ್ದರು. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿ ವೀರಗಾಸೆ ಕಲೆಯ ಪ್ರದರ್ಶನವನ್ನು ಅವರು ನೀಡಿದ್ದರು. ಮಹಾದೇವಪ್ಪ ಅವರ ನಿಧನಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಮಂಡ್ಯ ಜಿಲ್ಲಾಡಳಿತ, ರಾಜ್ಯದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ನಾಗಮಂಗಲ ಶಾಸಕ ಎನ್ ಚಲುವರಾಯಸ್ವಾಮಿ ಕಂಬನಿ ಮಿಡಿದಿದ್ದಾರೆ. ಖೇತ್ ಬಚಾವೋ ಅಭಿಯಾನದಡಿ ಕೃಷಿ ಇಲಾಖೆ ಗದಗ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಹುಲಕೋಟಿ ಸಂಯುಕ್ತ ಆಶ್ರಯದಲ್ಲಿ ಗದಗ ತಾಲೂಕಿನ ಹೊಸಳ್ಳಿ ಹಾಗೂ ಶ್ಯಾಗೋಟಿ ಗ್ರಾಮಗಳಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆ ಹಾಗೂ ಬೀಜೋಪಚಾರದ ಕುರಿತು ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನೊಂದೆಡೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಕೇಂದ್ರ ಪುರಸ್ಕೃತ ಆತ್ಮ ಯೋಜನೆಯಡಿ ಖೇತ್ ಬಚಾವೋ ಅಭಿಯಾನದ ಅಂಗವಾಗಿ ಸಮತೋಲನ ರಸಗೊಬ್ಬರಗಳ ಬಳಕೆ ಕುರಿತು ಅರಿವನ್ನು ಮೂಡಿಸಲಾಯಿತು. ಹಾವೇರಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ವಿಮಾ ಯೋಜನೆಗಳಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಉತ್ತಮ ಪ್ರಗತಿಯನ್ನು ಸಾಧಿಸಿವೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯಡಿ ಈವರೆಗೆ 2330 ಮೃತ ಫಲಾನುಭವಿಗಳ ಕುಟುಂಬಗಳಿಗೆ 46,60,00,000 ರೂಪಾಯಿ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಡಿ 369 ಕುಟುಂಬಗಳಿಗೆ 7,12,00,000 ರೂಪಾಯಿ ವಿಮಾ ಪರಿಹಾರವನ್ನು ನೀಡಲಾಗಿದೆ ಎಂದು ಜಿಲ್ಲಾ ಲೀಡ್ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕರಾದಂಥ ಎನ್ಜಿ ಪ್ರಭುದೇವ ಆಕಾಶವಾಣಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಖ್ಯಾತ ಗಾಯಕಿ ಶಿವಶ್ರೀ ತೇಜಸ್ವಿ ಸೂರ್ಯ ಭಾರತ ಸರ್ಕಾರದ ಸಾಂಸ್ಕೃತಿಕ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ ನೀಡುವ 2025 ಪ್ರತಿಷ್ಠಿತ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದಾರೆ. ಭಾರತರತ್ನ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಸ್ಮರಣಾರ್ಥ ಸ್ಥಾಪಿಸಲಾದ ಈ ಪ್ರಶಸ್ತಿಯು ದೇಶದ ಶ್ರೀಮಂತ ಕಲಾತ್ಮಕ ಸಂಪ್ರದಾಯಗಳಿಗೆ ಸೇವೆ ಸಲ್ಲಿಸುವಂತಹ ಯುವ ಕಲಾವಿದರಿಗೆ ನೀಡಲಾಗುತ್ತದೆ. ಶಿವಶ್ರೀ ತೇಜಸ್ವಿ ಸೂರ್ಯ ಅವರನ್ನು ಸಂಗೀತ ವಿಭಾಗದಲ್ಲಿ ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕ ಸಂಗೀತ ಕೃತಿಗಳು, ಭಜನೆಗಳು ಮತ್ತು ಅಭಂಗಗಳ ತಮ್ಮ ಭಾವಪೂರ್ಣ ಗಾಯನದ ಮೂಲಕ ಅವರು ಭಾರತ ಮತ್ತು ಪ್ರಪಂಚದಾದ್ಯಂತ ಅನೇಕ ಗೋಷ್ಠಿಗಳಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಯುವಕರು ಕೌಶಲ್ಯ ಆಧಾರಿತ ತರಬೇತಿ ಪಡೆದರೆ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಇರುವ ಕಂಪನಿಗಳಲ್ಲಿ ವಿವಿಧ ಉನ್ನತ ಹುದ್ದೆಗಳನ್ನು ಪಡೆದು ಆರ್ಥಿಕವಾಗಿ ಮುಂದೆ ಬರಲು ಸಹಾಯಕವಾಗಬಲ್ಲದು ಎಂದು ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಅಭಿಪ್ರಾಯಪಟ್ಟಿದ್ದಾರೆ.
ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸ್ವಚ್ಛ ಸಂಕೀರ್ಣ ಘಟಕಗಳಲ್ಲಿ ಸಂಗ್ರಹಣೆ ಮಾಡಲಾಗುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಆಯಾ ತಾಲೂಕಿನ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ಘಟಕಗಳಿಗೆ ಸಾಗಾಣಿಕೆ ಮಾಡಲಾಗುವುದು ಎಂದು

ಮಂಡ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ನಂದಿನಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಲಭ್ಯವಿರುವಂತಹ ಜೀವ ವೈವಿಧ್ಯತೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳನ್ನು ಪಶ್ಚಿಮ ಘಟ್ಟಗಳ ಮಾದರಿಯಲ್ಲಿ ಸಂರಕ್ಷಿಸುವ ನಿಟ್ಟನಲ್ಲಿ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಸಮಿತಿ ಟಾಸ್ಕ್ ಫೋರ್ಸ್ ಅಧ್ಯಕ್ಷ ಮೊಹಮ್ಮದ್ ತಬ್ರೇಜ್ ಶರೀಫ್ ಇಂದು ಜಿಲ್ಲಾಧಿಕಾರಿ ರವಿ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ವೈಜಯನಗರ ಜಿಲ್ಲಾ ಪಂಚಾಯತ್ ಹಾಗೂ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಯಡಿಯಲ್ಲಿ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಕುರಿತು ಜಿಲ್ಲಾ ಮಟ್ಟದ ವಿಶೇಷ ಅನುಷ್ಠಾನ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ಅವಿರೋಧ ಆಯ್ಕೆ, ಚುನಾವಣಾಧಿಕಾರಿ ವಿಶಾಲಾಕ್ಷಿ ಘೋಷಣೆ. ಉಡಾನ್ ಯೋಜನೆಯಲ್ಲಿ ಬೆಂಗಳೂರು ಶಿವಮೊಗ್ಗ ಮಾರ್ಗ ಸೇರಿಸುವಂತೆ ಕೇಂದ್ರಕ್ಕೆ ಸಚಿವ ಎಂಬಿ ಪಾಟೀಲ್ ಪತ್ರ. ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ 10ನೇ ತರಗತಿಯವರೆಗೆ ಆರ್ಟಿ ವಿಸ್ತರಿಸಿದ್ದ ರಾಜ್ಯ ಸರ್ಕಾರದ ಸುತ್ತೋಲೆಗೆ ಉಚ್ಚ ನ್ಯಾಯಾಲಯ ತಡೆ. ನಗರಗಳ ಸುಸ್ಥಿರ ಅಭಿವೃದ್ದಿ ಕುರಿತಂತೆ ವಿಶ್ವಬ್ಯಾಂಕ್ ಪ್ರತಿನಿಧಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚರ್ಚೆ. ಕೇಂದ್ರದ ಅನುದಾನ ಸಮರ್ಪಕವಾಗಿ ಬಳಸುವಲ್ಲಿ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಆಕಾಶವಾಣಿ ಧಾರವಾಡ. ಸಮಯ 6:50 ಮೂವತ್ನಾಲ್ಕು ಸೆಕೆಂಡುಗಳು.

0: ಕಾರ್ಯಕ್ರಮ ಕೃಷಿ ರಂಗ.
1: ಮೂವತ್ತೈದು ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
3: ನಿಮ್ಮದೇ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಬೇಕೇ? ಹುಟ್ಟುಹಬ್ಬ, ಮದುವೆ, ನಿವೃತ್ತಿ ಮೊದಲಾದ ಸಂದರ್ಭಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಭಾವಚಿತ್ರವಿರುವ ಸ್ಟ್ಯಾಂಪ್ ಅನ್ನು ಉಡುಗೊರೆಯಾಗಿ ನೀಡಬಯಸುತ್ತೀರಾ? ಹಾಗಾದರೆ ಸರಳ ಅರ್ಜಿಯೊಂದಿಗೆ ನಿಮ್ಮ ಗುರುತು ಪತ್ರ, ನಿಮ್ಮ ಭಾವಚಿತ್ರ ನೀಡಿ ಕೇವಲ 300 ರೂಪಾಯಿಗಳಲ್ಲಿ ಕ್ಷಣಾರ್ಧದಲ್ಲಿ ನಿಮ್ಮ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ. ಇವರ ಪ್ರಕಟಣೆ. ಬೀಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಬೇಕಾಗುವಂತಹ ಆಡಿಯೋಲಾಜಿಸ್ಟ್ ಹಾಗೂ ಸ್ಪೀಚ್ ಥೆರಪಿಸ್ಟ್ ಸಹಿತ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕವಾಗಿ ವಸತಿ ಸೌಲಭ್ಯವಿದ್ದು ನುರಿತ ಶಿಕ್ಷಕರಿಂದ ಪಾಠದ ವ್ಯವಸ್ಥೆ ಇದೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ. ಬೀಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ. ಮೊಬೈಲ್ 9448309994.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಸಪ್ನೋ ಕೋ ಹಕೀಕತ್ ಮೇ ಬದಲನೆ ಕೆ ಲಿಯೆ ಸಹೀ ಸಮಯ ಪರ್ ಸಹೀ ಕದಮ್ ಉಠಾನಾ ಜರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಆಫ್ಕಾಟ್ 2 ಆಫ್ 2026 ಕೆ ಆವೇದನ 20 ಮೇ ಸೆ ಖುಲೆ ಹೈ. ವಿವರಣ ಕೆ ಲಿಯೆ ವಿಸಿಟ್ ಕರೆ afcat.edcil.co.in ಪರ್.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು

0: ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
2: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ ಜೂನ್ 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
3: ಹಿಂಗ್ಯಾಕ ಅವ್ವ, ನಿನ್ ಕೂಸು ಹಳ್ಳಿ ಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
3: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: 35 years of clinical excellence with compassion.
7: From life-saving emergencies to advanced cardiac and multi-specialty expertise,
6: Bengaluru has placed its trust in one name.
7: Choose the care Bengaluru believes in.
6: Call 9686860310. Fortis Hospital, Cunningham Road. With you for life.
8: Aatmeeya Raita Bandhavarigella, Sharanu Sharanarthigalu.
9: ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಕೃಷಿ ಉಪಕರಣಗಳ ಸಂಶೋಧಕರು ಹಾಗೂ ನವೀನ ಕೃಷಿ ತಂತ್ರಜ್ಞಾನಗಳ ಅಭಿವೃದ್ಧಿಕಾರರಾದ ಅಣ್ಣಿಗೇರಿಯ ಖಾಜಾ ಹುಸೇನ್ ಇಮಾಮ್ ಹುಸೇನ್ ಗುಲ್ಗುಂದಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ.
10: ನಮಸ್ಕಾರ ರೈತ ಬಾಂಧವರೇ. ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಪಟ್ಟಣದ ಖಾಜಾ ಹುಸೇನ್ ಇಮಾಮ್ ಸಾಬ್ ಗುಲ್ಗುಂದಿ ಇವರು ನಮ್ಮ ಜೊತೆಗಿದ್ದಾರೆ. ಇವರು ಕೃಷಿ ಉಪಕರಣಗಳ ಸಂಶೋಧಕರಾಗಿ ಮತ್ತು ನವೀನ ಕೃಷಿ ತಂತ್ರಜ್ಞಾನಗಳ ಅಭಿವೃದ್ಧಿಕಾರರಾಗಿ ಗುರುತಿಸಿಕೊಂಡಾರ. ಅಲ್ಲದೆ ಇವರೊಬ್ಬ ಪ್ರಗತಿಪರ ರೈತರೂ ಹೌದು. ಇವರನ್ನ ಮಾತನಾಡಿಸ್ತಾ ಕೃಷಿಯನ್ನ ಸುಲಭವಾಗಿ ಮತ್ತು ಲಾಭದಾಯಕವಾಗಿಸುವ ಉದ್ದೇಶದಿಂದ ವಿವಿಧ ಕೃಷಿ ಉಪಕರಣಗಳ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡಂತ ಇವರನ್ನ ನಾವು ಮಾತನಾಡಿಸಿ ಇವತ್ತು ಹೆಚ್ಚಿನ ಮಾಹಿತಿಯನ್ನ ಈ ಕೃಷಿ ಉಪಕರಣಗಳ ಬಗ್ಗೆ ಮತ್ತು ವ್ಯವಸಾಯದ ಬಗ್ಗೆ ತಿಳಿದುಕೊಳ್ಳೋಣಂತೆ. ಖಾಜಾ ಹುಸೇನ್ ಇಮಾಮ್ ಸಾಬ್ ಗುಳಗುಂದಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
11: ನಮಸ್ಕಾರ ಸರ್.
10: ಖಾಜಾ ಹುಸೇನ್ ಇಮಾಮ್ ಸಾಬ್ ಗುಳಗುಂದಿ ಅವರೇ, ತಮ್ಮ ಪರಿಚಯವನ್ನ ನಮ್ಮ ರೈತ ಬಾಂಧವರಿಗೆ ಮಾಡಿಕೊಡ್ರಲ್ಲ.
11: ಸರ್, ನನ್ನ ಹೆಸರು ಖಾಜಾ ಹುಸೇನ್ ಅಂತೇಳಿ. ತಂದೆ ಇಮಾಮ್ ಹುಸೇನ್ ಗುಳಗುಂದಿ ಅಂತ ನಮ್ಮ ಸರ್ ನೇಮು. ಹುಟ್ಟಿದ್ದು ಗದಗಲ್ಲಿ, ಮತ್ತೆ ಗದಗಿಂದ ಸುಮಾರು 14ನೇ ವಯಸ್ಸಿಗೆ ಅಣ್ಣಿಗಿರಿಗೆ ಬಂದ್ವಿ. ನಮ್ಮ ತಂದೆಯವರು, ನಮ್ಮ ಕುಟುಂಬ ಎಲ್ಲ ಇಲ್ಲಿಗೆ ಬಂದು ವಿದ್ಯಾಭ್ಯಾಸ ಇಲ್ಲೇ ನಂದು ಆಗಿದ್ದು ಅಣ್ಣಿಗಿರಿಯಲ್ಲಿ, ಪಿ ಯು ಸಿ ಅವರಿಗೆ. ಪಿ ಯು ಸಿ ನಂತರ ಮತ್ತೆ ಬಿ ಕಾಮ್ ಇಲ್ಲಿ ಹುಬ್ಳಿಯಲ್ಲಿ ಮಾಡಿದ್ದು. ಮತ್ತೆ ನಾನು ಕಾಲೇಜ್ ಡೇಸಲ್ಲೇ ಅಂದ್ರೆ ತುಂಬಾ ಬಡತನದಿಂದ ಬಂದಿರೋದು ನಾವು. ಸೊ ಕಾಲೇಜ್ ಡೇಸಲ್ಲೇ ನಾನು ಹೊಲದಲ್ಲಿ ಕೂಲಿ ಕೆಲಸಕ್ಕೆಲ್ಲ ಹೋಗ್ತಿದ್ವಿ. ಮತ್ತೆ ನಮ್ಮ ತಂದೆಯವರು ಸಣ್ಣ ವರ್ಕ್ಶಾಪ್ ಮಾಡಿದ್ರು, ಅದರಲ್ಲಿ ಅವರಿಗೆ ಸಹಾಯ ಮಾಡ್ತಾ ಮಾಡ್ತಾ ನಾವು ಕೃಷಿಕರಿಗೆಲ್ಲ ಇಂಪ್ಲಿಮೆಂಟ್ಸ್ ಎಲ್ಲ ಮಾಡಬೇಕು, ಲೇಬರ್ಸ್ ಪ್ರಾಬ್ಲಮ್ ಇರೋದ್ರಿಂದ ಎಲ್ಲ ಸಮುದಾಯದವರಿಗೆ ಅಣ್ಣ ಹಾಕೋ ಅನ್ನದಾತ. ಆ ಅನ್ನದಾತನಿಗೆ ತುಂಬಾ ಕೆಲಸಗಾರ ಸಿಗದೆ ತುಂಬಾ ತೊಂದರೆ ಅನುಭವಿಸೋದು ನೋಡಿ ನಾವು ರೈತರಿಗೆ ಏನಾದರೂ ಒಂದು ಸಹಾಯ ಮಾಡೋಣ ಅನ್ನೋ ಕಾರಣದಿಂದ ಅದರಲ್ಲಿ ಕ್ರಮೇಣ ಸಂಶೋಧನೆ ಮಾಡ್ತಾ ಮಾಡ್ತಾ ರೈತರ ಸಲಹೆ ಸೂಚನೆಗಳನ್ನೆಲ್ಲ ತಗೊಂಡು ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾ ಮಾಡ್ತಾ ಸುಮಾರು 58ಕ್ಕೂ ಹೆಚ್ಚು ಉಪಕರಣಗಳನ್ನೆಲ್ಲ ರೈತರಿಗೆ ಉಪಯೋಗ ಆಗುವಂತದ್ದು ಮಾಡಿದ್ವಿ.
10: ತುಂಬಾ ಸಂತೋಷ ಖಾಜಾ ಹುಸೇನ್ ಅವರೇ. ತಮ್ಮ ಒಟ್ಟು ಎಷ್ಟು ಎಕರೆ ಜಮೀನು ಇದೆ?
11: ಸರ್, ನಮ್ದು ಟೋಟಲ್ ಬಂದು 40 ಎಕರೆ ಇದೆ. ಅದರಲ್ಲಿ ನಾವು 4 ಜನ ಬ್ರದರ್ಸ್ ಇದೀವಿ. ಒಬ್ಬರಿಗೆ 10-12 ಎಕರೆ ಜಮೀನು ನಮ್ಗೆ ಬರ್ತದೆ ಸರ್.
10: ಈಗ ಮುಂಗಾರು ಮಳೆ ಶುರು ಆಗಿದೆ, ಇಂಥ ಒಂದು ಸಂದರ್ಭದಲ್ಲಿ ತಾವು ಹೊಲವನ್ನು ಯಾವ ರೀತಿ ಸಿದ್ಧ ಮಾಡಿಕೊಂಡಿದ್ದೀರಿ? ಯಾವ್ಯಾವ ಬೆಳೆಗಳನ್ನ ಬೆಳಿಲಿಕ್ಕೆ ತಾವು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಿ?
11: ಸರ್, ನಾವು ಈಗ ತುಂಬಾ ಕ್ಲೀನ್ ಆಗಿ ನೀಟ್ ಆಗಿ ಎಲ್ಲ ಮುಂಗಾರು ಚಾಲು ಹೋಗೋದು ಗೊತ್ತಿದ್ದು ಎಲ್ಲ ಕ್ಲೀನ್ ಆಗಿ ಎಲ್ಲ ಇಟ್ಟಿದ್ದೀವಿ ಸರ್ ಹೊಲಗಳು. ಅಂದ್ರೆ ಭೂಮಿ ಸಿದ್ಧತಾ ಉಪಕರಣಗಳು ನಾವೇ ಮಾಡೋದ್ರಿಂದ ನಮ್ಮದೇ ಉಪಕರಣಗಳನ್ನೆಲ್ಲ ಉಪಯೋಗ ಮಾಡಿ ಎಲ್ಲ ಹದನಾಗಿ ಕ್ಲೀನ್ ಆಗಿ ನೀಟ್ ಆಗಿ ಇಟ್ಟಿದ್ವಿ. ಮೊನ್ನೆ ಮಳೆನೂ ಬಂತು, ಅದರಲ್ಲಿ ನಾವು ಹೆಸರೆಲ್ಲ ಬಿತ್ತಿದ್ವಿ ಸರ್, ಹೆಸರು ಉದ್ದು ಇದೆಲ್ಲ ಬಿತ್ತಿದ್ವಿ. ಇನ್ನೊಂದು ಸ್ವಲ್ಪ ಹೊಲ ಇದೆ, ಅದು ಬೇರೆ ಕೆಲವೊಂದು ಕ್ರಾಪ್ಗೆ ಮಾಡ್ಬೇಕಂತ.
10: ಇವಾಗ ಈ ಒಂದು ರೈತರ ಬದುಕನ್ನು ನೋಡಿದರೆ, ನಾವು ಕೃಷಿಯಲ್ಲಿ ತಂತ್ರಜ್ಞಾನ ಅಳವಡಿಸಿಕೊಂಡಾಗ ರೈತನ ಪರಿಶ್ರಮಕ್ಕೆ ಒಂದು ಹೊಸ ಶಕ್ತಿ ಸಿಗ್ತದೆ.
11: ಹೌದು,
10: ಇಂಥ ಒಂದು ಸಂದರ್ಭದಲ್ಲಿ ತಾವು ಸಾಕಷ್ಟು ರೈತ

0: ರೈತರಿಗೆ ಅನುಕೂಲ ಆಗಲಿ ಅಂತಂದು ಕೃಷಿ ಉಪಕರಣಗಳನ್ನ
1: ಅದರಲ್ಲಿ
0: ಸಂಶೋಧನೆ ಮಾಡಿ ಮತ್ತೆ ಈ ರೈತರಿಗೆ ನವೀನ ಕೃಷಿ ತಂತ್ರಜ್ಞಾನಗಳನ್ನ ಅಭಿವೃದ್ಧಿಕಾರರಾಗಿ ತಾವು ಗುರುತಿಸಿಕೊಂಡಿದ್ದೀರಿ.
1: ಹೌದು,
0: ತಾವು ಯಾವ್ಯಾವ ಈ ಕೃಷಿ ಉಪಕರಣಗಳನ್ನ ತಯಾರು ಮಾಡುವಲ್ಲಿ ಯಶಸ್ವಿಯಾಗಿದ್ದೀರಿ, ಯಾವ್ಯಾವ ಉಪಕರಣಗಳು ತಮ್ಮಲ್ಲಿ ದೊರಕ್ತವಂತಂದು ನಮ್ಮ ರೈತರಿಗೆ ತಿಳಿಸಬಹುದು?
1: ಸರ್, ನಮ್ಮಲ್ಲಿ ಮೊದಲನೇದಾಗಿ ಬಿತ್ತನೆ ಯಂತ್ರಗಳು. ಮೊದ್ಲು ನಾವೆಲ್ಲ ಮಾನವರು ಬಿತ್ತುವಂತದ್ದು ಮ್ಯಾನುವಲಿ, ಅಂದ್ರೆ ಮನುಷ್ಯರೇ ಎಳೆದು ಅದನ್ನ ಹಾಕುವಂತದ್ದು ಮಾಡ್ತಿದ್ವಿ. ನಂತರ ಬುಲಕ್ ಡ್ರಾನ್ ಎತ್ತುಗಳಿಂದ ಬಿತ್ತುವಂತದ್ ಮಾಡಿದ್ವಿ. ನಂತರ ಟ್ರ್ಯಾಕ್ಟರ್ ಡ್ರಾನ್ ಎಲ್ಲ ಮಾಡಿದ್ವಿ, ಟ್ರ್ಯಾಕ್ಟರ್ ಇಂದ ಬಿತ್ತನೆ ಮಾಡುದು, ಮನುಷ್ಯರು ಬಿತ್ತದು. ಮತ್ತು ಕ್ರಮೇಣ

0: ಸಚ್ಚಿಬಿಟ್ಟು ಬೀಜ ಗೊಬ್ಬರ ಹಾಕಿಬಿಟ್ರೆ ಸಾಕು, ಅದನ್ನೇ ತನ್ನ ತಾನೇ ಬಿತ್ಕೊಂಡು ಹೋಗ್ಬೇಕು, ಆ ತರ ಎಲ್ಲ. ಅದರಲ್ಲಿ ಸುಮಾರು ಒಂದು 58 ಮಾದರಿಗಳನ್ನು ಮಾಡಿದೀವಿ. ಅದರಲ್ಲಿ ರಬ್ಬರ್ ಮಾಡೆಲ್ ಅಂತಿದೆ, ಆಮೇಲೆ ಹಾಲರ್ ಮಾಡೆಲ್ ಅಂತ ಬರ್ತದ್ರಿ, ಅದರಲ್ಲಿ ಪ್ಲೇಟ್ ಸಿಸ್ಟಮ್ ಬರ್ತದ, ವ್ಯಾಕ್ಯೂಮ್ ಪ್ರೆಷರ್ ಇಂದ ಮಾಡುವಂತದ್ದು. ಅವು ತುಂಬಾ ಯಶಸ್ವಿಯಾಗಿದ್ದಾವೆ ಸರ್. ಸುಮಾರು 2 ಲಕ್ಷಕ್ಕೂ ಹೆಚ್ಚು ಕೃಷಿ ಯಂತ್ರೋಪಗಳನ್ನೆಲ್ಲ ನಾವು ರೈತರಿಗೆ ಕೊಟ್ಟಿದೀವಿ. ಪ್ರತಿಯೊಬ್ಬರು ರೈತರು ತುಂಬಾ ಅದಕ್ಕೆ ಮನಸೋತು ನಮ್ಮಲ್ಲಿ ಕ್ಯೂ ಹಚ್ಚಿ ತಗೊಂಡೋಗ್ತಾರೆ. 3 ತಿಂಗಳ ಅಡ್ವಾನ್ಸ್ ಆಗಿ ಬುಕ್ ಮಾಡಿ ವೇಟ್ ಮಾಡಿ ಇದು ಮಾಡ್ತಾರೆ ಸರ್.
1: ಖಾಜಾ ಹುಸೇನ್ ಅವರೇ, ಈಗ ಸಾಮಾನ್ಯವಾಗಿ ಒಂದು ಕೃಷಿ ಉಪಕರಣಗಳಲ್ಲಿ ನಾವು ನೋಡೋದಾದ್ರೆ ಈ ಕೂರಿಗೆ ಅನ್ನೋದು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ.
0: ಹೌದು,
1: ಇದರಲ್ಲಿ ಏನಾಗ್ತದಪ್ಪ ಅಂದ್ರೆ ಯಾವುದೇ ಒಂದು ಬಿತ್ತನೆ ಕಾರ್ಯದಲ್ಲಿ ನಾವು ಬೀಜ ಮತ್ತು ಗೊಬ್ಬರಗಳನ್ನ ಬಿತ್ತಬೇಕಾದ್ರೆ ಈಗ ಕೂಲಿ ಕಾರ್ಮಿಕರನ್ನ ನಾವು ಅವ್ರ ಮೇಲೆ ಅವಲಂಬಿತವಾಗಿದ್ದರೆ ಅಟ್ಲೀಸ್ಟ್ ಒಂದು 4-5 ಜನ ಆದ್ರೂ ಬೇಕಾಗುತ್ತೆ. ಕೂರಿಗೆ ಅನ್ನೋದು ಏನ ತಾವು ಈ ಉಪಕರಣವನ್ನ ತಯಾರಿಸಿದಿರಲ್ಲ, ಇದರಿಂದ ನಮ್ಮ ರೈತರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ?
0: ಇದರಿಂದ ತುಂಬಾ ತಮ್ಮದ ಉಳಿತಾಯ ಸರ್. ಈಗ ಬಿತ್ತನೆ ತತಿ ಒಂದು ಇದಿರ್ತದಲ್ಲ ಸರ್, ಅದು ಕ್ಲೈಮೇಟ್ ಬಿತ್ತನೆ ಮಳೆ ಆದ ತಕ್ಷಣ ಅದು ಒಂದು ಹದ ಇರ್ತದಲ್ಲ, ಅದ ಆ ಟೈಮ್ಗೆ ಬಿತ್ತಬೇಕಾಗ್ತದೆ ಸರ್. ಅದು ಟೈಮ್ ಮಿಕ್ಕಿದ್ರೆ ನೆಕ್ಸ್ಟ್ ಡೇ ಮಾಡಿದ್ರೆ ಮತ್ತೆ ಅದು ಫಸಲಲ್ಲಿ ಮತ್ತೆ ಇದಾಗ್ತದ, ಹೀಗಾಗಿ ಟೈಮ್ ಸರಿ ಬಿತ್ತಬೇಕಾಗ್ತದ. ಅವಾಗ ಇದು ಮನುಷ್ಯರು ಒಂದಿನಕ್ಕೆ 4-5 ಎಕರೆ ಬಿತ್ತಬೇಕಂದ್ರೆ ತುಂಬಾ ಇದಾಗ್ತಿತ್ತು.
1: ಈಗ
0: ನಾವು 20-25 ಎಕರೆ ಅಂದ್ರೆ ಆ ಮನುಷ್ಯನ ಕೆಪಾಸಿಟಿ ಎಷ್ಟಿದೆ, ಅವನಿಗೆ ಬಿತ್ತಲಿಕ್ಕೆ ಎಷ್ಟು ಸಾಧ್ಯ ಐತಿ ಅಷ್ಟು ಬಿತ್ತಬಹುದು ಟ್ರ್ಯಾಕ್ಟರ್ ಇಂದ ಇದು ಮಾಡೋದ್ರಿಂದ.
1: ನಾವು ಈಗ ಎಷ್ಟೇ ಆಳ ಕಾಳಗಳನ್ನ ಹಚ್ಚಿ ನಾವು ಬಿತ್ತನೆ ಮಾಡ್ತಾ ಇದ್ದೇವೆ ಅಂದ್ರೂ ಅದು ಸಮರ್ಪಕವಾಗಿ ಕೆಲಸ ಮುಗಿಯೋದಿಲ್ಲ. ಇಂತಹ ಸಂದರ್ಭದಲ್ಲಿ ಈ ಉಪಕರಣಗಳ ಸಹಾಯದಿಂದ ನಾವು ಟೈಮ್ ಉಳಿಸಬಹುದು.
0: ಆಮೇಲೆ ಅಕ್ಯುರೇಟ್ ಆಗಿ ಸರ್, ಕರೆಕ್ಟ್ ಆಗಿ ಡಿಸ್ಟೆನ್ಸ್ಗೆ ಒಂದೊಂದು ಅಂದ್ರೆ ಎಷ್ಟು ಇಂಚಿಗೆ ಬೇಕು ಅಷ್ಟೇ ಇಂಚಿಗೆ ಒಂದೊಂದು ಬೀಜ ಬೀಳ್ತದೆ. ಈಗ ಮನುಷ್ಯರು ಬಿತ್ತಬೇಕಾದ್ರೆ ಒಂದೊಂದ್ಸಲ ಹಿಂಗ ಬೀಜ ಗೊಬ್ಬರ ತಗೊಂಡು ಹಾಕೋದ್ರೊಳಗೆ ಯಾವ ಹೊರಟು ಹೋಗ್ಬಿಡುತ್ತೆ, ಅಲ್ಲಿ ನಮ್ದು ಬರುವಂತ ಬೆಳೆ ಅದರಲ್ಲಿ ಕಡಿಮೆ ಹೆಚ್ಚು ಆಗಬಹುದು. ಆಮೇಲೆ ಇದರಿಂದ ಟೈಮಿನ ಉಳಿತಾಯ, ಮನುಷ್ಯನ ಎನರ್ಜಿ ಉಳಿತಾಯ, ಇದರಿಂದ ತುಂಬಾ ಅನುಕೂಲಗಳು ಆಗಿದೆ ಸರ್.
1: ಈ ಕೂರಿಗೆ ಅಂತಂದು ಮಾಡಿದಿರಲ್ಲ ತಾವು ಉಪಕರಣ, ಎಷ್ಟು ಬಗೆಯ ಕೂರಿಗೆಗಳನ್ನು ಮಾಡಿದಿರಿ ತಾವು?
0: ಸುಮಾರು ಇಲ್ಲಿವರೆಗೆ ಒಂದು 58 ಬಗೆಯ ನಾವು ಕೂರಿಗೆಗಳನ್ನು ಮಾಡಿದ್ದೀವಿ ಸರ್. ಬೇರೆ ಬೇರೆ ಬೇರೆ ಅದರಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಮಾಡ್ತಾ ಬೇರೆ ಬೇರೆ ಮಾಡೆಲ್ಸ್ ಮಾಡಿದ್ವಿ ಸರ್. 58 ಮಾಡೆಲ್ ಮಾಡಿದ್ವಿ. ಇದರ ಹೊರತು ಇನ್ನು ತುಂಬಾ ಬೇರೆ ಬೇರೆ ಮಷಿನ್ಗಳನ್ನು ಅಂದ್ರೆ ಈಗ ರೋಟಾವೇಟರ್ ಇದೆ, ರಾಶಿ ಯಂತ್ರ ಇದೆ, ಅದರಲ್ಲಿ ತುಂಬಾ ಮಾದರಿಗಳು ಅಂದ್ರೆ ಏರಿಯಾ ವೈಸ್ ಅಂದ್ರೆ ಡಿಸ್ಟಿಕ್ ವೈಸ್ ಏರಿಯಾ ವೈಸ್ ರೈತರ ರಿಕ್ವೈರ್ಮೆಂಟ್. ಈಗ ಬಿತ್ತನೆ ಮಷಿನ್ ಅಲ್ಲಿ ಚಿತ್ರದುರ್ಗದವ್ರಿಗೆ ತುಂಬಾ ಹೆವಿ ಬರ್ತದೆ ಸರ್, ಅಂದ್ರೆ ಅಲ್ಲಿ ಭೂಮಿ ತುಂಬಾ ಹಾರ್ಡ್ ಇರೋದ್ರಿಂದ ತುಂಬಾ ಹೆವಿ. ಅಲ್ಲಿ ದುರ್ಗಾ ಮಾಡಲ್ ಅಂತ ತುಂಬಾ ಹೆವಿಯಾಗಿ ಅದು ದುರ್ಗಾ ಮಾಡಲ್ ಅಂತ ಮಾಡಿದ್ವಿ. ಈಗ ಬ್ಯಾಡಗಿ ಈ ಕಡೆ ಎಲ್ಲ ಬೇರೆ ಮತ್ತೊಂದು ಮಾಡೆಲ್ ಇದೆ, ಇನ್ನೊಂದು BMD ಮಾಡೆಲ್ ಅಂತ ಮಾಡಿದ್ವಿ, ಕಿಸಾನ್ ಮಾಡೆಲ್ ಅಂತ ಮಾಡಿದ್ವಿ. ಈ ತರ ತುಂಬಾ ಮಾದರಿ ಬೇರೆ ಬೇರೆ ಇಂಪ್ಲಿಮೆಂಟ್ಸ್ ಗಳನ್ನೆಲ್ಲ ಮಾಡಿದ್ವಿ ಸರ್.
1: ಖಾಜಾ ಹುಸೇನ್ ಅವರೇ, ತಾವು ಏನು ಈ ಉಪಕರಣಗಳನ್ನ ಮಾಡಿದಿರಲ್ಲ, ಈಗ ರೈತರಿಗೆ ತಾವು ಮಾರಾಟ ಮಾಡ್ತೀರಿ ತಮ್ಮಲ್ಲಿ ಬಂದವರಿಗೆ?
0: ಎಸ್ ಸರ್.
1: ಈ ಯಂತ್ರೋಪಕರಣಗಳಲ್ಲಿ ಏನಾದರೂ ದೋಷಗಳು ಕಂಡು ಬಂದ್ರೆ ಇಂತಹ ಒಂದು ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿ ಸ್ಪಂದಿಸ್ತೀರಿ, ಯಾವ ರೀತಿ ಅದನ್ನ ನಿರ್ವಹಣೆ ಮಾಡಿಕೊಡ್ತೀರಿ?
0: ಸರ್, ನಾವು ಫಸ್ಟ್ ರೈತರು ಒಂದ್ಸಲ ನಮ್ಮ ಹತ್ರ ಇಂಪ್ಲಿಮೆಂಟ್ ಅಂದ್ರೆ ಈ ಯಂತ್ರೋಪಗಳನ್ನು ಒಯ್ದು ನಮ್ಮ ಹತ್ರ ನೆಕ್ಸ್ಟ್ ಟೈಮ್ ಏನ್ ಬರ್ತಾರಲ್ಲ, ನಾವು ಅವ್ರಿಗೆ ಮೊದಲನೇ ಪ್ರಶ್ನೆ ಮಾಡೋದೆ ಇದರಿಂದ ಏನಾದ್ರೂ ಅನಾನುಕೂಲತೆಗಳು ಆಗಿದಾವ ಅಥವಾ ಇದರಿಂದ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಏನ್ ಇದನ್ನೇ ನಾವು ಇದು ಮಾಡ್ತೀವಿ. ತುಂಬಾ ಜನ ಬಂದು ತುಂಬಾ ಚೆನ್ನಾಗಿದೆ ಹಾಗಿದೆ ಹೀಗಿದೆ ಅಂತ ತುಂಬಾ ವರ್ಣನೆ ಮಾಡ್ತಾರೆ. ನಮ್ಗೆ ಕದ್ ಮುಂದೆ ವರ್ಣನೆ ಮಾಡೋದು ಮುಖಕ್ಕೆ ಮಣ್ಣಿರ್ಚೋದು ಒಂದೇ, ಹೀಗಾಗಿ ನಮ್ಗೆ ವರ್ಣನೆ ಮಾಡಬೇಡಿ. ಅದರಲ್ಲಿ ಮುಂದೆ ಬರುವಂತ ನಮ್ಮ ರೈತ ಸಮುದಾಯಕ್ಕೆ ನಮ್ಮ ರೈತ
1: ಬಾಂಧವರಿಗೆ
0: ಇನ್ನೂ ನಾವು ಅದರಲ್ಲಿ ಸುಧಾರಣೆ ಮಾಡಿ ಅದನ್ನ ಚೆನ್ನಾಗಿ ಮಾಡೋದಕ್ಕೋಸ್ಕರ ಅದು ಏನೋ ಇದ್ರೂ ಸಂಕೋಚ ಪಡೆದೇ ನಮ್ಗೆ ನಿಮ್ ಸಜೆಷನ್ ಕೊಡಿ ಅಂತೆ. ನಾವು ಪ್ರತಿ ವರ್ಷನು 2-3 ಸಲ ರೈತರಿಗೆಲ್ಲ ಕರೆದು ಅವರ ಸಲಹೆ ಸೂಚನೆಗಳನ್ನೆಲ್ಲ ತಗೊಂಡು ಅದರಲ್ಲಿ ಇಂಪ್ರೂವ್ಮೆಂಟ್ ನಾವು ಮಾಡ್ಕೊಂತ ಹೋಗ್ತಾ ಇದೀವಿ ಸರ್.
1: ಖಾಜಾ ಹುಸೇನ್ ಅವರೇ, ಈಗ ತಾವು ಉಪಕರಣಗಳನ್ನ ಇವನ್ನ ತಯಾರಿಸ್ತಾ ಇದ್ರಿ, ಎಲ್ಲೆಲ್ಲಿ ಉಪಕರಣಗಳ ಒಂದು ಘಟಕಗಳನ್ನ ಸ್ಥಾಪಿಸಿದ್ರಿ, ಯಾವ ರೀತಿ ತಮ್ಮ
0: ಸರ್? ನಮ್ಮ ಆಲ್ಮೋಸ್ಟ್ ಎಲ್ಲ ತಯಾರಿಕಾ ಘಟಕಗಳು ಅಣ್ಣಿಗಿರಿಯಲ್ಲಿ ಮಾಡಿದ್ವಿ ಸರ್. ನಾವು 6 ಯೂನಿಟ್ಗಳು ಇದಾವೆ ನಮ್ಮ ಬೇರೆ ಬೇರೆ, ಮತ್ತೆ ಇದ್ರ ಹೊರತು ಡೀಲರ್ಶಿಪ್ ಥ್ರೂಔಟ್ ಕರ್ನಾಟಕ ಎಲ್ಲಾ ಕಡೆ ಕೊಟ್ಟಿದೀವಿ. ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ತಮಿಳ್ನಾಡು ಈ ಕಡೆಯಿಂದ ತುಂಬಾ ಬೇಡಿಕೆ ಇದೆ. ಅದೇ ರೀತಿ ಛತ್ತೀಸ್ಗಢ, ಪಂಜಾಬ್ ಎಲ್ಲರೂ ಗುಜರಾತ್ ಇಂದ ಬಿತ್ತನೆ ಮಷಿನ್ಗಳು ತರ್ತಾರೆ. ಗುಜರಾತ್ ಜನ ನಮ್ಮ ಮಷಿನ್ಗೆ ತುಂಬಾ ಇದು ಮಾಡ್ತಾರೆ. ಆಲ್ಮೋಸ್ಟ್ ಇಂಡಿಯಾದಲ್ಲಿ ಎಲ್ಲ ಕಡೆಯಿಂದ ತುಂಬಾ ಬೇಡಿಕೆ ಇದೆ ಸರ್. ಇದ್ರ ಹೊರತು ಸುಮಾರು ಆಫ್ರಿಕನ್ ಕಂಟ್ರಿ ಸುಮಾರು ಒಂದು 52 ದೇಶದಿಂದ ನಮ್ಗೆ ತುಂಬಾ ಆಫರ್ಗಳಿದ್ದು, ಬಟ್ ನಮ್ಗೆ ಇಲ್ಲೇ ಸಪ್ಲೈ ಮಾಡಕ್ ಆಗ್ತಾ ಇಲ್ಲ ಅಂತೇಳಿ ನಾವು ಮೊದಲು ಕರ್ನಾಟಕ ನಮ್ಮ ರಾಜ್ಯದ್ದು ನಾವು ಸಪ್ಲೈ ಮಾಡೋನು ನಮ್ಮೆಲ್ಲ ಕರ್ನಾಟಕದ ಸಮಸ್ತ ರೈತ ಬಾಂಧವರಿಗೆ ಒಂದು ಅನುಕೂಲ ಮಾಡೋಸ್ಕರ ಅದಕ್ಕೋಸ್ಕರ ಫಸ್ಟ್ ಪ್ರಿಫರೆನ್ಸ್ ಕರ್ನಾಟಕ ಕೊಟ್ಟು ನಂತರ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಈ ತರ ಎಲ್ಲ ತೆಲಂಗಾಣ ಕೊಡ್ತಾ ಇದ್ವಿ ಸರ್.
1: ತುಂಬಾ ಸಂತೋಷ. ಯಾಕಪ್ಪ ಅಂದ್ರೆ ಈ ಕೃಷಿ ಕ್ಷೇತ್ರ ಅನ್ನೋದು ಈಗ ಸಾಕಷ್ಟು ಆಧುನಿಕತೆಯನ್ನ ಪಡೆದೈತಿ, ಮತ್ತೆ ಇಲ್ಲಿ ಕೆಲವು ಕಾರ್ಮಿಕರ ಒಂದು

0: ಕೊರತೆಯನ್ನು ನೀಗಿಸಲಿಕ್ಕೆ ಮತ್ತು
1: ಬಿತ್ತನೆಯಲ್ಲಿ
0: ನಿಖರತೆ ಮತ್ತು ಹಲವಾರು ಆವಿಷ್ಕಾರಗಳನ್ನು ನಡೀತಾನೆ ಇದಾವೆ.
1: ಹೌದು ಹೌದು ಸರ್, ನಮ್ದೊಂದು R&D ಸೆಂಟರ್ ಮಾಡಿದೀವಿ ಸರ್, ಸುಮಾರು ಒಂದು 40 ವರ್ಷ ಅನುಭವದ ಇಂಜಿನಿಯರ್ ಗಳಿದ್ದಾರೆ. ಅದಕ್ಕಾಗಿ ಒಂದು ಯೂನಿಟ್ ನಾವು ಮೀಸಲಾಗಿಟ್ಟಿದೀವಿ ಸರ್. ಪ್ರತಿ ದಿನ ಪ್ರತಿ ಕ್ಷಣ ಏನಿದೆ ಅಲ್ಲ ಅದು ಬೇರೆ ಬೇರೆ ಒಂದು ಇಂಪ್ಲಿಮೆಂಟ್ಸ್ ಮಾಡಬೇಕು, ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತೇಳಿ.
0: ಅಲ್ಲ, ಈ ಏನು ಉಪಕರಣಗಳನ್ನು ತಾವು ತಯಾರು ಮಾಡ್ತಾ ಇದ್ರಲ್ಲ, ಇವು ಸ್ವಯಂ ಚಾಲಿತವಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ ಹೇಗೆ?
1: ಹೌದು, ಟ್ರ್ಯಾಕ್ಟರ್ ಚಾಲಿತ ಸರ್, ಟ್ರ್ಯಾಕ್ಟರ್ಗೆ ಅಟ್ಯಾಚ್ಮೆಂಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಸ್ವಯಂ ಚಾಲಿತ ಸರ್.
0: ಅಂದ್ರೆ ಅದೇ ಗೊಬ್ಬರಗಳನ್ನ ಬೀಜಗಳನ್ನ?
1: ಹೌದು ಸರ್, ಹೌದು, ತುಂಬಾ ಸರಳವಾಗಿ ಏಕದಮ್ ಯೂಸರ್ ಫ್ರೆಂಡ್ಲಿ ಇದಾವೆ ಸರ್, ತುಂಬಾ ಯೂಸರ್ ಫ್ರೆಂಡ್ಲಿ, ತುಂಬಾ ಕಾಂಪ್ಲಿಕೇಟೆಡ್ ಇಲ್ಲ, ಅದು ತುಂಬಾ ಸರಳ ವಿಧಾನದಿಂದ ಏಕದಮ್ ಅಕ್ಯುರೇಟ್ ಆಗಿ ಕೆಲಸ ಮಾಡುತ್ತೆ. ಕಡಿಮೆ
0: ನಮ್ಮ ಎಲ್ಲಾ ರೈತರು ಅಕ್ಷರಸ್ಥರಲ್ಲ.
1: ಹೌದು ಹೌದು,
0: ಕೆಲವೊಬ್ರು ತಮ್ಮ ಕೃಷಿ ಬದುಕನ್ನ ಕಂಡುಕೊಂಡು ಇದ್ದಾರೆ. ಇವರಿಗೆ ಯಾವ ರೀತಿ ಅದು ಸ್ನೇಹಪರವಾಗಿ ಕೆಲಸ ಮಾಡುತ್ತೆ?
1: ಇದು ತುಂಬಾ ಸರಳವಾಗಿ, ಇದರಿಂದ ಸಣ್ಣ ಒಂದು ಮಗು ಸಹ ಇದನ್ನ ಚೇಂಜಸ್ ಮಾಡಬಹುದು. ಹೌದು, ಆಪರೇಟ್ ಮಾಡಬಹುದು. ಈಗ ಬೀಜ ಮತ್ತು ಗೊಬ್ಬರ ಒಂದ್ ಎಕರೆಗೆ ಎಷ್ಟು ಗೊಬ್ಬರ ಬೇಕು ಅದನ್ನ ಅದರದ್ದು ಒಂದು ಇದು ಇರ್ತದೆ ಹಾಲರ್, ಅದು ಚೇಂಜ್ ಮಾಡಿಕೊಂಡು ಅವ್ರು ಮಾಡ್ಕೋಬಹುದು. ಒಂದೇ ಒಂದು ಪಿನ್ ತೆಗೆದು, ಹೌದು, ಒಂದು ಪಿನ್ ತೆಗೆದು ಬಿಟ್ರೆ ಅದು ಚೇಂಜ್ ಮಾಡ್ಕೋಬಹುದು. ಅದೇ ರೀತಿ ನಿಮ್ಗೆ ಬೀಜದ್ದು ಹತ್ತಿ ಅಂದ್ರೆ BT ಹತ್ತಿ ಬರ್ತದೆ, ಕಾಟನ್, ಮತ್ತೆ ಮೆಣಸಿನ ಬೀಜ, ಉಳ್ಳಾಗಡ್ಡಿ ಬೀಜ, ಹೆಸರು, ತೊಗರಿ, ಕಡ್ಲಿ, ಸೋಯಾಬೀನ್, ಪ್ರತಿಯೊಂದು ಸಾಸಿವೆಯಿಂದ ಹಿಡಿದು ಮೆಕ್ಕೆಜೋಳದವರೆಗೂ ಎಲ್ಲ ಬಿತ್ತಬಹುದು ಸರ್. ಪ್ರತಿಯೊಂದಕ್ಕೂ ಬಿತ್ತಲಿಕ್ಕೆ ತುಂಬಾ ಅನುಕೂಲ ಆಗಿ ಕೆಲಸ ಮಾಡುತ್ತೆ ಸರ್.
0: ಈ ಉಪಕರಣಗಳನ್ನ ತಾವು ಯಾವಾಗ್ಲಿಂದ ತಯಾರು ಮಾಡ್ತಾ ಇದ್ದೀರಿ?
1: ಸುಮಾರು
0: ಇದರ ಇತಿಹಾಸವನ್ನ ಹೇಳೋದಾದ್ರೆ ತಾವು?
1: ಉಪಕರಣಗಳು ಅಂದ್ರೆ ಬಿಗಿನಿಂಗ್ ಅಲ್ಲಿ ನಮ್ಮ ಗ್ರ್ಯಾಂಡ್ ಫಾದರ್, ನಮ್ಮ ಅಜ್ಜನವರ ತಂದೆಯವರು ಗದಗಲ್ಲಿ ಸುಮಾರು ಒಂದು 90 ವರ್ಷ 1936 ಕಿಂತ ಮುಂಚಿತ ಆಸ್ ಪರ್ ರಿಕಾರ್ಡ್ ನಮಗೆ ತಿಳಿದ ಮಟ್ಟಿಗೆ ಗದಗಲ್ಲಿ ಒಕ್ಕಲ್ಗೇರಿ ಓಣಿ ಅಂತೇಳಿ ಅಲ್ಲಿ ನಮ್ಮ ತಂದೆ ಅಪ್ಪ ಅವರು ಮತ್ತೆ ಅವ್ರ ತಂದೆ ಬಂದಿಗಿ ಸಾಬ್ ಅಂತ ನಮ್ಮ ಅಜ್ಜನವ್ರ ಹೆಸರು, ಅವ್ರ ತಂದೆ ಅವರು ಮತ್ತೆ ನಮ್ ತಂದೆ ಮತ್ತೆ ಅವ್ರ ಸಹೋದರು 6 ಜನ ಸಹೋದರು. ಕ್ರಮೇಣ ಈಗ ನಮ್ದು 5ನೇ ತಲೆಮಾರು ಸರ್ ನಾವು ಇದನ್ನು ಮಾಡ್ತಾ ಬರ್ತಾ ಇರೋದು.
0: ತಮ್ಮ ಏನು ಯಂತ್ರೋಪಕರಣಗಳಿದಾವಲ್ಲ, ನಾವು ಈಗ ಉದಾಹರಣೆ ನೋಡೋದಾದ್ರೆ ಈ ಕೂರ್ಗಿಯಲ್ಲಿ ಸಾಮಾನ್ಯವಾಗಿ ಯಾವ್ಯಾವ ಬೀಜಗಳನ್ನ ಬಿತ್ತಬಹುದು ಅಂತೀರಿ? ನವಣೆಯಿಂದ ಹಿಡಿದು,
1: ಹೌದು, ನವಣೆ, ಸಜ್ಜೆ, ರಾಗಿ, ಕಡ್ಲಿ, ಜೋಳ, ಮೆಕ್ಕೆಜೋಳ, ಪ್ರತಿಯೊಂದು ಬಿತ್ತಬಹುದು. ಎಷ್ಟು ತರ ಬೀಜಗಳಿದಾವಲ್ಲ ಸರ್, ಪ್ರತಿಯೊಂದು ಮೆಕ್ಕೆಜೋಳದಿಂದ ಹಿಡಿದು ಸಣ್ಣದ ರಾಗಿ ಇಂದ ಹಿಡಿದು ಪ್ರತಿಯೊಂದು ಬಿತ್ತಬಹುದು.
0: ಈ ಕೂರ್ಗಿ ಅಲ್ದನ ಮತ್ತೆ ಬೇರೆ ಬೇರೆ ಉಪಕರಣಗಳು ಯಾವ್ಯಾವ ಇದಾವೆ?
1: ಹೌದು ಸರ್, ಇದರಲ್ಲಿ ನೇಗಿಲುಗಳು ಬರ್ತಾವ ಸರ್, ಬಲರಾಮ್ ನೇಗಿಲು ಅಂತ ಬರ್ತವೆ, ಅದಕ್ಕೆ ಡಕ್ ಫುಟ್ ಅಂತಾರೆ, ಮತ್ತೆ ಸ್ಪ್ರಿಂಗ್ ಕಲ್ಟಿವೇಟರ್, ಮತ್ತೆ ನೇಗಿಲುಗಳಲ್ಲಿ ಹೊಸಪೇಟ್ ನೇಗಿಲು, ಕಲ್ಟಿ ನೇಗಿಲು, ಎಡೆಕುಂಟಿ ನೇಗಿಲುಗಳಲ್ಲಿ ತುಂಬಾ ಇದಾವ. ಈಗ ಮೆಕ್ಯಾನಿಕಲ್ ರಿವರ್ಸಿಬಲ್ ಅಂತ ಬರ್ತದೆ, ಮತ್ತೆ ಹೈಡ್ರೋಲಿಕ್ ರಿವರ್ಸಿಬಲ್ ಇದೆ, 2 ಬಾಟಮ್ ರಿವರ್ಸಿಬಲ್, 3 ಬಾಟಮ್, ಈ ತರ ಬೇರೆ ಬೇರೆ 100 ತರ ಇದಾವ ಸರ್. ಇದರಲ್ಲಿ ವ್ಯಾಜ್ ಪರ್ ರಿಕ್ವೈರ್ಮೆಂಟ್, ಫಾರ್ಮರ್ಸ್ ರಿಕ್ವೈರ್ಮೆಂಟ್ ಏನಿದೆ ಅವರ ಬೇಡಿಕೆಗೆ ತಕ್ಕಂತೆ ನಾವೆಲ್ಲ ತಯಾರಿಸಿ ಮಾಡಿಕೊಡ್ತೀವಿ ಸರ್.
0: ಅಂದ್ರೆ ಒಂದು ಯಂತ್ರೋಪಕರಣ ತಾವು ತಯಾರು ಮಾಡ್ಲಿಕ್ಕೆ ಎಷ್ಟು ಅವಧಿ ತಗೊಳುತ್ತದೆ
1: ಸರ್? ನಾವು ಈಗ ಗೈರು ಸೀಸನ್ ಅಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀವಿ ಸರ್. ರೈತರು ಕೆಲವೊಬ್ರು 3 ತಿಂಗಳ ಅಡ್ವಾನ್ಸ್ ನಮ್ ಪೇಮೆಂಟ್ ಮಾಡಿ ನಮ್ಗೆ ಈ ತರ ಬೇಕಿದೆ ಮಾಡಿಕೊಡಿ ಅಂತೇಳಿ, ಆಲ್ಟ್ರೇಷನ್ ಏನಾದ್ರೂ ಮಾಡೋದಿದ್ರೆ, ಇಲ್ಲಾಂದ್ರೆ ಅವ್ರಿಗೇನು, ಈಗಂತೂ ತುಂಬಾ ಜನರು ಆಗಿಂದಾಗ್ಲೇ ಬೇಕು ಸರ್, ಅವ್ರು ಬಂದ ತಕ್ಷಣ ಕೊಟ್ಟು ಬಿಡಬೇಕು ಆತರ. ಹೀಗಾಗಿ ನಾವೆಲ್ಲ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಇಡ್ತೀವಿ ಸರ್. ಬಿತ್ತನೆ ಟೈಮ್ ಅಲ್ಲಿ ಅಥವಾ ಹರಗು ಟೈಮ್ ಅಲ್ಲಿ ಅವ್ರಿಗೆ ಅಂದ್ರೆ ಲ್ಯಾಂಡ್ ಪ್ರಿಪರೇಷನ್ ಮಾಡೋ ಟೈಮ್ ಅಲ್ಲಿ ಆ ಲ್ಯಾಂಡ್ ಪ್ರಿಪರೇಷನ್ ಇಂಪ್ಲಿಮೆಂಟ್ಸ್ ಎಲ್ಲ ಒಯ್ದು ಬಿಡ್ತಾರೆ. ಆಮೇಲೆ ಈಗ ಸೋಯಿಂಗ್ ಅಂಡ್ ಪ್ಲಾಂಟಿಂಗ್ ಟೈಮ್ ಅಲ್ಲಿ ಬಿತ್ತೋ ಟೈಮ್ ಅಲ್ಲಿ ಬಿತ್ತೋ ಮಷೀನ್ಗಳೆಲ್ಲ ಒಯ್ತಾರೆ. ಅದಾದ ನಂತರ ಈಗ ಹಾರ್ವೆಸ್ಟಿಂಗು, ಮತ್ತೆ ಮಲ್ಟಿಕ್ರಾಪ್ ಥ್ರೆಷರ್, ರಾಶಿ ಯಂತ್ರಗಳು, ಕೊನೆಗೆ ರಾಶಿ ಯಂತ್ರದಿಂದ ಯೂಸ್ ಮಾಡ್ತಾರೆ. ಈಗಂತೂ ರಾಶಿ ಯಂತ್ರದ್ದು ಸ್ವಲ್ಪ ಕ್ರಮೇಣ ಕಡಿಮೆ ಆಗ್ತಾ ಇದೆ ಸರ್. ಹಾರ್ವೆಸ್ಟ್ಗಳೆಲ್ಲ ಬಂದಾವು. ಹಾರ್ವೆಸ್ಟ್ಗಳು ಅಂದ್ರೆ ಹೊಲದಲ್ಲಿ ಬಿಟ್ಬಿಟ್ರೆ ಎಲ್ಲ ಪೂರ್ತಿ ಕ್ಲೀನ್ ಆಗಿ ಕಸ ಒಂದ್ ಕಡೆ ಮಾಡ್ತದ, ಫಸಲ್ ಒಂದ್ ಕಡೆ ಮಾಡ್ತದೆ ಸರ್. ಆತರ
0: ಎಲ್ಲ ಸಪರೇಟ್
1: ಸರ್.
0: ಕಾಜಾ ಹುಸೇನ್ ಅವರೇ, ತಮ್ಮ ಈ ಕೃಷಿ ಉಪಕರಣದಿಂದ ಈಗೇನು ನಮ್ಮ ರೈತರು ಇವುಗಳನ್ನ ಅಳವಡಿಸಿಕೊಂಡು ಇವುಗಳನ್ನ ತಮ್ಮ ಕೃಷಿಯಲ್ಲಿ ಬಳಸ್ಕೊಂಡು ಇವನ್ನ ಕಾರ್ಯವನ್ನ ಮಾಡ್ತಾ ಇದ್ದಾರೆ, ಇದರ ಒಂದು ಫೀಡ್ಬ್ಯಾಕ್ ರೈತರಿಂದ ಯಾವ ರೀತಿ ಇದೆ, ಯಾವ ರೀತಿ ಪ್ರತಿಕ್ರಿಯೆಯನ್ನ ನೀಡ್ತಾರೆ ಅವರು?
1: ಸರ್, ರೈತರು ತುಂಬಾ ತುಂಬಾ ಖುಷಿಯಾಗಿದ್ದಾರೆ ಸರ್. ಈಗಿಲ್ಲ, ಈ ಮಾಡರ್ನ್ ಯುಗದಲ್ಲಿ ರೈತರು ಹೊಲದಲ್ಲಿ ಕೆಲಸ ಮಾಡೋರು ತುಂಬಾ ಕಡಿಮೆ ಆಗಿಬಿಟ್ಟಾರೆ. ಎಲ್ಲ ಬೇರೆ ಎಲ್ಲ ಫೀಲ್ಡ್ ಅಲ್ಲಿ ಎಲ್ಲರೂ ಸಿಗ್ತಾರೆ, ಬಟ್ ರೈತಕಿಯಲ್ಲಿ ಕೆಲಸ ಮಾಡೋರು ತುಂಬಾ ಕಡಿಮೆ ಇದ್ದಾರೆ. ಹೀಗಾಗಿ ಈ ಉಪಕರಣ ರೈತರಿಗೆ ತುಂಬಾ ಅನುಕೂಲ ಆಗುವಂತ ಈ ಉಪಕರಣಗಳು ಮಾಡೋದ್ರಿಂದ ತುಂಬಾ ಖುಷಿಯಾಗಿದ್ದಾರೆ ರೈತರು. ಕೆಲವೊಬ್ರು ಈ ಯಂತ್ರಗಳು ನಮ್ಮ ಜೀವಾಳ ಅಂತಾರೆ. ಈಗ ಅದು ನಮ್ಮ ವರ್ಣನೆ ನಮ್ಮ ರೈತರಿಗೆ ಹೇಳುವಂತದ್ದು ನಾವು ನಮ್ಮ ಬಾಯಿಂದ ಹೇಳೋದ್ರಿಂದ ಅದನ್ನ ನಮ್ಮ ಬೆನ್ನು ನಾವೇ ಚಪ್ಪರಿಸ್ಕೊಂಡಂಗೆ ಆಗ್ತದ.
0: ಹೀಗಾಗಿ ಕೇಳ್ತಾ ಇದ್ದೇನೆ ಅಂದ್ರೆ, ಒಂದು ಯಂತ್ರೋಪಕರಣಗಳನ್ನ ಖರೀದಿ ಮಾಡ್ಬೇಕಾದ್ರೆ ಅದರದ್ದು ಉಪಯೋಗ ರೈತರಿಗೆ ಆದಾಗಲೇ

0: ಬಗ್ಗೆ ಹೊಗಳುತ್ತಾರೆ ಮತ್ತೆ ಅದ್ರ ಬಗ್ಗೆ ಒಳ್ಳೆ ಫೀಡ್ಬ್ಯಾಕ್ ಇರುತ್ತೆ. ಯಾವ ರೀತಿ ಇದಕ್ಕೆ ಸ್ಪಂದಿಸ್ತಾ ಇದಾರೆ ಅಂತ?
1: ತುಂಬಾ ತುಂಬಾ ರೈತರಿಗೆ ವರದಾನವಾಗಿದೆ ಸರ್ ಇದು ಮಷಿನ್ಗಳು. ಹೀಗಾಗಿ ಮನೆ ಮಕ್ಕಳು ಈಗ ಮಾತ್ ಕೇಳಲ್ಲ, ಈಗ ಕೆಲಸಗಾರಂತೂ ಸರಿಯಾಗಿ ಸಿಕ್ಕಲ್ಲ. ಇದು ಮಷಿನ್ ಒಂದಿದ್ರೆ ಸಾಕು, ಬೀಜ ಗೊಬ್ಬರ ಹಾಕಿ ಟ್ರ್ಯಾಕ್ಟರ್ ಡ್ರೈವರ್ ಒಬ್ಬ ಇದ್ರೆ ಸಾಕು, ಒಂದೇ ದಿನದಲ್ಲಿ ಪೂರ್ತಿ ಬಿತ್ಕೊಂಡು ಬಂದ್ಬಿಡ್ತಾರೆ. ಆಮೇಲೆ ಇದರಿಂದ ತುಂಬಾ ಇನ್ಕಮ್ ಇದೆ ಸರ್. ಒಂದಿನ ತನ್ನ ಹೊಲ ಬಿತ್ಕೊಂಡು ಬಂದ್ಬಿಡ್ತಾನೆ, ಲಕ್ಷಾಂತರ ದುಡ್ಡುಗಳು ಬಾಡಿಗೆ ಹೊಡೆದು ಗಳಿಸ್ತಾರೆ ಸರ್. ತುಂಬಾ ಕುಟುಂಬಗಳು ಇದ್ರ ಮೇಲೆ ಸುಮಾರು ನನ್ನ ತಿಳಿದ ಮಟ್ಟಿಗೆ ಒಂದು 5-6 ಲಕ್ಷ ಜನ ಇದರಿಂದ ಲಾಭ ಪಡ್ಕೊಂಡು ಇದು ಮಾಡಿರ್ತಾರೆ.
0: ಈಗ ರೈತರು ಯಾರಾದರೂ ತಮ್ಮಲ್ಲಿ ಈ ಉಪಕರಣಗಳು ನಮಗೆ ಬೇಕಂದ್ರೆ ಯಾವ ರೀತಿ ಅದನ್ನ ಪೂರೈಸ್ತೀರಿ? ಎಷ್ಟು ದಿನದಲ್ಲಿ ಅವರಿಗೆ
1: ಸರ್
0: ಈ ಯಂತ್ರೋಪಕರಣ ಕೊಡ್ತಾ ಇದ್ದೀವಿ?
1: ಮೊದಲೆಲ್ಲ 6 ತಿಂಗಳ ಮುಂಚೆ ಬುಕ್ ಮಾಡ್ತಿದ್ರು, ನಂತರ 3 ತಿಂಗಳಾಯ್ತು. ಈಗ ಒಂದು 15 ಡೇಸ್ ಅಲ್ಲಿ ಅವ್ರ ರಿಕ್ವೈರ್ಮೆಂಟ್ ತರ ಕೊಡ್ತಾ ಇದೀವಿ. ಈಗ ಕೆಲವೊಂದು ನಾವು 500-600 ಮಷಿನ್ಗಳು ಸ್ಟಾಕ್ ಮಾಡಿರ್ತೀವಿ, ಆಗಿಂದಾಗಲೇ ಅಂದ್ರೆ 1-2 ಅವರ್ ಎಲ್ಲೂ ಕೊಡ್ತೀವಿ ಸರ್. ಈಗ ಅದು ಸ್ಟಾಕ್ ಮುಗಿದ ನಂತರ ಮತ್ತೆ 15 ಡೇಸ್ ತನಕನು ಈಗ ಟೈಮ್ ತಗೊಂಡು ಕೊಡ್ತಾ ಇದೀವಿ ಸರ್.
0: ಅಂದ್ರೆ ಈಗ ಉದಾಹರಣೆಗೆ ನಾನು ಹೇಳ್ಬೇಕಂದ್ರೆ 100ಕ್ಕೂ ಹೆಚ್ಚು ಜನ ರೈತರು ತಮ್ಮಲ್ಲಿ ಬಂದ್ರು, ಇಂತಿಂತ ಉಪಕರಣಗಳು ನಮ್ಗೆ ಬೇಕಂತಂದು ಆರ್ಡರ್ ಮಾಡ್ತಾರೆ, ಅವುಗಳನ್ನ ಎಷ್ಟು ದಿನದಲ್ಲಿ ತಾವು ಪೂರೈಸ್ತಾ ಇದ್ದೀರಿ?
1: ಒಂದು 15 ಡೇಸ್ ಅಲ್ಲಿ ಕೊಡ್ತೀವಿ ಸರ್, ಅಂದ್ರೆ ಮ್ಯಾಕ್ಸಿಮಮ್ 15 ಡೇಸ್, 3-2 ಡೇಸ್ ಅಲ್ಲೂ ಕೊಡ್ತಿದೀವಿ ಸರ್. ಆಮೇಲೆ ಇದರಿಂದ ರೈತರು ಸರ್ಕಾರದ ಸಹಾಯಧನದಲ್ಲಿ ತುಂಬಾ ರೈತರು ಬರ್ತಾರೆ ಸರ್. ಸುಮಾರು ಒಂದು 22 ವರ್ಷದಿಂದ ನಾವು ಕೃಷಿ ಇಲಾಖೆಗೆ ಮತ್ತು ತೋಟಗಾರಿಕೆ ಇಲಾಖೆಗೆ ಈ ನಮ್ಮ ಎಲ್ಲಾ ಕೃಷಿ ಯಂತ್ರೋಪಗಳನ್ನೆಲ್ಲ ಕೊಡ್ತಾ ಇದೀವಿ ಸರ್.
0: ಅಂದ್ರೆ ಅವರಿಗೆ ಸಬ್ಸಿಡಿ ಮುಖಾಂತರ ಕೊಡ್ತೀರೋ ಯಾವ ರೀತಿ?
1: ಹೌದು, ಗವರ್ಮೆಂಟ್ ಸಬ್ಸಿಡಿ ಸಹಾಯಧನ ಈಗ SC/ST ಸಮುದಾಯದವರಿಗೆಲ್ಲ 90% ಸಬ್ಸಿಡಿ ಕೊಡ್ತದೆ ಸರ್ ಗವರ್ಮೆಂಟ್. ಅದೇ ರೀತಿ ಜನರಲ್ ದವರಿಗೆಲ್ಲ 50% ಸಬ್ಸಿಡಿ ಗವರ್ಮೆಂಟ್ ಕೊಡ್ತಾ ಇದೆ. ಇದರಿಂದ ತುಂಬಾ ರೈತರಿಗೆ ಅನುಕೂಲ ಆಗ್ತದೆ ಸರ್, ಅರ್ಧ ಬೆಲೆಯಲ್ಲಿ. ಆಮೇಲೆ ಜನರಿಗೆ ಇನ್ನು ತುಂಬಾ ಅವೇರ್ನೆಸ್ ಬೇಕಾಗಿದೆ ಸರ್. ಎಷ್ಟೋ ಜನರಿಗೆ ಸಬ್ಸಿಡಿಯಲ್ಲಿ ಉಪಕರಣಗಳು ಸಿಗ್ತಾವ ಅನ್ನೋದೇ ಗೊತ್ತಿಲ್ಲ. ಹೀಗಾಗಿ ಸಾಕಷ್ಟು ಇದರಲ್ಲಿ ಸ್ಕೀಮ್ಗಳು ಇದಾವು, ಬಟ್ ರೈತರು ಅದರ ಉಪಯೋಗ ತೊಳ್ತಾ ಇಲ್ಲ.
0: ಯಾವ್ಯಾವ ಸ್ಕೀಮ್ಗಳು ಇದಾವೆ?
1: ತುಂಬಾ ಸ್ಕೀಮ್ಗಳು ಇದಾವ ಸರ್. ಬೇರೆ ಬೇರೆ ಹೊಲ ಖರೀದಿ ಮಾಡ್ಲಿಕ್ಕೂ ಇದಾವ, ಕೃಷಿ PM ಕಿಸಾನ್ ಯೋಜನೆ. ಈಗ ರೈತರಿಗೆ ಕುರಿ ಸಾಕಾಣಿಕೆಗಿದೆ, ಹೈನುಗಾರಿಕೆಗಿದೆ, ತುಂಬಾ ಅಂದ್ರೆ ಈಗ ಬೇರೆ ಬೇರೆ ಮೀನುಗಾರಿಕೆಗಿದೆ, ತುಂಬಾ ಇದಾವ ಸರ್. ಬಟ್ ಜನರು ಅದ್ರ ಬಗ್ಗೆ ನಾವು ಅಂದ್ರೆ ನಾವು ಶಿವ ಆದ್ರೆ ಊಟ ಮಾಡ್ಬೇಕಾಗತ್ತೆ, ಅದೇ ರೀತಿ ಹಸಿವು ಬೇಕು ಪ್ರತಿಯೊಬ್ಬ ರೈತನಲ್ಲಿ. ನಾನೇನೋ ಒಬ್ಬರೇ ಬಿತ್ತನೆ ಮಾಡ್ಬೇಕು, ಮಳೆ ಬರಬೇಕು, ನಾನ್ ಬೆಳೆ ತಗೋಬೇಕಂದ್ರ ಆಗಲ್ಲ. ಅದ್ರ ಜೊತೆಗೆ ಮತ್ತೆ ಪೂರಕವಾದಂತವು ಈಗ ನಾವೆಲ್ಲ ತೋಟಗಾರಿಕೆ ಮಾಡ್ತಾ ಇದೀವಿ ಸರ್. ತೋಟಗಾರಿಕೆಯಲ್ಲಿ ಬೇರೆ ಬೇರೆ ಬೇರೆ ತರಕಾರಿ, ಆಮೇಲೆ ಮೀನುಗಾರಿಕೆ, ಹೈನುಗಾರಿಕೆನೂ ಇದೆ, ಜೊತೆಗೆ ಕುರಿ ಸಾಕಾಣಿಕೆ ಇದೆ. ಈ ತರ ಈಗ ಮೊಲ ಸಾಕಾಣಿಕೆದು ನಾವು ಪ್ಲಾನ್ ಮಾಡ್ತಾ ಇದೀವಿ. ಕೋಳಿ ಸಾಕಾಣಿಕೆದು ನೋಡ್ತಾ ಇದೀವಿ ಸರ್. ಈಗ ಜವಾರಿ ಕೋಳಿ 300-400 ಈಗ ಸಣ್ಣ ಪ್ರಮಾಣದಿಂದ ಸ್ಟಾರ್ಟ್ ಮಾಡಿ ದೊಡ್ಡದ್ ಮಾಡ್ಲಿಕ್ಕೆ ನೋಡ್ತಾ ಇದೀವಿ. ಅದೇ ತರ ಈಗ ಕೋಳಿ ಮೊಟ್ಟೆ ಅದೆಲ್ಲ ಮಾಡ್ಬೇಕಂತ ವಿಚಾರ ಮಾಡಿದೀವಿ ಸರ್. ಈ ತರ ತುಂಬಾ ಇದಾವ ಸರ್, ಮಾಡ್ಬೇಕಂದ್ರೆ ತುಂಬಾ ಇದಾವು. ಬಟ್ ರೈತರು
0: ಈ ಕೃಷಿ ಉಪಕರಣಗಳನ್ನ ಖರೀದಿ ಮಾಡ್ಲಿಕ್ಕೆ ರೈತರಿಗೆ ಯಾವ್ಯಾವ ಸಬ್ಸಿಡಿಗಳು, ಯಾವ್ಯಾವ ಯೋಜನೆಗಳು?
1: ನೇರವಾಗಿ ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹೋಗಿ ತಾಲೂಕು ಲೆವೆಲ್ಲಿ ED ಆಫೀಸ್, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಆಫೀಸ್ ಇದೆ, ಮತ್ತೆ ರೈತ ಸೇವಾ ಕೇಂದ್ರ ಅಲ್ಲೆಲ್ಲ ಕೃಷಿ ಕೇಂದ್ರದಲ್ಲೆಲ್ಲ ಫೆಸಿಲಿಟಿ ಇದೆ. ಅಲ್ಲಿ ಹೋಗಿ ಕೇಳಿದ್ರೆ ಅವ್ರಿಗೆ ಯಾವ ಇಂಪ್ಲಿಮೆಂಟ್ ಬೇಕು ಎಲ್ಲದಕ್ಕೂ ಸಬ್ಸಿಡಿ ಸಿಗ್ತದೆ ಸರ್. ಇವನ್ ಸಣ್ಣದಿಂದ ಸಣ್ಣದ ಹಿಡಿದು ದೊಡ್ಡದು 10-20 ಲಕ್ಷದ್ದು, ಅಂದ್ರೆ ಈಗ ಕಬ್ಬು ಕಟಾವು ಮಾಡುವಂತ ಮಷಿನ್ 20-25 ಲಕ್ಷ ಇದೆ ಸರ್. ಅದಕ್ಕೂ ಸಹ 50% ಸಬ್ಸಿಡಿ ಇದೆ. ಇದೆಲ್ಲ ರೈತರು ಕೃಷಿ ಇಲಾಖೆಯಲ್ಲಿ ಮಾಹಿತಿ ತಗೊಂಡು ಮಾಡಬಹುದು ಸರ್. ಟ್ರ್ಯಾಕ್ಟರ್ ತೋಳಲಿಕ್ಕಿದೆ, ಪ್ರತಿಯೊಂದು ಕೃಷಿ ಉಪಕರಣಗಳನ್ನು ತೋಳಲಿಕ್ಕಿದೆ, ಗೊಬ್ಬರಕ್ಕೆ ಕೊಡ್ತಾರೆ, ಬೀಜಕ್ಕೆ ಕೊಡ್ತಾರೆ, ಪ್ರತಿಯೊಂದಕ್ಕೂ ಸಬ್ಸಿಡಿ ಇದೆ ಸರ್. ಅದರದ್ದು ಉಪಯೋಗ ತಗೋಬೇಕು ರೈತರು.
0: ಖಾಜಾ ಹುಸೇನ್ ಅವರೇ, ತಾವು ಈ ಉತ್ತರ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿದೆ, ಈ ನಮ್ಮ ಕರ್ನಾಟಕದ ಇನ್ನುಳಿದಂತ ಭಾಗಗಳಾದಂತಹ ದಕ್ಷಿಣ ಭಾಗ ಆಗಿರ್ಬೋದು, ಈ ನಮ್ಮ ಹೊರ ರಾಜ್ಯ ಆಗಿರ್ಬೋದು, ಇವುಗಳಲ್ಲಿ ತಮ್ಮ ಈ ಉಪಕರಣಗಳನ್ನ ಬೇಡಿಕೆ ಯಾವ ರೀತಿ ಇದೆ
1: ಸರ್? ತುಂಬಾ ಬೇಡಿಕೆ ಇದೆ, ಬಟ್ ನಮ್ಗಲ್ಲಿ ಸಪ್ಲೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮೊದ್ಲು ನಮ್ ಕರ್ನಾಟಕದ ಮಾಡಿ ಮತ್ತೆ ಕರ್ನಾಟಕ ಅಲ್ಲದೆ ದಕ್ಷಿಣ ಕರ್ನಾಟಕಕ್ಕೂ ಎಲ್ಲ ಕೊಡ್ತಾ ಇದೀವಿ ಸರ್. ಅದ್ರ ಜೊತೆಗೆ ಮತ್ತೆ ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ ಎಲ್ಲಾನು ಕೊಡ್ತಾ ಇದೀವಿ ಸರ್. ಈಗ ಮತ್ತೆ ಛತ್ತೀಸ್ಗಢ, ಗುಜರಾತ್ ಆ ಕಡೆ ಎಲ್ಲ ತುಂಬಾ ಜನ ಕೇಳ್ತಾ ಇದ್ದಾರೆ. UP, ಬಿಹಾರದಲ್ಲಿ ಈ ಕಡೆನು ತುಂಬಾ ಬೇಡಿಕೆ ಇದೆ ಸರ್. ಅದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ಪ್ರೊಡಕ್ಷನ್ ಜಾಸ್ತಿ ಮಾಡಿ. ಅದ್ರ ಹೊರತು ಬೇರೆ ನೆರೆಯ ದೇಶಗಳಿಗೂ ತುಂಬಾ, ಈಗ ಪಾಕಿಸ್ತಾನ ಇದೆ, ಬಾಂಗ್ಲಾ ಇದೆ, ನೇಪಾಳ ಇದೆ, ಶ್ರೀಲಂಕಾ ಇದೆ, ಅವರೆಲ್ಲ ಹೊರದೇಶ ತುಂಬಾ ಬೇಡಿಕೆ ಇದೆ. ಥೈಲ್ಯಾಂಡ್ ಇಂದ ಬೇಡಿಕೆ ಇದೆ ಸರ್. ಹೀಗಾಗಿ ನಾವು ಎಕ್ಸ್ಪೋರ್ಟ್ ಮಾಡೋದು ಪ್ಲಾನ್ ಮಾಡ್ತಾ ಇದೀವಿ ಸರ್.
0: ಖಾಜಾ ಹುಸೇನ್ ಅವರ, ಈ ಉಪಕರಣಗಳ ಒಂದು ಸದ್ಬಳಕೆಗಾಗಿ ತಾವು ಯಾವ್ಯಾವ ಮೇಳಗಳಲ್ಲಿ ಭಾಗವಹಿಸಿದ್ದೀರಿ? ಅಂದ್ರೆ ನಮ್ಮ ಕೃಷಿ ಮೇಳ ಆಗಿರ್ಬೋದು, ಇನ್ನಿತರೆ ಪ್ರಚಲಿತ ಮೇಳಗಳಲ್ಲಿ ತಾವು ಯಾವ್ಯಾವ ಮೇಳಗಳಲ್ಲಿ ಈ ಉಪಕರಣಗಳ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟಿದ್ದೀರಿ ನಮ್ಮ ರೈತರು?
1: ಸರ್, ನಾವು ಇಲ್ಲಿ ಲೋಕಲ್ ಗದಗ ಹುಬ್ಳಿ ಅಂದ್ರೆ ಧಾರವಾಡ

0: ಧಾರವಾಡದ ಕೃಷಿ ಮೇಳ ತುಂಬಾ ಫೇಮಸ್ ಕರ್ನಾಟಕಕ್ಕೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ನಡೆಯುವಂತಹ ಸುಮಾರು ಒಂದು 25 ವರ್ಷದಿಂದ ರೆಗ್ಯುಲರ್ ಆಗಿ ನಾವು ಪ್ರತಿ ವರ್ಷ ಭಾಗವಹಿಸ್ತೀವಿ. ಅದೇ ತರ ಗದಗಲ್ಲಿ ತುಂಬಾ ಜಾತ್ರೆಗಳಲ್ಲಿ ಆಗ್ತಾವು, ಮತ್ತೆ GKVK ಬೆಂಗಳೂರು ಇದೆ. ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಕಡೆ ನಾವು, ಬಿಜಾಪುರ ಯೂನಿವರ್ಸಿಟಿ ಇದೆ, ರಾಯಚೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ, ಎಲ್ಲ ಕಡೆಯಿಂದ ತುಂಬಾ ವರ್ಷದಿಂದ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ರೈತರಲ್ಲಿ ಅದ್ರ ಬಗ್ಗೆ ಒಂದು ಆಸಕ್ತಿ ಮೂಡಿಸಿ ಅವರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ತೀವಿ. ಅದಲ್ಲದೆ ದೇಶದ ಒಡಿಸ್ಸಾದಲ್ಲಿ ಮತ್ತೆ ದಿಲ್ಲಿಯಲ್ಲಿ ಪೂಸಾದಲ್ಲಿ ನಮ್ಮ ದೇಶದ ದೊಡ್ಡ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ ಅಲ್ಲಿ, ಮತ್ತೆ ಪಂಜಾಬ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಲುಧಿಯಾನದ ಪಂಜಾಬ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ. ಇದೇ ತರ ಒಡಿಸ್ಸಾದಲ್ಲಿ ಪ್ರತಿ ದೇಶದ ಬೇರೆ ಬೇರೆ ಎಲ್ಲ ಕಡೆನೂ ಹಿಸಾರ್ ಇದೆ. ಹರಿಯಾಣ, ಪಂಜಾಬ್ ಎಲ್ಲ ಕಡೆನೂ ನಾವು ಪಾರ್ಟಿಸಿಪೇಟ್. ಇದಲ್ಲದೆ ವಿದೇಶದಲ್ಲಿ ಚೈನಾ ಇದೆ, ಯುಗೋಸ್ಲಾವಿಯಾ ಇದೆ, ಇಟ್ಲಿ, ತುರ್ಕಿ, ತುಂಬಾ ದೇಶದಿಂದ ನಮ್ಗೆಲ್ಲ ಕರೆ ಬರ್ತಾವೆ. ನಾವು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ. ಗೌರ್ಮೆಂಟ್ ಇಂದ ನಮ್ಗೆ ಸಾಕಷ್ಟು ಸಹಾಯ ಮಾಡ್ತಾ ಇದೆ. ಹೌದು ಸರ್.
1: ಕಾಜೆ ಹುಸೇನ್ ಅವರೇ, ಈ ಒಂದು ಯಂತ್ರೋಪಕರಣಗಳ ಒಂದು ದರವನ್ನ ಯಾವ ರೀತಿ ನಿಗದಿಪಡಿಸಿದಿರಿ ತಾವು, ಉದಾಹರಣೆಗೆ ಹೇಳೋದಾದ್ರೆ?
0: ಸರ್, ಎಲ್ಲ ನಮ್ದು ಟೋಟಲ್ ಎಷ್ಟು ಕಾಸ್ಟ್ ಬರ್ತದಲ್ಲ, ನಾವು ಇದು ನಮ್ಮ ಒಂದು ಸಂಸ್ಥೆಯನ್ನ ನಾವು ಪ್ರಾಫಿಟ್ ಗಾಗಿ ಮಾಡ್ತಾ ಇಲ್ಲ, ರೈತರ ಸೇವೆಗಾಗಿ ಅಂತ ಮಾಡ್ತಾ ಇದ್ದೀವಿ.
1: ನೀವು ರೈತರ ಸೇವೆಗಾಗಿ ಮಾಡ್ತಾ ಇದ್ದೀರಿ. ಸಾಮಾನ್ಯವಾಗಿ ಯಾವುದೇ ಸಬ್ಸಿಡಿ ಇಲ್ಲ, ಏನು ಇಲ್ಲ, ನನಗೊಂದು ಕೂರಿಗೆ ಬೇಕಾಗಿದೆ, ಆ ಕೂರಿಗೆ ಯಂತ್ರೋಪಕರಣಕ್ಕೆ ತಾವು ಎಷ್ಟು ಬೆಲೆಯನ್ನ ನಿಗದಿಪಡಿಸಿದ್ದೀರಿ?
0: ಸರ್, ಈಗ ಬಿಗಿನಿಂಗ್ ಅಲ್ಲಿ ಅಂದ್ರೆ ಬೇಸಿಕ್ ಅಂದ್ರೆ 6 ತಾಳಿಂದು 120,000 ಸ್ಟಾರ್ಟ್ ಇದೆ, 160,000 ಈ ಕೆಲವೊಂದು ಸಣ್ಣ ಟ್ರ್ಯಾಕ್ಟರ್ ಬರ್ತಾವು, ಅದು 60,000 ಸ್ಟಾರ್ಟ್ ಇದೆ ಸರ್. 60,000 ಹಿಡಿದು 160,000 ವರ್ಗೂ ಬೇರೆ ಬೇರೆ ಕ್ಯಾಟಗರಿ ಇದಾವ ಸರ್. ಆ ಎಲ್ಲ ಕ್ಯಾಟಗರಿ ಅವರ ರಿಕ್ವೈರ್ಮೆಂಟ್ ಮೇಲೆ ಅದು
1: ಬೇಡಿಕೆಗಳಿಗೆ ಅನುಸಾರ ಉಪಕರಣಗಳನ್ನ ನೀಡ್ತಾ ಇದ್ದೀರಿ. ಈಗ ಸಬ್ಸಿಡಿ ಮುಖಾಂತರ ರೈತರು ಬಂದ್ರೆ ಅವರಿಗೆ ಆ ಸಬ್ಸಿಡಿ ದರದಲ್ಲಿ ತಾವು ಒದಗಿಸ್ತೀರಿ. ಬಹಳ ಸಂತೋಷ. ತಮ್ಮ ಈ ಕಾರ್ಯದಿಂದ ಈ ತಂತ್ರಜ್ಞಾನದ ಒಂದು ಉಪಕರಣಗಳನ್ನ ತಾವೇನು ತಯಾರಿಯನ್ನು ಮಾಡ್ತಾ ಇದ್ದೀರಿ, ರೈತರ ಒಂದು ಕೃಷಿ ಬದುಕಿನಲ್ಲಿ ಹೊಸ ಚಿಲುಮೆಯನ್ನು ತಾವು ತಗೊಂಬಂದಿದ್ದೀರಿ. ರೈತನ ಶ್ರಮವನ್ನ ಕಡಿಮೆ ಮಾಡಲಿಕ್ಕೆ ತಂತ್ರಜ್ಞಾನದ ಮೂಲಕ ಕೃಷಿಯ ನಿಜವಾದ ಪ್ರಗತಿಯನ್ನು ತಾವು ಸಾಧಿಸ್ತಾ ಇದ್ದೀರಿ. ಈ ನಿಟ್ಟಿನಲ್ಲಿ ತಮಗೆ ಯಾವ್ಯಾವ ಪ್ರಶಸ್ತಿಗಳು ದೊರೆತಿದ್ದಾವೆ, ಇದ್ರ ಬಗ್ಗೆ ಹೇಳೋದಾದ್ರೆ?
0: ಸರ್, ನಾಡಿನ ಅನೇಕ ಮಠಮನೆ ಮಠಾಧೀಶರುಗಳಿಂದ ಸನ್ಮಾನ ಗೌರವ ಪುರಸ್ಕಾರ ಎಲ್ಲ ಆಗಿದೆ ಸರ್. ಅದಲ್ಲದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ವತಿಯಿಂದ ಅಭಿನಂದ ಪತ್ರಗಳು, ಮತ್ತೆ ಜಿ ಕನ್ನಡ ರಿಯಲ್ ಸ್ಟಾರ್ ಅವಾರ್ಡ್ ಅಂತ ಕೊಟ್ಟಿದ್ದಾರೆ GTV ಅವರು. ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ನವರು ಎಮಿನೆಂಟ್ ಇಂಜಿನಿಯರ್ ಅವಾರ್ಡ್ ಅಂತ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ಕನ್ನಡ ವಾಹಿನಿಂದ ಭೂ ತಪಸ್ವಿ ರಾಜ್ಯ ಪ್ರಶಸ್ತಿ, ಕೃಷಿ ಇಲಾಖೆಯಿಂದ ತಾಲೂಕಾ ಮತ್ತು ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ, ಮತ್ತೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕೆಂಗಲ್ ಹನುಮಂತಯ್ಯ ರಾಜ್ಯ ಪ್ರಶಸ್ತಿ, ಬಿಸಿನೆಸ್ ಎಕ್ಸಲೆಂಟ್ ಅವಾರ್ಡ್ ಅಂತ ಕೊಟ್ಟಿದ್ದಾರೆ ಸರ್. ನ್ಯಾಷನಲ್ ಗ್ಲೋಬಲ್ ಬಿಸಿನೆಸ್ ಅವಾರ್ಡ್ ಅಂತೇಳಿ, ಸಮಾಜ ಸೇವಾ ರತ್ನ ಅವಾರ್ಡ್ ಅಂತ ಕೊಟ್ಟಿದ್ದಾರೆ, ಕರ್ನಾಡ ಸಾಧನಶ್ರೀ ಅವಾರ್ಡ್ ಅಂತೇಳಿ, ಆಮೇಲೆ ಟೈಮ್ಸ್ ಗ್ರೂಪ್ ನವರು ವಿಜಯ ಕರ್ನಾಟಕ ಕೊಡು ಮಾಡುವಂತ ಅಚೀವರ್ಸ್ ಆಫ್ ಕರ್ನಾಟಕ, ಮತ್ತೆ ಬೆಂಗಳೂರು ಒಂದು ಸಂಸ್ಥೆಯಿಂದ ವರ್ಷದ ಕನ್ನಡಿಗ ಅಂತೇಳಿ, ಆಮೇಲೆ ಪ್ರೌಡ್ ಇಂಡಿಯನ್ ಹೆಮ್ಮೆ ಭಾರತೀಯ ಅಂತ ಅವಾರ್ಡ್ ಕೊಟ್ಟಿದ್ದಾರೆ, ರಾಷ್ಟ್ರೀಯ ಉದ್ಯಮಿ ರತ್ನ ಅಂತ ಕೊಟ್ಟಿದ್ದಾರೆ. ಮತ್ತೆ ಅದಲ್ಲದೆ ನಾವುಗಳು ಸಹ ತುಂಬಾ ಅವಾರ್ಡ್ಗಳು ರೈತರಿಗೆ ಕೊಡ್ತಾ ಇದೀವಿ ಸರ್. ಆಮೇಲೆ ಪಬ್ಲಿಕ್ ನೆಕ್ಸ್ಟ್ ಇಂದ ರೈತ ರತ್ನ ಅವಾರ್ಡ್ ಅಂತ ಕೊಟ್ಟಿದ್ದಾರೆ, ಉದ್ಯಮ ರತ್ನ ಅಂತ ಅವಾರ್ಡ್ ಬಂದಿದೆ. ಮತ್ತೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಹಾಗೂ ಕೃಷಿ ವಿಶ್ವವಿದ್ಯಾಲಯಗಳಿಂದ, ದೇಶ ವಿದೇಶ ಮತ್ತು ಅಂತಾರಾಜ್ಯ ಕೃಷಿ ವಿಶ್ವವಿದ್ಯಾಲಯಗಳಿಂದ ತುಂಬಾ ಪ್ರಶಂಸಾ ಪತ್ರಗಳು, ಅಭಿನಂದನಾ ಪತ್ರಗಳು, ಪ್ರಮಾಣ ಪತ್ರಗಳು.
1: ತುಂಬಾ ಸಂತೋಷ ಕಾಜಾ ಹುಸೇನ್ ಅವರೇ. ತಾವು ಇಷ್ಟೆಲ್ಲ ಕೃಷಿ ಯಂತ್ರೋಪಕರಣಗಳ ಒಂದು ತಯಾರಿ ಮಾಡಿ ನಮ್ಮ ರೈತರಿಗೆ ಒದಗಿಸಿ, ಅವುಗಳಿಂದ ಬೇಡಿಕೆ ಹೆಚ್ಚು ತಮ್ಮಲ್ಲಿ ಇದ್ರೂ ಸಹ ಕೃಷಿ ಯಂತ್ರೋಪಕರಣಗಳನ್ನ ಒಂದು ಬಳಕೆಗಾಗಿ ಸುಲಭವಾಗಿ ಅವರಿಗೆ ದೊರಕುವಂತೆ ತಾವು ಮಾಡ್ತಾ ಇದ್ದೀರಿ. ತಮ್ಮಲ್ಲಿ ಪ್ರಮುಖ ಕೃಷಿ ಯಂತ್ರೋಪಕರಣಗಳು ಯಾವ್ಯಾವ ಅನ್ನೋದನ್ನ ನಮ್ಮ ರೈತರಿಗೆ ಹೇಳ್ಬೋದಾ?
0: ಪ್ರಮುಖವಾಗಿ ನಾವು ಮಾಡುವಂತದ್ದು ಸುಮಾರು ಒಂದು 58 ಮಾಡಲು ಬಿತ್ತನೆ ಮಷೀನ್ ಅಲ್ಲಿ ಮೇನ್ ನಮ್ಮದು ಸ್ಪೆಷಲಿ ನಾವು ಗುರುತಿಸಿಕೊಂಡಿರೋದು ಕೃಷಿಯಲ್ಲಿ ಬಿತ್ತನೆ ಮಷೀನ್ಗಳು. ಇದರಲ್ಲಿ ತುಂಬಾ ಮಾಡೆಲ್ಸ್ ಇದಾವ ಸರ್. ಅದರ ಜೊತೆಗೆ ರೋಟಾವೇಟರ್ಗಳು, ಮತ್ತೆ ಕಲ್ಟಿವೇಟರ್ಗಳು, ಬ್ಲೇಡ್ ಹ್ಯಾರೋ, ಲೆವೆಲರ್ ಬ್ಲೇಡ್, ಈ ತರ ತುಂಬಾ ಪ್ರಮುಖ. ಆಮೇಲೆ ಎಂಬಿ ಫ್ಲೋ, ಮತ್ತೆ ರಾಶಿ ಯಂತ್ರಗಳು. ಆಮೇಲೆ ಈಗ ಹತ್ತಿ ಕಟ್ಟಿಗೆಯನ್ನು ಕಟ್ ಮಾಡಿ ಅದನ್ನ ಒಗ್ಗೂಡಿಸಿ ಒಂದ್ ಕಡೆ ಇದು ಮಾಡೋದು, ಹತ್ತಿ ಕಟ್ಟಿಗೆ ಆರಿಸ್ಲಿಕ್ಕೆ ಲೇಬರ್ ಸಿಗಲ್ಲ, ಆ ಮಷೀನ್ಗಳೆಲ್ಲ ತುಂಬಾ 40 ವರ್ಷದಿಂದ ಮಾಡಿದೀವಿ ಸರ್. ಅವೆಲ್ಲ ತುಂಬಾ ಹಂಗೆ ಬೇರೆ ಬೇರೆ ಬೇರೆ. ಈಗ ಆಮೇಲೆ ಕೆಸರಿನಲ್ಲಿ ಬಿತ್ತುವಂತ ಮಷೀನ್, ನೆಲ್ಲು ಅಂತ ಹೇಳ್ತಾರೆ ಅದು, ಭತ್ತ ಅದು ನಮ್ಮ ದೇಶದಲ್ಲಿ ಫಸ್ಟ್ ನಾವೇ ಫಸ್ಟ್ ಮಾಡಿರೋದು ಕೆಸರಿನಲ್ಲಿ ಬಿತ್ತನೆ ಮಾಡುವಂತ, ಅದು ತುಂಬಾ ರೈತರಿಗೆ ಅದು ಮೆಚ್ಚುಗೆ ಪಾತ್ರವಾಗಿದೆ. ತುಂಬಾ ರೈತರು ಅದರಿಂದ ತುಂಬಾ ಇಳುವರಿನೂ ಜಾಸ್ತಿ ಆಗಿದೆ, ಸಮಯದ ಉಳಿತಾಯ, ಅದೇ ರೀತಿ ತುಂಬಾ ದೇಶದ ಮೊದಲ ಮಷಿನ್ಗಳು ಬಹಳಷ್ಟು ಮಾಡಿದ್ವಿ ಸರ್. ಫಸ್ಟ್ ಯಾರು ಮಾಡಾರ್ದಂತದ್ದು ನಾವು ಅದ್ರ ಬಗ್ಗೆ ವಿಚಾರ ಮಾಡಿ, ಈಗ ಬಿಟಿ ಕಾಟನ್ ಮೊದ್ಲು ಯಾರು ಅದು ಕೈಯಿಂದ ನಡೆತಿದ್ರು ಸರ್, ಅದನ್ನ

0: ಬಟ್ ಈಗ ನಾವು ಅದು ಒಂದು ತಾಸಲ್ಲಿ ಎಕರೆಗಟ್ಟಲೆ ಸಾಕಷ್ಟು ಬಿತ್ತಬಹುದು. ಆ ತರ ಎಲ್ಲ ಮಾಡಿದ್ವಿ ಸರ್.
1: ತುಂಬಾ ಸಂತೋಷ ಖಾಜಾ ಹುಸೇನ್ ಅವರೇ. ತಾವು ರೈತರಿಗೆ ಅತಿ ಹೆಚ್ಚು ಅನುಕೂಲವಾಗುವ ರೀತಿಯಲ್ಲಿ ಉಪಕರಣಗಳನ್ನ ದಶಕಗಳಿಂದ ಈ ಉಪಕರಣಗಳನ್ನ ತಯಾರಿಸಿಕೊಂಡು ರೈತರಿಗೆ ಅನುಕೂಲಕರ ರೀತಿಯಲ್ಲಿ ತಾವು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಿ, ತುಂಬಾ ಸಂತೋಷ. ಹೀಗೆ ತಮಗೆ ಇನ್ನೂ ಇದರಲ್ಲಿ ಹೆಚ್ಚು ಹೆಚ್ಚು ಆವಿಷ್ಕಾರಗಳನ್ನ ಮಾಡ್ತಾ ನಮ್ಮ ರೈತರಿಗೆ ಇನ್ನೂ ಹೆಚ್ಚು ಉಪಯೋಗ ಆಗಲಿ ಅಂತ ಹಾರೈಸ್ತಾ, ನಮ್ಮ ರೈತರು ತಮ್ಮನ್ನ ಸಂಪರ್ಕಿಸಬೇಕಾದ್ರೆ ತಮ್ಮ ಮೊಬೈಲ್ ನಂಬರ್ ಅನ್ನ ಹೇಳ್ಬೋದಲ್ಲ?
0: ನಮ್ದು ಬಿಸ್ಮಿಲ್ಲಾ ಆಗ್ರೋ ಇಂಪ್ಲಿಮೆಂಟ್ಸ್ ಅಂಡ್ ತಣ್ಣಿಗಿರಿ. ನಮ್ಮ ದೂರವಾಣಿ ಸಂಖ್ಯೆ 9739231911.
1: ತುಂಬಾ ಸಂತೋಷ ಖಾಜಾ ಹುಸೇನ್ ಅವರೇ, ಇಷ್ಟೊತ್ತು ತಾವು ನಮ್ಮ ಜೊತೆಗಿದ್ದು ಈ ಕೃಷಿ ಉಪಕರಣಗಳ ಕುರಿತು ಸಾಕಷ್ಟು ವಿಷಯಗಳನ್ನ ನಮ್ಮ ರೈತ ಬಾಂಧವರಿಗೆ ಮನನ ಮಾಡಿಕೊಟ್ಟಿದ್ದೀರಿ. ಕಾರ್ಯಕ್ರಮಕ್ಕೆ ಬಂದು ವಿಷಯಗಳನ್ನು ತಿಳಿಸಿದ್ದಕ್ಕಾಗಿ ಆಕಾಶವಾಣಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳು.
0: ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಆಕಾಶವಾಣಿ ಮತ್ತು ಎಲ್ಲ ಆಕಾಶವಾಣಿಯ ಸಿಬ್ಬಂದಿಗೆ ಧನ್ಯವಾದಗಳು ಹೇಳ್ತೇನೆ.
2: ಇದುವರೆಗೂ ಕೃಷಿ ಉಪಕರಣಗಳ ಸಂಶೋಧಕರು ಹಾಗೂ ನವೀನ ಕೃಷಿ ತಂತ್ರಜ್ಞಾನಗಳ ಅಭಿವೃದ್ಧಿಕಾರರಾದ ಅಣ್ಣಿಗೇರಿಯ ಖಾಜಾ ಹುಸೇನ್, ಇಮಾಮ್ ಹುಸೇನ್ ಗುಲ್ಗುಂದಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಕುಮಾರ್ ಅಗಡಿ, ಸಂಕಲನ ಸುಮಾ ಸುರೇಶ್.
3: ಈಗ ಜನಪದ ಸಂಗೀತ ಕಾರ್ಯಕ್ರಮ. ಇಂಡಿ ತಾಲೂಕಿನ ಚಡಚಣದ ಗುಂಡಯ್ಯ ಈರಯ್ಯ ದೋನಜ್ ಮತ್ತು ಸಂಗಡಿಗರಿಂದ ಏಕತಾರಿ ಪದ.

ತಮ್ಮ ಗುಲ್ಲ ಮಾಡದೆ ಹಗುರ ಅಲ್ಲಿ ಹೋಗುವುದೈತಿ, ತಮ್ಮ ಗುಲ್ಲ ಮಾಡದೆ ಹಗುರ ಅಲ್ಲಿ ಹೋಗುವುದೈತಿ. ಜ್ವಾಕಿಲಿಂದ ಜೀನಗಡ್ಡಿ ತರುವುದೈತಿ, ಜೇನೈತಿ ನೋಡ್ ತಮ್ಮ ಕಾತುರಿ ಕಂಟ್ಯಾಗ.

ಗುರು ಅಂತಃಕರಣ ಇಂದ್ರಿ ಒಂದು ತಂಗಿ ಐತಿ, ಗುರು ಅಂತಃಕರಣ ಇಂದ್ರಿ ಒಂದು ತಂಗಿ ಐತಿ, ವೇದಶಾಸ್ತ್ರ ಒಳ ಅಂಟಿಕೊಂಡೈತಿ, ವೇದಶಾಸ್ತ್ರ ರೂಪ ಇಲ್ಲಿ ಅಂಟಿಕೊಂಡೈತಿ.

ಸ್ವಲ್ಪ ಗದ್ದಲ ಮಾತ್ರ ಸ್ವಲ್ಪ ಗದ್ದಲ ಮಾತ್ರ ಹುಳ ಎದ್ದು ಹಾರತೈತಿ, ಸ್ವಲ್ಪ ಗದ್ದಲ ಮಾತ್ರ ಹುಳ ಎದ್ದು ಹಾರತೈತಿ. ಜೇನುತುಪ್ಪ ನೆಕ್ಕಿ ಜೇನುತುಪ್ಪ ನೆಕ್ಕಿ ಹುಟ್ಟ ಸೊಟ್ಟ ಮಾಡುತ್ತೈತಿ, ಗುಲ್ಲ ಮಾಡದೆ ಹಗುರಲ್ಲಿ ಹೋಗುವುದೈತಿ, ಗುಲ್ಲ

ಜಗದಲ್ಲಿ ಜಾತ್ಯಾಗಿರಬೇಕು, ಮೂಕನಾಗಬೇಕು ಜಗದಲ್ಲಿ ಜಾತ್ಯಾಗಿರಬೇಕು, ಆಸೆ ಅಳಿಯಬೇಕು ಮನಸ್ಸಿನ ಹೇಸಿಕೆ ತೊಳಿಬೇಕು, ಆಸೆ ಅಳಿಯಬೇಕು ಮನಸ್ಸಿನ ಹೇಸಿಕೆ.

0: ಲೋಕದ ಗೊಡವಿನ್ನ ತಕ್ಕಬೇಕು ಮೂಕನಾಗಬೇಕು ಜಗದಲ್ಲಿ ಸ್ವಾಖ್ಯಾಗಿರಬೇಕು ಮೂಕನಾಗಬೇಕು ಜಗದಲ್ಲಿ ಸ್ವಾಖ್ಯ.
1: ಇದುವರೆಗೆ ಇಂಡಿ ತಾಲೂಕಿನ ಚಡಚಣದ ಗುಂಡಯ್ಯ ಈರಯ್ಯ ದೋನಜ್ ಮತ್ತು ಸಂಗಡಿಗರಿಂದ ಏಕತಾರಿಪದ ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದಾಗಿತ್ತು ಇಂದಿನ ಕೃಷಿರಂಗ. ಇನ್ನು ನಾಳೆಯ ಕೃಷಿರಂಗದಲ್ಲಿ ಮೊದಲಿಗೆ ಗ್ರಾಮಲಕ್ಷ್ಮಿ, ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುಕ್ಕಾನಟ್ಟಿಯ ಸಕ್ರೆವ್ವ ರಾಮಪ್ಪ ಬೆಂಡವಾಡ್ ಮತ್ತು ಸಂಗಡಿಗರಿಂದ ಚೌಡಕ್ಕಿ ಪದ ಕೇಳುತ್ತೀರಿ.

ಕಾರ್ಯಕ್ರಮ ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು. ಮತ್ತೆ ನಾಳೆಯ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಧಾರವಾಡ.

ಕೇಳುಗರೇ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ 7:45 ಕ್ಕೆ ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.

0: ಆಕಾಶವಾಣಿ ಧಾರವಾಡ.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 968-686-60310. Fortis Hospital, Cunningham Road. With you for life.
0: ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತೆ ಕೇಳುತ್ತೀರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಇದು ಆಕಾಶವಾಣಿ. ಇದೀಗ ಒಂದು ಪ್ರಕಟಣೆ. 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: June 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾ ಎಸ್ ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು, ಕರ್ನಾಟಕ

ಸರ್ಕಾರ. ಈ ಕಾರ್ಯಕ್ರಮ ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಹಾಗೂ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 7:15 ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತದ ಅಭಿವೃದ್ಧಿ ಪಥ ಸ್ಥಿರ ಮತ್ತು ದೃಢ, ಪ್ರಧಾನಿ ನರೇಂದ್ರ ಮೋದಿ. ಒಮಾನ್ ಕಡಲ ಬಿಕ್ಕಟ್ಟು, ಭಾರತೀಯ ಸಿಬ್ಬಂದಿ ಇದ್ದ ಮತ್ತೊಂದು ಹಡಗಿನಲ್ಲಿ ಅಗ್ನಿ ಅವಘಡ, ಎಂಟಿ ಸೆಟ್ಟಬೆಲ್ಲೋ ಹಡಗಿನ ಮೂವರು ನಾವಿಕರ ಸಾವು. ಗೃಹಿಣಿಯರ ಶ್ರಮಕ್ಕೆ ಸುಪ್ರೀಂಕೋರ್ಟ್ ಮನ್ನಣೆ, ಅಪಘಾತ ಪರಿಹಾರಕ್ಕೆ ಮಾಸಿಕ ಕನಿಷ್ಠ 30,000 ರೂಪಾಯಿ ನಿಗದಿಪಡಿಸಲು ಆದೇಶ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದಿನಿಂದ ಪ್ರತಿಷ್ಠಿತ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಆರಂಭ, ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಹಣಾಹಣಿ. ವಾರ್ತೆಗಳ ವಿವರ. ಜಗತ್ತು ಅನಿಶ್ಚಿತತೆ ಮತ್ತು ಅಸ್ಥಿರತೆಯ ಅವಧಿಯನ್ನು ಎದುರಿಸುತ್ತಿದ್ದರೂ ಭಾರತವು ತನ್ನ ಅಭಿವೃದ್ಧಿಯ ಪಥದಲ್ಲಿ ಆತ್ಮವಿಶ್ವಾಸ ಹಾಗೂ ದೃಢ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆದ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವಿಕಸಿತ ಭಾರತದ ದೂರದೃಷ್ಟಿ ಸಾಧನೆಗಾಗಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಹಕಾರ ಹಾಗೂ ಸಂವಾದ ಅತ್ಯಗತ್ಯ. ಯುವ ಜನತೆಗೆ ಗುಣಮಟ್ಟದ ಶಿಕ್ಷಣ, ಕೌಶಲ್ಯ ಮತ್ತು ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದ್ದು, ಸಶಕ್ತ ಯುವಶಕ್ತಿಯೇ ದೇಶದ ಪ್ರೇರಕ ಶಕ್ತಿಯಾಗಲಿದ್ದಾರೆ ಎಂದು ತಿಳಿಸಿದ್ದಾರೆ. ಮುಕ್ತ ವ್ಯಾಪಾರ ಒಪ್ಪಂದಗಳು ಎಂಎಸ್ಎಂಇ ವಲಯಕ್ಕೆ ಜಾಗತಿಕ ಮಾರುಕಟ್ಟೆಯಲ್ಲಿ ನೂತನ ಅವಕಾಶಗಳನ್ನು ಕಲ್ಪಿಸಿವೆ ಎಂದು ತಿಳಿಸಿದ ಪ್ರಧಾನಿ, ಮಹಿಳಾ ನೇತೃತ್ವದ ಅಭಿವೃದ್ಧಿಯು ವಿಕಸಿತ ಭಾರತದ ಪ್ರಮುಖ ಆಧಾರಸ್ತಂಭವಾಗಿದೆ ಎಂದು ಹೇಳಿದ್ದಾರೆ. ಕೃಷಿ, ಸ್ಟಾರ್ಟ್ಅಪ್, ವಿಜ್ಞಾನ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ನಾರಿ ಶಕ್ತಿಯು ಕೊಡುಗೆಯನ್ನು ನೀಡುತ್ತಿದ್ದು, ರಾಜ್ಯಗಳು ಮಹಿಳಾ ಸಬಲೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಒಮಾನ್ನ ಶಿನಾಸ್ ಬಂದರು ಬಳಿ ಗಿನಿ ಬಿಸೌ ಧ್ವಜದ ಎಂಟಿ ಜಲವೀರ್ ವಾಣಿಜ್ಯ ಟ್ಯಾಂಕರ್ ಹಡಗಿನಲ್ಲಿ ಅಗ್ನಿ ದುರಂತ ಸಂಭವಿಸಿದ್ದು ಕಡಲ ತುರ್ತು ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 20 ಭಾರತೀಯ ಸಿಬ್ಬಂದಿಯನ್ನು ಹೊಂದಿರುವಂತಹ ಈ ಹಡಗಿನ ಪರಿಸ್ಥಿತಿಯನ್ನು ಮಸ್ಕತ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಒಮಾನ್ ಜಲಪ್ರದೇಶದಲ್ಲಿ ಕಳೆದ 72 ಗಂಟೆಗಳಲ್ಲಿ ಭಾರತೀಯ ಸಿಬ್ಬಂದಿ ಇದ್ದಂತಹ ಹಡಗುಗಳು ಬಿಕ್ಕಟ್ಟಿಗೆ ಸಿಲುಕುತ್ತಿರುವುದು ಇದು ಸತತ ಮೂರನೆಯ ಬಾರಿಯಾಗಿದೆ. ಈ ನಡುವೆ ನಿನ್ನೆ ರಾತ್ರಿ ಒಮಾನ್ ಕರಾವಳಿಯಲ್ಲಿ ಅಮೆರಿಕ ಪಡೆಗಳ ಕ್ಷಿಪಣಿ ದಾಳಿಗೆ ಒಳಗಾಗಿದ್ದಂತಹ ಎಂಟಿ ಸೆಟ್ಟಬೆಲ್ಲೋ ಹಡಗಿನಲ್ಲಿದ್ದಂತಹ ಮೂವರು ಭಾರತೀಯ ನಾವಿಕರು ಮೃತಪಟ್ಟಿರುವುದನ್ನು ಕೇಂದ್ರ ಸಚಿವ ಸರ್ಬಾನಂದ್ ಸೋನೋವಾಲ್ ದೃಢಪಡಿಸಿದ್ದಾರೆ. ಹಡಗಿನಲ್ಲಿದ್ದಂತಹ 24 ಭಾರತೀಯರ ಪೈಕಿ 21 ಜನರನ್ನು ರಕ್ಷಿಸಲಾಗಿದ್ದು ಅವರನ್ನು ಸ್ವದೇಶಕ್ಕೆ ಕರೆತರಲು ಕ್ರಮ ಕೈಗೊಳ್ಳಲಾಗಿದೆ. ಕಳೆದ ಜೂನ್ 8ರಂದು ಸಹ ಎಂಟಿ ಮಾರಿವೆಕ್ಸ್ ಹಡಗಿನ ಮೇಲೆ ಅಮೆರಿಕ ಪಡೆಗಳು ದಾಳಿಯನ್ನು ನಡೆಸಿದ್ದವು. ನಾವಿಕರ ಜೀವಕ್ಕೆ ಧಕ್ಕೆ ತರುತ್ತಿರುವಂತಹ ಇಂತಹ ದಾಳಿಗಳನ್ನು ಅಂತಾರಾಷ್ಟೀಯ ಕಡಲ ಸಂಸ್ಥೆ ಐಎಂಒ ತೀವ್ರವಾಗಿ ಖಂಡಿಸಿದೆ. ಒಮಾನ್ ಕರಾವಳಿಯಲ್ಲಿ ಎಂಟಿ ಸೆಟ್ಟಬೆಲ್ಲೋ ಹಡಗಿನ ಮೇಲೆ ನಡೆದಂತಹ ದಾಳಿಯಲ್ಲಿ ಮೂವರು ಭಾರತೀಯ ನಾವಿಕರು ಮೃತಪಟ್ಟಿರುವುದನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ನವದೆಹಲಿಯಲ್ಲಿಂದು ನಡೆದಂತಹ ಅಂತರ್ ಸಚಿವಾಲಯ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್, ಈ ಸಂಬಂಧ ಅಮೆರಿಕ ರಾಯಭಾರಿ ಅಧಿಕಾರಿಯನ್ನು ಕರೆಸಿ ಸರ್ಕಾರ ತೀವ್ರ ಪ್ರತಿಭಟನೆ ದಾಖಲಿಸಿದೆ ಎಂದಿದ್ದಾರೆ. ಗಲ್ಫ್ ವಿಭಾಗದ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಆರ್ ಮಹಾಜನ್ ಮಾತನಾಡಿ, ಗಲ್ಫ್ ಮತ್ತು ಪಶ್ಚಿಮ ಏಷ್ಯಾ ಪರಿಸ್ಥಿತಿಯನ್ನು ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಅಲ್ಲಿನ ಭಾರತೀಯ ರಾಯಭಾರ ಕಚೇರಿಗಳು ಮತ್ತು ದೂತಾವಾಸ ಕಚೇರಿಗಳು ದಿನದ 24 ಗಂಟೆಯೂ ಸಹಾಯವಾಣಿಗಳನ್ನು ನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಬಂದರು, ಹಡಗುಗಳು ಮತ್ತು ಜಲಮಾರ್ಗಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಮುಕೇಶ್ ಮಂಗಲ್, ಭಾರತೀಯ ನಾವಿಕರ ಸುರಕ್ಷತೆ ಮತ್ತು ಕಲ್ಯಾಣಕ್ಕೆ ಬದ್ದರಾಗಿರುವುದಾಗಿ ಪುನರುಚ್ಚರಿಸಿದ್ದು, ನಾವಿಕರ ಕಲ್ಯಾಣ ನಿಧಿ ಸಂಘದಿಂದ ಮೃತ ನಾವಿಕರ ಕುಟುಂಬಸ್ಥರಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ನೀಡಲು ಸೂಚನೆ ನೀಡಲಾಗಿದೆ ಎಂದು ಘೋಷಣೆ ಮಾಡಿದ್ದಾರೆ. ಈ ವೇಳೆ ದೇಶದಲ್ಲಿ ರಸಗೊಬ್ಬರ ದಾಸ್ತಾನು ಸುಸ್ಥಿರವಾಗಿದ್ದು, ಒಮಾನ್, ರಷ್ಯಾ ಸೇರಿದಂತೆ ವಿವಿಧ ದೇಶಗಳಿಂದ ಯೂರಿಯಾ ಪೂರೈಕೆ ಖಚಿತಪಡಿಸಿಕೊಳ್ಳಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೇಶದಲ್ಲಿ ಅನಿಲ ಪೂರೈಕೆಯು ಸ್ಥಿರವಾಗಿದೆ. ಕಳೆದ 3 ದಿನಗಳಲ್ಲಿ 1.49 ಕೋಟಿ ಸಿಲಿಂಡರ್ಗಳನ್ನು ವಿತರಣೆ ಮಾಡಲಾಗಿದ್ದು, ಕಾಳಸಂತೆ ತಡೆಗೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಲಾಗಿದೆ. ಕುಟುಂಬ ಮತ್ತು ಮುಂದಿನ ಪೀಳಿಗೆಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಗೃಹಿಣಿಯರನ್ನು ದೇಶದ ನಿರ್ಮಾತೃಗಳು ಎಂದು ಸುಪ್ರೀಂಕೋರ್ಟ್ ಇಂದು ಐತಿಹಾಸಿಕ ತೀರ್ಪು ನೀಡಿದೆ. ರಸ್ತೆ ಅಪಘಾತಗಳಲ್ಲಿ ಗೃಹಿಣಿಯರು

0: ಮರಣ ಹೊಂದಿದಂತಹ ಸಂದರ್ಭಗಳಲ್ಲಿ ಪರಿಹಾರವನ್ನು ಲೆಕ್ಕ ಹಾಕುವ ವೇಳೆ ಅವರ ಗೃಹ ಕೆಲಸ ವೇತನರಹಿತವಾಗಿದ್ದರೂ ಅದರ ಮೌಲ್ಯವನ್ನು ಗಣನೆಗೆ ತೆಗೆದುಕೊಂಡು ತಿಂಗಳಿಗೆ ಕನಿಷ್ಠ 30,000 ರೂಪಾಯಿಗಳಾಗಿ ನಿಗದಿಪಡಿಸಬೇಕು ಎಂದು ನ್ಯಾಯಾಲಯ ಆದೇಶ ನೀಡಿದೆ. ಮನೆ ನಿರ್ವಹಿಸುವಂತಹ ಮಹಿಳೆಯರನ್ನು ಕೇವಲ ಗೃಹಿಣಿ ಎಂದು ಕರೆಯುವುದು ಸಮಾಜಕ್ಕೆ ಅವರ ಕೊಡುಗೆ ಮತ್ತು ಮೌಲ್ಯವನ್ನು ಅಲ್ಪವಾಗಿ ಪರಿಗಣಿಸಿದಂತಾಗುತ್ತದೆ ಎಂದು ಸುಪ್ರೀಂಕೋರ್ಟ್ ಅಭಿಪ್ರಾಯಪಟ್ಟಿದೆ. ನ್ಯಾಯಮೂರ್ತಿಗಳಾದಂತಹ ಸಂಜಯ್ ಕರೋಲ್ ಮತ್ತು ಎನ್ ಕೋಟೇಶ್ವರ್ ಸಿಂಗ್ ಅವರ ಪೀಠವು ಕುಟುಂಬದ ಆರೈಕೆ ಮತ್ತು ಮನೆ ನಿರ್ವಹಣೆಯು ಗಮನಾರ್ಹ ಆರ್ಥಿಕ ಮೌಲ್ಯವನ್ನು ಹೊಂದಿದ್ದು ಇದು ಮಾನವ ಬಂಡವಾಳದ ಅಭಿವೃದ್ದಿಗೆ ಅತ್ಯಗತ್ಯ ಎಂದು ಸ್ಪಷ್ಟಪಡಿಸಿದೆ. ನವೆಂಬರ್ 2001 ಪಂಜಾಬ್ನಲ್ಲಿ ನಡೆದಂತಹ ರಸ್ತೆ ಅಪಘಾತದಲ್ಲಿ ಮಹಿಳೆಯೊಬ್ಬರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದ ಮೇಲ್ಮನವಿ ವಿಚಾರಣೆ ನಡೆಸಿ ಸರ್ವೋಚ್ಚ ನ್ಯಾಯಾಲಯ ಈ ಮಹತ್ವದ ತೀರ್ಪು ಪ್ರಕಟಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಹೆಣ್ಣು ಮಗುವಿಗಿಂತ ಗಂಡು ಮಗುವಿಗೆ ಹೆಚ್ಚು ಆದ್ಯತೆ ನೀಡುವ ಮನೋಭಾವ ಇನ್ನೂ ಸಮಾಜದಲ್ಲಿ ಮುಂದುವರೆದಿದೆ ಎಂದು ಸುಪ್ರೀಂಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ಲಿಂಗ ಆಯ್ಕೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ತಡೆಯಲು PPPNDT ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ನ್ಯಾಯಾಲಯ ತಿಳಿಸಿದೆ. ಬೇಟಿ ಬಚಾವೋ ಬೇಟಿ ಪಡಾವೋ ಸೇರಿದಂತೆ ಹಲವು ಸರ್ಕಾರಿ ಯೋಜನೆಗಳು ಹೆಣ್ಣು ಮಕ್ಕಳ ಪರ ಕೆಲಸ ಮಾಡುತ್ತಿವೆ ಎಂದು ನ್ಯಾಯಾಲಯ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಆದರೆ ಕೆಲವು ರಾಜ್ಯಗಳಲ್ಲಿ ಇನ್ನೂ ಹೆಣ್ಣು ಮಕ್ಕಳ ಜನನ ಪ್ರಮಾಣ ಕಡಿಮೆ ಇರುವುದು ಸವಾಲಾಗಿ ಉಳಿದಿದೆ ಎಂದು ಹೇಳಿದೆ. ಲಿಂಗ ಆಯ್ಕೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ತಡೆಯಲು PCPNDT ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ನ್ಯಾಯಾಲಯ ತಿಳಿಸಿದೆ. 945 ಇದ್ದಂತಹ ಮಕ್ಕಳ ಲಿಂಗಾನುಪಾತವು 2011 919 ಇಳಿದಿರುವುದನ್ನು ಉಲ್ಲೇಖಿಸಿದ ಸುಪ್ರೀಂಕೋರ್ಟ್ ಈ ಸಮಸ್ಯೆಯ ಗಂಭೀರತೆಯನ್ನು ಎತ್ತಿ ತೋರಿಸಿದೆ. ಇದೇ ವೇಳೆ ವೈದ್ಯರೊಬ್ಬರು ಸಲ್ಲಿಸಿದ್ದ ಮೇಲ್ಮನವಿಯನ್ನು ನ್ಯಾಯಾಲಯ ತಿರಸ್ಕರಿಸಿದೆ. ಮಾಲ್ಡೀವ್ಸ್ ದೇಶದಲ್ಲಿ ಹೆಚ್ಚುತ್ತಿರುವಂತಹ ದಡಾರ ಪ್ರಕರಣಗಳನ್ನು ನಿಯಂತ್ರಿಸಲು ಮತ್ತು ಅಲ್ಲಿನ ಸಾರ್ವಜನಿಕ ಆರೋಗ್ಯ ರಕ್ಷಣೆಗೆ ಬೆಂಬಲ ನೀಡುವ ನಿಟ್ಟನಲ್ಲಿ ಭಾರತ ಸರ್ಕಾರವು 20,000 ಡೋಸ್ ದಡಾರ ಲಸಿಕೆ ಮತ್ತು ಸುಮಾರು 3 ಟನ್ ವೈದ್ಯಕೀಯ ಸಾಮಗ್ರಿಗಳನ್ನು ಒಳಗೊಂಡ ತುರ್ತು ನೆರವನ್ನು ರವಾನಿಸಿದೆ. ಈ ಸಕಾಲಿಕ ನೆರವು ಮಾಲ್ಡೀವ್ಸ್ನಲ್ಲಿ ಲಸಿಕಾಕರಣ ಪ್ರಕ್ರಿಯೆಯನ್ನು ಬಲಪಡಿಸಲು ಮತ್ತು ಅಲ್ಲಿನ ಸರ್ಕಾರದ ರೋಗ ನಿಯಂತ್ರಣ ಪ್ರಯತ್ನಗಳಿಗೆ ಹೆಚ್ಚಿನ ಶಕ್ತಿ ತುಂಬಲು ನೆರವಾಗಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವಂತಹ ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಪಿವಿ ಸಿಂಧು ಮತ್ತು ತನ್ವಿ ಶರ್ಮಾ ಮಹಿಳಾ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಇಂದು ನಡೆದ 16 ಆಟಗಾರರ ಸುತ್ತಿನ ಪಂದ್ಯದಲ್ಲಿ ಪಿವಿ ಸಿಂಧು ಭಾರತದವರೇ ಆದಂತಹ ಏಷಾರಾಣಿ ಬರುವ ಅವರನ್ನ 22-20, 21-12 ನೇರ ಸೆಟ್ಗಳಿಂದ ಸೋಲಿಸಿದರು. ಮುಂದಿನ ಪಂದ್ಯದಲ್ಲಿ ಸಿಂಧು ಚೆನ್ ಸು ಯು ಅವರನ್ನು ಎದುರಿಸಲಿದ್ದಾರೆ. ಮತ್ತೊಂದು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ತನ್ವಿ ಶರ್ಮಾ ಮಾಳವಿಕಾ ಬನ್ಸೋದ್ ವಿರುದ್ಧ 21-13, 21-15 ಹಂತದಲ್ಲಿ ಜಯ ದಾಖಲಿಸಿ ಅಂತಿಮ 8ರ ಘಟ್ಟಕ್ಕೆ ಪ್ರವೇಶ ಪಡೆದಿದ್ದಾರೆ. ಇನ್ನು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸ ಕರುಣನ್ ಜೋಡಿ ನ್ಯೂಜಿಲೆಂಡ್ನ ಮೈಕೆಲ್ ಓವನ್ ಮತ್ತು ಡೈಲನ್ ಸೋಡ್ಜಾಸಾ ಜೋಡಿಯನ್ನು 21-17, 21-7 ಸೆಟ್ಗಳಿಂದ ಮಣಿಸಿ ಕ್ವಾರ್ಟರ್ ಫೈನಲ್ಗೆ ಲಕ್ಕೆ ಇಟ್ಟಿದೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಇಂದು ರಾತ್ರಿ ಮೆಕ್ಸಿಕೋ ನಗರದ ಐತಿಹಾಸಿಕ ಎಸ್ಟಾಡಿಯೋ ಅಲ್ಜೆಕ್ಟಾದಲ್ಲಿ ಆರಂಭಗೊಳ್ಳಲಿದ್ದು ಪ್ರಪಂಚದಾದ್ಯಂತ ಕ್ರೀಡಾ ಅಭಿಮಾನಿಗಳು 1 ತಿಂಗಳ ಕಾಲ ನಡೆಯುವಂತಹ ಫುಟ್ಬಾಲ್ ಪ್ರದರ್ಶನಕ್ಕಾಗಿ ಸಜ್ಜಾಗಿದ್ದಾರೆ. ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಮೆಕ್ಸಿಕೋ ತಂಡವು ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 12:30 ಅಂದರೆ ಮಧ್ಯರಾತ್ರಿ 12:30 ಪ್ರಾರಂಭವಾಗಲಿದೆ. ಪಂದ್ಯಾವಳಿ July 19 ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ದೇಶಗಳಲ್ಲಿ ನಡೆಯಲಿದೆ. ಹಿಂದಿನ ಆವೃತ್ತಿಗಳಲ್ಲಿದ್ದಂತಹ 32 ತಂಡಗಳಿಗೆ ಹೋಲಿಸಿದರೆ ಈ ಬಾರಿ 48 ತಂಡಗಳು ಭಾಗಿಯಾಗುತ್ತಿರುವುದರಿಂದ ಇದು ವಿಶ್ವಕಪ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಪಂದ್ಯಾವಳಿಯಾಗಿದೆ. ಭಾರತ ಮತ್ತು ನೇಪಾಳ ನಡುವೆ ಹೊಸ ಡಿಜಿಟಲ್ ಹಣ ವರ್ಗಾವಣೆ ವ್ಯವಸ್ಥೆ ಆರಂಭವಾಗಿದೆ. ಇದು ಭಾರತದ ಯುಪಿಐ ಮತ್ತು ನೇಪಾಳದ ಎನ್ಪಿಐ ವ್ಯವಸ್ಥೆಗಳನ್ನು ನೇರವಾಗಿ ಸಂಪರ್ಕಿಸುತ್ತದೆ. ಇದರಿಂದ ಎರಡೂ ದೇಶಗಳ ಜನರು ಮೊಬೈಲ್ ಬ್ಯಾಂಕಿಂಗ್ ಅಥವಾ ಡಿಜಿಟಲ್ ವ್ಯಾಲೆಟ್ಗಳ ಮೂಲಕ ತಕ್ಷಣವೇ ಮತ್ತು ಸುರಕ್ಷಿತವಾಗಿ ಹಣವನ್ನು ಕಳುಹಿಸಬಹುದಾಗಿದೆ. ಈ ವ್ಯವಸ್ಥೆ ಹಣಕಾಸು ಸೇವೆಗಳನ್ನು ಹೆಚ್ಚು ಜನರಿಗೆ ತಲುಪಿಸುವುದರ ಜೊತೆಗೆ ಭಾರತ ನೇಪಾಳ ಆರ್ಥಿಕ ಹಾಗೂ ಡಿಜಿಟಲ್ ಸಂಬಂಧಗಳನ್ನು ಬಲಪಡಿಸುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

0: ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತದ ಅಭಿವೃದ್ಧಿ ಪಥ ಸ್ಥಿರ ಮತ್ತು ದೃಢ, ಪ್ರಧಾನಿ ನರೇಂದ್ರ ಮೋದಿ. ಒಮಾನ್ ಕಡಲ ಬಿಕ್ಕಟ್ಟು, ಭಾರತೀಯ ಸಿಬ್ಬಂದಿಯಿದ್ದ ಮತ್ತೊಂದು ಹಡಗಿನಲ್ಲಿ ಅಗ್ನಿ ಅವಘಡ, ಎಂಟಿ ಸೆಟಬೆಲ್ಲೋ ಹಡಗಿನ ಮೂವರು ನಾವಿಕರ ಸಾವು. ಗೃಹಿಣಿಯರ ಶ್ರಮಕ್ಕೆ ಸುಪ್ರೀಂಕೋರ್ಟ್ ಮನ್ನಣೆ, ಅಪಘಾತ ಪರಿಹಾರಕ್ಕೆ ಮಾಸಿಕ ಕನಿಷ್ಠ 30,000 ರೂಪಾಯಿ ನಿಗದಿಪಡಿಸಲು ಆದೇಶ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವೀರ್ ಶರ್ಮಾ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದಿನಿಂದ ಪ್ರತಿಷ್ಠಿತ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಆರಂಭ, ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಧಾರವಾಡ.
2: 35 years of clinical excellence with compassion.
3: From life-saving emergencies to advanced cardiac and multi-specialty expertise,
2: Bengaluru has placed its trust in one name.
3: Choose the care Bengaluru believes in.
2: Call 9686860310. Fortis Hospital, Cunningham Road. With you for life.
1: Iga Prabhakar Karekar avara Marathi geetegalannu kelona. ರಚ ಮೊದಲನೆಯದಾಗಿ ಬಿಪಿ ಕಿರ್ಲೋಸ್ಕರ್ ಅವರ ರಚನೆ.

0: Years of clinical excellence with compassion.
1: From life-saving emergencies to advanced cardiac and multi-specialty expertise,
0: Bengaluru has placed its trust in one name.
1: Choose the care Bengaluru believes in.
0: Call 9686860310. Fortis Hospital, Cunningham Road. With you for life.
2: QR code scan maadi 5000 cash back kalisi. Are va, dina sudina.
3: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಯುವವಾಣಿ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೆಬಸೂರಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ

ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜ್ ಹೆಬ್ಸೂರು, ತಾಲೂಕು ಹುಬ್ಬಳ್ಳಿ, ಜಿಲ್ಲಾ ಧಾರವಾಡ. ಇವರ ಪ್ರಸ್ತುತಪಡಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು: ಮೊದಲನೇದಾಗಿ ಪ್ರಾರ್ಥನಾ ಗೀತೆ, ನೀನಿತ್ತ ವರವಲ್ಲವೇ, ಕಾವ್ಯ ಹೆಬ್ಬಳ್ಳಿ, ಪೂಜಾ ಮಠಪತಿ, ದೀಪಾ ಭಂಗಿ, ಕವಿತಾ ಮಂಟೂರ್ ಇವರಿಂದ.

0: ಮುಂದಿನದಾಗಿ ಭಾಷಣ. ಗ್ರಾಮೀಣ ಕ್ರೀಡೆಗಳು ವಿಶ್ವನಾಥ್ ಹೊಸಬಾಯಿ ಇವರಿಂದ.
1: ಕ್ರೀಡೆಗಳು ಮಾನವನ ಅವಿಭಾಜ್ಯ ಅಂಗ. ಮನುಷ್ಯ ಬಾಲ್ಯಾವಸ್ಥೆ ಮತ್ತು ಯವನಾವಸ್ಥೆಯಲ್ಲಿ ಕ್ರೀಡೆಗಳಲ್ಲಿ ತೊಡಗಿರುವುದು ಸಹಜ. ಕ್ರೀಡೆಗಳಿಂದ ವ್ಯಕ್ತಿಯು ಆರೋಗ್ಯವಂತನಾಗಿದ್ದು ಸದಾ ಚಟುವಟಿಕೆಗಳಿಂದ ಕೂಡಿರುತ್ತಾನೆ. ಕ್ರೀಡೆಗಳು ಗ್ರಾಮದಲ್ಲಿ, ಪಟ್ಟಣಗಳಲ್ಲಿ ಮತ್ತು ನಗರಗಳಲ್ಲಿಯೂ ಜರುಗುತ್ತವೆ. ಆಕಾಶವಾಣಿ, ದೂರದರ್ಶನ ಹಾಗೂ ಗ್ರಾಮೋಫೋನ್ಗಳಂತಹ ಮನರಂಜನೆ ಸಾಧನಗಳು ಆವಿಷ್ಕಾರವಾಗುವುದಕ್ಕಿಂತ ಪೂರ್ವದಲ್ಲಿ ಗ್ರಾಮೀಣ ಭಾಗದಲ್ಲಿ ಅವುಗಳದೇ ಆದ ಕ್ರೀಡೆಗಳು ಬಳಕೆಯಲ್ಲಿದ್ದವು. ಗ್ರಾಮೀಣ ಕ್ರೀಡೆಗಳಲ್ಲಿಯೂ ಒಳಾಂಗಣ ಮತ್ತು ಹೊರಾಂಗಣ ಎಂಬ ಎರಡು ವಿಧಗಳು. ಒಳಾಂಗಣ ಕ್ರೀಡೆಗಳು ಕುಸ್ತಿ, ಚದುರಂಗದಾಟ, ಹುಲಿಮನೆ ಆಟ ಇತ್ಯಾದಿ. ಹೊರಾಂಗಣ ಕ್ರೀಡೆಗಳು ಮಲ್ಲಯುದ್ಧ, ಮಲ್ಲಕಂಬ, ಕುಸ್ತಿ, ಭಾರ ಎತ್ತುವಿಕೆ, ತಿಳ್ಳೆ ಓಟ, ಜಿಗಿತ,

ವ್ಯವಸಾಯದಲ್ಲಿನ ಕಸರತ್ತುಗಳು, ಈಜುವುದು ಇತ್ಯಾದಿ. ಒಳಾಂಗಣ ಕ್ರೀಡೆಗಳಿಗೂ ಹಾಗೂ ಹೊರಾಂಗಣ ಕ್ರೀಡೆಗಳಿಗೂ ನುರಿತ ಗುರುಗಳು ಇರುತ್ತಿದ್ದರು. ಇವುಗಳಲ್ಲಿ ಪ್ರಮುಖ ಕ್ರೀಡೆಗಳು ಕುಸ್ತಿ. ಗರಡಿ ಮನೆಗಳು ಪ್ರತಿ ಹಳ್ಳಿ ಹಳ್ಳಿಗೂ ಇರುತ್ತಿದ್ದವು. ಕುಸ್ತಿಯ ಕಲೆಗೂ ತನ್ನದೇ ಆದ ಕೆಲವು ತಂತ್ರಗಳು ಇರುತ್ತಿದ್ದವು. ಅವುಗಳನ್ನು ಹೇಳಿಕೊಡಲು ಹಾಗೂ ಕುಸ್ತಿಪಟುಗಳನ್ನು ತಯಾರಿಸಲು ಪೈಲ್ವಾನರು ಇರುತ್ತಿದ್ದರು. ವ್ಯಕ್ತಿ ಗುರುವಿನ ಮನಸ್ಸಿಗೆ ಒಪ್ಪುವಂತ ಪರಿಣತನಾಗಿದ್ದರೆ ಅವನನ್ನು ಜಾತ್ರೆ ಸಂತೆಗಳಲ್ಲಿ ಒಬ್ಬರೊಡನೆ ಸ್ಪರ್ಧಿಸಲು ಗುರು ಅಂದರೆ ಪೈಲ್ವಾನರು ಅವನನ್ನು ಕರೆದುಕೊಂಡು ಹೋಗುತ್ತಿದ್ದರು. ಸ್ಪರ್ಧೆಯಲ್ಲಿ ವಿಜೇತರಾದವನಿಗೆ ಸರಿಯಾದ ಬಹುಮಾನ ಹಾಗೂ ಸನ್ಮಾನ ಇರುತ್ತಿತ್ತು. ಅವನನ್ನು ಆನೆಯ ಮೇಲಾಗಲಿ ಕುದುರೆಯ ಮೇಲಾಗಲಿ ಕುರಿಸಿ ಮೆರವಣಿಗೆ ಮಾಡಿ ಸಂತೋಷಪಡುತ್ತಿದ್ದರು. ಎರಡನೆಯ ಕ್ರೀಡೆ ಭಾರ ಎತ್ತುವಿಕೆ. ಭಾರ ಎತ್ತುವಿಕೆಯಲ್ಲಿ ವ್ಯವಸಾಯದ ಕಾರ್ಯಗಳಲ್ಲಿ ಪರಿಣಿತ ಪಡೆದವರಿಗೂ ಸತ್ಕಾರ ಇರುತ್ತಿತ್ತು. ಉದಾಹರಣೆಗೆ, ಭಾರ ಎತ್ತುವವನು ವಿವಿಧ ತರಹದ ಭಾರವಾದ ವಸ್ತುಗಳನ್ನು ಗೋಧಿ ಚೀಲ ಹೊತ್ತು ಮೇಳಿಗೆಗೆ ನಿಚ್ಚಣಿಕೆಯಿಂದ ಏರುವುದು, ಅಸಾಧಾರಣ ಭಾರವನ್ನು ಹೊತ್ತು ನಡೆದಾಡುವುದು, ದೊಡ್ಡ ತಾಮ್ರದ ಕೊಡದಲ್ಲಿ ಉಸುಕು ತುಂಬಿ ಹಲ್ಲಿನ ಸಹಾಯದಿಂದ ತಲೆ ಕೂದಲು ಸಹಾಯದಿಂದಲೂ ಎತ್ತುವುದು, ವ್ಯವಸಾಯದಲ್ಲಿ ಹೊಲದಲ್ಲಿಯ ಹತ್ತಿ ಕಟ್ಟಿಗೆಗಳನ್ನು ಸ್ವಲ್ಪ ಅವಧಿಯಲ್ಲಿ ಬಹಳ ಹೊಲ ಹರಗುವುದು, ಕಟ್ಟಿಗೆ ಹಿಡಿಯುವುದು, ಒಡ್ಡು ಹಾಕುವುದು, ತೆನೆಗಳನ್ನು ಕೊಯ್ಯುವುದು, ಹೊಟ್ಟು ಹೊರುವುದು, ಬಿತ್ತುವುದು ಇತ್ಯಾದಿ ಕಠಿಣ ತರಹದ ಸ್ಪರ್ಧೆಗಳಲ್ಲಿ ಪ್ರಾಥಮಿಕರಾದವರಿಗೆ ಯೋಗ್ಯ ಆರ್ಥಿಕ ಸಹಾಯ ಹಾಗೂ ಬಂಗಾರ ಬೆಳ್ಳಿ ಒಡವೆಗಳನ್ನು ಕೊಟ್ಟು ಸನ್ಮಾನಿಸುತ್ತಿದ್ದರು. ಮೂರನೇ ಆಟ ಕಣ್ಣಾಮುಚ್ಚಾಲೆ. ಈ ಆಟದಲ್ಲಿ ಆಟಗಾರರ ಸಂಖ್ಯೆಗೆ ಮಿತಿ ಇರುವುದಿಲ್ಲ, ಆದರೂ ಆರಂಕಿತ ಮೀರುವಂತಿರುವುದಿಲ್ಲ. ಆಟಕ್ಕಿಂತಲೂ ಪೂರ್ವದಲ್ಲಿ ಕೆಲವರು ಚಪ್ಪಾಳೆ ಕೈ ಹಾಕಿ ಬಿಡಿಸಿಕೊಂಡು ಕೈಗಳನ್ನು ಅಂಗೈ ಮೇಲೆ ಹಾಗೂ ಕೆಳಗೆ ಮಾಡಿ ನಂತರ ಸೋತವನ ಅಥವಾ ಸೋತವಳ ಕಣ್ಣು ಮುಚ್ಚುವ ಕೆಲಸವನ್ನು ಹಿರಿಯನು ಅಥವಾ ಹಿರಿಯಳು ಮಾಡುತ್ತಾರೆ. ಅಂಗೈ ಮುಂಗೈ ಹಾಳಗೋಡೆ 19 ತಟ್ಟಿಮನಿ ಹಾಳಾಯ್ತು, ಇವರನ್ನು ಬಿಟ್ಟು ಇವರ್ಯಾರು ಎಂದು ಕೇಳಿದಾಗ ಅವರು ಕಣ್ಣು ಮುಚ್ಚಿಕೊಳ್ಳಬೇಕು, ತಪ್ಪಾಗಿ ಹೇಳಿದರೆ ಉಳಿದವರು ಓಡುವರು, ಅವರನ್ನು ಬೆನ್ನತ್ತಿ ಈ ಹುಡುಗ ಅಥವಾ ಹುಡುಗಿ ಹೋಗಬೇಕು, ಸಿಕ್ಕರೆ ಅವನ ಅಥವಾ ಅವಳ ಕಣ್ಣನ್ನು ಮುಚ್ಚಬೇಕು. ಇದು ಈ ಆಟದ ನಿಯಮ. ನಾಲ್ಕನೇ ಆಟ ಆಣಿಕಿರ್. ಆಟಕ್ಕಿಂತಲೂ ಮೊದಲು ಒಬ್ಬೊಬ್ಬನು ನೆಲದ ಮೇಲೆ ಕುಳಿತು ತನ್ನ ಕಾಲುಗಳನ್ನು ಪೂರ್ಣ ಚಾಚಿ ಒಂದರ ಮೇಲೊಂದು ಇಡುತ್ತಾನೆ. ಉಳಿದವರು ಅದನ್ನು ಮುಟ್ಟದಂತೆ ಹಾರಿ ಹೋಗಬೇಕು. ಮುಂದುವರಿದು ಕಾಲಿನ ಮೇಲೆ ಕೈ ಗೇಣು ಹಾಕಿ ಇಡುತ್ತಾನೆ, ಒಂದರ ನಂತರ ಮತ್ತೊಂದನ್ನು ಇಡುತ್ತಾನೆ. ಒಂದು ವೇಳೆ ಕೈಯನ್ನು ಮುಟ್ಟಿದರೆ ಅಥವಾ ದಾಟಲು ಆಗದಿದ್ದರೆ ಅಂಥವನನ್ನು ಒಂದು ಗೋಡೆ ಅಥವಾ ಕಟ್ಟೆ ಕಲ್ಲನ್ನು ಆಸರೆಯಾಗಿಟ್ಟು ಬಾಗಿ ನಿಲ್ಲಲು ಹೇಳುತ್ತಾರೆ. ಉಳಿದವರು ಅವನ ಮೇಲೆ ಕಾಲುಗಳನ್ನು ನೆಲಕ್ಕೆ ಹತ್ತದಂತೆ ಹತ್ತಬೇಕು. ಹೊತ್ತವನಿಗೆ ಭಾರವಾದರೆ ಅವನು ಆನಿಕಿರ್ ಎನ್ನಬೇಕು. ಆಗ ಉಳಿದವರು ಇಳಿಯುತ್ತಾರೆ. ಮತ್ತೊಮ್ಮೆ ಅವನು ಬಾಗಿ ನಿಲ್ಲಬೇಕು. ಹತ್ತುವಾಗ ಕಾಲುಗಳು ನೆಲಕ್ಕೆ ಸ್ಪರ್ಶವಾದರೆ ಅವನು ಅಥವಾ ಅವರು ಬಾಗಿ ನಿಲ್ಲಬೇಕು. ಇದೇ ರೀತಿ ಭಾರ ಹೊರಲು ಆಗದ ಇದ್ದಾಗ ಆನಿಕಿರ್ ಎನ್ನಬೇಕು. ಐದನೇ ಆಟ ಗುಂಡ ಗಜಗ. ಬಿಳಿಯ ಅಥವಾ ಕರಿಯ ಕಲ್ಲಿನಿಂದ ಸುತ್ತಿಗೆಯಿಂದ ಹೊಡೆದು ಕಲ್ಲು ಗುಂಡಗೆ ಮಾಡುತ್ತಾರೆ. ಅದರಲ್ಲಿ ಕೆಲವು ಪ್ರಕಾರಗಳು ಸ್ವಲ್ಪ ಅಂತರಾಳದ ಮೇಲೆ ನೆಲಕ್ಕೆ ತಗ್ಗು ಕೊರೆದು ಅದಕ್ಕೆ ಗುಂಡನ್ನು ತುಂಬಬೇಕು. ಅದಕ್ಕೂ ತಮ್ಮದೇ ಆದ ಸಂಖ್ಯೆ ಇರುತ್ತದೆ. ಒಬ್ಬೊಬ್ಬನು ತನ್ನ ಗುಂಡನ್ನು ಅಂತರದ ಮೇಲೆ ಇಡುತ್ತಾನೆ. ಗುಂಡಿಗೆ ಗುರಿಯಿಟ್ಟು ಹೊಡೆದವ ಗೆದ್ದಂತೆ. ಸೋತವ ತನ್ನ ಕೈಯ ನಾಲ್ಕು ಬೆರಳುಗಳನ್ನು ಮಡಿಚಿ ದಿಕ್ಕಬೇಕು, ಅಂದರೆ ನೆಲದ ಮೇಲೆ ತನ್ನ ಕೈಯನ್ನು ತಿಕ್ಕಿ ಗುಂಡನ್ನು ನೂಕಬೇಕು. ಇನ್ನೊಬ್ಬನು ಅದನ್ನು ಹೊಡೆಯುತ್ತಾನೆ. ಒಂದು ವೇಳೆ ಅವನು ದೀಕಿದ ಗುಂಡು ತಗ್ಗಿಗೆ ಮೊದಲು ಬಿದ್ದರೆ ಅವನು ಗೆದ್ದಂತೆ, ಇಲ್ಲವಾದರೆ ಪುನಃ ದೀಕಬೇಕು. ಇದಕ್ಕೆ ಅವರದೇ ಆದ ಒಂದು ಸಂಖ್ಯೆ ಇರುತ್ತದೆ. ದೀಕಿದವನು ಕೈ ಗಾಯ ಆಗಬಹುದು. ಗ್ರಾಮೀಣ ಕ್ರೀಡೆಗಳನ್ನು ಸಂಯೋಜಿಸುವುದರಿಂದ ಮನರಂಜನೆ ಸದಾ ಆರೋಗ್ಯವಂತರಾಗಿ ಲವಲವಿಕೆಯಿಂದ ಇರಲು ಸಾಧ್ಯವಾಗುತ್ತದೆ. ಹಿರಿಯರಿಗೆ ಗೌರವ ತೋರುವುದು, ಸಂಘಟಿಸುವುದು, ವೇಳೆಗೆ ಸರಿಯಾಗಿ ಕೆಲಸ ಮಾಡುವುದು, ದುಃಖ ಚಟುವಟಿಕೆಗಳಿಂದ ದೂರವಾಗಿದ್ದುಕೊಂಡು ಸದಾ ಹಸನ್ಮುಖಿಯಾಗಿರುವುದು ಸಾಧ್ಯವಾಗುತ್ತಿತ್ತು. ತಮ್ಮ ಕಾರ್ಯಗಳನ್ನು ತಾವೇ ಮಾಡಿಕೊಳ್ಳುವಷ್ಟು ಸಮರ್ಥರಾಗಿರುತ್ತಿದ್ದರು. ಆದರೆ ಇಂದು ಇಂತಹ ಆಟಗಳು ಆಧುನಿಕ ಭಾರತದಲ್ಲಿ ನಲಗಿ ಹೋಗಿವೆ. ಇಂದೇನಿದ್ದರೂ ಮೊಬೈಲ್ ಗೇಮ್ಗಳದ್ದೇ ಸದ್ದು. ಮಕ್ಕಳು ಯುವಕರು ಅದರಲ್ಲಿಯೇ ಕಾಲಹರಣ ಮಾಡುತ್ತಿದ್ದಾರೆ. ಬನ್ನಿ ಯುವಕರೇ, ಗ್ರಾಮೀಣ ಕ್ರೀಡೆಗಳನ್ನು ಮನೆ ಮಕ್ಕಳೊಂದಿಗೆ ಸ್ನೇಹಿತರೊಂದಿಗೆ

0: ಗ್ರಾಮ ಪಟ್ಟಣ ಹಾಗೂ ನಗರ ಎಲ್ಲರೊಂದಿಗೆ ಕಲಿಯೋಣ, ಕಲಿಸೋಣ, ನಮ್ಮ ಗ್ರಾಮ ಭಾರತವನ್ನು ಉಳಿಸೋಣ.
1: ಮುಂದಿನದಾಗಿ ಭಕ್ತಿಗೀತೆ ಧರ್ಮವ ಬೆಳಗಿದ ಬಸವಣ್ಣ, ಕುಮಾರಿ ಪೂಜಾ ಮಠಪತಿ ಇವಳಿಂದ.
2: ಧರ್ಮವ

0: ಬಸವಣ್ಣ.
1: ಮುಂದಿನದಾಗಿ ಭಾಷಣ. ತಂದೆ ತಾಯಿಯ ಪಾಲನೆಯಲ್ಲಿ ಯುವಕರ ಪಾತ್ರ, ಕುಮಾರಿ ಕವಿತಾ ಮಂಟೂರ್ ಇವಳಿಂದ.
2: ತಂದೆ ತಾಯಿ ಮಕ್ಕಳನ್ನು ಕಾಳಜಿ ಮಾಡುವುದು ಸಹಜವಾದದ್ದಾದರೆ ತಂದೆ ತಾಯಿಯರನ್ನು ಗೌರವದಿಂದ ಕಾಳಜಿ ಸಹಿತ ನೋಡಿಕೊಳ್ಳುವುದು ಮಕ್ಕಳ ಕರ್ತವ್ಯವಾಗಿದೆ. ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ತುಂಬಾ ಪ್ರೀತಿಯಿಂದ ಹೊತ್ತು ಹೆತ್ತು ಬೆಳೆಸುತ್ತಾರೆ. ತಾಯಿಯ ಪ್ರೀತಿಯಂತೂ ತುಂಬಾ ಅಪಾರವಾದದ್ದು, ಅದಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಮಕ್ಕಳು ಯಾವುದೇ ರೀತಿಯ ತಪ್ಪನ್ನು ಮಾಡಿದರೂ ತಾಯಿ ಸಹಿಸಿಕೊಳ್ಳುತ್ತಾಳೆ. ತನ್ನ ಮಗು ತಪ್ಪು ಮಾಡಿದರೂ ಮಗುವಿನದು ಯಾವುದೇ ತಪ್ಪು ಇಲ್ಲದ ರೀತಿಯಲ್ಲಿ ನಡೆದುಕೊಳ್ಳುತ್ತಾಳೆ. ಏಕೆಂದರೆ ಮಕ್ಕಳ ಮೇಲೆ ಅಂತಹ ಪ್ರೀತಿ ಅವಳಿಗೆ. ತಂದೆ ತಾಯಿಯು ತನ್ನ ಮಗು ಯಾವುದೇ ತಪ್ಪು ನಿರ್ಧಾರ ತೆಗೆದುಕೊಂಡರೂ ಮಕ್ಕಳ ಬಗ್ಗೆ ಯಾವುದೇ ರೀತಿಯಾದಂತಹ ಸಿಟ್ಟು ಬೇಸರವನ್ನು ಮಾಡಿಕೊಳ್ಳುವುದಿಲ್ಲ. ಎಷ್ಟೇ ಬಡತನ ಪರಿಸ್ಥಿತಿ ಇದ್ದರೂ ಮಗುವಿಗೆ ಪೂರೈಸಬೇಕಾದಂತಹ ಜೀವನಕ್ಕೆ ಬೇಕಾದ ಎಲ್ಲ ಅವಶ್ಯಕತೆಗಳನ್ನೂ ಪೂರೈಸುತ್ತಾರೆ. ತಂದೆ ತಾಯಿಗಳ ಪಾದದ ಕೆಳಗೆ ಸ್ವರ್ಗವಿದೆ, ಅಂದರೆ ಸೇವೆ ಮಾಡುವುದರ ಮೂಲಕ ನಾವು ಸ್ವರ್ಗಕ್ಕೆ ಹೋಗಬಹುದು. ತಾಯಿಯು ತನ್ನ ಗರ್ಭದಲ್ಲಿ 9 ತಿಂಗಳವರೆಗೆ ತಮ್ಮ ಹೊಟ್ಟೆಯೊಳಗೆ ನಮ್ಮನ್ನು ರಕ್ಷಣೆ ಮಾಡಿರುವ ಮಹಾನ್ ದೇವತೆ. ನಾವು ಅವಳ ಹೊಟ್ಟೆಯೊಳಗೆ ಏನೇ ತೊಂದರೆ ಕೊಟ್ಟರೂ ಅದನ್ನು ಸಹಿಸಿಕೊಂಡು ನಮಗೆ ಜನ್ಮ ಕೊಡುತ್ತಾಳೆ. ನಾವು ಭೂಮಿಯ ಮೇಲೆ ಹುಟ್ಟಿ ಈ ಎಲ್ಲಾ ಪರಿಸರವನ್ನು ನೋಡಿ ಆನಂದಿಸಲು ನಮ್ಮ ತಂದೆ ತಾಯಿಯರೇ ಕಾರಣ. ಒಂದು ವೇಳೆ ಅವರು ನಮ್ಮ ಬಗ್ಗೆ ಕಾಳಜಿ ವಹಿಸದೇ ಇದ್ದರೆ ನಾವು ಈ ಭೂಮಿಯ ಮೇಲೆ ಬದುಕಲು ಆಗುತ್ತಿರಲಿಲ್ಲ. ನಮ್ಮ ತಂದೆ ತಾಯಿ ನಮ್ಮನ್ನು ಚಿಕ್ಕವರಿಂದ ದೊಡ್ಡವರನ್ನಾಗಿ ಮಾಡಿ ಒಂದು ಮಾರ್ಗಕ್ಕೆ ಹಚ್ಚುವ ತನಕ ಶ್ರಮ ಪಡುತ್ತಲೇ ಇರುತ್ತಾರೆ.

ತಾಯಿಯು ತನ್ನ ಮನೆಯ ಕೆಲಸದ ಜೊತೆಗೆ ಮಕ್ಕಳ ಲಾಲನೆ ಪಾಲನೆ ಪೋಷಣೆ ಮಾಡುವುದರಲ್ಲಿಯೇ ತನ್ನ ಜೀವನವನ್ನು ಮುಡುಪಾಗಿಟ್ಟಿರುತ್ತಾಳೆ. ತಂದೆಯು ತನ್ನ ಉದ್ಯೋಗದೊಂದಿಗೆ ಮಕ್ಕಳಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಒದಗಿಸಲು ಶತಪ್ರಯತ್ನ ಮಾಡುತ್ತಲೇ ಇರುತ್ತಾನೆ. ಮಕ್ಕಳು ತಮಗೆ ಇಷ್ಟವಾದ ವಸ್ತುಗಳನ್ನು ಕೇಳಿದಾಗ ತಂದೆಗೆ ಎಷ್ಟೇ ಕಷ್ಟವಾದರೂ ತನ್ನ ಮಕ್ಕಳ ಆಸೆ ಪೂರೈಸಲು ಹಗಲು ಇರುಳು ದುಡಿದು ಮಕ್ಕಳಿಗೆ ಬೇಕಾದ ವಸ್ತುಗಳನ್ನು ತಂದುಕೊಟ್ಟು ಅವರ ಸಂತೋಷದಲ್ಲಿ ತನ್ನ ಕಷ್ಟವನ್ನು ಹೋಗಲಾಡಿಸಿಕೊಳ್ಳುತ್ತಾನೆ. ಹೆತ್ತವಳಿಗೆ ಹೆಗ್ಗನ ಮುದ್ದು ಎಂಬ ಗಾದೆ ಮಾತಿನಂತೆ ತಾಯಿಯು ತನ್ನ ಮಕ್ಕಳನ್ನು ಬಹಳ ಪ್ರೀತಿಯಿಂದ ಜೋಪಾನ ಮಾಡುತ್ತಾಳೆ. ಆ ಮಗು ಬೇರೆಯವರ ಕಣ್ಣಿಗೆ ಹೇಗೆ ಕಾಣಲಿ, ಆದರೆ ತಾಯಿಗೆ ಮಾತ್ರ ಮುದ್ದಾಗಿಯೇ ಕಾಣಿಸುತ್ತದೆ. ತಂದೆ ತಾಯಿಯರಿಗೆ ತಮಗೆ ತಿನ್ನಲು ಆಹಾರ ಇಲ್ಲದಿದ್ದರೂ ತಮ್ಮ ಮಕ್ಕಳಿಗೆ ಏನೂ ಕಡಿಮೆಯಾಗದಂತೆ ನೋಡಿಕೊಳ್ಳುತ್ತಾರೆ. ತಮ್ಮ ಮಗ ಈ ಸಮಾಜದಲ್ಲಿ ಎಲ್ಲಾ ರಂಗದಲ್ಲೂ ಒಬ್ಬ ಉತ್ತಮ ಮತ್ತು ದೊಡ್ಡ ವ್ಯಕ್ತಿಯಾಗಿ ಬೆಳೆಯಬೇಕು, ಇದನ್ನು ನೋಡಿ ನಾವು ಸಂತೋಷ ಪಡಬೇಕು ಎಂದು ತಮ್ಮ ಜೀವನವನ್ನು ತ್ಯಾಗ ಮಾಡುತ್ತಾರೆ. ಎಷ್ಟೋ ತಂದೆ ತಾಯಿಯರು ತಮ್ಮ ಮಕ್ಕಳು ಅನಾರೋಗ್ಯಕ್ಕೆ ಒಳಗಾದರೆ ತಮ್ಮ ಹೊಲ ಮನೆ ಬಿಡದೆ ಎಲ್ಲವನ್ನೂ ಮಾರಿ ತಮ್ಮ ಮಕ್ಕಳ ಆರೋಗ್ಯವನ್ನು ಕಾಪಾಡುವ ಸಲುವಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡುವ ತಂದೆ ತಾಯಿಯರ ಋಣವನ್ನು ನಾವು ತೀರಿಸಲು ಆಗುವುದಿಲ್ಲ. ಯಾರು ತಮ್ಮ ತಂದೆ ತಾಯಿಯರನ್ನು ಪ್ರೀತಿಯಿಂದ ಕಾಣುತ್ತಾರೋ ಅವರು ತಮ್ಮ ಜೀವನದಲ್ಲಿ ಸಂತೋಷದಿಂದ ಇರುತ್ತಾರೆ. ಅದಕ್ಕೆಂದೇ ಹೇಳಿಲ್ಲವೇ, ತಾಯಿಯೇ ಮಗುವಿನ ಮೊದಲ ಗುರು. ಮಾತೃದೈವೋ ಭವ, ಪಿತೃದೇವೋ ಭವ. ತಂದೆ ತಾಯಿ ಕುಟುಂಬದ ಎರಡು ಕಣ್ಣು. ಫಾದರ್ ಈಸ್ ಹೆಡ್ ಆಫ್ ದಿ ಫ್ಯಾಮಿಲಿ, ಆದರೆ ಮದರ್ ಈಸ್ ಹಾರ್ಟ್ ಆಫ್ ದಿ ಫ್ಯಾಮಿಲಿ. ಅಪ್ಪ ಗಡಿಗೆಯಾದರೆ ಅವ್ವ ಅಡಿಗೆಯಾಗಿರುತ್ತಾಳೆ. ಅಪ್ಪ ಆಕಾಶದ ಹಾಗೆ ವಿಶಾಲ ಬೆಳಕಾದರೆ ಅವ್ವ ನಮಗೆಲ್ಲವನ್ನೂ ನೀಡುವ ಭೂಮಿ ತಾಯಿ. ಮಕ್ಕಳಿಗೆ ಅವ್ವ ಕನಸು ಕಾಣಲು ಕಲಿಸಿಕೊಟ್ಟರೆ ಅಪ್ಪ ಆ ಕನಸನ್ನು ಹೇಗೆ ನನಸು ಮಾಡಿಕೊಳ್ಳಬೇಕೆಂದು ಕಲಿಸಿಕೊಡುತ್ತಾನೆ. ಅಪ್ಪ ಸಂಪತ್ತಿನ ಬಗ್ಗೆ ಹೇಳಿದರೆ ಅವ್ವ ಸಂಬಂಧಗಳ ಬಗ್ಗೆ ಹೇಳುತ್ತಾಳೆ. ಅಪ್ಪ ಬೀಜವಾದರೆ ಅವ್ವ ಹಣ್ಣಿನ ಸಿಹಿಯಾಗಿರುತ್ತಾಳೆ. ಹೀಗೆ ತಂದೆ ತಾಯಿ ಮಗುವಿನ ಸರ್ವಸ್ವವಾಗಿರುತ್ತಾರೆ. ಆದರೆ ಮಕ್ಕಳು ಮುಂದೆ ದೊಡ್ಡವರಾದಾಗ ತಮ್ಮ ತಂದೆ ತಾಯಿಯರನ್ನು ಹೇಗೆ ನೋಡಿಕೊಳ್ಳುತ್ತಾರೆ, ಹೇಗೆ ನೋಡಿಕೊಳ್ಳಬೇಕು? ತಂದೆ ತಾಯಿಯರು ತಮ್ಮ ಮಕ್ಕಳನ್ನು ಸಾಕಿ ಬೆಳೆಸಿ ಓದಿಸುತ್ತಾರೆ, ಮುಂದೆ ಅವರ ಮದುವೆಯನ್ನೂ ಮಾಡುತ್ತಾರೆ. ಆದರೆ ಮಕ್ಕಳು ಅವರ ಮೇಲೆ, ಅಂದರೆ ತಂದೆ ತಾಯಿಗಳು ಇಟ್ಟಿರುವ ನಂಬಿಕೆಯನ್ನು ಕಳೆದುಕೊಳ್ಳುತ್ತಾರೆ. ಏಕೆಂದರೆ ಕೆಲವರು ತಮ್ಮ ಹೆಂಡತಿಯ ಮಾತನ್ನು ಕೇಳಿ ಅವರ ತಂದೆ ತಾಯಿಯನ್ನು ಮನೆ ಬಿಟ್ಟು ಹೊರಗೆ ಕಳುಹಿಸುತ್ತಾರೆ. ಗಂಡನಾದವ ಹೆಂಡತಿಯ ಮಾತನ್ನು ಕೇಳಿ ತನ್ನ ತಂದೆ ತಾಯಿಯನ್ನು ಅನಾಥಾಶ್ರಮಕ್ಕೆ ಸೇರಿಸುತ್ತಾನೆ. ಈ ಪದ್ಧತಿಯು ಹಳ್ಳಿಗಳಲ್ಲಿ ಕಡಿಮೆ ಕಂಡುಬರುತ್ತದೆ, ಆದರೆ ನಗರಗಳಲ್ಲಿ ಇವು ಹೆಚ್ಚು ಕಂಡುಬರುತ್ತವೆ. ಸೋಲ್ ಆಫ್ ದಿ ಫ್ಯಾಮಿಲಿ ಆಗಬೇಕಿದ್ದ ಮಕ್ಕಳು ಸ್ವತಃ ಆತ್ಮಸಾಕ್ಷಿಯನ್ನು ಮರೆತು ಬಾಳುತ್ತಿದ್ದಾರೆ. ಹೇಗೆಂದರೆ, ಒಂದು ಕತೆ ನೆನಪು ಬರುತ್ತದೆ. ಏನೆಂದರೆ, ಒಬ್ಬ ವೃದ್ಧ ದಂಪತಿಗಳಿಗೆ ಒಬ್ಬ ಮಗ ಇರುತ್ತಾನೆ. ಅವನಿಗೆ ಮದುವೆನೂ ಆಗಿರುತ್ತದೆ, ಅವನಿಗೂ ಒಬ್ಬ ಮಗ ಇರುತ್ತಾನೆ. ತಂದೆ ತಾಯಿಯರಿಗೆ ವಯಸ್ಸಾಗಿರುತ್ತದೆ. ಹೆಂಡತಿಯ ಮಾತನ್ನು ಕೇಳಿ ತನ್ನ ತಂದೆ ತಾಯಿಯರನ್ನು ಬೇರೆ ಇಟ್ಟು ಅವರಿಗೆ ಮನೆಯ ಜಗಲಿ ಮೇಲೆ ಮಲಗುವುದಕ್ಕೆ ಹೇಳಿರುತ್ತಾನೆ. ಅವರಿಗೆ ಪ್ಲಾಸ್ಟಿಕ್ ಪೇಪರ್ ಪ್ಲೇಟ್ಗಳಲ್ಲಿ ಊಟ ಹಾಕುತ್ತಿರುತ್ತಾನೆ ಮತ್ತು ತಾವು ಒಳಗೆ ಟೇಬಲ್ ಮೇಲೆ ಕುಳಿತು ಒಳ್ಳೆಯ ತಟ್ಟೆಯಲ್ಲಿ ಒಳ್ಳೆಯ ಊಟ ಮಾಡುತ್ತಿರುತ್ತಾರೆ. ಮಗನಿಗೆ ಮರೆತು ಹೋಗಿದೆ ಆ ಒಳ್ಳೆಯ ಊಟ ಬರಲು ಯಾರು ಕಾರಣ ಅಂತ. ಈ ಕಡೆ ವೃದ್ಧ ತಂದೆ ತಾಯಿಯರು ಸೊಸೆ ಹಾಕಿದ ಅನ್ನ ತಿಂದು ಆ ಪೇಪರ್ ಪ್ಲೇಟ್ಗಳನ್ನೆಲ್ಲ ಮನೆಯ ಹಿಂದೆ ಇದ್ದ ಗುಂಡಿಯಲ್ಲಿ ಹಾಕುತ್ತಿರುತ್ತಾರೆ. ಅದನ್ನೆಲ್ಲ ಮೊಮ್ಮಗ ನೋಡ್ತಾ ಇರ್ತಾನೆ. ಅವರು ಚಲ್ಲಿ ಹೋದ ಮೇಲೆ ಆ ಪ್ಲೇಟ್ಗಳನ್ನು ಈ ಚಿಕ್ಕ ಹುಡುಗ ಆಯ್ದುಕೊಂಡು ತರ್ತಿರ್ತಾನೆ. ಒಂದು ದಿನ ಈ ಹುಡುಗ ತಂದೆ ತಾಯಿಯರು ಅವನ್ನೆಲ್ಲ ಯಾಕೋ ಆಯ್ಕೊಳ್ತಾ ಇದೀಯಾ ಅಂತ ಕೇಳ್ತಾರೆ. ಆಗ ಹುಡುಗ ಹೇಳಿದ, ನೀವು ನಿಮ್ಮ ತಂದೆ ತಾಯಿಗೆ ಈ ತರಹದ ಪ್ಲೇಟ್ಗಳಲ್ಲಿ ಊಟ ಕೊಡ್ತಾ ಇದ್ದೀರಾ, ಯಾಕಂದ್ರೆ ನೀವು ಕೆಲಸಕ್ಕೆ ಹೋಗ್ತೀರಾ, ದಿನಾನೂ ಈ ತರಹದ ಪ್ಲೇಟ್ ತಗೊಂಡು ಬಂದು ಊಟ ಹಾಕ್ತೀರಾ, ಆದ್ರೆ ನನಗೆ ಇನ್ನೂ ಕೆಲಸ ಇಲ್ಲ, ಹಣನೂ ಇಲ್ಲ, ಹೇಗೆ ಊಟ ಹಾಕ್ಲಿ, ನಾನು ನಿಮಗೆ ಯಾವುದರಲ್ಲಿ ಊಟ ಹಾಕ್ಲಿ ಅಂತ ಕೇಳ್ತಾನೆ. ಮಗನ ಈ ಮಾತು ಕೇಳಿ ತಂದೆ ತಾಯಿಯಂದರಿಗೆ ಮನವರಿಕೆ ಆಗುತ್ತದೆ. ಆಮೇಲೆ ಆ ವೃದ್ಧ ದಂಪತಿಗಳನ್ನು ಮನೆಯ ಒಳಗೆ ಕರೆದುಕೊಂಡು ಬಂದು ತಮ್ಮ ಜೊತೆಯಲ್ಲಿಯೇ ಇರುವಂತೆ ಕೇಳಿಕೊಳ್ಳುತ್ತಾರೆ. ತಾವು ಊಟ ಮಾಡುವ ತಟ್ಟೆಯಲ್ಲಿಯೇ ಊಟ ನೀಡುತ್ತಾರೆ. ಆ ವೃದ್ಧ ತಂದೆ ತಾಯಿಗೆ ತುಂಬಾ ಖುಷಿಯಾಗುತ್ತದೆ ಮತ್ತು ಈ ಮೊಮ್ಮಗನಿಗೂ ತುಂಬಾ ಖುಷಿಯಾಗುತ್ತದೆ. ಹೀಗೆ ಎಷ್ಟೋ ತಂದೆ ತಾಯಂದಿರು ಬೀದಿ ಪಾಲೋ, ವೃದ್ಧಾಶ್ರಮನೋ, ಅಥವಾ ಮನೆಯಿಂದ ಬೇರೆ ಕಡೆ ಬೇರೆ ಮನೆಯಲ್ಲಿ ಇಡುವುದೋ ಮಾಡಿದರೆ ಆ ತಂದೆ ತಾಯಿಗೆ ಎಷ್ಟು ನೋವಾಗುತ್ತದೆ. ಅವರು ಪಟ್ಟ ಕಷ್ಟ ಸಂಕಟ ಅವರ ನಮ್ಮ ಹತ್ತಿರ ಹೇಳಿಕೊಳ್ಳುವುದಿಲ್ಲ. ಏಕೆಂದರೆ ನಾವು ದೊಡ್ಡ ವ್ಯಕ್ತಿಯಾದ ಮೇಲೆ ಅವರು ಆ ಕಷ್ಟಗಳನ್ನೆಲ್ಲ ಮರೆತು ತುಂಬಾ ಖುಷಿಯಿಂದ ಇರುತ್ತಾರೆ. ಆದರೆ ನಾವೇ ಅವರಿಗೆ ಹೀಗೆ ಮಾಡಿದರೆ ಅವರಿಗೆ ಅವರು ಪಟ್ಟ ಕಷ್ಟ ಸಂಕಟ ಎಲ್ಲ ನೆನಪಾಗುತ್ತದೆ. ಅವರು ತುಂಬಾ
ಕೊರಗುತ್ತಾರೆ. ಆಗ ನಾವು ಹಸಿದುಕೊಂಡಿದ್ದರೂ ಸಹಿತ ನನ್ನ ಮಗ ಊಟ ಮಾಡಲಿ ಎಂದು ಉಪವಾಸ ಇರುತ್ತಿದ್ದರು. ಈಗ ನನ್ನ ಮಗ ನನಗೆ ಹೀಗೆ ಮಾಡಿದನಲ್ಲ ಎಂದು ಉಪವಾಸ ಇರುತ್ತಾರೆ. ಆಗ ಉಪವಾಸ ಮಾಡಿದ್ದು ಮಗನಿಗೋಸ್ಕರವೇ, ಈಗ

0: ಉಪವಾಸ ಮಾಡುವುದು ಮಗನಿಗೋಸ್ಕರವೇ. ಎಷ್ಟು ವ್ಯತ್ಯಾಸ ಇದೆ ಅಲ್ಲವೇ. ಈ ರೀತಿ ಘಟನೆಗಳಲ್ಲೂ ಹಳ್ಳಿಗಳಲ್ಲಿ ಹೆಚ್ಚಾಗಿ ಕಂಡುಬರುವುದಿಲ್ಲ. ಏಕೆಂದರೆ ಹಳ್ಳಿ ಮಕ್ಕಳಿಗೆ ತಮ್ಮ ತಂದೆ ತಾಯಿಯ ಕಷ್ಟ ಎಂಥದ್ದು ಎಂದು ತಿಳಿದಿರುತ್ತದೆ ಮತ್ತು ಅವರು ಅದನ್ನು ನೋಡಿರುತ್ತಾರೆ, ಚಿಕ್ಕ ವಯಸ್ಸಿನಲ್ಲಿಯೇ ಅನುಭವಿಸಿರುತ್ತಾರೆ. ಆದರೆ ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ ಚಿಕ್ಕ ವಯಸ್ಸಿನಿಂದಲೂ ಮಕ್ಕಳು ತಾವು ಹೇಗೆ ಆಸೆ ಪಡುತ್ತಾರೋ ಅದೇ ರೀತಿ ಬೆಳೆದಿರುತ್ತಾರೆ ಮತ್ತು ಅವರಿಗೆ ಕಷ್ಟ ಎನ್ನುವುದೇ ಗೊತ್ತಿರುವುದಿಲ್ಲ. ಹೀಗಾಗಿ ಮದುವೆ ಆದ ಮೇಲೆ ಪ್ರೈವಸಿಗೆ ತಂದೆ ತಾಯಿಯರು ಅಡ್ಡಿಯಾಗುತ್ತಾರೆ ಅನ್ನುವ ಕಾರಣದಿಂದ ಅವರನ್ನು ಮನೆಯಿಂದ ಹೊರಹಾಕುತ್ತಾರೆ, ಇಲ್ಲ ತಾವೇ ಮನೆಯಿಂದ ಹೊರ ಹೋಗಿ ಬೇರೆ ಮನೆಯಲ್ಲಿ ಇರುತ್ತಾರೆ. ಇದು ಒಂದಾದರೆ ಇನ್ನೊಂದು ಏನು ಎಂದರೆ ಸಿಟಿಗಳಲ್ಲಿ ಬೇರೆ ದೇಶದಲ್ಲಿ ಓದಲು ಇಲ್ಲ ಕೆಲಸ ಮಾಡಲು ಎಂದು ಮಕ್ಕಳು ಹೋಗಿ ಅಲ್ಲಿಯೇ ಮದುವೆಯಾಗಿ ಅಲ್ಲಿಯೇ ಇರುತ್ತಾರೆ. ಅವರಿಗೆ ಅವರ ತಂದೆ ತಾಯಿಯರೇ ನೆನಪಿರುವುದಿಲ್ಲ. ನೆನಪಾದರೂ ಸಹಿತ ನಾನಂತೂ ಅಲ್ಲಿಗೆ ಬರುವುದಿಲ್ಲ, ಬೇಕಿದ್ರೆ ನೀವೇ ಇಲ್ಲಿಗೆ ಬನ್ನಿ ಎಂಬ ಮಾತುಗಳನ್ನು ಹೇಳುತ್ತಾರೆ. ಅದೇ ನಮ್ಮ ಹಳ್ಳಿಗಳಲ್ಲಿ ಏನಾದರೂ ಹೀಗೆ ಆಗಲಿ, ಹಳ್ಳಿಯ ಜನರೇ ಅಂತಹ ಮಗನನ್ನು ಹೊಡೆದು ಬುದ್ಧಿ ಹೇಳಿ ಆ ವೃದ್ಧ ತಂದೆ ತಾಯಿಯರ ಜೊತೆಗೆ ಇರುವಂತೆ ಮಾಡುತ್ತಾರೆ. ಪುರಾತನ ಕಾಲದಲ್ಲಿ ಆ ಶ್ರವಣಕುಮಾರ ತನ್ನ ಕುರುಡು ತಂದೆ ತಾಯಿಯರನ್ನು ಅವರು ಆಸೆ ಪಟ್ಟಂತೆ ಎಲ್ಲ ತೀರ್ಥಕ್ಷೇತ್ರಕ್ಕೂ ಅವರನ್ನು ಒಂದು ತಕ್ಕಡಿ ಆಕಾರದ ಬುಟ್ಟಿಯಲ್ಲಿ ಕೂರಿಸಿಕೊಂಡು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಎಲ್ಲ ತೀರ್ಥಕ್ಷೇತ್ರಕ್ಕೂ ಭೇಟಿ ಮಾಡಿಸುತ್ತಾನೆ. ಮತ್ತೆ ರಾಮ, ಶ್ರೀರಾಮನ ಬಗ್ಗೆ ಎಲ್ಲರಿಗೂ ಗೊತ್ತು, ಅವನೂ ಕೂಡ ತನ್ನ ತಂದೆ ತಾಯಿಯ ಮಾತಿಗೆ ಬೆಲೆ ಕೊಟ್ಟು 14 ವರ್ಷ ವನವಾಸ ಮಾಡುತ್ತಾನೆ. ಯಾರಿಗೋಸ್ಕರ? ತನ್ನ ತಂದೆ ತಾಯಿಗೋಸ್ಕರ. ಹೀಗೆ ಮಕ್ಕಳು ತಮ್ಮ ತಂದೆ ತಾಯಿಯರು ಹೇಳಿದ ಮಾತನ್ನು ಕೇಳಿದರೆ ತಮ್ಮ ಕಣ್ಣು ಮುಂದೆಯೇ ಕೈಲಾಸವನ್ನು ನೋಡುತ್ತಾರೆ. ನಮ್ಮ ಭ್ರಮೆಯಲ್ಲಿ ಕೈಲಾಸದಲ್ಲಿ ದೇವರುಗಳು ಕಾಣದ ದೇವರಿದ್ದಾನೆ ಎಂಬುದನ್ನು ಎಷ್ಟು ನಂಬುತ್ತೇವೆಯೋ, ಆದರೆ ಕಣ್ಣು ಮುಂದೆ ಕಾಣುವ ಸಾಕ್ಷಾತ್ ದೇವರುಗಳು ನಮ್ಮ ತಂದೆ ತಾಯಿಯಂದಿರು. ಅವರನ್ನು ನಂಬೋಣ, ಅವರನ್ನು ಪೂಜಿಸೋಣ, ಅವರನ್ನು ಗೌರವದಿಂದ ಕಾಣೋಣ, ಅದೇ ನಮಗೆ ಸ್ವರ್ಗ, ಇಲ್ಲೇ ಇರುವುದು ಕೈಲಾಸ. ಹೀಗೆ ತಂದೆ ತಾಯಿಯರನ್ನು ಪ್ರೀತಿಯಿಂದ ಗೌರವದಿಂದ ಕಾಣೋಣ, ಅವರೇ ನಮ್ಮ ದೇವರೆಂದು ಭಾವಿಸೋಣ.
1: ಮುಂದಿನದಾಗಿ ಕಿರುನಾಟಕ ಟ್ರಾಫಿಕ್ ರೂಲ್ಸ್. ಸಂತೋಷ್ ಸಾವಂತ್ ಮಗನ ಪಾತ್ರದಲ್ಲಿ, ಕಾವ್ಯ ಹೆಬ್ಬಳ್ಳಿ ತಾಯಿ ಪಾತ್ರದಲ್ಲಿ, ಪೂಜಾ ಮಠ್ಪತಿ ತಾಯಿಯ ಗೆಳತಿ ಪಾತ್ರದಲ್ಲಿ, ರಚನೆ ಪ್ರಕಾಶ್ ಎನ್ ಸುನ್ಗಾರ್,

0: ಮಮ್ಮಿ, ನಾ ಬೈಕ್ ತಗೊಂಡು ಕಾಲೇಜಿಗೆ ಹೋಗ್ಬಿರ್ತೇನೆ, ಬಾಯ್ ಬಾಯ್.
1: ಏ ಏ ಮಗ, ನಿಲ್ಲೋ, ನಿಂತರ ನಿಲ್ಲು, ಹೆಲ್ಮೆಟ್ ಹಾಕೊಂಡು ಹೋಗಿ ತಗೋ ಇಡಿ.
0: ಇರ್ಲಿ ಬಿಡ ಮಮ್ಮಿ, ನಮ್ಮ ಕಾಲೇಜ್ ರೂಟ್ನಾಗ ಯಾವ ಪೊಲೀಸರು ಇರಂಗಿಲ್ಲ.
1: ಅಯ್ಯಯ್ಯ, ಹೊಂಟೆ ಬಿಟ್ಟು ನೋಡಿ, ಏನ್ ಮಾಡ್ಲಿ, ಹೆಲ್ಮೆಟ್ ಹಾಕೊಂಡು ಹೋಗಂದ್ರ ಹಂಗ ಹೋಗ್ತಾನ. ಈಗಿನ ಮಕ್ಳು ಏನ್ ಅವಸರ ಮಾಡ್ತಾವೋ ಏನೋ.
2: ಏನ್ರಿ ಭಾಗ್ಯಮ್ಮ, ಮಗ ಕಾಲೇಜಿಗೆ ಹೋದ್ನ, ಏನ್ ಕಲಿಯತ್ತಾನ?
1: PUC 2ನೇ ವರ್ಷ ಓದಾಕತ್ತಾನ್ರಿ. ಹೋದ ವರ್ಷ ನನ್ನ ಮಗ ಕಾಲೇಜ್ಗೆ ಫಸ್ಟ್ ಬಂದಾನ.
2: ಹೌದೇನ್ರಿ, ನಿಮ್ಮಗ ಬಾಳ ಜನ ಅದನಂತ ನಮ್ಮ ಮನೆಯವ್ರು ಹೇಳ್ತಿದ್ರಿ.
1: ದಿನ ಬಾಳ ಕಷ್ಟಪಟ್ಟು ಚಲೋ ಓದ್ತಾನ್ರಿ.
2: ನೀವು ಮಗನ ಸಂಬಂಧ ಬಾಳ ಕಾಳಜಿನೂ ವಹಿಸ್ತೀರಿ, ಕಷ್ಟಪಡ್ತೀರಿ ಬಿಡ್ರಿ.
1: ಹೌದ್ ಕಣ್ರಿ, ನಮಗರ ಯಾರದಾರ ಇರೋದ ಅವನ ಒಬ್ನ ಮಗ, ಅವ ಅಂದ್ರ ನಮಗ್ ಜೀವ ನೋಡ್ರಿ. ನಮ್ಮ ಮನೆಯವ್ರಿಗೂ ಮಗ ಅಂದ್ರ ಪಂಚ ಪ್ರಾಣ. ಅವ ಓದ್ಲಿ ಅಂತ ಅವ್ ಏನ್ ಕೇಳ್ತಾನ ಅದನ್ನೆಲ್ಲ ಕೊಡಿಸ್ತಾರ.
2: ಮುಂದೇನ್ ಓದಿಸ್ಬೇಕಂತ ಮಾಡಿರಿ?
1: ಮಗನ ಡಾಕ್ಟರ್ ಇಲ್ಲಾಂದ್ರ IAS ಆಫೀಸರ್ ಮಾಡ್ಬೇಕಂತ ಮಾಡಿವ್ರಿ.
2: ಅದೆಲ್ಲ ಚಲೋ ಕಣ್ರಿ, ಆದ್ರೆ ನಿಮ್ ಮಗಗ್ ಹೆಲ್ಮೆಟ್ ಹಾಕ್ದ ಗಾಡಿ ಓಡಿಸ್ಬೇಡ ಅಂತ ಹೇಳ್ರಿ. ಯಾಕಂದ್ರ ಮೊನ್ನೆ ನಮ್ಮ ಅಣ್ಣನ ಮಗ ಹೆಲ್ಮೆಟ್ ಹಾಕ್ದ ಕಾಲೇಜಿಗೆ ಇಬ್ರು ಹುಡುಗರನ್ನ ಕರ್ಕೊಂಡು ಹೋಗೋ ಮುಂದ ಸಿಗ್ನಲ್ ಜಂಪ್ ಮಾಡಿ ಜೋರಾಗಿ ಜಿಗ್ಜಾಕ್ ಮಾಡ್ತಾ.
1: ಜಿಗ್ಜಾಕ್ ಅಂದ್ರೆ ಏನ್ರಿ?
2: ಅಡ್ಡಾದಿಡ್ಡಿ ಹೋಗುದ್ರಿ. ಬೈಕ ಓಡಿಸ್ತಾ ಇದ್ದಾಗ ಎದುರು ಒಂದ್ ಟ್ರಕ್ ಬಂದು ಗುದ್ದಿ ಕೆಳಗ್ ಬಿದ್ದು ಸತ್ತ ಹೋದ್ನಂತ ನೋಡ್ರಿ. ಇನ್ನು ಮಗನ ನೆನಪಿನಾಗ ನಮ್ಮ ಅಣ್ಣ ನಮ್ಮ ಅತ್ತಿ ಊಟ ನೀರು ಬಿಟ್ಟು ಹುಚ್ಚರಾಯ್ ಕುಂತಾರ.
1: ಅಯ್ಯ ಹೌದ್ರಿ, ಆ ಪಾಪ.
2: ಒಂದ್ ವೇಳೆ ಹೆಲ್ಮೆಟ್ ಹಾಕೊಂಡಿದ್ರ ನಮ್ಮ ಅಣ್ಣನ ಮಗ ಉಳಿತಿದ್ನ ಏನ? ನಮ್ಮ ಅಣ್ಣ ನಮ್ಮ ಅತ್ತಿ ಬಾಳ ಚಲೋ ಇರ್ತಿದ್ರ, ಆದ್ರ ರೋಡ್ ರೂಲ್ಸ್ ಫಾಲೋ ಮಾಡಿದಿಲ್ಲದಕ್ಕ ಇಡೀ ಕುಟುಂಬ ನಾಶ ಅಂತ ನೋಡ್ರಿ.
1: ಹೌದ್ರಿ, ರಸ್ತೆದಾಗ ಹೋಗ್ಬೇಕಂದ್ರ ಟ್ರಾಫಿಕ್ ರೂಲ್ಸ್ ಎಲ್ಲಾ ಫಾಲೋ ಮಾಡ್ಬೇಕು, ಇಲ್ಲಾಂದ್ರ ಆಗ್ಬಾರ್ದೆಲ್ಲ ಆಕೈತಿ.
2: ನಿಮ್ ಮಗ ಯಾಕೋ ಲಗುನ ಹೊಳಿ ಬಂದ್ ನೋಡ್ರಿ, ನಾ ಇನ್ ಹೋಗ್ತೇನ್ರಿ. ನಮ್ಗೂ ಮನ್ಯಾಗ ಬಾಳ ಕೆಲಸ ಐತ್ರಿ.
0: ಮಮ್ಮಿ, ಇನ್ನೂ ಇಲ್ಲೇ ನಿಂತಿ, ಒಳಗ್ ಹೋಗಿಲ್ಲೇನ?
1: ಇಲ್ಪ, ಪಕ್ಕದ ಮನಿ ಸುಮಿತ್ರಮ್ಮ ಸಿಕ್ಕಿದ್ರ ಹಂಗ ಮಾತಾಡ್ಕೊಂತ ನಿಂತ್ಯ. ಮತ್ ನೀ ಇಷ್ಟ್ಯಾಕ್ ಜಲ್ದಿ ಬಂದಿ, ಈಗರ ಹೋಗಿದ್ದಿ?
0: ಮರತ ಮೊಬೈಲ್ ಹಂಗ ಬಿಟ್ಟೋಗಿದ್ ಮಮ್ಮಿ.
1: ಆತ್ ಒಂಚೂರು ನಿಲ್, ಬೈಕ್ ತಗೊಂಡ್ ಹೋಗ್ಬೇಡ.
0: ಯಾಕ್ ಮಮ್ಮಿ?
1: ಯಾಕಂದ್ರ ನಮಗ್ ನೀ ಇರೋದು ಒಬ್ನ ಮಗ.
0: ಹೌದ, ಯಾರಿಲ್ಲಂದ್ರ?
1: ಅಲ್ಲಪ್ಪು, ಈಗ ಪಕ್ಕದ ಮನಿ ಸುಮಿತ್ರಮ್ಮ ಹೇಳಿದ್ರ, ಅವ್ರ ಅಣ್ಣನ ಮಗ ಟ್ರಾಫಿಕ್ ರೂಲ್ಸ್ ಬಿಟ್ಟು ಬೈಕ್ ಓಡಿಸಿದ್ದಕ್ಕ ಮೊನ್ನೆ ಆಕ್ಸಿಡೆಂಟ್ ಆಗಿ ಸತ್ತ ಹೋದ್ನಂತ ನೋಡ್ ಪಾಪ.
0: ಅವನೇ ಅವನ ಸತ್ತರ, ನಾ ಯಾಕೆ ಬೈಕ್ ಒಯ್ಯಬಾರ್ದೆ? ನಾ ಏನ್ ಸಾವಕಾಶವಾಗಿ ಹೊಡ್ತೀನಲ್ಲ.
1: ಅಪ್ಪು, ನನ್ನ ಮಾತು ಕೇಳ. ನೀ ಅಂದ್ರ ನಮಗ ಜೀವ. ನೀ ಇನ್ನೂ ಬೆಳಿಬೇಕು, ನೀ ಇನ್ನೂ ಓದ್ಬೇಕು, ನೀ ದೊಡ್ಡ ವ್ಯಕ್ತಿ ಆಗ್ಬೇಕು.
0: ಆತ್ ಮಮ್ಮಿ, ನಿನ್ ಮಾತು ಯಾವಾಗ ಕೇಳಿಲ್ಲ ಹೇಳ?
1: ನನಗ್ ಗೊತ್ತಪ್ಪು, ನೀ ನಿಧಾನಗೆ ಹೊಡಿತಿ, ಆದ್ರ ಒಮ್ಮೆಮ್ಮೆ ಹೇಳಕ್ ಆಗಂಗಿಲ್ಲ. ನನ್ನ ಬಂಗಾರದಂತ

0: ಮಗ ನೀ ಎದಿ ನಿನ್ ಆದ್ರೆ ನಿನ್ ಫ್ರೆಂಡ್ ವಿಶ್ವನ್ ಅಂತಾರೆ ನಿನ್ ಜೊತೆ ಇರ್ತಾರ, ಅದಕ್ಕೆ ನನಗೆ ಹೆದರ್ಕಿ. ಸ್ವಲ್ಪ ನನ್ನ ಮಾತು ಕೇಳು, ನಿನಗಿನ್ನೂ 18 ವರ್ಷ ಆಗಿಲ್ಲ. 18 ವರ್ಷ ಆದ್ಮೇಲೆ ಲೈಸೆನ್ಸ್ ತೆಗೆಸ್ಕೊಂಡು ಟ್ರಾಫಿಕ್ ರೂಲ್ಸ್ ತಿಳ್ಕೊಂಡು ಆಮೇಲೆ ಬೈಕ್ ತಗೊಂಡು ಹೋಗುವಂತಿ.
1: ಆತ್ ಮಮ್ಮಿ, ಅದು ನಿಜಾನ, ನಾ ಇನ್ಮೇಲೆ ಬೈಕ್ ಓಡಿಸಂಗಿಲ್ಲ. 18 ವರ್ಷ ಆದ್ಮೇಲೆ ಲೈಸೆನ್ಸ್ ತೆಗೆದುಕೊಂಡು ಗಾಡಿ ಓಡಿಸ್ತೀನಿ. ಯಾಕಂದ್ರೆ ನಿನ್ನ ಅಪ್ಪನ ಚಂದ ತಂಗ ನೋಡ್ಕೊಂತೀನಿ.
0: ಈಗ ಸಮಾಧಾನ ಆತ್ ನೋಡ್ಪ, ನಿನ್ ಫ್ರೆಂಡ್ಸ್ ವಿಶ್ವ ಮತ್ ನಿನ್ ಜೊತೆ ಯಾರ್ಯಾರು ಇರ್ತಾರ ನೋಡು, ಅವ್ರಿಗೆಲ್ಲ ಟ್ರಾಫಿಕ್ ರೂಲ್ಸ್ ಬಗ್ಗೆ ಹೇಳ.
1: ಆತ್ ಮಮ್ಮಿ, ಟ್ರಾಫಿಕ್ ರೂಲ್ಸ್ ಬಗ್ಗೆ ನಾ ತಿಳ್ಕೊಂತೀನಿ ಮತ್ತು ನನ್ನ ಫ್ರೆಂಡ್ಸಿಗೆಲ್ಲ ಹೇಳ್ತೀನಿ.

0: ಮುಂದಿನದಾಗಿ ಸಣ್ಣ ಕತೆ ಪ್ರಿಯಾಂಕಾ ಗೌಡಿ.
1: ಒಂದು ಹಳ್ಳಿಯಲ್ಲಿ ಇಬ್ಬರು ಅಜ್ಜಿಯರು ಇದ್ದರು. ಅದರಾಗ ಒಬ್ಬರು ಒಳ್ಳೆಯವರು ಇದ್ದರು, ಇನ್ನೊಬ್ಬರು ಕೆಟ್ಟವರು ಇದ್ದರು. ಇಬ್ಬರು ಕೂಡ ಹಣ್ಣಿನ ವ್ಯಾಪಾರವನ್ನು ಮಾಡುತ್ತಿದ್ದರು. ಒಳ್ಳೆಯ ಅಜ್ಜಿಯ ಹತ್ತಿರ ಒಂದು ಕಾಲು ಮುರ್ಕೊಂಡು ಬಿದ್ದಿದ್ದ ಕಾಗೆ ಸಿಕ್ಕಿತ್ತು. ಅದನ್ನು ಅವಳು ಅರಿಶಿನ ಹಚ್ಚಿ ಸಂತೈಸಿದಳು. ಅದಕ್ಕೆ ಆರಾಮಾದ ಮೇಲೆ ಅದು ಹಾರಿ ಹೋಗಿತ್ತು. ಆ ಅಜ್ಜಿಗೆ ಒಂದು ಕುಂಬಳಕಾಯಿ ತಂದು ಕೊಟ್ಟಿತ್ತು. ಆ ಅಜ್ಜಿ ಅದನ್ನು ಸಣ್ಣದಾಗಿತ್ತು ಎಂದು 4 ದಿನ ತನ್ನ ಬಳಿ ಇಟ್ಟುಕೊಂಡಳು. ಆಮೇಲೆ ಅದನ್ನು ಹೆಚ್ಚಿ ಪಲ್ಲೆ ಮಾಡಿದರಾಯಿತು ಎಂದುಕೊಂಡಳು. 4 ದಿನ ಆದ ಮೇಲೆ ಅದನ್ನು ಹೆಚ್ಚಿದಾಗ ಅವಳು ಆಶ್ಚರ್ಯ ಒಂದು ಕಾದಿತ್ತು. ಬಾಯಿ ಬಾಯಿ ಬಿಟ್ಟುಕೊಂಡು ನೋಡುತ್ತಿದ್ದಳು. ಅದು ಏನಪ್ಪ ಅಂದ್ರೆ ಆ ಕುಂಬಳಕಾಯಿ ಹೆಚ್ಚಿದ ಮೇಲೆ ಆಕೆಗೆ ಒಂದು ಕುಪ್ಪರಿಗೆ ಹಣ್ಣು ಸಿಕ್ಕಿತ್ತು. ಆಶ್ಚರ್ಯ ಪಡುತ್ತಾಳೆ, ಅದನ್ನು ತೆಗೆದುಕೊಂಡು ದೊಡ್ಡ ಶ್ರೀಮಂತಳಾಗುತ್ತಾಳೆ. ಆಗ ಕೆಟ್ಟ ಅಜ್ಜಿಗೆ ಹೊಟ್ಟೆ ಉರಿ ಆಗುತ್ತದೆ. ಹೇಗೆ ಈಕೆ ಇಷ್ಟು ಶ್ರೀಮಂತಳಾಗುತ್ತಾಳೆ ಎಂಬುದು ತಿಳಿದುಕೊಳ್ಳಬೇಕೆಂದು ಒಳ್ಳೆಯ ಅಜ್ಜಿ ಹತ್ತಿರ ಹೋಗಿ ಕೇಳುತ್ತಾಳೆ. ಆಗ ಆಕೆ ಇದ್ದಿದ್ದೆಲ್ಲಾನು ಹೇಳುತ್ತಾಳೆ. ಇದನ್ನು ಕೇಳಿದ ಕೆಟ್ಟ ಅಜ್ಜಿ ಆಕೆ ಹೇಗೆ ಮಾಡಿದ್ದಾಳೆ ಎಂದು ತಿಳಿದುಕೊಂಡು ಅಕ್ಕಿ ಕೂಡ ಹಾಗೆ ಮಾಡುತ್ತಾಳೆ. ಒಂದು ಚೆನ್ನಾಗಿ ಇರುವ ಕಾಗೆಗೆ ಕಲ್ಲನ್ನು ಒಗೆದು ಅದರ ಕಾಲನ್ನು ಮುರಿಯುತ್ತಾಳೆ. ಆಗ ಆ ಕಾಗೆಯನ್ನು ತೆಗೆದುಕೊಂಡು ಅರಿಶಿನ ಹಚ್ಚಿ ಸಂತೈಸುತ್ತಾಳೆ. ಆ ಕಾಗೆ ಆಕೆಗೂ ಒಂದು ಕುಂಬಳಕಾಗಿ ತಗೊಂಡು ಕೊಡುತ್ತದೆ. ಆದ್ರೆ ಆಕೆ ಅದನ್ನು ದುರಾಸೆ ಮಾಡಿ 4 ದಿನ ಇರೋ ಬದಲಿ 5 ದಿನ ಇಟ್ಟು ಆಮೇಲೆ ಅದನ್ನು ಹೆಚ್ಚುತ್ತಾಳೆ. ಆಗ ಆಕೆಗೆ ದೊರೆತಿದ್ದು ಅದರ ತುಂಬಾ ಇರುವ ಹುಳವನ್ನು ನೋಡಿ ಆಶ್ಚರ್ಯ ಪಡುತ್ತಾಳೆ. ಇದರಿಂದ ನಾವು ತಿಳಿದುಕೊಳ್ಳುವುದೇನೆಂದರೆ ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತದೆ, ಅತಿಯಾಸೆ ಗತಿಗೇಡು.
0: ಇದುವರೆಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಹೆಬ್ಸೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಸಮ್ಮಿಶ್ರ ಕಾರ್ಯಕ್ರಮ ಕೇಳಿದಿರಿ. ನಿರೂಪಣೆ ಸುನಿಲ್ ಸೋಪಿನ್.

0: ಇದುವರೆಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೆಬಸೂರು ಇಲ್ಲಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಇದಾಗಿತ್ತು ಇಂದಿನ ಯುವ ವಾಣಿ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್.
1: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
2: ಸಂವಾದಿನಿ ಸಂತನ ಸುಸ್ವರ ಸಿಂಚನ
1: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.

ಪುಷ್ಪಹಾರ್ ಕಾರ್ಯಕ್ರಮದಲ್ಲಿ ಮೊದಲ ಗೀತೆ ಆಶಾ ಭೋಸ್ಲೆ ಹಾಗೂ ಮೊಹಮ್ಮದ್ ರಫಿ ಅವರ ಯುಗಳ ಸ್ವರಗಳಲ್ಲಿ ಏಕ್ ಫೂಲ್ ದೋ ಮಾಲಿ ಚಿತ್ರದ್ದು.

ಆತ್ಮೀಯ ಶ್ರೋತೃಗಳೇ, ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆರ್ಆರ್ ನಗರ ಬೆಂಗಳೂರು ಇವರ ಪ್ರಾಯೋಜಕತ್ವದ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11 ಗಂಟೆಯಿಂದ 12 ಗಂಟೆಯವರೆಗೆ. ಮಂಡಿ ನೋವು, ಬೆನ್ನು ನೋವು ಹಾಗೂ ಇತರೆ ಮೂಳೆ ರೋಗಗಳಿಗೆ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೂಳೆ ತಜ್ಞರಾದ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-1414, 244-344-1

0: 5544346 ಎಸ್ಟಿಡಿ ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11:00 to 12:00. ವಿಷಯ: ಮಂಡಿ ನೋವು, ಬೆನ್ನು ನೋವು ಹಾಗೂ ಮೂಳೆ ರೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಕರೆ ಮಾಡಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಿ.
1: ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಯುಗಳ ಸ್ವರಗಳಲ್ಲಿ ಓಂ ಶಾಂತಿ ಓಂ ಚಿತ್ರದ ಗೀತೆ ಇದು.

0: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
2: ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಗೋಲ್ಮಾಲ್ ಚಿತ್ರದ ಗೀತೆ ಇದು

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.
1: नमस्कार. आकाशवाणी से समाचार संध्या के साथ मैं विशाल शर्मा. मुख्य समाचार. प्रधानमंत्री नरेंद्र मोदी ने कहा, प्रमुख

0: ಆಕಾಶವಾಣಿ ಬೆಂಗಳೂರು. ಇದೀಗ ಬಿಜೆ ಭರತ್ ಅವರು ಹಾಡಿರುವ ಭಾವಗೀತೆಗಳು.
1: ಆಕಾಶವಾಣಿ ಧಾರವಾಡ, ಇದೀಗ ಕಾರ್ಯಕ್ರಮ ಸ್ವರ ಸೌರಭ.
2: 35 years of clinical excellence with compassion.
3: From life-saving emergencies to advanced cardiac and multi-specialty expertise,
2: Bengaluru has placed its trust in one name.

0: Choose the care Bengaluru believes in.
1: Call 9686860310. Fortis Hospital, Cunningham Road. With you for life.
2: ಸ್ವರ ಸೌರಭ ಕಾರ್ಯಕ್ರಮದಲ್ಲಿ ಈಗ ಕುವೆಂಪು ಅವರ ರಚನೆಯ ಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿರುವ ಈ ಗೀತೆ

ಇದುವರೆಗೆ ಸ್ವರ ಸೌರಭ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಸಮಯ 9:30 ಆಗುತ್ತಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು.

0: ಕನ್ನಡದ ಹೆಸರಾಂತ ಕತೆಗಾರರ ಕೃತಿಗಳ ಬಾನುಲಿ ರೂಪ ಕೇಳಿ ಕಥಾ ನಾಟಕ
1: ಅವನ ಪ್ರೇಮ, ವಾಣಿಯವರ ಮೂಲ ಕಥೆಯ ಬಾನುಲಿ ರೂಪ. HS ಪಾರ್ವತಿ.
2: ಅಮ್ಮ ಅಮ್ಮ, ನಾನು ಮದುವೆ ಆಗ್ತೀನಿ.
3: ಏನಂದೆ, ಯಾರಿಗೂ ಮದುವೆ?
2: ನನಗೆ ಅಮ್ಮ. ನಾನು ಮದುವೆ ಮಾಡ್ಕೊಂಬೋಣ ಅಂತ ನಿಶ್ಚಯ ಮಾಡಿದ್ದೀನಿ. ಯಾಕಮ್ಮ ಸುಮ್ಮನಾಗ್ಬಿಟ್ಟಿ? ಹುಡುಗಿ ತುಂಬ ಚೆನ್ನಾಗಿದ್ದಾಳೆ.
3: ನನಗೆ ಗೊತ್ತು.
2: ನಿನಗೆ ಹೇಗಮ್ಮ ಗೊತ್ತು? ನೀನು ಹುಡುಗಿನ ನೋಡಿದ್ದೀಯಾ?
3: ಅಲ್ವೋ, ಮದುವೆನೇ ಆಗಲ್ಲ. ಆಂಜನೇಯನ ಹಾಗೆ ಆ ಜನ್ಮ ಬ್ರಹ್ಮಚಾರಿ ಆಗಿರ್ತೀನಿ ಅಂತಿದ್ದೆ. ಮದುವೆ ಅಂದ ಕೂಡಲೇ ಮುಖ ಸೊಟ್ಟಿಗೆ ಮಾಡ್ತಿದ್ದೆ. ಈಗ ಇದ್ದಕ್ಕಿದ್ದಾಗೆ ಮದುವೆ ಆಗ್ತೀನಿ ಅಂದರೆ ಹುಡುಗಿ ತುಂಬ ಚೆಲುವೆ ಅಂತ ಯಾರಿಗಾದರೂ ಗೊತ್ತಾಗುತ್ತೆ.
2: ಅದು ನಿಜ ಅನ್ನು.
3: ಸೋಮು, ಹುಡುಗಿ ಯಾರ ಮನೆಯವಳು, ಯಾವ ಜಾತಿ? ನೀ ಯಾರನ್ನು ಮದುವೆ ಆದರೂ ನಂದೇನು ಅಡ್ಡಿ ಇಲ್ಲಪ್ಪ. ಸುಮ್ಮನೆ ಕೇಳಿದೆ ಅಷ್ಟೇ. ಒಟ್ಟಿನಲ್ಲಿ ನೀನು ಮದುವೆ ಆಗಿ ಗೃಹಸ್ಥನಾದರೆ ಅಷ್ಟೇ ಸಾಕು.
2: ಹುಡುಗಿ ನಮ್ಮ ಜಾತಿಯವಳೆ ಅನ್ನು ಶಾಸ್ತ್ರಗಳು ಬೇರೆ, ಜಾತಕ ನೋಡಿ ತುಂಬ ಪ್ರಶಸ್ತವಾಗಿದೆ ಅಂದಿದಾರಮ್ಮ.
3: ಸರಿ ಬಿಡು, ಆ ಹುಡುಗಿ ನಿನ್ಗೆಲ್ಲಿ ಸಿಕ್ಕದ್ಲೋ?
2: ಹತ್ತಿರದ ಹಳ್ಳಿಲಿ ಏನೋ ವ್ಯಾಜ್ಯ ಇತ್ತು, ಡ್ಯೂಟಿ ಮೇಲೆ ಹೋಗಿದ್ದೆ. ಅಲ್ಲೇ ಶಾಂತ ಅಂದರೆ ಆ ಹುಡುಗಿ ಕಣ್ಣಿಗೆ ಬಿದ್ದಳು. ಪಾಪ, ತಂದೆ ತಾಯಿ ಯಾರೂ ಇಲ್ಲ, ವಯಸ್ಸಾದ ಅಜ್ಜಿ ಜೊತೆ ಇದ್ದಾಳೆ. ಲಕ್ಷಣವಾಗಿದ್ದರೂ ಬಡವ್ರ ಮನೆ ಹುಡುಗಿ ಅಂತ ಯಾರೂ ಇವಳನ್ನು ಮದುವೆ ಆಗೋದಕ್ಕೆ ಒಪ್ಪಲಿಲ್ಲ. ಅದಕ್ಕೆ ನಾನು ಅವಳನ್ನು ಮದುವೆ ಆಗೋದು ಅಂತ ನಿಶ್ಚಯ ಮಾಡಿಬಿಟ್ಟೆ ಅಮ್ಮ.
3: ತುಂಬ ಒಳ್ಳೆ ಕೆಲಸ ಮಾಡಿದ್ಯಪ್ಪ.

0: ಯಾಕಮ್ಮಶ ಅಂತ ಮಂಕ ಕೂತ್ಬಿಟ್ಟಿದ್ದಿ?
1: ಸೋಮು ನೋಡಿದ್ರೆ ಒಂದು ಗಳಿಗೆ ಬಿಡದ ಹಾಗೆ ಹಿಂದೆ ಮುಂದೆ ಓಡಾಡ್ತಿರ್ತಾನೆ.
2: ಅತ್ತೆ, ಅದು ಅದು
1: ಹೇಳಮ್ಮ, ನನ್ನ ಹತ್ರ ಹೇಳು. ನಾನು ನಿನ್ನ ತಾಯಿ ಹಾಗೆ ಮನಸ್ಸಿನಲ್ಲಿರೋದನ್ನು ಸಂಕೋಚ ಇಲ್ಲದೆ ಹೇಳು.
2: ನನಗೆ ಅವ್ರನ್ನ ಕಂಡ್ರೆ ಒಂಥರ ಭಯ ಅತ್ತೆ.
1: ಯಾಕಮ್ಮ?
2: ಅವ್ರದ್ದು ಅತಿ ವ್ಯಾಮೋಹ, ನನಗೆ ಸಹಿಸೋದು ಕಷ್ಟ ಅತ್ತೆ.
1: ಮೊದಲಿಂದ ಅವನ ಸ್ವಭಾವನೇ ಹಾಗೆ ಶಾಂತ. ತಂದೆ ಇಲ್ಲದ ಮಗ ಅಂತ ಅತಿ ಮುದ್ದಿನಿಂದ ಸಾಕ್ಬಿಟ್ಟೆ ನೋಡು, ನಂದೇ ತಪ್ಪು. ಊಟ ತಿಂಡಿ ಆಟ ಎಲ್ಲದರಲ್ಲೂ ಒಂದು ಅತಿನೇ. ಊಟ ಮಾಡಿದ್ರೆ ಒಂದೇ ಸಲಕ್ಕೆ 4 ಜನಕ್ಕಾಗೋ ಅಷ್ಟು ಊಟ. ಇದು ಯಾಕೆ ಇಷ್ಟು ತಿಂತಿದೆಯೋ ಅಂತ ಒಂದು ಮಾತಂದರೆ ಸಾಕು, ಮುಂದೆ 4 ದಿನ ದಮ್ಮಯ್ಯ ಅಂದರೂ ಒಂದು ತುತ್ತು ಅನ್ನ ತಿನ್ನೋ ಹಾಗಿಲ್ಲ. ಪರೀಕ್ಷೆ ಸಮಯದಲ್ಲಿ ಆಟ ಆಟ, ಪರೀಕ್ಷೆಯಲ್ಲಿ ಫೇಲ್ ಆಗ್ತೀಯಲ್ಲೋ ಅಂತ ಕಣ್ಣೀರು ಹಾಕಿದ್ರೆ ಸರಿ, ಹಗಲು ರಾತ್ರಿ ಪುಸ್ತಕ ಓದಿದ್ದೇ ಓದಿದ್ದು, ಓದಿದ್ದೇ ಓದಿದ್ದು. ಅದಕ್ಕೆ ನಾನು ಅವನಿಗೆ ಏನಾದರೂ ಹೇಳೋದಕ್ಕೆ ಹೆದರ್ತಿದ್ದೆ, ಮದುವೆನೇ ಆಗೋಲ್ಲ ಅಂತಿದ್ದ. ಈಗ ನೋಡಿದ್ರೆ ನಿನ್ನ ಒಂದು ಗಳಿಗೆ ಬಿಟ್ಟಿರಲ್ಲ ಅಂತಾನೆ.
2: ನನಗಂತೂ ಅವ್ರನ್ನ ಕಂಡ್ರೆ ಸಲಿಗೆಗಿಂತ ಭಯನೇ ಜಾಸ್ತಿ ಆಗುತ್ತೆ ಅತ್ತೆ.
1: ಏನು ಮಾಡೋದಮ್ಮ, ಅವನಂತೂ ಅವನ ಸ್ವಭಾವ ಬದಲಾಯಿಸ್ಕೊಳ್ಳೋದಿಲ್ಲ. ನೀನೇ ಸ್ವಲ್ಪ ತಾಳ್ಮೆ ತಂದ್ಕೋಬೇಕಮ್ಮ.
2: ಆಗಲಿ ಅತ್ತೆ.

0: ಸಮಯ ಎಷ್ಟು ಬೇಗ ಕಳೆದು ಹೋಯ್ತಲ್ಲ ಶಾಂತ.
1: ಸಮಯಕ್ಕೇನು, ಹಗಲು ರಾತ್ರಿ ಲಗಾಮಿಲ್ಲದ ಕುದುರೆ ಹಾಗೆ ಓಡ್ತಾನೆ ಇರುತ್ತೆ. ನಮ್ಮ ರತ್ನ ಇನ್ನೂ ಮೊನ್ಮೊನ್ನೆ ಹುಟ್ಟಿದ್ಲು ಅನ್ನೋ ಹಾಗಿದೆ. ಈಗಾಗಲೇ ಅವಳಿಗೆ
0: ಅಂದರೆ ನಮ್ಮ ರತ್ನಂಗೆ ಆಗಲೇ ಮದುವೆ ವಯಸ್ಸು ಆಯಿತು ಅನ್ನು.
1: ಸದ್ಯ ನನ್ನ ಪುಣ್ಯ, ಇಷ್ಟು ಬೇಗ ನಿಮ್ಗೆ ಅರ್ಥವಾಯ್ತಲ್ಲ.
0: ಏನೇ ಏನೇ ನನ್ನನ್ನೇ ಹಾಸ್ಯ ಮಾಡುವಾಗಾಗ್ಬಿಟ್ಯಾ?
1: ದಮ್ಮಯ್ಯ ಅಂತೀನಿ ಅಂದರೆ ಅದನ್ನೇ ನೆಪ ಮಾಡಿಕೊಂಡು ಮುಖನ ಊದಿಸ್ಕೊಂಡು ಕೂತ್ಕೊಂಡ್ಬಿಡ್ಬೇಡಿ.
0: ಹ್ಞೂ, ಅಂತೂ ನಮ್ಮ ರತ್ನನಿಗೆ ಮದುವೆ ಮಾಡಬೇಕು ಅನ್ನು. ಹ್ಞೂ, ನೋಡ್ತಾ ಇರು, ಇನ್ನು 15 ದಿನಗಳಿಗಾಗಿ ಮದುವೆ ಗೊತ್ತೇ ಮಾಡಿಬಿಡ್ತೀನಿ.
1: ಹ್ಞೂ, ನನಗೆ ನಮ್ಮ ರತ್ನಂದೇ ಚಿಂತೆ ರೀ.
0: ಏನೇ ಹಾಗಂದ್ರೆ?
1: ರತ್ನಂದು ನಿಮ್ಮ ಹಾಗೆ ಒಳ್ಳೆ ಹಠ ಸ್ವಭಾವ, ಮನಸ್ಸಿಗೆ ಬಂದಿದ್ದು ಮಾಡೋ ಬುದ್ಧಿ. ಅತ್ತೆ ಮನೆಯಲ್ಲಿ ಹೇಗಿರ್ತಾಳೋ, ಏನು ಮಾಡ್ತಾಳೋ?
0: ಏನು ಮಾಡೋದು ಹೇಳು. ನಮ್ಮ ರತ್ನ ನಿನ್ನ ರೂಪ ನನ್ನ ಸ್ವಭಾವ ಹೊತ್ಕೊಂಡಿದ್ದಾಳಲ್ಲ, ಆದರೆ ಅವಳು ಯಾಕೆ ಅತ್ತೆ ಮನೆಗೆ ಹೋಗಿ ಕಷ್ಟಪಡಬೇಕು? ಅವಳನ್ನು ಮನೆ ಬಿಟ್ಟು ಕಳಿಸಿದ್ರು ತಾನೇ.
1: ಓ, ಅಂದರೆ ಮನೆಯೊಳಗೇನೆ ಹುಡುಕ್ತಿದ್ದೀರೇನೋ?
0: ಹೌದು, ಮತ್ತೆ ಹುಡುಗ ಶ್ರೀಮಂತನ ಇರದಿದ್ರೂ ಪರವಾಗಿಲ್ಲ, ಲಕ್ಷಣವಾಗಿ ವಿನಯಶಾಲಿಯಾಗಿದ್ರೆ ಸಾಕು, ಅಂಥ ಗಂಡನ್ನೇ ಹುಡುಕ್ತೀನಿ.
1: ಹ್ಞೂ, ಅವಳ ಹಣೆಯಲ್ಲಿ ಏನು ಬರೆದಿದೆಯೋ ಏನೋ ನೋಡೋಣ.

0: ಏ ಶಾಂತ ಶಾಂತ.
1: ಬಂದೆ ಕಣ್ರಿ ಬಂದೆ. ಯಾಕೋ ಏನೋ ತುಂಬಾ ಸಿಟ್ಟಿನಲ್ಲಿರೋ ಹಾಗಿದೆ. ಇನ್ನೇನು ಕಾದಿದೆಯೋನೋ ರಾಮಾಯಣ. ಹ್ಮ್, ಇಷ್ಟಕ್ಕೂ ಇವ್ರ ಬುದ್ಧಿ ನನಗ್ ಹೊಸದೇನು ಅಲ್ವಲ್ಲ. ಕಾಫಿ ತಗೊಳಿಂದ್ರೆ
0: ನಾನೇನೀಗ ಕಾಫಿ ಕೇಳಿದ್ನೇನೋ?
1: ನೀವು ಕೇಳಲಿಲ್ಲ, ನಾನ್ ಬರ್ಸಿದ್ನಲ್ಲ ತಂದೆ ಅಷ್ಟೇ. ಬೇಡದೆ ಇದ್ರೆ
0: ಕೊಡಿಲಿ.
1: ಯಾರ್ದು ಕಾಗದ ಬಂದಿರೋ ಹಾಗಿದೆ. ಯಾರದ್ದು ಈ ಕಾಗದ?
0: ಇನ್ಯಾರದ್ದು? ಆ ಬಡವಾ ಬರೆದಿದ್ದಾನೆ.
1: ಯಾರಿ?
0: ನಿನ್ನ ಅಳಿಯ ತಲೆ ಮಾಸದ ಮಂಡೆಯದು. ಹೊಟ್ಟೆ ಹಿಟ್ಟಿಲ್ಲದೆ ಅಲಿತಿದ್ದ, ಕರೆದು ರತ್ನದಂತಹ ಮಗಳನ್ನು ಕೊಟ್ಟೆ. ಬಡವ ಹೇಳ್ದ ಕೇಳ್ಕೊಂಡು ಮನೇಲಿ ಮಗನಾಗಿರ್ತಾನೆ ಅಂತ. ಅವನ ತಲೆ ತಿರುಗೋಯ್ತು. ಅದಕ್ಕೆ ದೊಡ್ಡವ್ರು ಹೇಳೋದು ಯಾವುದನ್ನ ಎಲ್ಲಿಡಬೇಕೋ ಅಲ್ಲೇ ಇಟ್ಟಿರಬೇಕು ಅಂತ.
1: ಛೇ ಛೇ ಛೇ ಛೇ, ನಿಮ್ಮ ಮಗಳ ಗಂಡನ ವಿಚಾರದಲ್ಲಿ ಹೀಗೆಲ್ಲ ಮಾತಾಡ್ತಾರೇನ್ರಿ? ಇಷ್ಟಕ್ಕೂ ಗೋಪಣ್ಣ ಏನು ಬರೆದಿದ್ದಾನೆ?
0: ರತ್ನನ್ನ ಕಳಿಸ್ಬೇಕಂತೆ.
1: ಅಷ್ಟೇ ತಾನೆ? ನಿಮ್ಮ ಕೋಪ ನೋಡಿ ಅನಾಹುತ ಆಯಿತು ಅಂದ್ಕೊಂಬಿಟ್ಟೆ. ಅಲ್ಲ ರೀ, ಅಳಿಯ ಮಗಳನ್ನು ಕರೆದ್ರೆ ಕೋಪ ಯಾತಕ್ರೆ? ಕರ್ಕೊಂಡು ಹೋಗ್ಲಿ ಬಿಡಿ.
0: ಏನಂದೆ? ನಿನಗೂ ಹುಡುಗಾಟ ಆಗೋಯ್ತೇನೋ? ನಮ್ಮ ರತ್ನನ್ನ ಎಲ್ಲಿಗೆ ಕಳಿಸೋದು? ನಿಲ್ಲೋದಕ್ಕೆ ಸ್ವಂತ ಮನೆ ಇಲ್ಲ. ಅವನ್ ತರೋ ಸಂಬಳ ರತ್ನನೊಂದು ಸೀರೆಗೆ ಸಾಲದು. ಕರ್ಕೊಂಡು ಹೋಗ್ತಾನಂತೆ ಧೀರ.
1: ಏನ್ ಮಾಡೋದಕ್ಕಾಗತ್ತೆ? ಮದುವೆ ಆಗಿ 3 ವರ್ಷ ಆಯ್ತು, ಇನ್ನೂ ಕಳಿಸೋದಿಲ್ಲ ಅಂದ್ರೆ ಹೇಗ್ರಿ? ಕಷ್ಟವೋ ಸುಖವೋ ಅವಳು ಗಂಡನ ಜೊತೆ ತಾನೇ ಇರಬೇಕು. ತಿಳಿದು ತಿಳಿದು ಬಡವನಿಗೆ ಕೊಟ್ಟು ಮದುವೆ ಮಾಡಿದ್ರಿ. ನಾನು ಆಗ್ಲೇ ಹೇಳ್ದೆ.
0: ಹೌದು ಕಣೆ, ನೀನು ಹೇಳಿದ್ದೆ. ಆದರೆ ನಾನು ನಿನ್ನ ಮಾತು ಕೇಳಲಿಲ್ಲ. ಬೇಕು ಅಂತಾನೆ ಬಡವನ ಕೊಟ್ಟು ಮದುವೆ ಮಾಡಿದೆ. ಶ್ರೀಮಂತ ಹುಡುಗ ಆದರೆ ಮಗಳನ್ನು ಅವ್ರ ಮನೆಗೆ ಕಳಿಸ್ಬೇಕಾಗತ್ತೆ. ಇವನಾದರೆ ನಮ್ಮನ್ನಲೇ ಬಿದ್ದಿರ್ತಾನೆ ಅಂತ ಅಂದ್ಕೊಂಡಿದ್ದೆ. ಈಗ ಇವನು
1: ಬಡವನಾದ್ರೇನ್ರಿ? ಸ್ವಾಭಿಮಾನ ಇರಬಾರ್ದೆ? ಮದುವೆ ಆದಮೇಲೆ ನಮ್ಮನೇಲೇ ಬಂದಿರಬೇಕು ಅಂತ ನೀವು ಮದುವೆ ಮುಂಚೆನೆ ಷರತ್ತು ಹಾಕ್ಬೇಕಾಗಿತ್ತು.
0: ಶಾಂತ, ನೀನು ಅವನ ಪರವಾಗಿ ವಾದಿಸ್ತಿದೆಯಲ್ಲೇ. ಇಲ್ಲಿ ಬಂದಿದ್ರೆ ಅವನ ಮಾನಕ್ಕೆ ಕುಂದೇನು? ಮೊದಲೇ ಷರತ್ತು ಹಾಕ್ಬೇಕಾಗಿತ್ತು ಅಂತೆಲ್ಲ. ತನ್ನಂಥ ಬಡವನಿಗೆ ಸುಂದರಿಯಾದ ಒಬ್ಬಳೇ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದಕ್ಕೆ ಏನು ಕಾರಣ ಅನ್ನೋದು ಅವನಿಗೆ ತಿಳಿಲಿಲ್ವೇನು? ಮಗುವನ್ನು ಬಿಟ್ಟಿರೋದಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ ಕಣೆ.
1: ಏನಂದ್ರೆ, ಇನ್ನು ಒಂದೇ ಒಂದ್ಸಲ ಅವನಿಗೆ ಒಳ್ಳೆ ಮಾತಿನಲ್ಲಿ ಹೇಳಿ ನೋಡಿದ್ರೆ.
0: ಹ್ಞೂ, ಅವನ ಕಾಲಿಗೆ ಬಿದ್ದು ಬೇಡ್ಕೋಬೇಕು ಅಂತೇನೋ? ನನ್ನ ಮನೇಲಿ ಸುಖವಾಗಿದ್ದು ನನ್ನ ಉದ್ಧಾರ ಮಾಡಪ್ಪ ಅಂತ ಕೇಳ್ಕೋಬೇಕು ಅಂತೇನೋ? ಅಯೋಗ್ಯ, ಶುದ್ಧ ಅಯೋಗ್ಯ. ಕೇಳೋದಕ್ಕೂ ಒಂದು ರೀತಿ ಇಲ್ವೇನೋ? ನನ್ನೇ ಹೆದರಿಸ್ತಾನೆ.
1: ಇನ್ನೇನು ಮಾಡ್ತಾನೆ? ಅವನು 1 ವರ್ಷದಿಂದ ಕೇಳ್ತಾನೇ ಇದ್ದಾನೆ. ಬೇಜಾರು ಆಗಿರಬಹುದು. ಅಲ್ರಿ, ನಿಮ್ಮೊರ್ತು ಬೇರೆ ಯಾರಿಗೂ ಸಿಟ್ಟು ಬರಬಾರ್ದೆ? ಅಯ್ಯೋ ದೇವ್ರೆ, ಗೋಪಣ್ಣ ಬಂದೇ ಬಿಟ್ನಲ್ಲ. ನಾಳೆ ತನಕ ತಡೆದಿದ್ರೆ ಇವ್ರನ್ನ ಹೇಗಾದರೂ ಸಮಾಧಾನ ಮಾಡ್ಬೋದಾಗಿತ್ತು. ಅತ್ತೆಯವರು ಊರಲ್ಲಿದ್ದಿದ್ರೆ. ರೀ, ಗೋಪಣ್ಣ ಬರ್ತಿದ್ದಾನೆ ಕಣ್ರಿ. ದಮ್ಮಯ್ಯ ಅಂತೀನಿ, ಸ್ವಲ್ಪ ಸಮಾಧಾನದಿಂದ ಮಾತಾಡ್ರಿ.
0: ನೀನು ತಪ್ಪು ಒಳಂಗಡಿ.

0: அம்மா அம்மா அம்மா, ஓ இல்லிதியா? ಈ ಕಸೂತಿ ವಸ್ತ್ರ ನೋಡಮ್ಮ, ನಾವ್ 5 ಜನ ಒಟ್ಟಿಗೆ ಹಾಕಕ್ ಶುರು ಮಾಡಿದ್ವಿ, ಅವ್ರದೆಲ್ಲ ಇನ್ನು ಅರ್ಧ ಕೂಡ ಮುಗ್ದಿಲ್ಲ. ನಾನೇ ಮೊದ್ಲು ಗೊತ್ತಾ, ಈ ಕಡೆ ತಿರುಗ್ ನೋಡಮ್ಮ.
1: ಅರೆ ಯಾಕಮ್ಮ ಕಣ್ಣೀರು, ಏನಾಯ್ತಮ್ಮ?
2: ನಿನ್ನಂತ ಭಿಕಾರಿ ಜೊತೆ ನನ್ ಮಗಳನ್ನ ಕಳ್ಸಕ್ ಆಗಲ್ಲ.
3: ಭಿಕಾರಿ ಅಂತ ಗೊತ್ತಿದ್ಮೇಲೆ ಮದುವೆ ಯಾಕೆ ಮಾಡ್ಕೊಡ್ಬೇಕಾಗಿತ್ತು?
2: ಈ ಮೊದ್ಲು ಬಿದ್ದಿರೋದ್ ಕಷ್ಟ?
3: ಓಹೋ, ನೀವ್ ಹಾಕಿ ಅಣ್ಣ ತಿನ್ಕೊಂಡಿ ಬಿದ್ದಿರೋಕೆ ನಾನೇನ್ ನಾಯಿ ಇಲ್ಲ.
0: ಯಾರಮ್ಮ ಬಂದಿರೋದು? ಅಪ್ಪ ಯಾಕೆ ಕೂಗಾಡ್ತಾ ಇದಾರೆ?
3: ನಿಮ್
4: ಗಂಡ ಬಂದಿದ್ದಾರೆ ಕಣಿ.
0: ಹೌದಾ? ಆದ್ರೆ ಅಪ್ಪ ಯಾಕೆ ಇಷ್ಟು ಅಪರಾಧ ಅಂತ ಮಾಡ್ತಾ ಇದಾರೆ?
4: ನಿನ್ ಕಳಿಸಿ ಅಂತ ಅಳಿಯ ಕೇಳ್ತಾ ಇದಾರೆ ಕಣೆ. ನಿಮ್ಮಪ್ಪ ಅದಕ್ಕೆ ಒಪ್ತಾ ಇಲ್ಲ, ಅವರೇ ಇಲ್ಲಿ ಬಂದಿರ್ಲಿ ಅಂತಿದ್ದಾರೆ. ಮೊದಲೇ ಮರ್ಯಾದೆ ಕೇಳ್ಕೊಂಡಿದ್ರೆ ಒಪ್ಕೋತಿದ್ರು ಏನೋ. ಈಗ ನಿನ್ ಗಂಡನಿಗೂ ಹಠ ಬಂದ್ಬಿಟ್ಟಿದೆ, ಇಬ್ಬರಲ್ಲಿ ಒಬ್ರು ಸೋಲ್ತಾ ಇಲ್ಲ.
3: ರತ್ನ,
5: ರತ್ನ, ನೀನ್ ದುರದೃಷ್ಟದಿಂದ ನನ್ನಂಥ ಬಡವನ್ನ ಮದುವೆ ಆದೆ ಕಣೆ. ನನ್ನ ಬಡಗುಡಿಸ್ಲಿಗೆ ನಿನ್ನ ಕರ್ಕೊಂಡು ಹೋಗೋಕೆ ನಿಮ್ ತಂದೆ ಒಪ್ತಾ ಇಲ್ಲ. ನಾನವ್ರನ್ನ ಎಷ್ಟೋ ವಿಧವಾಗಿ ಬೇಡ್ಕೊಂಡೆ. ನೋಡು, ಕೊನೆಯದಾಗಿ ನಾನು ಇನ್ನೂ ಕೇಳ್ತಿದ್ದೀನಿ, ನನ್ನ ಜೊತೆ ಬರೋದಕ್ಕೆ ನಿನಗೆ ಇಷ್ಟ ಇದೆಯೋ ಇಲ್ವೋ?
0: ರೀ, ನಿಮ್ ಜೊತೆ ಬರೋದಕ್ಕೆ ಇಷ್ಟ ಇಲ್ಲ ಅನ್ನೋದಕ್ಕಾಗತ್ತಾ? ಖಂಡಿತ ಬರ್ತೀನಿ, ಆದ್ರೆ ಒಂದೆರಡು ದಿನ.
5: ನೋಡು, ನೀನ್ ಬರೋ ಹಾಗಿದ್ರೆ ಈ ಕೂಡ್ಲೆ ನನ್ ಜೊತೆ ಹೊರಡ್ಬೇಕು.
4: ಒಂದ್ ನಾಲ್ಕು ದಿನ ನೀವು ಇಲ್ಲೇ ಇರಿಪ್ಪ, ಆಮೇಲೆ ಇಬ್ರು ಒಟ್ಟಿಗೆ ಹೋಗಿರಂತೆ.
5: ಕ್ಷಮಿಸಿ ಅಮ್ಮ, ಮಾವನವರಿಂದ ಅಷ್ಟೊಂದು ಮಾತು ಕೇಳಿದ ಮೇಲೆ ನಾನಿನ್ ಒಂದು ಕ್ಷಣ ಕೂಡ ಇಲ್ಲಿರಲ್ಲ. ರತ್ನ, ನೀನ್ ಇಲ್ಲೇ ಸುಖವಾಗಿದ್ಯಂತ ನನಗೂ ಗೊತ್ತು ಕಣೆ. ಆದ್ರೆ ನಾನ್ ಮಾತ್ರ ಉಪವಾಸವಿದ್ರು ಸ್ವತಂತ್ರವಾಗಿರ್ತೀನಿ ಹೊರತು ಇವ್ರ ಹಂಗಿಗ್ ಮಾತ್ರ ಬೀಳೋನಲ್ಲ. ನೋಡು, ಈ ಕ್ಷಣ ನೀನ್ ನನ್ ಜೊತೆ ಬರೋ ಹಾಗಿದ್ರೆ ಬಾ, ಇಲ್ಲ ಅಂದ್ರೆ ನಾನ್ ಹೋಗ್ತೀನಿ. ಇವತ್ತಲ್ಲ ನಾಳೆ ಮತ್ತೆ ಬರ್ತೀನಿ ಅನ್ನೋ ಆಸೆ ಮಾತ್ರ ಇಟ್ಕೋಬೇಡ.
6: ನನ್ನ ಹೆದರಿಸಿದ್ದಾಯ್ತು, ಈಗ ಹೆಣ್ಣು ಮಗುವಿನ ಮೇಲೆ ಪೌರುಷ ತೋರಿಸ್ತಾ ಇದ್ದಾನೆ. ರತ್ನ, ಇವನ ಮಾತು ಕೇಳಬೇಡ, ಇವತ್ತಿನಿಂದ ನಮ್ಮ ಪಾಲಿಗೆ ಅವನಿಲ್ಲ ಅನ್ಕೊಂಡ್ಬಿಡ್ತೀನಿ.
7: ನನಗೆ ನಿನ್ ಮಗಳಲ್ಲ ಮಗ, ನನಗೆ ತಾನೇ ನೀನಲ್ಲದೆ ಬೇರೆ ಯಾರಿದ್ದಾರೆ ಹೇಳು. ನಿನ್ನನ್ನು ಬಿಟ್ಟು ನನಗೆ ಒಂದ್ ದಿನವಾದರೂ ಇರೋಕ್ಕಾಗುತ್ತಾ ಮಗು?
0: ಅಪ್ಪ ಅಪ್ಪ.
5: ರತ್ನ, ಏನ್ ನೋಡ್ತಾ ಇದೀಯ? ಬರೋ ಹಾಗಿದ್ರೆ ಈ ಕೂಡಲೇ ಹೊರಡು, ನನಗೆ ರೈಲಿಗೆ ಹೊತ್ತಾಗುತ್ತೆ.
0: ಅಪ್ಪ, ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ನನಗೆ ಗೊತ್ತಿಲ್ವಾ? ನೀವು ನನ್ನ ಈ ಮದುವೆ ಅನ್ನೋ ಬಂಧನದಲ್ಲಿ ಸಿಕ್ಕಿಸ್ತೇ ಇದ್ದಿದ್ರೆ ಜೀವನವೆಲ್ಲ ನಿಮ್ ಸೇವೆ ಮಾಡ್ಕೊಂಡೇ ಬಿದ್ದಿರ್ತಿದ್ದೆ. ಆದ್ರೆ ಆದ್ರೆ ಈಗ ಅದು ಸಾಧ್ಯ ಇಲ್ಲ ಅಪ್ಪ. ನನ್ನ ಗಂಡನ ಜೊತೆ ನಾನು ಹೋಗ್ಲೇಬೇಕು.
7: ಏನು ಏನಂದೆ ರತ್ನ, ನನ್ನ ಮಾತು ಮೀರಿ ನೀನ್ ಇವನ್ ಜೊತೆ ಹೋಗ್ತಾ ಇದೀಯಾ?
0: ಹೌದು ಅಪ್ಪ, ಎಷ್ಟು ವರ್ಷ ತಾನೇ ನಾನು ಇಲ್ಲಿರೋದಕ್ಕೆ ಸಾಧ್ಯ? ಅಪ್ಪ, ನನಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡಿ.
7: ಛೀ ಪಾಪಿ, ನೀನು ನಮ್ಮ ಭಾಗಕ್ಕೆ ಇಲ್ಲವಾಗ್ಬಿಟ್ಟಿ. ಹೋಗು ಹೋಗು, ಹೊರಟು ಹೋಗು. ನನ್ನ ಮಕ್ಕಳಾಗಲೇ ಇಲ್ಲ ಅಂತ ಅನ್ಕೊಂಡ್ಬಿಡ್ತೀನಿ.
0: ಅಮ್ಮ, ನಮಸ್ಕಾರ ಮಾಡ್ತೀನಮ್ಮ, ನೀನಾದರೂ ನನಗೆ ಆಶೀರ್ವಾದ ಮಾಡಮ್ಮ.
8: ಹೋಗ್ಬಾ ತಾಯಿ, ದೇವ್ರು ನಿನ್ನನ್ನು ಚೆನ್ನಾಗಿ ಇಟ್ಟಿರಲಿ.

0: ಓ ಶಾಂತ, ಏನು ಬಹಳ ಅಪರೂಪವಾಗಿ ನನ್ನ ರೂಮಿಗೆ ದಯಮಾಡಿಸ್ಬಿಟ್ಟಿದ್ದೀರಿ ಅಮ್ಮವರು. ನೀನು ಇಲ್ಲಿಗೆ ಬಂದು ಎಷ್ಟು ದಿನವೂ ಆಯಿತು ಶಾಂತ.
1: ನಾನೇನು ಮಾಡಲಿ ಹೇಳಿ, ಇಲ್ಲಿ ಸದಾ ಯಾರಾದರೂ ಸ್ನೇಹಿತರು ಇದ್ದೇ ಇರ್ತಾರೆ. ನೀವು ಕೆಲಸದಿಂದ ಬರುವಾಗಲೇ ನಿಮ್ಮ ಜೊತೆಗೇ ಬಂದುಬಿಡ್ತಾರೆ.
0: ಯಾಕೆ ನಿಂತೇ ಇದ್ದಿ, ಕೂತ್ಕೋ.
1: ಪರವಾಗಿಲ್ಲ ಅಂದರೆ
0: ಯಾಕೆ ಶಾಂತ, ಬಹಳ ಬಡವಾಗಿದೆ, ಆರೋಗ್ಯವಾಗಿದ್ದೀ ತಾನೆ? ಡಾಕ್ಟ್ರಿಗಾದರೂ ಹೇಳಿ ಕಳಿಸ್ಬೋದಾಗಿತ್ತಲ್ಲ.
1: ಡಾಕ್ಟ್ರಿಗೆ ಹೇಳಿ ಕಳಿಸುವಂಥ ಕಾಯಿಲೆ ಏನೂ ಆಗಿಲ್ಲ ರೀ.
0: ಮತ್ತೆ ಸ್ವಲ್ಪ ದಿವಸ ಹಳ್ಳಿಗಾದರೂ ಹೋಗಿ ಅಮ್ಮನ ಜೊತೆ ಇರು. ಜಾಗ ಬದಲಾದರೆ ಆರೋಗ್ಯ ಸುಧಾರಿಸಬಹುದು. ಅಥವಾ ಅಮ್ಮಂಗೆ ಬಾ ಅಂತ ಕಾಯ್ದೆ ಬರಿಲೇನು?
1: ನನಗೇನೂ ಆಗಿಲ್ಲ. ನನ್ನ ದೇಹ ಸ್ಥಿತಿ ವಿಚಾರ ತಿಳಿಸೋದಕ್ಕೆ ನಾನು ಇಲ್ಲಿ ಬರಲಿಲ್ಲ ರೀ.
0: ಮತ್ತೆ ಇನ್ನೇನು ಹೇಳಬೇಕಾಗಿತ್ತು?
1: ಪಕ್ಕದ ಮನೆ ನಾಗತ್ತೆ ಬಂದಿದ್ರು ರೀ, ಮೈಸೂರಿಗೆ ಹೋಗಿದ್ರಂತೆ. ಅಲ್ಲಿ ಅಲ್ಲಿ ರತ್ನ ನೋಡಿದ್ರಂತೆ.
0: ರತ್ನ? ಯಾವ ರತ್ನ?
1: ನಮ್ಮ ರತ್ನಂಗೆ ಖಾಯಿಲೆ ಆಗಿತ್ತಂತೆ, ಭಾಳ ಬಡವಾಗಿ ಹೋಗಿದ್ದಾಳಂತೆ ರೀ. ಸಂಜೆ ಹೊತ್ತು ಸಂಗೀತ ಪಾಠ ಬೇರೆ ಮಾಡ್ತಾಳಂತೆ. ಅವ್ರ ಹಣ ಸಾಕಾಗೋಲ್ಲ ಅಂತ ಕಾಣುತ್ತೆ. ಔಷಧಿ ಪಥ್ಯ
0: ಶಾಂತ, ದುಃಖಿಗಳು ಬಡತನದಿಂದ ಕಷ್ಟಪಡೋರು.

0: ಪ್ರಪಂಚ ತುಂಬಾ ಇದ್ದಾರೆ, ಅದಕ್ಕೆ ನಾವೇನ್ ಮಾಡೋಕ್ಕಾಗತ್ತೆ? ಅವರವರ ಕರ್ಮ
1: ಇರ್ತಾರಿ ನಿಜ, ಆದ್ರೆ ನಾವು ಹೆತ್ತ ಮಕ್ಕಳ ವಿಚಾರದಲ್ಲಿ ಹಾಗೆ ಹೇಳ್ಕೊಂಡು ಸುಮ್ಮನೆ ಇರಕ್ಕಾಗತ್ತೇನ್ರಿ? ಇಲ್ಲಿ ಊರ್ನವರೆಲ್ಲ ತಿನ್ನು ತೇಗಿ ಹೋಗ್ತಾರೆ, ಅಲ್ಲಿ ನನ್ನ ಮಗು ಉಪವಾಸ ವನವಾಸ ಮಾಡಿ ಕಾಯಿಲೆ ಬಿದ್ದಿದ್ದಾಳೆ ರೀ.
0: ನೀನೇ ಅವಳಿಗೆ ಹಣ ಕಳಿಸಿ ಸಹಾಯ ಮಾಡಬಹುದಾಗಿತ್ತಲ್ಲ.
1: ಕಳಿಸ್ಬೋದಾಗಿತ್ತು, ನನ್ನ ಹತ್ರ ಇರೋ ಒಡವೆ ಮಾದರೂ ಬೇಕಾದಷ್ಟು ಹಣ ಬರ್ತಿತ್ತು. ಆದರೆ ನೀವು ಹೀಗೆ ಕಠಿಣವಾಗಿರೋವರೆಗೂ ಅವಳು ನನ್ನಿಂದ ಯಾವ ಸಹಾಯನೂ ಪಡೆಯಲ್ಲ ರೀ.
0: ಅದಕ್ಕೆ ನಾನೇನು ಮಾಡಲಿ?
1: ಎಂಥ ತಂದಿರ್ರಿ ನೀವು? ಮೊದಲ ಅವಳಿಗೆ ಸ್ವಲ್ಪ ನೆಗಡಿ ಕೆಮ್ಮು ಬಂದರೂ ಸಾಕು, ತಲೆ ಮೇಲೆ ಕೈ ಹೊತ್ತು ಅವಳು ಹಾಸಿಗೆ ಹತ್ತಿರನೇ ಕೂತಿರ್ತಿದ್ರಿ. ಈಗ
0: ಶಾಂತ, ನಮಗೆ ಮಕ್ಕಳಿಲ್ಲ ಅಂತ ಅವತ್ತೇ ನಿನಗೆ ಹೇಳಿದ್ದೀನಿ.
1: ನೀವು ಹೇಳ್ಬಿಟ್ಟು ಮಾತ್ರಕ್ಕೆ ಹೆತ್ತು ಹೊತ್ತು ಬೆಳೆಸಿದ ಮಗಳು ಇಲ್ಲ ಅಂದಾಗಾಗ್ಬಿಡ್ತಾಳೇನ್ರಿ?
0: ಇಷ್ಟು ದಿನವಾಯ್ತಲ್ಲ, ಅವಳಾದರೂ ಒಂದು ದಿನ ಅಪ್ಪ ಅಮ್ಮ ಹೇಗಿದ್ದಾರೆ, ಬದುಕಿದಾರೋ ಸತ್ತಿದಾರೋ ಅಂತ ವಿಚಾರಿಸಿದ್ಲೇನೋ?
1: ಅಷ್ಟು ಅವಮಾನ ಮಾಡಿ ಕಳಿಸಿದಿರಿ ನೀವು. ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ರೆ ಆಶೀರ್ವಾದ ಸಹ ಮಾಡಲಿಲ್ಲ, ಅವಳು ಹೇಗೆ ಬರ್ತಾಳೆ?
0: ಅಂದರೆ ನಾನೇ ಅವಳು ಮನೆಗೆ ಹೋಗಿ ನೀನಿಲ್ದಿದ್ರೆ ನಾನು ಬದುಕೊಲ್ಲ, ದಯವಿಟ್ಟು ಬಾ ಅಂತ ಬೇಡ್ಕೊಳ್ಬೇಕಾಗಿತ್ತೇನೋ?
1: ಹಠದಲ್ಲಿ ಅವಳು ನಿಮಗಿಂತ ಗುಲ್ಗಂಜಿ ತೂಕನೂ ಕಡಿಮೆ ಇಲ್ವಲ್ಲ.
0: ಸರಿ, ಮತ್ತೆ ರತ್ನ ತನ್ನ ಭವಿಷ್ಯ ತಾನೇ ಆರಿಸ್ಕೊಂಡಿದ್ದಾಳೆ, ಅನುಭವಿಸ್ಲಿ, ಅದರಲ್ಲಿ ನಂದೇನು ತಪ್ಪಿಲ್ಲ. ಅವಳ ವಿಚಾರ ಮತ್ತೆ ನನ್ನ ಹತ್ರ ಮಾತಾಡಬೇಡ, ಮಾತಾಡಬೇಡ, ಮಾತಾಡಬೇಡ.
1: ನಾನು ನಿಮ್ಮಿಬ್ರು ಮಧ್ಯೆ ನಾನು ಬದುಕಿರಬಾರ್ದು.
0: ಭಟ್ರೆ.
2: ಬಂದೆ ಸ್ವಾಮಿ.
0: ಊಟ ಬಡಿಸ್ತೀರಾ?
2: ಬಡಿಸ್ತೀನಿ. ಅನ್ನ ಹಾಕ್ಲಾ?
0: ಸಾಕು ಸಾಕು. ಶಾಂತ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ?
2: ಅಮ್ಮವ್ರಿಗೆ ಹುಷಾರಾಗಿರೋ ಹಾಗಿಲ್ಲ, ಅಡುಗೆ ಮನೆಗೆ ಬಂದೆ 3 ದಿನ ಆಗೋಯ್ತು, ಹಾಸಿಗೆ ಬಿಟ್ಟು ಎದ್ದೇ ಇಲ್ಲ.
0: ಏನಂದ್ರಿ ಭಟ್ರೆ, ಶಾಂತ 3 ದಿನದಿಂದ ಎದ್ದೇ ಇಲ್ವೇ? ನೀವೆಲ್ಲ ಏನು ಮಾಡ್ತಾ ಇದ್ರಿ, ನಂಗೆ ಯಾಕೆ ಹೇಳಲಿಲ್ಲ?
2: ಅವರು ಮನೇಲಿ ಓಡಾಡಿ 1 ತಿಂಗಳ ಮೇಲಾಯಿತು ಸ್ವಾಮಿ. ದಿನ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಒಂದು ಹೊತ್ತು ಊಟದ ಶಾಸ್ತ್ರ ಮಾಡ್ತಿದ್ರು, 3 ದಿನದಿಂದ ಅದೂ ಇಲ್ಲ. ನಿಮ್ಗೆ ಹೇಳಿ ತೊಂದರೆ ಕೊಡಬೇಡಿ ಅಂತ ಹೇಳಿದ್ದಾರೆ. ಸ್ವಲ್ಪ ಸಾಂಬಾರು ಹಾಕ್ಲಾ?
0: ಬೇಡ ಸಾಕು, ಮೊದಲು ಡಾಕ್ಟ್ರಿಗೆ ಹೇಳಿ ಕಳಿಸ್ಬೇಕು. ಶಾಂತ, ಯಾಕೆ ಹೀಗೆ ಮಲಗಿಬಿಟ್ಟಿದಿ? ನಿನಗೇನಾಗಿದೆ ಶಾಂತ? ಮಾತನಾಡು ಶಾಂತ, ಏನಾದರೂ ಹೇಳು. ನೋಡು, ನನ್ನ ಮೇಲೆ ಸಿಟ್ಟಿದ್ರೆ ಚೆನ್ನಾಗಿ ಬೈದು ಬಿಡು, ಆದರೆ ಹೀಗೆ ಮೌನವಾಗಿದ್ದು ನನ್ನ ಕೊಲ್ಲಬೇಡ. ದಯವಿಟ್ಟು ಮಾತಾಡು ಶಾಂತ. ಶಾಂತ, ನಿನ್ನ ಮನಸ್ಸಿನಲ್ಲಿ ಏನಿದೆ ಹೇಳು, ನೀನು ಏನು ಹೇಳಿದ್ರು ಮಾಡ್ತೀನಿ. ಇವತ್ತೇ ಅಮ್ಮನ ಊರಿಂದ ಕರೆಸ್ತೀನಿ, ಹೇಳು ಶಾಂತ.
1: ರತ್ನ.
0: ರತ್ನನ್ ಕರೆಸ್ಲ? ಅವಳನ್ನ ನೋಡ್ಬೇಕಾ? ಶಾಂತ,
1: ರತ್ನ,
0: ಶಾಂತ. ಅಯ್ಯಯ್ಯೋ, ಈಗ ಯಾಕೆ ಕಣ್ಬಿಡ್ತಾ ಇದ್ದೀ? ಅಯ್ಯಯ್ಯೋ, ಕತ್ತು ಹೊರಳಿಸ್ಬಿಟ್ಲಲ್ಲಪ್ಪ. ಶಾಂತ, ಶಾಂತ, ಶಾಂತ, ಶಾಂತ, ಹೋಗಿಬಿಟ್ಟಿಯೇನೆ, ನನ್ನೊಬ್ಬನ್ನೇ ಬಿಟ್ಟು ಹೋಗಿಬಿಟ್ಟಿಯೇನೆ ಶಾಂತ.

0: ಸೋಮಣ್ಣ, ಸೋಮಣ್ಣ, ಇದ್ದಕ್ಕಿದ್ದಾಗೆ ನಮ್ಮ ಶಾಂತು ಏನಾಯ್ತು? ಅವಳಿಗೆ ಅಷ್ಟೊಂದು ಕಾಯಿಲೆ ಆಗಿದ್ರು, ನನಗೆ ಯಾಕೋ ತಿಳಿಸ್ಲಿಲ್ಲ. ಸೋಮಣ್ಣ, ಸೋಮಣ್ಣ, ಯಾಕೋ ಹೀಗೆ ಭ್ರಮೆ ಹಿಡ್ದು ನಂಗೆ ಕೂತ್ಬಿಟ್ಟಿದೀಯಾ? ಶಾಂತಂಗೆ ಏನಾಗಿತ್ತು?
1: ಶಾಂತ ಏನಾಗಿತ್ತು ಗೊತ್ತಿಲ್ಲ, ಏನೂ ಆಗಿರಲಿಲ್ಲಮ್ಮ. ಆದರೂ ಸತ್ತೋದ್ಲು, ಸತ್ತೋದ್ಲು. ಊಟ ತಿಂಡಿ ಬಿಟ್ಟು ಉಪವಾಸ ಮಾಡಿ ಸತ್ತೋದ್ಲಮ್ಮ.
0: ಶಾಂತ ಎಷ್ಟು ಒಳ್ಳೆ ಹುಡುಗಿ, ಅವಳಾಗೋ ಹೊತ್ತಿಗೆ ನಿನ್ನ ಅತಿರೇಕನೆಲ್ಲ ಸಹಿಸ್ಕೊಂಡು ಇಷ್ಟು ವರ್ಷ ಸಂಸಾರ ಮಾಡಿದ್ಲು, ಕಳ್ಸಲ್ಲ. ನಾನು ನೋಡಿದಾಗ ಎಷ್ಟು ಲಕ್ಷ

0: ಓಡಾಡ್ಕೊಂಡಿದ್ಲು. ಇದ್ದಕ್ಕಿದ್ದಾಗೆ ಸತ್ತು ಹೋದ್ಲು ಅಂದ್ರೆ ನಂಬೋಕೆ ಆಗ್ತಿಲ್ವಲ್ಲೋ. ಸಾಯೋವಾಗ ಅವಳು ಜ್ಞಾನ ಇತ್ತೇನು, ಏನಾದ್ರೂ ಹೇಳಿದ್ಲೇನು?
1: ಇಲ್ಲಮ್ಮ, ಅವಳು ಮಾತೇ ಆಡ್ಲಿಲ್ಲಮ್ಮ. ಕೊನೆಯಲ್ಲಿ ರತ್ನ ರತ್ನ ಅಂದ್ಲು.
0: ಹಾಗನ್ನು ಶಾಂತ ತೀರ್ಕೊಂಡಿದ್ದಕ್ಕೆ ಕಾರಣ ಮನೋರೋಗ, ಮಗಳ ನೋಡ್ಲಿಲ್ವಲ್ಲ ಅನ್ನೋ ಮನೋರೋಗ ಕಣೋ. ಅಯ್ಯೋ ಮೂರ್ಖ, ಕೊನೆಗೂ ನಿನ್ನ ಹಠಕ್ಕೆ ಅವಳು ಬಲಿಯಾದ್ಲಲ್ಲೋ. ಮಗಳದೇ ಚಿಂತೆ ಅವಳು ಕೊಂದು ಬಿಡ್ತಲ್ಲೋ.
1: ಹೌದಮ್ಮ, ಹೌದಮ್ಮ, ನಿನ್ನ ಮಾತು ನಿಜ. ಮಗಳು ಕಷ್ಟಪಡ್ತಿದ್ದಾಳೆ, ಆದರೂ ಅವಳನ್ನು ನೋಡೋದಕ್ಕಾಗಲಿಲ್ಲ ಅನ್ನೋ ಕೊರೆಗೆ ಶಾಂತ ನುಂಗ್ಬಿಡ್ತಮ್ಮ. ನನ್ನ ಹತ್ರ ಎಷ್ಟೋ ಹೇಳಿದ್ಲು, ನಾನು ಕೇಳಲಿಲ್ಲಮ್ಮ.
0: ಅದಕ್ಕೋಸ್ಕರ ಈಗ ನಿನ್ನ ತಲೆ ಕೆಡಿಸ್ಕೊಂಡ್ರೆ ಏನೋ ಪ್ರಯೋಜನ. ಈಗಲಾದರೂ ನಿನ್ನ ಅಹಂಕಾರ ದೂರ ತಳ್ಳಿ ಆ ಮಗು ನೋಡ್ಕೊಂಡು ಬಾರೋ.
1: ನಿನ್ನ ಮಾತು ನಿಜ ಅಮ್ಮ, ಈಗಲೇ ಹೋಗ್ತೀನಿ. ಅಳಿಯನ್ ಕಾಲಿಗಾದರೂ ಬಿದ್ದು ರತ್ನನ ಕರ್ಕೊಂಡು ಬರ್ತೀನಿ.
2: ರತ್ನ, ಏನೇದು, ಏನೋ ಯೋಚನೆ ಮಾಡ್ತಾ ಕೂತಿರ್ತೀಯಾ? ರತ್ನ, ನಾನು ನಿನ್ನೆ ಕೇಳ್ತಿರೋದು.
3: ಕರದ್ರ, ಏನ್ ಬೇಕಾಗಿತ್ತು ಅಂದ್ರೆ?
2: ಅಲ್ವೇ, ಸದಾ ಏನೋ ಯೋಚನೆ ಮಾಡ್ತಾ ಕೂತಿರ್ತೀಯಲ್ಲ.
3: ಏನೂ ಇಲ್ವಲ್ಲ.
2: ನಿನ್ನ ನಿಮ್ಮ ಅಪ್ಪನ ಮನೆಯಿಂದ ಬಲವಂತರಿಂದ ಕರ್ಕೊಂಬಂದು ಬಹುಶಃ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಅನ್ಸುತ್ತೆ.
3: ಅದಾಗ್ಲೇ ಹಳೆ ವಿಚಾರ ಆಯ್ತು, ಅದಕ್ಕೆಲ್ಲ ಈಗ ಯಾಕೆ ಪಶ್ಚಾತ್ತಾಪ ಪಡಬೇಕು?
2: ಏನ್ ಹಳೆ ವಿಚಾರ, ಈಗಲೂ ನಿನ್ನ ದೇಹ ಇಲ್ಲಿದ್ರು ಹೃದಯ ಮಾತ್ರ ಅಲ್ಲೇ ಬಿಟ್ಟು ಬಂದಿದ್ದೀನೋ ಅಂತ ಅನ್ಸುತ್ತೆ.
3: ಅದೇ ಕೋತಿ ಮರದ ರೆಂಬೆ ಮೇಲೆ ತನ್ನ ಕರುಳು ಬಿಟ್ಟು ಬಂದಿತ್ತಂತಲ್ಲ, ಹಾಗೇನಿ?
2: ಹಾಗಂದ್ರೆ?
3: ಕೋತಿ ಮೊಸಳೆ ಕತೆ ಗೊತ್ತಿಲ್ವೇನ್ರಿ?
2: ಏನೋ, ಯಾರಿಗೆ ಗೊತ್ತು. ರತ್ನ, ನೀನ್ ನನ್ನ ಎದುರಿಗಿದ್ರೆ ನನಗೆ ಈಗ ಓದಿದ್ದು ಈಗಲೇ ಜ್ಞಾಪಕಕ್ಕೆ ಬರಲ್ಲ. ಇನ್ನು ಯಾವತ್ತೋ ಹೇಳಿದ ಕಥೆ.
3: ನನಗಂತೂ ಮರ್ತಿಲ್ಲ. ಹೊಳೆ ತೀರದಲ್ಲಿ ಒಂದು ನೇರಳೆ ಮರ ಇತ್ತು, ಆ ಮರದ ಮೇಲೆ ಕೋತಿ.
2: ಇದೇನೆ ಕತೆನೆ ಹೇಳೋಕೆ ಶುರು ಮಾಡಿಬಿಟ್ಟೆ, ಯಾರೋ ಬಾಗಲು ತಟ್ಟೋ ಇರೋ ಹಾಗಿದೆ.
3: ಯಾರು ಇಲ್ವಲ್ರಿ, ನೀವು ಕತೆ ಕೇಳಿ. ಹೊಳೆಯಲ್ಲಿ ಮೊಸಳೆ ಇತ್ತು, ಅದು ಪ್ರತಿನಿತ್ಯ.
4: ರತ್ನ, ರತ್ನ!
3: ರೀ ಬಾಗ್ಲು ಧ್ವನಿ ಅದು.
2: ರತ್ನ, ಯಾಕೆ ಹೀಗೆ ನಡುತ್ತಾ ಇದ್ದಿ? ಮತ್ತೆ ಚಳಿಗಿಳಿ ಬಂತೇನು?
4: ರತ್ನ,
2: ಕೂಗೋದು ಕೇಳಿಸ್ತಿಲ್ವೇನೆ ನಿಮ್ ತಂದೆ ಧ್ವನಿ. ಎದ್ದು ಹೋಗಿ ಬಾಗಿಲು ತೆಗಿಬಾರ್ದ? ಹೋ, ಅವ್ರ ಮೇಲೆ ನಿನಗಿನ್ನೂ ಸಿಟ್ಟು ಹೋಗಿಲ್ಲ ಅಂತ ಕಾಣಿಸುತ್ತೆ. ಹೋಗ್ಲಿ ಬಿಡು, ನಾನೇ ಹೋಗಿ ಬಾಗಿಲು ತೆಗಿತೀನಿ.
1: ರತ್ನ, ಗೋಪಣ್ಣ.
3: ಅಪ್ಪ, ಅಪ್ಪ ನೀನು.
1: ನನ್ನ ಕ್ಷಮಿಸ್ಬಿಡಮ್ಮ ಗೋಪಣ್ಣ, ನೀನು ನನ್ನ ಕ್ಷಮಿಸ್ಬಿಡಪ್ಪ. ನನ್ನ ಹಠದಿಂದಾಗಿ ನಿಮ್ಮ ಅಮ್ಮನ ಕಳ್ಕೊಂಡು ಬಿಟ್ಟೆ ರತ್ನ.
3: ಅಪ್ಪ, ಏನ್ ಹೇಳ್ತಾ ಇದೀಯಪ್ಪ ನೀನು? ಅಮ್ಮ ಸತ್ತೋದ್ಲ, ನನ್ನನ್ನು ಬಿಟ್ಬಿಟ್ಟು ಹೊರಟೋದ್ಲ ಅಮ್ಮ.
2: ಸಮಾಧಾನ ಮಾಡ್ಕೊಳ್ಳಿ ಮಾವ, ಇದರಲ್ಲಿ ನಂದೂ ತಪ್ಪಿದೆ. ನಾನು ಅಷ್ಟೊಂದು ಹಠ ಮಾಡಬಾರ್ದಾಗಿತ್ತು ಅನ್ಸುತ್ತೆ.
1: ಗೋಪಣ್ಣ,
3: ಅಪ್ಪ, ಅಪ್ಪ.

ಅವನ ಪ್ರೇಮ ಕಥಾನಾಟಕ ಕೇಳಿದಿರಿ. ಮೂಲ ಕಥೆ ವಾಣಿ, ಬಾನುಲಿ ರೂಪ ಎಚ್ ಎಸ್ ಪಾರ್ವತಿ, ಪಾತ್ರವರ್ಗ ಸೋಮಣ್ಣ ಎಚ್ ಎ ಅನಂತ ಸುಬ್ರಹ್ಮಣ್ಯ, ಶಾಂತ ಕೃಷ್ಣವೇಣಿ ರಾಮನಾಥ್, ರತ್ನ ವಾಣಿ ಬಸವರಾಜ್, ಗೋಪಣ್ಣ ಎ ಸತೀಶ್ ತುಂಗ, ತಾಯಿ ಲೀಲಾ ಬಸವರಾಜ್.

0: ಆಕಾಶವಾಣಿ ಧಾರವಾಡ.
1: ಆತ್ಮೀಯ ಶ್ರೋತೃಗಳೇ, ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆರ್ಆರ್ ನಗರ ಬೆಂಗಳೂರು ಇವರ ಪ್ರಾಯೋಜಕತ್ವದ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11:00 to 12:00. ಮಂಡಿ ನೋವು, ಬೆನ್ನು ನೋವು ಹಾಗೂ ಇತರೆ ಮೂಳೆ ರೋಗಗಳಿಗೆ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೂಳೆ ತಜ್ಞರಾದ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-1415, 244-345, 244-3416, ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11:00 to 12:00. ವಿಷಯ, ಮಂಡಿ ನೋವು, ಬೆನ್ನು ನೋವು ಹಾಗೂ ಮೂಳೆ ರೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಕರೆ ಮಾಡಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಿ.
2: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ.
1: ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
3: ಸಂವಾದಿನಿ ಸಂತನ ಸುಸ್ವರ ಸಿಂಚನ
1: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
4: ಆತ್ಮೀಯ ಕೇಳುಗರೆ,
5: ಯೋಗ ಪೂರ್ಣ ಧರಣಿ.
4: ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1ರಿಂದ 21ನೇ ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ.
5: ಯೋಗ ಪೂರ್ಣ ಧರಣಿ
4: ಪ್ರತಿದಿನ ಮುಂಜಾನೆ 9:00 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.

0: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: Thirty-five years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 9686860310. Fortis Hospital, Cunningham Road. With you for life.
0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ರಘುನಂದನ್ ಭಟ್ ಅವರ ಗಾಯನದಲ್ಲಿ ರಾಗ್ ಬಾಗೇಶ್ರೀ, ತಬಲಾ ರಘುನಂದನ್ ಗೋಪಾಲ್, ಹಾರ್ಮೋನಿಯಂನಲ್ಲಿ ಬಸವರಾಜ್ ಹಿರೇಮಠ್. ಕೇಳಿ ರಾಗ್ ಬಾಗೇಶ್ರೀ.

ಇದುವರೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಘುನಂದನ್ ಭಟ್ ಅವರ ಗಾಯನ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ರಘುನಂದನ ಗೋಪಾಲ್ ಹೂಗಾರ್, ಹಾರ್ಮೋನಿಯಂ ಸಾಥ್ ನೀಡಿದವರು ಬಸವರಾಜ್ ಹಿರೇಮಠ್. ಇಲ್ಲಿಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಧಾರವಾಡ, ಸಮಯ 10:30 ಆಗುತ್ತಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು.

ಅಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1 ಗಂಟೆಗೆ ಕಾರ್ಯಕ್ರಮ ಪ್ರಗತಿಪಥ. ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಕೇಳುತ್ತೀರಿ. ಈ ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. ಒಂದು ಗಂಟೆ 20 ನಿಮಿಷಕ್ಕೆ ಹಾಗೂ ಸಂಜೆ 6 ಗಂಟೆ 51 ನಿಮಿಷಕ್ಕೆ ತುಕ್ಕಾನಟ್ಟಿಯ ಸಕ್ರೆವ್ವ ರಾಮಪ್ಪ ಬೆಂಡವಾಡ್ ಮತ್ತು ಸಂಗಡಿಗರಿಂದ ಚೌಡಕಿ ಪದ. 1 ಗಂಟೆ 30 ನಿಮಿಷಕ್ಕೆ ಕನ್ನಡ ಚಿತ್ರಗೀತೆ. 2 ಗಂಟೆ 40 ನಿಮಿಷಕ್ಕೆ ಹೊಸ ಕನ್ನಡ ಚಿತ್ರಗೀತೆ. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5 ಗಂಟೆ 30 ನಿಮಿಷಕ್ಕೆ ಟೀ ಟೈಮ್ ಚಿತ್ರಗೀತೆ. 6 ಗಂಟೆ 30 ನಿಮಿಷಕ್ಕೆ ಅವಲೋಕನ. 6 ಗಂಟೆ 51 ನಿಮಿಷಕ್ಕೆ ಗ್ರಾಮಲಕ್ಷ್ಮಿ. 7 ಗಂಟೆ 45 ನಿಮಿಷಕ್ಕೆ ವಿವೇಕಾನಂದ ಮಾತನಾಡುತ್ತಾರೆ ಡಾಕ್ಟರ್ ನೇಮಿಚಂದ್ರ ದಿಬ್ಬದ್. 8 ಗಂಟೆಗೆ ಯುವವಾಣಿ. ಈ ಕಾರ್ಯಕ್ರಮದಲ್ಲಿ ಹಾನ್ಗಲ್ ಜಿಟಿಟಿಸಿಯಲ್ಲಿ ಲಭ್ಯವಿರುವ ಕೋರ್ಸ್ಗಳು ಕುರಿತು ಜಿಟಿಟಿಸಿಯ ಪ್ರಾಂಶುಪಾಲರಾದ ಗೋಪಾಲ್ ಎಸ್ ಬಮ್ಮಿಗಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಾಯಾರಾಮನ್. 8 ಗಂಟೆ 30 ನಿಮಿಷಕ್ಕೆ ಪುಷ್ಪಹಾರ್. 9 ಗಂಟೆ 15 ನಿಮಿಷಕ್ಕೆ ಸ್ವರ ಸೌರಭ. 9 ಗಂಟೆ 30 ನಿಮಿಷಕ್ಕೆ ಡಿನ್ನರ್ ಟೈಮ್. ಊಟದೊಂದಿಗೆ ಬದುಕಿನ ಮಾತು. ಭಾಗವಹಿಸುತ್ತಾರೆ ಮಾಲಾ ಸಾಮ್ರಾಣಿ, ಕುಮಾರ್ ಅಗಡಿ ಹಾಗೂ ರಾಖಿ ಹಾನಗಲ್. 10 ಗಂಟೆಗೆ ಜನಪದ ವೈವಿಧ್ಯ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೀಲಜಿಯ ಮಾರುತಿ ಮಾಯಪ್ಪ ಹಾಸರೆ ಮತ್ತು ಸಂಗಡಿಗರಿಂದ ಡೊಳ್ಳಿನ ಕೈಪೆಟ್ಟು. ನಂತರ ರಾಯಭಾಗ ತಾಲೂಕಿನ ಕಟಕಬಾವಿಯ ರೇವಣ್ಣ ಕಾಮಣ್ಣ ಭಜಂತ್ರಿ ಮತ್ತು ಸಂಗಡಿಗರಿಂದ ತಾಸ್ಯವಾದನ. ಆನಂತರ ಹಿರೇಕೆರೂರು ತಾಲೂಕು ಹುಲ್ಲಟ್ಟಿಯ ವೀರೇಶ ಎಸ್ ಕಮ್ಮಾರ್ ಮತ್ತು ಸಂಗಡಿಗರಿಂದ ಒಡವುಗಳನ್ನು ಕೇಳುತ್ತೀರಿ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ, ಸಮಯ 11:09:14. ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಧಾರವಾಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಗುವುದು. ನಮ್ಮ ನಿಲಯದ ನಾಳೆಯ ಪ್ರಸಾರ ಕಾರ್ಯ ಬೆಳಿಗ್ಗೆ 5:55 ಕ್ಕೆ ಆರಂಭವಾಗುವುದು. ಇನ್ನು ಮುಂದೆ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುವುದು ದಿಲ್ಲಿ ಕೇಂದ್ರದಿಂದ. ಇನ್ನು ನಿಮ್ಮ ಉಮಾ ಭಾತ್ಕಂಡೆ ಇವರಿಗೆ ಅನುಮತಿ ನೀಡಿ. ಶುಭರಾತ್ರಿ. ಜೈ ಹಿಂದ್.

ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ.